ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಇಂದು 2026ನೇ ಇಸ್ವಿ ಜೂನ್ ತಿಂಗಳ 5ನೇ ತಾರೀಕು ಶುಕ್ರವಾರ, ಸಮಯ 5:57:45. ಎಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೆ ಸುವರ್ಣ ಶಿವಾನಂದಳ ನಮಸ್ಕಾರ ಹಾಗೂ ಇಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಆಲಿಸಲು ಆತ್ಮೀಯವಾದ ಸ್ವಾಗತ.

ആകാശവാണി കാരവാര. ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಈ ಬೆಳಿಗ್ಗೆ 6:10 ಕರುಣಾಳು ಬಾಬೆಳಕ್ಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಚಿಂತನ ಚನ್ನಪ್ಪ ಅಂಗಡಿ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:40 ಕಾನಸುದ್ದಿಯಲ್ಲಿ ಭಕ್ತಿಗೀತೆಗಳು, 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಆಕಾಶ ಬುಟ್ಟಿ ನಿವೃತ್ತ ಎಂಜಿನಿಯರಿಂಗ್ ನಿರ್ದೇಶಕರಾದ ಎಸ್ಪಿ ಮೈತ್ರಿ ಅವರೊಂದಿಗೆ ಸಂದರ್ಶನ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು, 9:15 ಹಿಂದಿ ಚಿತ್ರಗೀತೆಗಳು, 9:30 ಮಂಜುಳಗಾನದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳು, 10:30 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಕಲಬುರಗಿಯ ಓಂ ನಗರದ ಶ್ರೀ ವೈಭವಲಕ್ಷ್ಮಿ ಮಹಿಳಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಮಧುಮೇಹ ಹಿಮ್ಮೆಟ್ಟಿಸುವ ಪ್ರಕ್ರಿಯೆ ಕುರಿತು ಡಾ ಹರ್ಷಕುಮಾರ್ ಎಚ್ಎಲ್ ಅವರೊಡನೆ ಸಂದರ್ಶನ. ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಗಾಂಧಿ ಸ್ಮೃತಿ, 3:00 ಮುಂಬಯಿ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು. ಈ ಸಂಜೆ 5:00 ಗೀತೆಗೊಂದು ಪ್ರಶ್ನೆ ನೇರ ಫೋನಿನ್ ಕಾರ್ಯಕ್ರಮ ನಮ್ಮ ನಿಲಯದಿಂದ ಪ್ರಸಾರವಾಗುವುದು. 6:50 ರೈತ ಬಾಂಧವರಿಗಾಗಿ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಅರಿವಿನ ಅಂಗಳ, ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಹಿರಿಯ ನಾಗರಿಕರ ಹಕ್ಕುಗಳು. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಂತರ ಕೃಷಿ ಮಾಹಿತಿ, ತದನಂತರ ಜನಪದ ಸಂಗೀತದಲ್ಲಿ ಹೊಸಬು ಲಕ್ಷ್ಮಣ ಗೌಡ ಹಾಗೂ ಸಂಗಡಿಗರಿಂದ ಗುಮ್ಟೆ ಪಾಂಗ್. ಯಲ್ಲಾಪುರ ತಾಲೂಕು ಮಲವಳ್ಳಿ ಮಾವಿನ ಮನೆಯ ಜಯಮಾಲಾ ಶ್ರೀನಾಥ್ ಭಟ್ ಅವರಿಂದ ಸಣ್ಣ ಕತೆ ಆಲಸ್ಯಂ ಪೆದ್ದ ರೋಗಂ. 8:00 ನಾಟಕ ಈ ದೇಶಕ್ಕೆ ಭವಿಷ್ಯ ಇದೆ, ರಚನೆ ಕೆಟಿ ಗಟ್ಟಿ. ಇದುವರೆಗೆ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮ

0: ಕರುಣಾಳು ಬಾ ಬೆಳಕೆ. ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ಒಂದು ದಿವಸ ಬೆಳೆದ ನಿಂತ ಮಗ ಕೂತ್ಕೊಂಡು ಲೆಕ್ಕ ಹಾಕಿದ. ತಾಯಿಯಿಂದ ತನಗೆಷ್ಟು ದುಡ್ಡು ಬರಬೇಕು ಅಂತ ಪಟ್ಟಿ ಮಾಡಿದ. ಅದನ್ನೆಲ್ಲ ಕಾಗದದ ಮೇಲೆ ಬರೆದು ತಾಯಿ ಕಣ್ಣಿಗೆ ಕಾಣಿಸೋ ಹಾಗೆ ಅಡುಗೆ ಮನೆ ಕಟ್ಟೆ ಮೇಲಿಟ್ಟು ಮನೆಗೆ ಹೋದ, ಹೊರಗೆ ಹೋದ. ಅದ್ರಲ್ಲಿ ಬರೆದದ್ದು ಹೀಗೆ: ಅಮ್ಮ, ನಿನ್ನಿಂದ ನನಗಿಷ್ಟು ಹಣ ಬಾಕಿ ಬರಬೇಕಾಗಿದೆ, ಬೇಗ ಚುಕ್ತಾ ಮಾಡು. ಪ್ರತಿ ವಾರ ನನಗೆ ಕೊಡ್ತೀಯಲ್ಲ ಪಾಕೆಟ್ ಮನಿ ಖರ್ಚು, ಅದು 25 ರೂಪಾಯಿ. ಮೊನ್ನೆ ತಂದೆದು 5 ಶರ್ಟು ಪ್ಯಾಂಟು ಇಸ್ತ್ರಿ ಮಾಡಿದ್ದಕ್ಕೆ 10 ರೂಪಾಯಿ ಕೂಲಿ. ಭಾನುವಾರ ಗಿಡಕ್ಕೆ ನೀರು ಹಾಕು ಅಂತ ಹೇಳಿದೆಲ್ಲ, ಹಾಕಿದ್ದಕ್ಕೆ 5 ರೂಪಾಯಿ ಕೂಲಿ. ಮೊನ್ನೆ ಮನೆಗೆ ಬಂದಿದ್ರಲ್ಲ ಅತಿಥಿಗಳು, ಊರೆಲ್ಲ ಕರ್ಕೊಂಡು ಸುತ್ತಾಡಿಸ್ಕೊಂಬರಲಿಲ್ವಾ, ಗೈಡ್ ಕೆಲಸ ಮಾಡಿದ್ನಲ್ಲ, ಅದಕ್ಕೆ 15 ರೂಪಾಯಿ. ಹಬ್ಬದ ಹಿಂದಿನ ದಿವಸ ಮನೆ ಧೂಳೆಲ್ಲ ತೆಗೆದು ಒರೆಸಿದ ಕೂಲಿ, ಅದಕ್ಕೆ 25 ರೂಪಾಯಿ. ನಿನ್ನ ಜೊತೆಗೆ ತರಕಾರಿ ತರಲಿಕ್ಕೆ ಬಂದಿದ್ನಲ್ಲ, ಬ್ಯಾಗ್ ಹೊತ್ಕೊಂಡು ಬಂದಲ್ಲ, ಅದಕ್ಕೆ 10 ರೂಪಾಯಿ. ಒಟ್ಟು ಹೀಗೆಲ್ಲ ಮಾಡಿ 90 ರೂಪಾಯಿ ಆಗಿದೆ. ಭಾಳ ದಿವಸ ಆಯ್ತು ಉಳ್ಕೊಂಡು, ಬೇಗ ಕೊಟ್ಬಿಡು ನನಗೆ, ಬಿಲ್ ಚುಕ್ತಾ ಮಾಡು ಅಂತ ಹೇಳಿದೆ. ತಾಯಿ ಆ ಬಿಲ್ಲನ್ನು ನೋಡಿದ್ರು. ರಾತ್ರಿ ಕುಳಿತು ಪಾಪ ಆ ಕಾಗದದ ಹಿಂದೇನೆ ಬರೆದ್ರು: ಹೌದು ಮಗು, ನಾನು ಇನ್ನು ಸಾಲದಲ್ಲಿದ್ದೇನೆ, ಆದ್ರೆ ನಂದು ಒಂದು ಬಿಲ್ ಇದೆಯಲ್ಲೋ ಮಗು, ನಿನ್ನನ್ನು 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ನೋವು ತಿಂದಿದ್ದಕ್ಕೆ ಯಾವ ಬೆಲೆನೂ ಇಲ್ಲ. ನೀನು ಹೆರುವಾಗ ಸಾವಿನೊಡನೆ ಹೋರಾಡಿ ಪುನರ್ಜನ್ಮ ಪಡೆದ್ನಲ್ಲ, ಅದಕ್ಕೂ ಯಾವ ಬೆಲೆ ಇಲ್ಲ. ನೀ ಪುಟ್ಟ ಮಗು ಆಗಿದ್ದಾಗ ಜ್ವರ ಬಂದು ಬಳಲದಾಗ 10 ದೇವರ ಹರಕೆ ಹೊತ್ಕೊಂಡಲ್ಲ, ಅದಕ್ಕೆ ಯಾವ ಬೆಲೆನೂ ಇಲ್ಲ. ಶಾಲೆಯಲ್ಲಿ ನಿನಗೆ ತೊಂದರೆ ಆದಾಗ ನಾನು ಪಟ್ಟು ನೋವಿದೆಯಲ್ಲ, ಅದಕ್ಕೆ ಯಾವ ಬೆಲೆನೂ ಇಲ್ಲ. ನೀನು ಪರೀಕ್ಷೆಗೆ ಹೋಗುವಾಗ ನಿದ್ರೆಗಿಟ್ಟು ಕೂತಿದ್ನಲ್ಲ ನಾನು, ಅದಕ್ಕೆ ಯಾವ ಬೆಲೆ ಇಲ್ಲ. ಪ್ರತಿದಿನ ನೀನು ಕಾಲೇಜಿಗೆ ಹೋಗಿ ಬರೋ ತನಕ ನನ್ನ ಎರಡೂ ಕಣ್ಣು ಗೇಟ್ ಹತ್ರ ಇದ್ರೆ ಕಾಯ್ತಾ ಇದ್ನಲ್ಲ, ಪ್ರತಿಯೊಂದು ಆತಂಕ ಪಟ್ಟನಲ್ಲ, ಅದಕ್ಕೆ ಯಾವ ಬೆಲೆನೂ ಇಲ್ಲಪ್ಪ. ಒಟ್ಟು ನನ್ನ ಮೇಲೆ ಸಾಲ ಇದೆಯಲ್ಲ 90 ರೂಪಾಯಿ, ಅದನ್ನು ಆದಷ್ಟು ಬೇಗ ಚುಕ್ತಾ ಮಾಡ್ತೀನಿ ಅಂತ ಅಮ್ಮ ಬರೆದು ಮಗನ ಟೇಬಲ್ ಮೇಲೆ ಇಟ್ರು. ಮಗ ನೋಡ್ದ, ಆ ಬಿಲ್ ನೋಡ್ದ, ಒಳಗಿಂದ ಎದೆ ಆಳದಿಂದ ನೋವು ಕಿತ್ಕೊಂಡು ಬಂತು. ಆ ಬಿಲ್ಲನ್ನು ಹೊಡೆದು ಹಾಕಿದ ಪೂರ್ತಿ. ಅಮ್ಮ, ನಿನ್ನಿಂದ ನನಗೆ ಬರಬೇಕಾದದ್ದು ಏನೂ ಇಲ್ಲ, ಆದ್ರೆ ನಾನು ಜೀವನ ಪರ್ಯಂತ ನನ್ನ ದೇಹ ಸವಸಿದ್ರು ಕೂಡ ನಿನ್ನ ಋಣ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ನಿನ್ನ ಋಣದಲ್ಲೇ ಹೋಗ್ಬೇಕು, ನಾನು ಬಿಲ್ ಕೊಟ್ಟದಕ್ಕೆ ಕ್ಷಮಿಸು ಅಂತ ಹೇಳಿದ. ಹೌದಲ್ವೇ, ಕಲ್ಪನೆ ಮಾಡ್ಕೊಳ್ಳಿ, ಆಗ ತಾನೇ ಹುಟ್ಟಿದ ಮಗು ಅಸಹಾಯಕವಾದಂಥ ಹುಳು ಇದ್ದಾಗೆ ಅಳೋದು ಬಿಟ್ಟರೆ ಇನ್ನೇನೂ ಬರಲ್ಲ. ಅದನ್ನ ಪ್ರೀತಿಯಿಂದ ತ್ಯಾಗದಿಂದ 1,00,000 ಕೆಲಸ ಮಾಡ್ತಾಳೆ ಅಮ್ಮ. ಅದನ್ನು ತೇಯ್ದು, ತನ್ನ ಜೀವ ತೇಯ್ದು ಒಂದು ವಿಗ್ರಹವನ್ನಾಗಿ ಮಾಡ್ತಾಳೆ, ಒಂದು ವ್ಯಕ್ತಿಯನ್ನಾಗಿ ಮಾಡ್ತಾಳೆ. ಅದಕ್ಕೆ ಜಾನಪದದಲ್ಲಿ ಒಂದು ಮಾತಿದೆ ಸ್ನೇಹಿತರೆ: ಮಗು ಹುಟ್ಟಿದಾಗ ಮುಷ್ಟಿ ಮುಚ್ಚಿಕೊಂಡಿರುತ್ತಂತೆ, ತಾಯಿ ಬೆರಳು ಬಿಡಿಸ್ತಾಳೆ, ಮಗುವಿನ ಅಂಗೈಯಲ್ಲಿ ಒಂಚೂರು ಮಣ್ಣಿದೆ, ಅದನ್ನು ತಾಯಿ ತನ್ನ ಸರಿಗಿನಿಂದ ಒರೆಸ್ತಾಳಂತೆ. ಆ ಮಗು ದೊಡ್ಡವನಾದ್ಮೇಲೆ ಅವನ ದೇಹದ ಚರ್ಮ ತೆಗೆದು ತಾಯಿ ಕಾಲಿಗೆ ಚಪ್ಪಲಿ ಮಾಡಿದ್ರು ಕೂಡ ಆ ಮಣ್ಣು ಒರೆಸಿದ ಋಣ ಮುಗಿಯೋದಿಲ್ಲ ಅಂತ ಹೇಳ್ತಾರೆ. ಉಳಿದಂತೂ ಬಿಟ್ಬಿಡಿ, ಆಕೆ ಇನ್ನೂ ಸಾವಿರಾರು ಮಾಡದಂತ ತ್ಯಾಗಕ್ಕೆ ಏನು ಬೆಲೆ, ಅದಕ್ಕೆ ಹೆಂಗೆ ತೀರಿಸೋದೆ? ಹಾಕಿ ತೀರಿಸೋದಕ್ಕೆ ಒಂದೇ ಹಾದಿ ಸ್ನೇಹಿತರೆ, ಅವ್ರನ್ನ ಬದುಕಿರೋವರೆಗೂ ಗೌರವದಿಂದ ನೋಡ್ಕೊಳ್ಳೋದು, ಕೃತಜ್ಞತೆಯಿಂದ ನೋಡ್ಕೊಳ್ಳೋದು. ನಿಮ್ಮ ಇರುವಿಕೆಗೆ ಕಾರಣರಾದವರು ಅವರು, ಅವ್ರ ಬಗ್ಗೆ ನಾ ಪ್ರೀತಿ ತೋರಿಸದೆ ಹೋದರೆ ನನ್ನಂಥ ಕೃತಜ್ಞ ವ್ಯಕ್ತಿ ಇನ್ಯಾರೂ ಆಗೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಯಾವತ್ತೂ ಮರಿಬೇಡಿ. ನಮ್ಮಲ್ಲಿ ಅದಕ್ಕೆ ನಮ್ಮ ಸ್ಥಾನ ಎಷ್ಟು ದೊಡ್ಡದು ಕೊಟ್ಟಿದ್ದಾರೆ ಅಂದರೆ, ಮೊಟ್ಟ ಮೊದಲಿಗೆ ಮಾತೃ ದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಕಡೆಗೆ ಬರುತ್ತೆ. ತಾಯಿ ತಂದೆ ಗುರುಗಳನ್ನು ಯಾರು ನೆನೆಸ್ಕೊಳ್ಳೋದಿಲ್ವೋ ಅವರಂಥ ಕೃತಜ್ಞ ಮನುಷ್ಯ ಯಾರೂ ಆಗೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ದಯವಿಟ್ಟು ಈ ಪ್ರೀತಿಯ ಅಂತಃಕರಣಕ್ಕೆ ಒಂದು ಬೆಲೆ ಇದೆ. ಹಣ ಒಂದೇ ಅಲ್ಲ ಜೀವನದ

0: ಇರುವಿಕೆಗೆ ಕಾರಣರಾದವರು ಅವರು. ಅವ್ರ ಬಗ್ಗೆ ನಾ ಪ್ರೀತಿ ತೋರಿಸದೆ ಹೋದರೆ ನನ್ನಂತ ಕೃತಜ್ಞ ವ್ಯಕ್ತಿ ಇನ್ಯಾರು ಆಗೋಕೆ ಸಾಧ್ಯ ಇಲ್ಲ. ಅದನ್ನ ಯಾವತ್ತೂ ಮರಿಬೇಡಿ. ನಮ್ಮಲ್ಲಿ ಅದಕ್ಕೆ ನಮ್ಮ ಸ್ಥಾನ ಎಷ್ಟು ದೊಡ್ಡದು ಕೊಟ್ಟಿದ್ದಾರೆ ಅಂದ್ರೆ, ಮೊಟ್ಟ ಮೊದಲಿಗೆ ಮಾತೃ ದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಕಡೆಗೆ ಬರುತ್ತೆ. ತಾಯಿ ತಂದೆ ಗುರುಗಳನ್ನು ಯಾರು ನೆನೆಸ್ಕೊಳ್ಳೋದಿಲ್ವೋ ಅವರಂತ ಕೃತಜ್ಞ ಮನುಷ್ಯ ಯಾರು ಆಗೋಕೆ ಸಾಧ್ಯ ಇಲ್ಲ. ಆದ್ದರಿಂದ ದಯವಿಟ್ಟು ಈ ಪ್ರೀತಿ ಅಂತಃಕರಣಕ್ಕೆ ಒಂದು ಬೆಲೆ ಇದೆ. ಹಣ ಒಂದೇ ಅಲ್ಲ ಜೀವನದಲ್ಲಿ ಇರುವಂತಹದ್ದು. ಹಣ ಬಂದಿತ್ತು ಹೋದಿತ್ತು, ಈ ಪ್ರೀತಿ ಮಾತ್ರ ಎಂದೂ ಸಿಗೋಕೆ ಸಾಧ್ಯ ಇಲ್ಲ. ಅದನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಈರುಳು ಕತ್ತಲೆಯಾಗವಿ ಮನದೂರ ಕನಿಕರಿಸಿ,
1: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸೆನ್ನನು,
1: ಪ್ರಸ್ತುತಿ ಮಂಜುಳಾ ಪುರಾಣಿ.

ಆಕಾಶವಾಣಿ ಕಾರವಾರ ಭಕ್ತಿ ಗೀತೆಗಳು. ಅಕ್ಕ ಮಹಾದೇವಿಯವರ ವಚನವನ್ನು ಹಾಡಿದ್ದಾರೆ ಕೆಎಸ್ ಸುರೇಖಾ. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗ ಒಲಿದೆ ನವ್ವಾ.

ಶಾಂತಾಜೆಯ ತೀರ್ಥಾವರ ಧ್ವನಿಯಲ್ಲಿ ಅಕ್ಕ ಮಹಾದೇವಿಯವರ ವಚನ. ಹರನೇ, ನೀ ಎನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪ್ಪಿಸಿದ್ದೇ ನೋಡಾ.

ಪಚ್ಚೆಯ ನೆಲಗಟ್ಟು, ಕನಕದ ತೋರಣ, ವಜ್ರದ ಕಂಬ, ಪವಳದ ಚಪ್ಪರವನಿಕ್ಕಿ. ಅಕ್ಕಮಹಾದೇವಿಯವರ ವಚನವನ್ನು ಹಾಡಿದ್ದಾರೆ ಕೆ.ಎಸ್. ಸುರೇಖಾ.

ಶಂಕರಶ ಅನುಭೋಗ ಅವರ ಧ್ವನಿಯಲ್ಲಿ ಬಸವಣ್ಣನವರ ವಚನ. ಅರಿಸಿನ ಮನೆ ಮಿಂದು ಹೊಂದುಡುಗಿಯೇನೆ ತೊಟ್ಟೋ.

0: ಭಕ್ತಿ ಗೀತೆಗಳನ್ನು ಕೇಳಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 6:30 ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಚಿಂತನ ಚನ್ನಪ್ಪ ಅಂಗಡಿ ಅವರಿಂದ, ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಈಗ ಚಿಂತನ ಚನ್ನಪ್ಪ ಅಂಗಡಿ ಅವರಿಂದ.
2: ಪರಿಸರ ಇಂದು ಅತಿ ಹೆಚ್ಚು ಚರ್ಚೆಗೊಳಗಾಗುತ್ತಿರುವ ಮಾನವ ಜೀವನದ ಭಾಗವಾಗಿದೆ. ಏಕೆಂದರೆ ನಾವು ಪರಿಸರದ ಯಾವುದೋ ಒಂದು ಭಾಗವಾಗಿದ್ದೇವೆ. ನಾವೇ ಪರಿಸರವಲ್ಲ, ನಮ್ಮಿಂದ ಪರಿಸರವಾಗಿಲ್ಲ, ನಾವು ಪರಿಸರದಿಂದ ಆಗಿದ್ದೇವೆ. ನಮಗೆ ಪರಿಸರ ಅನಿವಾರ್ಯವಾಗಿದೆ, ನಾವು ಅದಕ್ಕೆ ಅನಿವಾರ್ಯವಲ್ಲ. ಈ ಪರಿಸರದಲ್ಲಿ ಗಿಡ ಮರ ಪ್ರಾಣಿ ಪಕ್ಷಿ ಹೀಗೆ ಅಸಂಖ್ಯ ಜೀವಿಗಳೊಂದಿಗೆ ಮನುಷ್ಯನೂ ಇದ್ದಾನೆ. ನಿಸರ್ಗ ಆಯಾ ಜೀವಿಗಳಿಗೆ ಅವುಗಳದ್ದೇ ಆದ ಪಾತ್ರವನ್ನು ನೀಡಿ ತನ್ನ ಪಾಡಿಗೆ ತಾನು ಇರುತ್ತದೆ. ಅದರ ಪಾಡಿಗೆ ಅದನ್ನು ಬಿಟ್ಟರೆ ನಮ್ಮ ಪಾಡಿಗೆ ನಾವು ನೆಮ್ಮದಿಯಿಂದಿರಲು ಅದೂ ಬಿಡುತ್ತದೆ. ಪ್ರಕೃತಿ ನೀಡುವ ಅನುಭವಕ್ಕೆ ಪಾರವೇ ಇಲ್ಲ. ಪ್ರಕೃತಿ ವಿಜ್ಞಾನವು ಪ್ರಶ್ನಿಸುವ ಪದ್ಧತಿಗೆ ಸೇರಿದ ಜ್ಞಾನವಾಗಿದೆ. ಅದರ ತಿಳುವಳಿಕೆಯನ್ನು ಪಡೆದ ಮನುಷ್ಯ ತರ್ಕಿಸುವ ಸ್ವಭಾವವನ್ನು ಬೆಳೆಸಿಕೊಳ್ಳುತ್ತಾನೆ. ಪ್ರಕೃತಿಯೊಂದಿಗಿನ ಒಡನಾಟ ಮನುಷ್ಯನಿಗೆ ಸ್ವತಂತ್ರವಾಗಿ ಯೋಚಿಸುವ ಪಾಠವನ್ನು ಕಲಿಸುತ್ತದೆ. ಇದು ಜನಸಮುದಾಯದ ತಿಳುವಳಿಕೆಯನ್ನು ಹೆಚ್ಚಿಸುತ್ತದೆ. ಅಂತಹ ಸಾರ್ವಜನಿಕವು ಅನ್ಯಾಯ ಅಕ್ರಮ ಶೋಷಣೆ ದಬ್ಬಾಳಿಕೆ ವಿರುದ್ಧ ಯಾವುದೇ ಸಂದರ್ಭದಲ್ಲಿ ಬಂಡೇಳುವ ಸಾಧ್ಯತೆ ಇರುತ್ತದೆ. ಬಹುಶಃ ಈ ಕಾರಣದಿಂದ ಆರಂಭಿಕ ನಾಗರಿಕತೆಗಳು ವಿಜ್ಞಾನ ಮತ್ತು ನಗರೀಕರಣವನ್ನು ಬೆಳೆಸಿದರೂ ಪ್ರಕೃತಿ ವಿಜ್ಞಾನವನ್ನು ಬೆಳೆಸಲಿಲ್ಲ. ಯಾರೋ ದುಡಿದಿದ್ದನ್ನು ಯಾರೋ ಕೂತು ತಿನ್ನುವುದು ಪ್ರಕೃತಿ ವಿರೋಧಿಯಾಗಿದ್ದು, ಇದನ್ನು ಅರಿತಾಗಲೆಲ್ಲ ಜಗತ್ತಿನಲ್ಲಿ ಕ್ರಾಂತಿಗಳಾಗಿವೆ. 1972 ಡಿಸೆಂಬರ್ 15 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ವಿಶ್ವ ಪರಿಸರ ದಿನವನ್ನು ಆಚರಿಸಬೇಕೆಂಬ ನಿರ್ಣಯವನ್ನು ಅಂಗೀಕರಿಸಿತು. ಮಾನವ ಪರಿಸರದ ಮೇಲಿನ ಸ್ಟಾಕ್ಹೋಮ್ ಸಮಾವೇಶ ನಡೆದ ಜೂನ್ 5 ಜಗತ್ತಿನಾದ್ಯಂತ ಪರಿಸರ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಇಂಥದ್ದೊಂದು ದಿನವನ್ನು ಆಚರಿಸುವ ಹಿಂದಿನ ಮುಖ್ಯ ಉದ್ದೇಶ ಪರಿಸರ ಸಮಸ್ಯೆಗಳ ಕುರಿತಂತೆ ಜನರಲ್ಲಿ ಅರಿವು ಮೂಡಿಸುವುದು, ಜೊತೆಗೆ ಜಗತ್ತಿನಾದ್ಯಂತ ಪರಿಸರ ರಕ್ಷಣೆಗಾಗಿ ನಡೆಯುವ ಕೆಲಸ ಕಾರ್ಯಗಳನ್ನು ಬೆಂಬಲಿಸುವುದು. ಈ 5 ದಶಕಗಳಲ್ಲಿ ಪರಿಸರ ದಿನಾಚರಣೆ ತನ್ನದೇ ಆದ ಮಹತ್ವವನ್ನು ಪಡೆಯುತ್ತಾ ಬಂದಿದೆ. ಆಚರಣೆಗೆ ಒಂದು ನಿರ್ದಿಷ್ಟ ಗುರಿ ಇರಲಿ ಎನ್ನುವ ಉದ್ದೇಶದಿಂದ ಬಹುತೇಕ ಕಡೆ ಪರಿಸರ ದಿನಾಚರಣೆ ಒಂದು ಮುಖ್ಯ ಕಾರ್ಯಕ್ರಮವೆಂದರೆ ಗಿಡಗಳನ್ನು ನೆಡುವುದು, ಒಂದಷ್ಟು ಚರ್ಚೆ ಸಂವಾದ ಮೆರವಣಿಗೆ ಉಪನ್ಯಾಸಗಳನ್ನು ನಡೆಸುವುದು, ಶಾಲಾ ಕಾಲೇಜುಗಳಲ್ಲಿ ಸ್ಪರ್ಧೆ ಫಲಿತಾಂಶ ಬಹುಮಾನ ಇತ್ಯಾದಿ. ಜನಸಾಮಾನ್ಯರಲ್ಲಿ ಪರಿಸರದ ಬಗ್ಗೆ ಅರಿವು ಮೂಡಿಸಲು ಇವೆಲ್ಲ ಕಾರ್ಯಕ್ರಮಗಳನ್ನು ನಡೆಸುವುದು ಅವಶ್ಯಕವಿದೆ. ಪರಿಸರ ರಕ್ಷಣೆಯಂತ ಗುರುತರ ಜವಾಬ್ದಾರಿಯನ್ನು ನಿರ್ವಹಿಸಲು ನಾಗರಿಕರಲ್ಲಿ ಒಗ್ಗಟ್ಟು ತರುವುದು ಕೂಡ ಅಷ್ಟೇ ಅಪೇಕ್ಷಣೀಯ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕ ವಲಯದಲ್ಲಿ ನಡೆಯುವ ಇಂತಹ ಪ್ರಯತ್ನಗಳೆಲ್ಲವೂ ಸ್ವಾಗತಾರ್ಹ. ಆದರೆ ಮುಂದೇನು ಎಂಬ ಪ್ರಶ್ನೆಯನ್ನು ನಮಗೆ ನಾವು ಕೇಳಿಕೊಳ್ಳದಿದ್ದರೆ ಈ ರೀತಿಯ ಆಚರಣೆಗೆ ಅರ್ಥ ಬರುವುದಿಲ್ಲ. ಆ ದಿನದ ಆಚರಣೆ ವರ್ಷ ಪೂರ್ತಿ ನಾವು ಪರಿಸರ ಕುರಿತಾಗಿ ನಿರಂತರವಾಗಿ ಮಾಡಬೇಕಾದ ಕೆಲಸಗಳ ಬಗ್ಗೆ ಯೋಚಿಸಲು ಪ್ರೇರಣೆ ನೀಡುವಂತಾಗಬೇಕು. ಹೀಗೆಯೇ ಒಬ್ಬ ಸಣ್ಣ ಹುಡುಗಿ ಗಿಡಗಳಿಗೆ ನೀರುಣಿಸುವ ತಾಯಿಯ ಹಿಂದೆ ಅಡ್ಡಾಡುತ್ತಿದ್ದಳು. ಅರಣ್ಯ ಇಲಾಖೆಯ ನರ್ಸರಿ ನಿರ್ವಹಿಸುತ್ತಿದ್ದ ತಾಯಿಯೊಂದಿಗಿನ ಓಡಾಟದಲ್ಲಿ ಗಿಡಮರಗಳ ಬಗೆಗೆ ಸಾಕಷ್ಟು ತಿಳಿದುಕೊಂಡಳು. ಆಕೆಯ ಅನುಭವವನ್ನು ಗುರುತಿಸಿದ ಇಲಾಖೆಯವರು ದಿನಗೂಲಿ ಕೆಲಸವನ್ನು ನೀಡಿದರು. ಗಿಡಮರ ಹಣ್ಣು ಬೀಜ ಅವುಗಳನ್ನು ಬೆಳೆಸುವ ರೀತಿ ಔಷಧಿ ಗುಣ ಇತರೆ ಉಪಯೋಗ

0: ಇವುಗಳು ಮುಂತಾದ ಮಾಹಿತಿಯನ್ನು ಊದು ಬರಹ ಬಾರದ ಆಕೆ ತಲೆಯಲ್ಲಿ ಸಂಗ್ರಹಿಸಿಟ್ಟುಕೊಂಡಳು. 35 ವರ್ಷ ದಿನಗೂಲಿ ನೌಕರಳಾಗಿ ಕೆಲಸ ಮಾಡಿದ ಮೇಲೆ ಖಾಯಂಮಾತಿ ದೊರಕಿಸಿಕೊಂಡಳು. ವರ್ಷಕ್ಕೆ ಸುಮಾರು 30,000 ಗಿಡಗಳನ್ನು ನೆಡುತ್ತಿದ್ದಳು. ಅರಣ್ಯ ರಕ್ಷಣೆಗಾಗಿ ಎಂತೆಂತಹ ಸಾಹಸಕ್ಕೂ ಕೈ ಹಾಕಿದ ಅವಳನ್ನು ವೃಕ್ಷಮಾತೆ ಎಂದು ಕರೆಯಲಾಯಿತು. ಪರಿಸರ ರಕ್ಷಣೆಗಾಗಿ ನೀಡಿದ ಕೊಡುಗೆಯನ್ನು ಪರಿಗಣಿಸಿ ಸರ್ಕಾರ ಆಕೆಗೆ ಪ್ರಶಸ್ತಿಯನ್ನೂ ನೀಡಿತು. ಆಕೆಯೇ ಉತ್ತರ ಕನ್ನಡ ಜಿಲ್ಲೆಯ ಪದ್ಮಶ್ರೀ ತುಳಸವ್ವ. ಪರಿಸರ ರಕ್ಷಣೆಯಾಗುವುದು ಇಂತಹ ಸಮರ್ಪಣಾ ಭಾವದ ವ್ಯಕ್ತಿಗಳಿಂದಲೇ ಎಂದು ತಿಳಿಯಬೇಕು. ಒಂದು ಅಂದಾಜಿನ ಪ್ರಕಾರ ಈ ಭೂಮಿಯ ಮೇಲಿನ 4,500 ಲಕ್ಷ ಹೆಕ್ಟೇರ್ ಕಾಡು ನಾಶವಾಗಿದೆ. ಜಾಗತಿಕ ತಾಪಮಾನ ಸರಾಸರಿ 1.1 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಿದೆ. ಇದರಿಂದ ಹಿಮಬಂಡೆಗಳು ಕರಗಿ ನದಿಗಳಲ್ಲಿ ಪ್ರವಾಹ ಉಂಟಾಗುತ್ತಿದೆ. ಕುಡಿಯುವ ನೀರಿಗೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಪ್ರಾಣಿ ಪಕ್ಷಿಗಳಲ್ಲದೆ ಸಸ್ಯ ಪ್ರಭೇದಗಳು ಅಪಾಯದ ಅಂಚಿಗೆ ಬಂದು ನಿಂತಿವೆ. ಕೃಷಿ ಪರಿಸರದಲ್ಲಿ ಭೂ ಅವನತಿಯೊಂದಿಗೆ ಲೆಕ್ಕಕ್ಕೆ ಸಿಗದಷ್ಟು ಮಾಲಿನ್ಯವಾಗಿದೆ. ಒಟ್ಟಾರೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಭೂಮಿಯು ವಾಸಯೋಗ್ಯವಾಗುವ ಅರ್ಹತೆಯನ್ನು ಕಳೆದುಕೊಳ್ಳುತ್ತಿದೆ. ಇದಕ್ಕೆಲ್ಲ ಪರಿಹಾರವೆಂದರೆ ಸರಳ ಜೀವನ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು, ಸಹಜ ಬದುಕನ್ನು ನಡೆಸುವುದು, ಇಂಗಾಲದ ಅನಿಲ ಪ್ರಮಾಣವನ್ನು ತಗ್ಗಿಸುವುದು, ನವೀಕರಿಸಬಹುದಾದ ಇಂಧನಗಳನ್ನು ಬಳಸುವುದು, ಪರಿಸರ ಸ್ನೇಹಿ ಕೃಷಿಯನ್ನು ರೂಢಿಸಿಕೊಳ್ಳುವುದು, ವಿಷಕಾರಿಕ ರಸಾಯನಿಕಗಳ ಬಳಕೆ ಕಡಿತಗೊಳಿಸುವುದು, ಇನ್ನೂ ಮುಂತಾದ ಕ್ರಮಗಳನ್ನು ಜಾರಿಗೆ ತರಬೇಕಾಗಿದೆ. ಮಕ್ಕಳು, ಯುವಜನಾಂಗ ಮತ್ತು ಜನಸಾಮಾನ್ಯರಲ್ಲಿ ಪರಿಸರ ಮಹತ್ವದ ಬಗ್ಗೆ ಅರಿವು ಮೂಡಿಸಬೇಕು. ಈ ಸೃಷ್ಟಿಯ ವಿಕಾಸದಲ್ಲಿ ಮನುಷ್ಯ ಕೊನೆಯದಾಗಿ ಬಂದು ಪರಿಸರ ಸೇರಿಕೊಂಡ ಪ್ರಾಣಿ ಎಂಬುದನ್ನು ಎಂದೆಂದಿಗೂ ನೆನಪಿಡಬೇಕು.
1: ಇದುವರೆಗೆ ಚನ್ನಪ್ಪ ಅಂಗಡಿಯವರಿಂದ ಚಿಂತನ ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಕಾರವಾರ. ರೈತರಿಗೆ ಸಲಹೆ. ಒಂದು ವರದಿಯ ಪ್ರಕಾರ ಜಗತ್ತಿನಲ್ಲಿ 2050 ಹೊತ್ತಿಗೆ 80% ಜನರು ನಗರ ಪ್ರದೇಶದಲ್ಲಿರ್ತಾರಂತೆ. ನಮ್ಮಲ್ಲೂ ಹಲವಾರು ಕಾರಣಗಳಿಗಾಗಿ ಜನರು ಪೇಟೆಯನ್ನ ಸೇರ್ತಾ ಇದ್ದಾರೆ. ಈ ಜನಸಂಖ್ಯೆಗೆ ಬೇಕಾದ ಆಹಾರ, ತರಕಾರಿ ಇತ್ಯಾದಿಗಳು ದೂರದ ಪ್ರದೇಶಗಳಿಂದ ಬರೋದು, ಅದು ದುಬಾರಿಯಾಗತ್ತೆ. ಆದಷ್ಟು ನಗರ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಿಂದ ಕೃಷಿ ಉತ್ಪನ್ನಗಳು ಬಂದರೆ ಅನುಕೂಲ. ಈ ಪ್ರದೇಶಗಳಲ್ಲಿ ಜಾಗದ ಕೊರತೆ ಇರುವಾಗ ಮಣ್ಣಿಲ್ಲದೆ ಕೃಷಿ ಮಾಡುವ ವಿಧಾನ ಬಹಳ ಅನುಕೂಲ. ಮಣ್ಣಿಲ್ಲದೆ ಬೆಳೆ ಬೆಳೆಯುವ ವಿಧಾನ ಹೊಸದೇನೂ ಅಲ್ಲ. ಗಿಡಗಳಿಗೆ ಬೇರಿಳಿಸಲು ಸ್ಥಳ, ಗಾಳಿಯಾಡುವಿಕೆ, ಪೋಷಕಾಂಶ, ನೀರು, ಬೆಳಕು ಇವಿದ್ದರೆ ಸಾಕು. ಹಲವರಿಗೆ ಗೊತ್ತಿರುವಂತೆ ಹೈಡ್ರೋಫೋನಿಕ್ಸ್, ನೀರನ್ನು ಮಾತ್ರ ಬಳಸಿ ಪೋಷಕಾಂಶಗಳನ್ನ ಬೆರೆಸಿ ಗಿಡಗಳನ್ನು ಬೆಳೆಸುವಂತಹ ವಿಧಾನ. ಹೈಡ್ರೋಫೋನಿಕ್ಸ್ ವಿಧಾನದಲ್ಲಿ ಬೇರುಗಳಿಗೆ ಪೋಷಕಾಂಶಗಳನ್ನ ಸಿಂಪಡಿಸಿ ಬೆಳೆ ಬೆಳೆಯುವ ತಂತ್ರವೂ ಇದೆ. ಆದರೆ ಇವಕ್ಕೆಲ್ಲ ಪ್ರತ್ಯೇಕ ಅಡಿಕಟ್ಟು ವ್ಯವಸ್ಥೆ ಹಾಗೂ ನಿರ್ವಹಣೆ ಮಾಡಬೇಕು. ವೆಚ್ಚ ಜಾಸ್ತಿ. ಇನ್ನು ಹಲವಾರು ಖನಿಜಗಳು, ಪರ್ಲೈಟ್, ವರ್ಮಿಕ್ಯುಲೈಟ್ ಇತ್ಯಾದಿ, ಮರಳು, ಮರದ ಹುಡಿ, ಫೀಟ್ ಮಾಸ್, ಸ್ಪ್ಯಾಗ್ನಮ್ ಮಾಸ್ ಇತ್ಯಾದಿ ಮಾಧ್ಯಮಗಳನ್ನ ಬಳಸಿ ತೋಟಗಾರಿಕಾ ನರ್ಸರಿಗಳಲ್ಲಿ ಗಿಡ ಬೆಳೆಸ್ತಾರೆ. ಆದರೆ ಇವುಗಳ ವೆಚ್ಚ ಜನಸಾಮಾನ್ಯರಿಗೆ ದುಬಾರಿಯಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹೆಸರುಘಟ್ಟದಲ್ಲಿರುವಂತಹ IIHR ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕೋಕೋಫೋನಿಕ್ಸ್ ಎಂಬ ನೂತನ ವಿಧಾನವನ್ನ ರೂಪಿಸಿದೆ. ಹೆಸರೇ ಹೇಳುವಂತೆ ಇದರಲ್ಲಿ ಮಾಧ್ಯಮವಾಗಿ ಬಳಸೋದು ಕೋಕೋಪಿಟ್, ಅಂದರೆ ತೆಂಗಿನ ನಾರಿನ ಹುಡಿ. ಸರಳವಾಗಿ ಹೇಳೋದಾದ್ರೆ ಈ ವಿಧಾನದಲ್ಲಿ ತೆಂಗಿನ ನಾರಿನ ಹುಡಿಯನ್ನ ಗ್ರೋ ಬ್ಯಾಗ್ಗಳಲ್ಲಿ ಹಾಕ್ತಾರೆ. ನಂತರ 2-3 ಗಿಡ ಬರುವಂತೆ ಗಿಡವನ್ನ ಅಥವಾ ಬೀಜವನ್ನ ನೆಡ್ತಾರೆ. ನಂತರ ಪೋಷಕಾಂಶಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ನೀರಿನಲ್ಲಿ ಬೆರೆಸಿ ಗ್ರೋ ಬ್ಯಾಗಿಗೆ ನಿಯಮಿತ ಸಮಯಕ್ಕೆ ಹಾಕಲಾಗುತ್ತೆ. ಕೋಕೋಫಿಟ್ ಆರ್ದ್ರತೆಯನ್ನ ಕಾಪಾಡಿಡುತ್ತೆ ಮತ್ತು ಪೋಷಕಾಂಶಗಳನ್ನ ನಿಧಾನವಾಗಿ ಗಿಡಗಳಿಗೆ ಒದಗಿಸ್ತಾ ಹೋಗುತ್ತೆ. ಇಲ್ಲಿ ಮುಖ್ಯವಾಗಿ ಬಳಸ್ತಾ ಇರೋದು ಹುದುಗು ಬರಿಸಿದ ತೆಂಗಿನ ನಾರಿನ ಹುಡಿ, ಅಂದರೆ ಪರ್ಮೆಂಟೆಡ್ ಕೋಕೋಫಿಟ್. ಇದು ಮಾರುಕಟ್ಟೆಯಲ್ಲಿ ಸಿಗುತ್ತೆ ಮತ್ತು ಮಾಮೂಲಿ ಕೋಕೋಫಿಟ್ಗಿಂತ ಒಳ್ಳೆಯದು. ಕೆಲವರಿಗೆ ಪ್ರಶ್ನೆ ಬರಬಹುದು, ನಮ್ಮಲ್ಲಿ ತೆಂಗಿನ ಸಿಪ್ಪೆ ಸಾಕಷ್ಟಿದೆ, ಅದನ್ನು ಹುಡಿ ಮಾಡಿ ಬಳಸಬಹುದಲ್ವಾ ಅಂತ. ತೆಂಗಿನ ಸಿಪ್ಪೆಯನ್ನು ನೇರವಾಗಿ ಬಳಸಿದರೆ ಅದರಲ್ಲಿರುವಂತಹ ಚೊಗುರು ಮತ್ತು ಲಿಗ್ನಿನ್ ಅಂಶಗಳು ಗಿಡಗಳ ಬೆಳವಣಿಗೆಗೆ ತೊಂದರೆ ಕೊಡುತ್ತೆ. ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ಸಿಗುವ ಕೋಕೋಫಿಟನ್ನು ಹದಗೊಳಿಸ್ತಾರೆ, ಹಾಗಾಗಿ ಅದರಲ್ಲಿ ತೊಂದರೆ ಇರಲ್ಲ. ಆದರೆ ಇವರಲ್ಲಿ ಸಿಗುವ ಕೋಕೋಫಿಟ್ ಅನ್ನು ಹುದುಗು ಬರಿಸಿರುತ್ತಾರೆ. ಇದರಲ್ಲಿ ಪೋಷಕಾಂಶಗಳನ್ನು ಸಸ್ಯಗಳಿಗೆ ದೊರಕಿಸುವ ಸೂಕ್ಷ್ಮ

0: ಸೂಕ್ಷ್ಮಾಣು ಜೀವಿಗಳನ್ನು ಹಾಕಿರುತ್ತಾರೆ. ಯಾವುದೇ ಬೆಳೆಗೆ ಒಟ್ಟು 17 ಪೋಷಕಾಂಶಗಳು ಬೇಕಾಗುತ್ತೆ. ಕಾರ್ಬನ್, ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ನಿಂದ, ಹೈಡ್ರೋಜನ್ ಮತ್ತು ಆಮ್ಲಜನಕ ನೀರಿನಿಂದ ಸಿಗುತ್ತೆ. ಇನ್ನುಳಿದವುಗಳನ್ನ ಹೊರಗಿನಿಂದ ಪೂರೈಸಬೇಕಾಗತ್ತೆ. ಇದಕ್ಕೆ ಇವರು ಎಲ್ಲಾ ಪೋಷಕಾಂಶಗಳಿರುವ ಅರ್ಕ ಸಸ್ಯ ಪೋಷಕ ರಸವನ್ನ ಅಭಿವೃದ್ಧಿಪಡಿಸಿದ್ದಾರೆ. ಬೆಳೆಯುವ ಬೆಳೆ ಮತ್ತು ಇಳುವರಿಯ ಸಾಮರ್ಥ್ಯವನ್ನ ನೋಡಿಕೊಂಡು ಸಾಧಾರಣವಾಗಿ 3.5 ಮಿಲಿಯಿಂದ 5 ಮಿಲಿಯನ್ನ 1 ಲೀಟರ್ ನೀರಿಗೆ ಬೆರೆಸಿ 1 ಗ್ರೋ ಬ್ಯಾಗ್ಗೆ 200 ಮಿಲಿಯಷ್ಟನ್ನ ವಾರಕ್ಕೆರಡು ಅಥವಾ 3 ಬಾರಿ ಕೊಡಬೇಕಾಗತ್ತೆ. ಕೃಷಿಕರು ಬೇಕಾದರೆ ವಿಜ್ಞಾನಿಗಳ ಸಲಹೆ ಪಡೆದು ಮಾರುಕಟ್ಟೆಯಲ್ಲಿರುವಂತಹ ವಿವಿಧ ಲವಣಗಳನ್ನ ಬಳಸುವುದರ ಮೂಲಕವೂ ತಾವೇ ಅದನ್ನ ತಯಾರಿಸಿಕೊಳ್ಳಬಹುದು. ಕೋಕೋಫೋನಿಕ್ಸ್ ನಲ್ಲಿ ಬೆಳೆ ಕಟಾವಾದ ನಂತರ ತಕ್ಷಣ ಮತ್ತೆ ಬೆಳೆ ಬೆಳೆಯಬಹುದು. ಕಳೆಗಳು ಇಲ್ಲವೇ ಇಲ್ಲ ಎನ್ನುವಷ್ಟು ಕಡಿಮೆ ಆಗುತ್ತೆ. ಕೀಟ ರೋಗ ಬಾಧೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗತ್ತೆ. ಗ್ರೋ ಬ್ಯಾಗ್ ನಲ್ಲಿರುವಂತಹ ತೆಂಗಿನ ನಾರಿನ ಹುಡಿ ಪ್ರಮಾಣ ಒಂದು ಬೆಳೆ ಬೆಳೆದಾದ ಮೇಲೆ ಕಡಿಮೆಯಾಗತ್ತೆ. ಇದನ್ನ ಮರುಪೂರಣ ಮಾಡಿ ಪೋಷಕಾಂಶ ಕೊಡುವ ಪ್ರಕ್ರಿಯೆಯನ್ನ ಮುಂದುವರಿಸಬೇಕು. ಹೊಸ ತೆಂಗಿನ ನಾರಿನ ಹುಡಿಯನ್ನ ಹಾಕ್ತಾ ಹೋಗೋದ್ರಿಂದ ಇದನ್ನು 10 ವರ್ಷಗಳ ಕಾಲ ತೊಂದರೆ ಇಲ್ಲದೆ ಮುಂದುವರಿಸಬಹುದು. ಕೋಕೋಫೋನಿಕ್ಸ್ ತಂತ್ರಜ್ಞಾನವನ್ನ ಬಳಸಿ ಹಲವಾರು ತರಕಾರಿ, ಫಲ, ಪುಷ್ಪ, ಔಷಧೀಯ ಸಸ್ಯಗಳು, ಮೇವಿನ ಬೆಳೆಗಳನ್ನ IIHR ಸಂಸ್ಥೆಯಲ್ಲಿ ಯಶಸ್ವಿಯಾಗಿ ಬೆಳೆದಿದ್ದಾರೆ. ಇದನ್ನು ಆಸಕ್ತರಿಗೆ ಗ್ರೋ ಬ್ಯಾಗ್, ಹುದುಕು ಬರಿಸಿದ ತೆಂಗಿನ ಸಿಪ್ಪೆಯ ಹುಡಿ ಮತ್ತು ಅರ್ಕ ಸಸ್ಯ ಪೋಷಕ ರಸ, ತರಕಾರಿ ಬೀಜ, ಸಾವಯವ ಕೀಟನಾಶಕಗಳು ಇವೆಲ್ಲವನ್ನ ಪ್ಯಾಕೇಜ್ ರೂಪದಲ್ಲಿ ಒಂದೆಡೆಯಲ್ಲಿಯೇ ಒದಗಿಸ್ತಾ ಇದ್ದಾರೆ.
1: ರೈತರಿಗೆ ಸಲಹೆ ಕೇಳಿದಿರಿ.

ಆಕಾಶವಾಣಿ ಕಾರವಾರ ಗಾನಸುದಿಯಲ್ಲಿ ಭಕ್ತಿ ಗೀತೆಗಳನ್ನು ಕೇಳೋಣ. ಕನಕದಾಸರ ಕೀರ್ತನೆಯನ್ನು ಹಾಡಿದ್ದಾರೆ ಯುಗಳ ಗಾನದಲ್ಲಿ. ತನು ನಿನ್ನದು ಈ ಮನ ನಿನ್ನದು

ಕನಕದಾಸರ ಪದ ಯುಗಳಗಾನದಲ್ಲಿ ನಾರಾಯಣ ನಿನ್ನ ನಾಮವೊಂದಿರುತ್ತಿರೆ ಬೇರೊಂದು ನಾಮವೆನ್ನೇತಕಯ್ಯ.

ಭೀಮೇಶ ವಿಠಲ ಅವರ ಕೃತಿ ವೃಂದಗಾನದಲ್ಲಿ ಇಂದಿವರ ನಯನೆ ಗೋವಿಂದನ್ಯಾಕೆ ಬರನೆ

0: ಸಾಮಾನ್ಯವಾಗಿ ಗಾನಸುದಿಯಲ್ಲಿ ಭಕ್ತಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:55 ಆಗಲಿದೆ. ಇನ್ನು ಸಂಸ್ಕೃತ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕೋ ನರೇಂದ್ರ ದತ್ತ ಸೇಮವಾಲ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಗುಜರಾತಸ್ಯ ದಮನಕ್ಷೇತ್ರಸ್ಯ ಭ್ರಮಣಂ ಕರಿಷ್ಯತಿ. ಸಹ ಸೂರತ್ ನಗರೆ ರಾಜಮಾರ್ಗಸ್ಯ ವಿದ್ಯುದುತ್ಪಾದನ ಪ್ರಕಲ್ಪಸ್ಯ ಔದ್ಯಮಿಕ ಕ್ಷೇತ್ರಸ್ಯ ಚ ಕೃತೆ 8,18,000 crore rupees ಬಹುವಿಧ ವಿಕಾಸ ಪರಿಯೋಜನಾನಾಂ ಸಮರ್ಪಣಂ ಶಿಲಾನ್ಯಾಸಂ ಚ ಕರಿಷ್ಯತಿ. ಶ್ರೀ ಮೋದಿ ಸೂರತ್ ನಗರೆ 200 ಶಯ್ಯಾ ಯುಕ್ತಂ ESIC ಇತಿ ಚಿಕಿತ್ಸಾಲಯಂ ಅಪಿ ಉದ್ಘಾಟಯಿಷ್ಯತಿ. ಯತ್ ವಿಶಿಷ್ಟ ಕ್ಷೇತ್ರೇಷು ಆಧುನಿಕ ಮಾಧ್ಯಮಿಕ ಸ್ವಾಸ್ಥ್ಯ ಸೇವಾಃ ಪ್ರದಾಸ್ಯತಿ. ಪ್ರಧಾನಮಂತ್ರಿ ಗುಜರಾತ್ ಸರ್ವಕಾರಸ್ಯ ಅನೇಕೇಷಾಂ ಮಹತ್ವಪೂರ್ಣಾನಾಂ ಉಪಕ್ರಮಾಣಾಂ ಉದ್ಘಾಟನಮಪಿ ಕರಿಷ್ಯತಿ. ಯೇಷು ಆಧುನಿಕ ವಿದ್ಯುತ್ ವಿತರಣ ಉನ್ನಯನಂ ಉನ್ನತ ಅಪಶಿಷ್ಟ ವ್ಯಯನಂ ಪೆಟ್ರೋಲಿಯಂ ಚೇತ್ಯಾದೀನಿ ಅಂತರ್ಭವಂತಿ. ಸಾಯಂಕಾಲೇ ಪ್ರಧಾನಮಂತ್ರಿ ಮೋದಿ ದಮನನಗರಂ ಗತ್ವಾ ಪ್ರಾಯಃ 77,900 crore rupees ವಿಕಾಸ ಪರಿಯೋಜನಾನಾಂ ಶಿಲಾನ್ಯಾಸಂ ಕರಿಷ್ಯತಿ. ಏತಾಸು ಪರಿಯೋಜನಾಸು ಸ್ವಾಸ್ಥ್ಯ ಸೇವಾ, ನಾಗರಿಕ ವಿಮಾನಯಾನಂ, ಪರ್ಯಟನಂ, ಅವಸಂರಚನಾ, ಸಂಪರ್ಕಃ, ಜನಕಲ್ಯಾಣಂ ಇತ್ಯಾದೀನಿ ವಿವಿಧ ಕ್ಷೇತ್ರಾಣಿ ಸಮ್ಮಿಲಿತಾನಿ ಸಂತಿ. ಪ್ರಧಾನಮಂತ್ರಿ ನಮೋ ವಿಮಾನಸ್ಥಾನಕಸ್ಯ ನಮೋ ಚಿಕಿತ್ಸಾಲಯಸ್ಯ ಚ ನೂತನ ಭವನಸಹಿತಂ ಪ್ರಾಯಃ 43,300 crore rupees ಪರಿಯೋಜನಾನಾಂ ಉದ್ಘಾಟನಂ ಸಂಪರ್ಕಂ ಚ ಅಪಿ ಕರಿಷ್ಯತಿ. ನೂತನ ವಿಮಾನಸ್ಥಾನಕ ಟರ್ಮಿನಲ್ ಇತ್ಯನೇನ ಕ್ಷೇತ್ರೀಯ ವಾಯುಸಂಪರ್ಕಃ ಮಹತ್ವಪೂರ್ಣ ರೂಪೇಣ ವರ್ಧಿಷ್ಯತಿ. ಅಪಿ ಚ ಅಸ್ಯ ಪ್ರದೇಶಸ್ಯ ಆರ್ಥಿಕ ವೃದ್ಧಿ ಚ ಸುಕರಾ ಭವಿಷ್ಯತಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಇತ್ಯೇತತ್ ದ್ವೈಮಾಸಿಕ್ಯಾಃ ಮೌದ್ರಿಕ ನೀತ್ಯಾಃ ಘೋಷಣಾಂ ಕರಿಷ್ಯತಿ. RBI ಇತ್ಯಸ್ಯ ಪ್ರಮುಖಃ ಸಂಜಯ್ ಮಲ್ಹೋತ್ರಾ ಅದ್ಯ ಪ್ರಾತಃ ಮೌದ್ರಿಕ ನೀತಿ ಸಮಿತ್ಯಾ ಕೃತಾನಾಂ ನಿರ್ಣಯಾನಾಂ ಉದ್ಘೋಷಣಂ ಕರಿಷ್ಯತಿ. FBI ರಿಸರ್ಚ್ ರಿಪೋರ್ಟ್ ಇತ್ಯಸ್ಯ ಅನುಸಾರಂ ವರ್ಧಮಾನ ಮುದ್ರಾಸ್ಫೀತಿಃ ಕ್ರೂಡ್ ಮೂಲ್ಯಾನಿ ಅವಮೂಲ್ಯನ ರೂಪ್ಯಕಾಣಿ ಸಂಭಾವ್ಯ ದುರ್ಬಲಂ ವರ್ಷಾಕಾಲಂ ಇತ್ಯಾದೀನಾಂ ಸಮಸ್ಯಾನಾಂ ನಿವಾರಣಾರ್ಥಂ ರೇಪೋ ಇತ್ಯಸ್ಯ ಮಿತೌ ವೃದ್ಧಿ ಸಮುಚಿತೋಪಾಯಃ ನ ಭವಿಷ್ಯತಿ ತದ್ವಿಹಾಯ RBI ಅಲ್ಪಕಾಲಿಕ ಲಾಭಾಂಶ ಮಿತಿ ಸಾಧನಾನಿ ದ್ರವ್ಯತಾ ಉಪಾಯಾಂಚ ಉಪಯುಜ್ಯ ವಿಪಣ್ಯಾಃ ವಿಕೃತಿ ಪರಿಹರ್ತುಂ ವಿತ್ತೀಯ ಸ್ಥಿರತಾಂ ಚ ಸಮರ್ಥಯಿತುಂ ಶಕ್ನೋತಿ. SBI ಇತ್ಯನೇನ ಸಂಸೂಚಿತಂ ಯತ್ ಭಾರತಂ ಸಾಪೇಕ್ಷಕ ರೂಪೇಣ ಪ್ರಬಲಂ ಸಮಷ್ಟಿ ಆರ್ಥಿಕ ಮೂಲ್ಯಂ ನಿರಂತರಂ ಅನುಭವತಿ ತಥಾ ಚ ವರ್ತಮಾನ ಮುದ್ರಾಸ್ಫೀತಿ ಪ್ರತಿಸಂಧಿ ಬಹುದಾ ಬಾಹ್ಯ ಕಾರಣಾನಾಂ ವಿಶೇಷತಃ ಪಶ್ಚಿಮ ಏಷಿಯಾಯಾಃ ಭೂ ರಾಜನೈತಿಕ ಸಮಸ್ಯೆಯ ಅಶೋಧಿತ ಮೂಲ್ಯಾನಾಂ ವರ್ಧನೇನ ಚ

ಆಕಾಶವಾಣಿ ಕಾರವಾರ ಸಮಯ 7:02 ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು. 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಪರಂಪರೆಯನ್ನು ಪಸರಿಸುವ
2: ಐತಿಹಾಸಿಕ ಸ್ಥಳಗಳ ಪರಿಚಯ
1: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
2: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
1: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
2: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ

0: ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
1: ಸಂಗೀತ ನಿರ್ದೇಶಕರು,
0: ಹಿನ್ನೆಲೆ ಗಾಯಕರು,
1: ಚಿತ್ರ ಸಾಹಿತಿಗಳು,
0: ವಾದ್ಯ ಸಂಗೀತಗಾರರು,
1: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
0: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
1: ನಮ್ಮ ವಾಣಿ ಆಕಾಶವಾಣಿ.
2: ಬೆಟ್ಟ ಗುಡ್ಡ
3: ಕೆರೆ ಕುಂಟೆ
2: ಗಿಡ ಮರಗಳಿಲ್ಲದ ಊರು
3: ಮರುಭೂಮಿ ಇದ್ದಂತೆ.
2: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
3: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
2: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
3: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
2: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
3: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.
4: ಐಸ್ ಕ್ರೀಮ್ ಬೇಕೇ ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
5: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
6: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ಪಾರದರ್ಶಕ ಹಾಗೂ ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿ ಎಲ್ಲಾ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗುವಂತೆ ಮುಖ್ಯಮಂತ್ರಿ ಕಟ್ಟುನಿಟ್ಟಿನ ಸೂಚನೆ. ಬೆಳೆಗೆ ಸೂಕ್ತ ಮಾರುಕಟ್ಟೆ ಮತ್ತು ನ್ಯಾಯಯುತ ಬೆಲೆ ದೊರಕಿದಾಗ ಮಾತ್ರ ರೈತರ ಬದುಕಿನಲ್ಲಿ ಬದಲಾವಣೆ ತರಲು ಸಾಧ್ಯ, ಕೇಂದ್ರ ಹಣಕಾಸು ಸಚಿವೆ ಅಭಿಮತ. ಸಂಧ್ಯಾ ಸುರಕ್ಷಾ ಯೋಜನೆ ಸ್ಥಗಿತಗೊಳಿಸಿರುವ ಸರ್ಕಾರದ ಕ್ರಮಕ್ಕೆ ವಿಪಕ್ಷ ನಾಯಕರ ತೀವ್ರ ಅಸಮಾಧಾನ. ಇಂದು ವಿಶ್ವ ಪರಿಸರ ದಿನ. ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹಲವು ವಿಧಾಯಕ ಕಾರ್ಯಕ್ರಮಗಳು. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಪಾರದರ್ಶಕ ಹಾಗೂ ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿ ಎಲ್ಲಾ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಸರ್ಕಾರದ ಎಲ್ಲಾ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳ ಮಹತ್ವದ ಸಭೆ ನಡೆಸಿ ಮಾತನಾಡಿದ ಅವರು, ಎಲ್ಲಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಡ್ಡಾಯವಾಗಿ ಬೆಳಿಗ್ಗೆ 10 ಗಂಟೆಗೆ ಕಚೇರಿಯಲ್ಲಿ ಹಾಜರಿರಬೇಕು, ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಯಾವುದೇ ನಿರ್ಲಕ್ಷ್ಯ ಸಹಿಸುವುದಿಲ್ಲ, ಒತ್ತಡಗಳಿಗೆ ಮಣಿದು ಕಾನೂನುಬಾಹಿರ ಕೆಲಸ ಮಾಡಬೇಡಿ, ಕಾನೂನಿನಲ್ಲಿ ಅವಕಾಶವಿಲ್ಲದಿದ್ದರೆ ನೇರವಾಗಿ ತಿಳಿಸಿ ಎಂದರು. ರಾಜ್ಯದಲ್ಲಿ ಸದ್ಯ ಖಾಲಿ ಇರುವ 50,000 ಶಿಕ್ಷಕರ ಕೊರತೆಯನ್ನು ಹಂತ ಹಂತವಾಗಿ ನೀಗಿಸಲಾಗುವುದು. ಇದುವರೆಗೆ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಸೀಮಿತವಾಗಿದ್ದ ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ಇನ್ನು ಮುಂದೆ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ವಿಸ್ತರಿಸಲು ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ರೈತರು ಬೆಳೆದ ಬೆಳೆಗೆ ಸೂಕ್ತ ಮಾರುಕಟ್ಟೆ ಮತ್ತು ನ್ಯಾಯಯುತ ಬೆಲೆ ದೊರಕಿದಾಗ ಮಾತ್ರ ರೈತರ ಬದುಕಿನಲ್ಲಿ ಬದಲಾವಣೆ ತರಲು ಸಾಧ್ಯ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಯಾದಗಿರಿ ಜಿಲ್ಲೆಯ ಬದ್ದೇಪಲ್ಲಿ ಗ್ರಾಮದಲ್ಲಿ ನಿರ್ಮಿಸಲಾದ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಮತ್ತು ಶೇಂಗಾ ಸಂಸ್ಕರಣಾ ಘಟಕ ಉದ್ಘಾಟಿಸಿ ಮಾತನಾಡಿದ ಅವರು, ರೈತರ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಮಾರುಕಟ್ಟೆ ಸಂಪರ್ಕ ಕಲ್ಪಿಸುವ ಮೂಲಕ ಜಿಲ್ಲೆಯ ಆರ್ಥಿಕ ಪ್ರಗತಿಗೆ ಹೊಸ ದಿಕ್ಕು ನೀಡಲಾಗುತ್ತಿದೆ ಎಂದರು. ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಶಿಕ್ಷಣ, ಆರೋಗ್ಯ, ಮೂಲಸೌಕರ್ಯ, ಕೌಶಲಾಭಿವೃದ್ಧಿ ಹಾಗೂ ಕೃಷಿ ಸಂಸ್ಕರಣಾ ಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಹಣಕಾಸು ಸಚಿವರು ಇಂದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ತುಂಗಭದ್ರಾ ಜಲಾಶಯ ರಸ್ತೆಯಲ್ಲಿ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರಕ್ಕೆ ಶಂಕುಸ್ಥಾಪನೆ, ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಜಪಾನ್ ಮಾದರಿಯಲ್ಲಿ ನಿರ್ಮಾಣವಾಗುತ್ತಿರುವ ಮಿಯಾವಾಕಿ, ವಿವಿಧ ತೋಟಗಾರಿಕಾ ಬೆಳೆಗಳ ಅರಣ್ಯೀಕರಣ ಕಾರ್ಯಕ್ರಮದಲ್ಲೂ ನಿರ್ಮಲಾ ಸೀತಾರಾಮನ್ ಭಾಗವಹಿಸಲಿದ್ದಾರೆ.

0: ಖಾತೆ ಹಂಚಿಕೆ ವಿಚಾರ ಮುಖ್ಯಮಂತ್ರಿ ಅವರ ವಿವೇಚನೆಗೆ ಬಿಟ್ಟದ್ದು ಎಂದು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿರುವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾರಿಗೆ ಯಾವ ಖಾತೆ ನೀಡಬೇಕು ಎನ್ನುವ ಕುರಿತು ಮುಖ್ಯಮಂತ್ರಿ ಮತ್ತು ಹೈಕಮಾಂಡ್ ಚರ್ಚಿಸಿ ನಿರ್ಧಾರ ಕೈಗೊಳ್ಳುತ್ತಾರೆ. ಹೈಕಮಾಂಡ್ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಕ್ಕೂ ಬದ್ಧನಾಗಿರುತ್ತೇನೆ ಎಂದರು. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಉತ್ತಮ ಕೆಲಸ ಮಾಡಲಿದ್ದೇವೆ. ಮುಂದಿನ ಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಇನ್ನೂ ಹೆಚ್ಚು ಸ್ಥಾನಗಳನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಜನಪರ ಆಡಳಿತ ನೀಡಲಾಗುವುದು ಎಂದು ಅವರು ಹೇಳಿದರು. ರಾಜ್ಯದ ಬಡ ಹಿರಿಯ ನಾಗರಿಕರಿಗೆ ಆಸರೆಯಾಗಿದ್ದ ಸಂಧ್ಯಾ ಸುರಕ್ಷಾ ಯೋಜನೆ ಸ್ಥಗಿತಗೊಳಿಸಿರುವ ಸರ್ಕಾರದ ಕ್ರಮಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ವಿಷಯ ಪ್ರಸ್ತಾಪಿಸಿರುವ ಅವರು, 3.93 ಲಕ್ಷ ಮಂದಿಗೆ ಕಳೆದ 3 ತಿಂಗಳಿನಿಂದ ಮಾಶಾಸನ ನೀಡಿಲ್ಲ ಎಂದಿದ್ದಾರೆ. ಸಮೀಕ್ಷೆ ಎಂಬ ನೆಪದಲ್ಲಿ ತಿಂಗಳುಗಟ್ಟಲೆ ಪಿಂಚಣಿ ಸ್ಥಗಿತಗೊಳಿಸಿರುವುದು ಅಮಾನವೀಯ ಕ್ರಮ. ಔಷಧಿ ಕೊಳ್ಳಲು ದಿನನಿತ್ಯದ ಖರ್ಚು ನಿರ್ವಹಿಸಲು ಈ ಮಾಶಾಸನವನ್ನೇ ನಂಬಿಕೊಂಡಿರುವ ಸಾವಿರಾರು ಹಿರಿಯ ನಾಗರಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಕ್ಷಣ ಸ್ಥಗಿತಗೊಂಡಿರುವ ಪಿಂಚಣಿಯನ್ನು ಬಿಡುಗಡೆ ಮಾಡಬೇಕು ಎಂದು ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಸೌರಶಕ್ತಿ ಉತ್ಪಾದನೆಯಲ್ಲಿ ಭಾರತ 2025ರಲ್ಲಿಯೇ ಅಮೆರಿಕ ದೇಶವನ್ನು ಹಿಂದಿಕ್ಕಿ ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಮನೆ ಮೇಲ್ಛಾವಣಿ ಘಟಕ, ಕೃಷಿ ಪಂಪ್ ಸೌರೀಕರಣದಿಂದ ಹಿಡಿದು ಬೃಹತ್ ಸೌರ ಪಾರ್ಕ್ಗಳ ಸ್ಥಾಪನೆಯವರೆಗೂ ಭಾರತ ಮುಂಚೂಣಿಯಲ್ಲಿದ್ದು ವಿಶ್ವದ 2ನೇ ಅತಿದೊಡ್ಡ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತ ಶುದ್ಧ ಇಂಧನ ಪರಿವರ್ತನೆಯಲ್ಲಿ ಹೊಸ ಹೆಜ್ಜೆ ಇರಿಸಿದ್ದು ಸೌರಶಕ್ತಿ, ಪವನ ವಿದ್ಯುತ್, ಜೈವಿಕ ಇಂಧನ, ಒಟ್ಟಾರೆ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದ ಮೂಲಕ ದೇಶದ ಇಂಧನ ಭದ್ರತೆಯನ್ನು ಬಲಪಡಿಸುತ್ತಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ನವೀಕರಿಸಬಹುದಾದ ಇಂಧನ ಮೂಲಗಳು ದೇಶದ ಒಟ್ಟು ವಿದ್ಯುತ್ ಬೇಡಿಕೆಯ 203 ಗಿಗಾವ್ಯಾಟ್ನಲ್ಲಿ ಶೇಕಡ 51.5% ಪೂರೈಸುತ್ತಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪರಿಸರ ಸಂರಕ್ಷಣೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ June 5ರಂದು ವಿಶ್ವ ಪರಿಸರ ದಿನ ಆಚರಿಸಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯ, ನೀರಿನ ಮಾಲಿನ್ಯ, ಪ್ಲಾಸ್ಟಿಕ್ ಬಳಕೆ, ಅರಣ್ಯನಾಶ ಮತ್ತು ಹವಾಮಾನ ಬದಲಾವಣೆ ಪ್ರಕೃತಿಯ ಸಮತೋಲನವನ್ನು ಹಾಳು ಮಾಡುತ್ತಿವೆ. ಪ್ರಸ್ತುತ ಜಾಗತಿಕ ಮಟ್ಟದಲ್ಲಿ ಪರಿಸರ ಸಮಸ್ಯೆಗಳು ಗಂಭೀರ ಸ್ವರೂಪ ಪಡೆದುಕೊಂಡಿದ್ದು ಹವಾಮಾನ ಬದಲಾವಣೆಯಿಂದ ಪ್ರಕೃತಿಯ ಸಮತೋಲನಕ್ಕೆ ಧಕ್ಕೆ ಉಂಟಾಗುತ್ತಿದೆ. ವಿಶ್ವ ಪರಿಸರ ದಿನದ ಅಂಗವಾಗಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹಿರಿಯ ಪರಿಸರವಾದಿ ಹಾಗೂ ಇಕೋವಾಚ್ ಸಂಸ್ಥೆಯ ಅಧ್ಯಕ್ಷ ಸುರೇಶ್ ಹೆಬ್ಳೀಕರ್ ಅವರು.
4: ನಮ್ಮ ದೇಶದಲ್ಲಿ ಪರಿಸರ ಉಳಿಬೇಕು ಅಂತಂದ್ರೆ ಇದಕ್ಕೆ June 1, 5ನೇ ತಾರೀಕಿಗೆ ನಾವು ಒಂದು ಅದರ ಬಗ್ಗೆ ಮಾತನಾಡಿದ್ರೆ ಆಗಲ್ಲ. ಪ್ರತಿ ನಿಮಿಷ ಪ್ರತಿ ದಿನ ನಾವು ಯೋಚಿಸಬೇಕು, ಯಾಕಂದ್ರೆ ನಾವು ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ನಾವು ಜೀವಿಸ್ತಾ ಇದ್ದೇವೆ ಈ ಪೃಥ್ವಿ ಮೇಲೆ. ನಮಗೆ ನೀರು ಬೇಕು ಕುಡಿಲಿಕ್ಕೆ, ಉಸಿರಾಡಿಸ್ಲಿಕ್ಕೆ ಹವೆ ಬೇಕು, ಮಲಗಲಿಕ್ಕೆ ಜಾಗ ಬೇಕು. ತಂದಕ್ಕೂ ನಾವು ಈ ಪರಿಸರದ ಅಮೂಲ್ಯ ಸ್ವತ್ತುಗಳನ್ನ ನಾವು ಇವತ್ತು ಉಪಯೋಗಿಸ್ತಾ ಇದ್ದೇವೆ. ನಾವು ಯಾವುದೇ ಪ್ರಗತಿಯ ಬೆನ್ನು ಹತ್ತಿದಾಗ ಅದು ನಮಗೆ ಬೇಕಾ, ಎಷ್ಟು ಜನರಿಗೆ ಅದರಿಂದ ಉಪಯೋಗ ಆಗುತ್ತೆ. ಸೊ ಅನೇಕ ರೀತಿಯಿಂದ ನಾವು ಇವತ್ತು ಯೋಚನೆ ಮಾಡಿ ಎಸ್ಪೆಷಲಿ ಮಕ್ಕಳಿಗೆ ಸ್ಕೂಲ್ನಿಂದನೇ ನಾವು ಪರಿಸರದ ವಿಷಯದ ಬಗ್ಗೆ ಹೆಚ್ಚು ಕಲಿಸಬೇಕು. ಯಾಕಂತಂದ್ರೆ ಅವರೇ ದೊಡ್ಡವರಾಗಿ ಪರಿಸರ ಕಾಪಾಡುವಂತಹ ಒಂದು ಸ್ವತ್ತುಗಳು ನಮ್ಮ ದೇಶಕ್ಕೆ ಆಗ್ತವೆ. ಒಂದು ಹೊಸ ಜಗತ್ತನ್ನ, ಹೊಸ ನಾಗರಿಕತೆಯನ್ನ ಕಟ್ಟುವಂತಹ ಒಂದು ಯೋಜನೆ ನಮ್ಮಲ್ಲಿ ಬಂದಾಗ ಬಹುಶಃ ನಮ್ಮ ಪರಿಸರ ಉಳಿಯುತ್ತೆ, ಈ ಪೃಥ್ವಿನ ಉಳಿಯುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ.
0: ಕಲುಷಿತ

ಪರಿಸರ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಪರಿಸರ ಕುರಿತು ಕಾಳಜಿ ಅಗತ್ಯ ಎಂದು ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಹೇಳಿದ್ದಾರೆ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹಾಸನ ಜಿಲ್ಲಾಡಳಿತ ಆಯೋಜಿಸಿದ್ದ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಾಯು ಮಾಲಿನ್ಯವನ್ನು ತಡೆಯಲು ಮತ್ತು ಪರಿಸರವನ್ನು ಉಳಿಸಿ ಬೆಳೆಸಲು ಪ್ರತಿಯೊಬ್ಬರೂ ಎಲ್ಲ ರೀತಿಯಿಂದಲೂ ಪ್ರಯತ್ನ ಮಾಡಬೇಕಿದೆ ಎಂದು ಹೇಳಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅರಣ್ಯ ಇಲಾಖೆ

0: ಮಾಡಬೇಕಿದೆ ಎಂದು ಹೇಳಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅರಣ್ಯ ಇಲಾಖೆ ನಗರದ ಪವಿತ್ರ ವನದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಕೊಟ್ಟಿಗೆಹಾರದ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಪರಿಸರಕ್ಕೆ ಸಂಬಂಧಿಸಿದ ವಸ್ತುಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ತೋಟಗಾರಿಕಾ ಇಲಾಖೆ ವತಿಯಿಂದ ರೈತರಿಗೆ ಹಾಗೂ ಗ್ರಾಹಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವಿವಿಧ ತಳಿಯ ಮಾವು, ಹಲಸು ಮತ್ತು ಇತರೆ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಇಂದಿನಿಂದ 7ರವರೆಗೆ ಆಯೋಜಿಸಲಾಗಿದೆ. ಸಂಪುಟ ದರ್ಜೆ ಸಚಿವ ಕೆಎಚ್ ಮುನಿಯಪ್ಪ ಮೇಳಕ್ಕೆ ಚಾಲನೆ ನೀಡಲಿದ್ದು, ಮೇಳದಲ್ಲಿ 50ಕ್ಕೂ ಹೆಚ್ಚು ವಿವಿಧ ತಳಿಗಳ ಮಾವು, ಹಲಸು ಹಾಗೂ ಇತರೆ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅಲ್ಲದೆ ಸಸ್ಯ ಸಂತೆ ಎಂಬ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾರದರ್ಶಕ ಹಾಗೂ ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗುವಂತೆ ನೂತನ ಮುಖ್ಯಮಂತ್ರಿ ಕಟ್ಟುನಿಟ್ಟಿನ ಸೂಚನೆ. ಬೆಳೆಗೆ ಸೂಕ್ತ ಮಾರುಕಟ್ಟೆ ಮತ್ತು ನ್ಯಾಯಯುತ ಬೆಲೆ ದೊರಕಿದಾಗ ಮಾತ್ರ ರೈತರ ಬದುಕಿನಲ್ಲಿ ಬದಲಾವಣೆ ತರಲು ಸಾಧ್ಯ, ಕೇಂದ್ರ ಹಣಕಾಸು ಸಚಿವೆ ಅಭಿಮತ. ಸಂಧ್ಯಾ ಸುರಕ್ಷಾ ಯೋಜನೆ ಸ್ಥಗಿತಗೊಳಿಸಿರುವ ಸರ್ಕಾರದ ಕ್ರಮಕ್ಕೆ ವಿಪಕ್ಷ ನಾಯಕರ ತೀವ್ರ ಅಸಮಾಧಾನ. ಇಂದು ವಿಶ್ವ ಪರಿಸರ ದಿನ, ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹಲವು ವಿಧಾಯಕ ಕಾರ್ಯಕ್ರಮಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಭಾವಗೀತೆಗಳನ್ನು ಕೇಳೋಣ. ಬಿಆರ್ ಲಕ್ಷ್ಮಣರಾವ್ ವಿರಚಿತ ಗೀತೆಯನ್ನು ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್. ನೀನಿಲ್ಲದಿರುವಾಗ ನಲ್ಲ ಒಬ್ಬಂಟಿ ನಾನು ಮನೆಯಲ್ಲಿ.

ಎಂಎನ್ ವ್ಯಾಸರಾವ್ ಅವರ ರಚನೆ, ಮಾಲತಿ ಶರ್ಮಾ ಅವರ ಧ್ವನಿಯಲ್ಲಿ. ಯಾರ ದನಿಯದು, ಯಾರ ಕರೆಯದು, ಯಾರು ನಿಂತಿಹರಾಚೆಗೆ

ರತ್ನಮಾಲಾ ಪ್ರಕಾಶವರ ಧ್ವನಿಯಲ್ಲಿ ಎಂಎನ್ ವ್ಯಾಸರಾವ್ ಅವರ ರಚನೆ. ನಿನ್ನ ಕಂಗಳ ಕೊಳದಿ ಬೆಳದಿಂಗಳಿಳಿದಂತೆ ನನ್ನೆದೆಯ ಕಡಲೇಕೆ ಬೀಗುತ್ತಿಹುದು.

ಆಕಾಶವಾಣಿ ಕಾರವಾರ. ಇದೊಂದು ಪ್ರಕಟಣೆ. 2026-27 ಸಾಲಿಗೆ ಅಂಧ ವಿದ್ಯಾರ್ಥಿಗಳ ಪ್ರವೇಶದ ಬಗ್ಗೆ ಈ ಒಂದು ಪ್ರಕಟಣೆ ಇರುತ್ತದೆ. ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಈ ಶಾಲೆಗೆ 2026-27 ಸಾಲಿಗೆ ಅಂಧ ವಿದ್ಯಾರ್ಥಿಗಳ ಪ್ರವೇಶ ಪಡೆಯಲು ಪ್ರಕಟಣಾ ವಿಭಾಗದಲ್ಲಿ ಪ್ರಕಟಣೆ ನೀಡಿದ್ದಾರೆ. ವಯೋಮಿತಿ 5-10 ವರ್ಷದ ಒಳಗಡೆ ಇರಬೇಕು. ಜಾತಿ ಮತ ಭೇದವಿರುವುದಿಲ್ಲ. ಅಭ್ಯರ್ಥಿಯು ದೃಷ್ಟಿಹೀನನಾಗಿರಬೇಕು. ಊಟ ವಸತಿಯೊಡನೆ 1-10 ತರಗತಿಯವರೆಗೆ ಉಚಿತ ಶಿಕ್ಷಣ ನೀಡಲಾಗುವುದು. ಕಂಪ್ಯೂಟರ್ ಶಿಕ್ಷಣ, ಸಂಗೀತ, ತಬಲಾ, ನೃತ್ಯ, ಯಕ್ಷಗಾನ, ಕ್ರೀಡೆಗಳಲ್ಲಿ ತರಬೇತಿಯನ್ನು ನೀಡಲಾಗುವುದು. ಹೈನುಗಾರಿಕೆ, ತೋಟಗಾರಿಕೆಯಲ್ಲೂ ಸಹ ತರಬೇತಿಯನ್ನು ನೀಡಲಾಗುವುದು. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುವುದು. ಪ್ರವೇಶ ಪಡೆಯಲು ಕೊನೆಯ ದಿನಾಂಕ 30 ಜೂನ್ 2026. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ: ಅಧ್ಯಕ್ಷರು ಶ್ರೀ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರ, ಪರಮಹಂಸ ನಗರ, ಅನುಪಿನಕಟ್ಟೆ ರಸ್ತೆ, ಗೋಪಾಳ, ಶಿವಮೊಗ್ಗ 577205. ದೂರವಾಣಿ ಸಂಖ್ಯೆ 08182222200. ಹಾಗೆ 08182222196. ಸಮಯ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ. ಇನ್ನೊಂದು ಮೊಬೈಲ್ ಸಂಖ್ಯೆ 9845446288. ಈ ಮೊಬೈಲ್ ಸಂಖ್ಯೆ ಮತ್ತು ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ.

0: ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 0838222255 ಹಾಗೆಯೇ ಇನ್ನೊಂದು ಮೊಬೈಲ್ ಸಂಖ್ಯೆ 9480249740. ಆಕಾಶವಾಣಿ ಕಾರವಾರ, ಸಮಯ 7:34 ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆ. 7:35 ಕನ್ನಡ ವಾರ್ತೆಗಳು.
1: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ವೆನಿಜುವೆಲಾದ ಅಧ್ಯಕ್ಷ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಸಮಾಲೋಚನೆ. ಕರ್ನಾಟಕ ಪ್ರವಾಸದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜ್ಯಸಭಾ ಚುನಾವಣೆಗೆ 7 ಅಭ್ಯರ್ಥಿಗಳನ್ನು ಪ್ರಕಟಿಸಿದ ಕಾಂಗ್ರೆಸ್. ಬೆಂಗಳೂರಿನಲ್ಲಿಂದು ಮಲ್ಲಿಕಾರ್ಜುನ್ ಖರ್ಗೆ ನಾಮಪತ್ರ, ರಾಹುಲ್ ಗಾಂಧಿ ಭಾಗಿ. ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ಸದಸ್ಯರಿಗೆ ಖಾತೆ ಹಂಚಿಕೆ. ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ನಲ್ಲಿ ಭಾರತದ ಎಂಆರ್ ಅರ್ಜುನ್ ಹರಿಹರನ್ ಜೋಡಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ವೆನಿಜುವೆಲಾದ ಹಂಗಾಮಿ ಅಧ್ಯಕ್ಷ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಇಬ್ಬರೂ ನಾಯಕರು ದ್ವಿಪಕ್ಷೀಯ ಸಂಬಂಧ, ಇಂಧನ, ವ್ಯಾಪಾರ, ಹೂಡಿಕೆ, ಆರೋಗ್ಯ ರಕ್ಷಣೆ ಮತ್ತು ವಾಹನೋದ್ಯಮ ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿ ಸಹಕಾರದ ಹೊಸ ಮಾರ್ಗಗಳ ಬಗ್ಗೆ ಚರ್ಚಿಸಿದರು. ಬಳಿಕ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪೋಸ್ಟ್ ಮಾಡಿದ್ದು, ಇಂಧನ, ನಿರ್ಣಾಯಕ ಖನಿಜಗಳು, ತಂತ್ರಜ್ಞಾನ, ಕೃಷಿ, ಆರೋಗ್ಯ ಮತ್ತು ಜನರಿಂದ ಜನರ ನಡುವಿನ ಸಂಬಂಧಗಳಲ್ಲಿ ಸಹಕಾರವನ್ನು ವಿಸ್ತರಿಸುವ ಕುರಿತು ವ್ಯಾಪಕ ಚರ್ಚೆಗಳನ್ನು ನಡೆಸಲಾಗಿದೆ ಎಂದು ಹೇಳಿದ್ದಾರೆ. ಲ್ಯಾಟಿನ್ ಅಮೆರಿಕಾದಲ್ಲಿ ಮೌಲ್ಯಯುತ ಪಾಲುದಾರನಾಗಿ ವೆನಿಜುವೆಲಾದೊಂದಿಗಿನ ಭಾರತದ ನಿಕಟ ಸಹಕಾರ ಜಾಗತಿಕ ದಕ್ಷಿಣ ಭಾಗಕ್ಕೆ ಅಪಾರ ಪ್ರಾಮುಖ್ಯತೆಯನ್ನು ಹೊಂದಿದೆ. ಎರಡೂ ದೇಶಗಳ ಜನರ ಪರಸ್ಪರ ಪ್ರಯೋಜನಕ್ಕಾಗಿ ಒಟ್ಟಾಗಿ ಕೆಲಸ ಮಾಡುವುದನ್ನು ಮುಂದುವರಿಸುತ್ತೇವೆ ಎಂದು ಅವರು ಹೇಳಿದ್ದಾರೆ. ಮಾತುಕತೆಯ ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಪೂರ್ವ ವಲಯದ ಕಾರ್ಯದರ್ಶಿ ರುದ್ರೇಂದ್ರ ಟಂಡನ್, ವೆನಿಜುವೆಲಾ ವಿಶ್ವದ ಅತಿದೊಡ್ಡ ತೈಲ ನಿಕ್ಷೇಪ ಹೊಂದಿದೆ. ವೆನಿಜುವೆಲಾದ ಇಂಧನ ವಲಯವು ಮೂಲಭೂತ ಪರಿವರ್ತನೆಗೆ ಒಳಗಾಗುತ್ತಿರುವುದರಿಂದ ಎರಡೂ ದೇಶಗಳ ನಡುವೆ ಇಂಧನ ಪಾಲುದಾರಿಕೆಯನ್ನು ರೂಪಿಸುವತ್ತ ಇಂದಿನ ಚರ್ಚೆಗಳು ಕೇಂದ್ರೀಕೃತವಾಗಿತ್ತು. ವೆನಿಜುವೆಲಾ ಭಾರತವನ್ನು ಮುಂಬರುವ ಹಲವು ವರ್ಷಗಳವರೆಗೆ ಸ್ಥಿರ ಬೇಡಿಕೆದಾರ ಎಂದು ಪರಿಗಣಿಸುತ್ತದೆ ಎಂದು ಅವರು ಹೇಳಿದರು. ವೆನಿಜುವೆಲಾ ಈಗಾಗಲೇ 3ನೇ ಅತಿದೊಡ್ಡ ಕಚ್ಚಾ ತೈಲ ಪೂರೈಕೆದಾರ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಇಂಧನ ಪಾಲುದಾರಿಕೆಯ ಜೊತೆಗೆ ಪಶುಸಂಗೋಪನೆ, ಸಾರಿಗೆ, ಕೃಷಿ ಉಪಕರಣಗಳು, ವಾಹನ ವಲಯ ಮತ್ತು ಔಷಧೀಯ ವಸ್ತುಗಳಂತಹ ಆರ್ಥಿಕ ಪಾಲುದಾರಿಕೆಯನ್ನು ವಿಸ್ತರಿಸುವ ಬಗ್ಗೆಯೂ ಚರ್ಚೆಗಳು ನಡೆದಿವೆ ಎಂದು ಟಂಡನ್ ಮಾಹಿತಿ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡುವರು. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸುವರು. ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ಭಾರತ

0: ಸಾಯಿಬಾಲ್
1: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
2: ಚಿತ್ರ ಹೊರಧ್ವನಿಯಲ್ಲಿ ಲಕ್ಷ್ಮೀ ಮಹಾಲಕ್ಷ್ಮೀ ಚಿತ್ರದ ಗೀತೆ, ಗೀತೆಯ ರಚನೆ ಮತ್ತು ಸಂಗೀತ ಹಂಸಲೇಖಾ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾ

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಶ್ರೀರಾಮ್ ಚಿತ್ರದ ಗೀತೆ ಹಾಡಿದ್ದಾರೆ ಶಂಕರ್ ಮಹಾದೇವನ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತ.

0: ಕಾರ್ಯಕ್ರಮಗಳನ್ನು ಡಿಜಿಟಲ್ ಪ್ರಸಾರದಲ್ಲಿ ಕೇಳಬಹುದು. ಡಿಟಿಎಚ್ ಪ್ರಸಾರ ಸೇವೆ 3 ದಶಕಗಳ ಹಿಂದೆಯೇ ಆಕಾಶವಾಣಿಯಲ್ಲಿ ಆರಂಭವಾಯಿತು. ರೇಡಿಯೋ ನೆಟ್ವರ್ಕ್ WRN ಎಂಬ ರೇಡಿಯೋ ಡಿಟಿಎಚ್ ಸೇವೆಯಲ್ಲಿ ರೇಡಿಯೋದ 100+ ವಾಹಿನಿಗಳನ್ನು ಆಲಿಸಬಹುದು. ಇದಕ್ಕಾಗಿ ಪೈಪೋಟಿಗೆ ನಿಂತಿರುವ ಬೇರೆ ಬೇರೆ ಕಂಪನಿಗಳು ಗ್ರಾಹಕರಿಗೆ ಅತ್ಯುತ್ತಮ ಪ್ಯಾಕೇಜ್ಗಳನ್ನು ನೀಡಲು ಆರಂಭಿಸಿದ್ದವು. ರೀಚಾರ್ಜ್ ಪ್ಲಾನ್ಗಳು ಕಡಿಮೆ ಖರ್ಚಿನಲ್ಲಿ ಉತ್ತಮವಾಗಿ ಲಭ್ಯವಾಗುತ್ತಿದ್ದವು. ಸ್ಪಷ್ಟ ಚಿತ್ರ, ಅಗತ್ಯವಿದ್ದಾಗ ಚಾರ್ಜ್ ಮಾಡುವ ಅಥವಾ ಬಿಡುವ ಸೌಲಭ್ಯ ಇಲ್ಲಿದೆ. ಹೊಚ್ಚ ಹೊಸ ಚಲನಚಿತ್ರಗಳನ್ನು ಕೂಡಲೇ ನೋಡುವ ಅವಕಾಶವೂ ಇಲ್ಲಿದೆ. ಡಿಟಿಎಚ್ ಸೇವೆಯು ಹಿಂದಿ ಭಾಷೆಯಲ್ಲಿ ದೆಹಲಿ ಕೇಂದ್ರದಿಂದ ಲಭ್ಯವಾಗುತ್ತಿದ್ದು, ಲಖನೌ, ಜೈಪುರ್, ಭೋಪಾಲ್, ಪಾಟ್ನಾ ಮುಂತಾದ ಕೇಂದ್ರಗಳ ಸಂಪರ್ಕದಿಂದ ಅಲ್ಲಿಯ ಕಾರ್ಯಕ್ರಮಗಳನ್ನು ದೆಹಲಿಯ ಮೂಲಕ ಕೇಳಬಹುದಾಗಿದೆ. ಇನ್ನು ಗುಜರಾತಿ ಭಾಷೆ ಅಹಮದಾಬಾದ್ ಕೇಂದ್ರದಿಂದ ಪ್ರಸಾರವಾಗುತ್ತಿದ್ದು, ವಡೋದರಾ, ರಾಜ್ಕೋಟ್, ಭುಜ್ ಹಾಗೂ ಸೂರತ್ ಕೇಂದ್ರಗಳು ಈ ವಾಹಿನಿಗೆ ಸೇರುತ್ತವೆ. ಮರಾಠಿ ಭಾಷೆಯಲ್ಲಿ ಮುಂಬೈ ಕೇಂದ್ರದಿಂದ ಪ್ರಸಾರವಾಗುತ್ತಿದ್ದು, ಪುಣೆ ಹಾಗೂ ನಾಗಪುರ ಕೇಂದ್ರಗಳೊಂದಿಗೆ ಎಫ್ಎಂ ರೇನ್ಬೋ ಹಾಗೂ ಎಫ್ಎಂ ಗೋಲ್ಡ್ ಕೇಂದ್ರಗಳ ಕಾರ್ಯಕ್ರಮಗಳು ಈ ವಾಹಿನಿಯಲ್ಲಿ ಪ್ರಸಾರವಾಗುತ್ತವೆ. ಇನ್ನು ಬಂಗಾಳಿ ಕೋಲ್ಕತ್ತಾ ಕೇಂದ್ರದ ಕಾರ್ಯಕ್ರಮಗಳೊಂದಿಗೆ ಕೋಲ್ಕತ್ತಾ ಎಎಫ್ಎಂ, ಕೋಲ್ಕತ್ತಾ ಹಾಗೂ ಸಿಲಿಗುರಿ ಕೇಂದ್ರದ ಕಾರ್ಯಕ್ರಮಗಳು ಇದರ ಮೂಲಕ ಪ್ರಸಾರವಾಗುತ್ತವೆ. ಹೈದರಾಬಾದ್ ಕೇಂದ್ರದಿಂದ ಅಪ್ಲಿಂಕ್ ಆಗುವ ಕಾರ್ಯಕ್ರಮಗಳೊಂದಿಗೆ ಹೈದರಾಬಾದ್ ವಾಣಿಜ್ಯ ಪ್ರಸಾರ ಕೇಂದ್ರ, ವಿಜಯವಾಡ, ವಿಶಾಖಪಟ್ಟಣ ಮತ್ತು ಕಡಪ ಕೇಂದ್ರದ ಕಾರ್ಯಕ್ರಮಗಳು ತೆಲುಗು ಭಾಷೆಯಲ್ಲಿ ಹೈದರಾಬಾದ್ ಕೇಂದ್ರದಿಂದ ಪ್ರಸಾರವಾಗುತ್ತವೆ. ಇನ್ನು ತಮಿಳಿನಲ್ಲಿ ಚೆನ್ನೈ ಮೂಲ ಕೇಂದ್ರವಾಗಿದ್ದು, ಚೆನ್ನೈ ಎಫ್ಎಂ, ಚೆನ್ನೈ ವಾಣಿಜ್ಯ ಪ್ರಸಾರ ಕೇಂದ್ರ, ಪಾಂಡಿಚೇರಿ, ಮಧುರೈ, ತಿರುಚಿರಾಪಳ್ಳಿಯ ಕಾರ್ಯಕ್ರಮಗಳು ಇದರಲ್ಲಿ ಪ್ರಸಾರವಾಗುತ್ತವೆ. ಇನ್ನು ನಮ್ಮ ಕನ್ನಡ ಭಾಷೆಯಲ್ಲಿ ಬೆಂಗಳೂರು ಕೇಂದ್ರವು ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿದ್ದು, ಎಫ್ಎಂ ರೇನ್ಬೋ, ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರ, ಧಾರವಾಡ, ಮೈಸೂರು, ಮಂಗಳೂರು ಕೇಂದ್ರಗಳು ಇದರಲ್ಲಿ ಸೇರಿವೆ. ಪಂಜಾಬಿ ಭಾಷೆಯಲ್ಲಿ ಜಲಂಧರ್ ಕೇಂದ್ರವು ಮುಖ್ಯ ಕೇಂದ್ರವಾಗಿದ್ದು, ಜಲಂಧರ್ ಬಿ, ಎಫ್ಎಂ ಜಲಂಧರ್ ಹಾಗೂ ಚಂಡೀಗಢ ಕೇಂದ್ರದ ಕಾರ್ಯಕ್ರಮಗಳು ಇದರ ಮೂಲಕ ಪ್ರಸಾರವಾಗುತ್ತವೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ pexcobLR@gmail.com pexbLR@gmail.com ಇಮೇಲ್ ವಿಳಾಸಕ್ಕೂ, ಅಥವಾ ನಿಲಯ ನಿರ್ದೇಶಕರು, ಆಕಾಶವಾಣಿ, ರಾಜಭವನ ರಸ್ತೆ, ಬೆಂಗಳೂರು, ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
1: ಪ್ರೀತಿಯ ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆಕಾಶ ಬುಟ್ಟಿ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇಂದು ನಮ್ಮ ಜೊತೆಗಿದ್ದಾರೆ ನಿವೃತ್ತ ಡೈರೆಕ್ಟರ್ ಇಂಜಿನಿಯರ್ ಎಸ್ ಪಿ ಮೈತ್ರಿಯವರು. ನಮಸ್ಕಾರ ಮೈತ್ರಿಯ ಸಾಹೇಬರಿಗೆ.
2: ನಮಸ್ಕಾರ.
1: ತಾವು ತುಂಬ ವರ್ಷಗಳ ಕಾಲ ಆಕಾಶವಾಣಿಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ತಗೊಂಡು ಈಗ ನಿವೃತ್ತಿ ಜೀವನ ನಡೆಸ್ತಾ ಇದ್ದೀರಾ.
2: ಹೌದು.
1: ಹೇಗಿದೆ ಸರ್ ನಿಮ್ಮ ನಿವೃತ್ತಿ ಜೀವನ?
2: ನಿವೃತ್ತಿ ಜೀವನ ಬಹಳ ಚೆನ್ನಾಗಿದೆ. ಸಾಕಷ್ಟು ಸಮಯ ಇದೆ, ಅದನ್ನು ಸರಿಯಾಗಿ ಬಳಸ್ಕೊಂಡು ನಮ್ಮ ಮನೆ ಕೆಲಸಕ್ಕೂ ನಮ್ಮ ಆರೋಗ್ಯದ ಕಡೆ ಹಾಗೆ ನಮ್ಮ ಎಲ್ಲ ಬಂಧು ಬಳಗದವ್ರದ್ದೆಲ್ಲ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗೋದು ಇತ್ಯಾದಿ ಮಾಡಿಕೊಂಡು ಚೆನ್ನಾಗಿದ್ದೀವಿ.
1: ಅಂದರೆ ಸಾಕಷ್ಟು ಸಮಯ ನಿಮ್ಗೆ ಸಿಗ್ತಾ ಇದೆ ಕಾರ್ಯಕ್ರಮಗಳಿಗೆ ಬಂಧು ಬಳಗದವ್ರನ್ನ ಭೇಟಿ ಆಗ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಇವಾಗ.
2: ಹೌದು.
1: ಮತ್ತೆ ಸರ್ ನಿಮ್ಮ ಕೌಟುಂಬಿಕ ಜೀವನ ಎಲ್ಲ ಹೇಗಿದೆ ಸರ್? ಮಕ್ಕಳಷ್ಟು ಜನ ಏನೇನು ಕೆಲಸ ಮಾಡ್ತಿದ್ದಾರೆ?
2: ನನಗೆ ಇಬ್ಬರು ಮಕ್ಕಳು, ಮಗಳು ದೊಡ್ಡವಳು ಬಿ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮುಗಿಸಿ ಅವಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವಾಷಿಂಗ್ಟನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಮಗ ಎಂಟೆಕ್ ಆಗಿದೆ ಅವನು, ಅವನು ಕೆಲಸ ಹುಡುಕ್ತಾ ಇದ್ದಾನೆ.
1: ಅಂದ್ರೆ ನಿಮ್ಗಿಬ್ಬರು ಮಕ್ಕಳು ಕೂಡ ಇಂಜಿನಿಯರ್ಸ್?
2: ಇಂಜಿನಿಯರಿಂಗ್ ಆಗಿದೆ.
1: ಇಂಜಿನಿಯರಿಂಗ್ ಮಾಡಿದ್ದೀರಾ? ಏನ್ ಸರ್ ಅದು ಅವ್ರ ಇಚ್ಛೆನಾ ಅಥವಾ ನೀವು ಅವ್ರಿಗೆ ಏನೋ ಪ್ರೋತ್ಸಾಹ ಕೊಟ್ರೆ ನೀವು ಕೂಡ ಇಂಜಿನಿಯರಿಂಗ್ ಮಾಡ್ಬೇಕಂತ ಹೇಗೆ?
2: ಇಲ್ಲ, ನಾವು ಪ್ರೋತ್ಸಾಹಿಸಿದೀವಿ ಹಾಗೇನೆ. ಮತ್ತೆ ಅವಾಗ ಎಲ್ಲ ಇಂಜಿನಿಯರಿಂಗ್ದೊಂದು ಇದಿತ್ತಲ್ಲ.

0: ಆಯಿತು, ಹಾಗಾಗಿ ಎಲ್ಲರೂ ಇಂಜಿನಿಯರಿಂಗ್ ಮಾಡಿದ್ದಾರೆ. ಸೊ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಮೆರಿಟ್ನಲ್ಲಿ ಪಾಸ್ ಆಗಿದ್ದಾರೆ.
1: ನಿಮ್ಮ ಬಾಲ್ಯದಲ್ಲಿ, ತದನಂತರ ನಿಮ್ಮ ವಿದ್ಯಾಭ್ಯಾಸದ ಅವಧಿಯಲ್ಲಿ ಅಥವಾ ನೀವು ಏನು ಸೇವೆಯನ್ನು ಮಾಡುವಂತಹ ಒಂದು ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿಯರ ಒಂದು ಪ್ರೋತ್ಸಾಹ ಯಾವ ಥರ ಇತ್ತು ಸರ್ ನಿಮಗೆ?
0: ಭಾಳ ಉತ್ತಮ ಪ್ರೋತ್ಸಾಹ ಇತ್ತು, ಭಾಳ ಬಡತನ ಇತ್ತು. ಅದರಲ್ಲಿ ನಾನು ಓದಿ ಸ್ಕೂಲ್ ಏನಂದ್ರೆ ನಮ್ಮ ಹುಟ್ಟೂರಿನಲ್ಲೇ ಒಂದನೆಯಿಂದ ಏಳನೇ ತಿವರಿಗೆ ಅಲ್ಲಿ ಓದಿ ಆಮೇಲೆ ಹೈಸ್ಕೂಲ್ ನಾನು ಬೀದರ್ನಲ್ಲಿ ಓದಿದ್ದೆ. ಭಾಳ ಉತ್ತಮವಾದಂಥ ಸಹಕಾರ ಇತ್ತು, ಬಡತನ ಮಧ್ಯದಲ್ಲಿ ಭಾಳ ಉತ್ತಮವಾದಂಥ ಸಹಕಾರ ಕೊಟ್ಟಿದ್ದಾರೆ ಅವರು.
1: ಸರ್, ಸಾಧಾರಣವಾಗಿ ನಿವೃತ್ತಿ ಆದ ತಕ್ಷಣ ಡಿಪ್ರೆಷನ್ ಆಗುತ್ತೆ, ಸ್ವಲ್ಪ ಬೇಜಾರಾಗುತ್ತೆ, ಹೇಗೆ ಕಾಲ ಕಳೆಯೋದು ಅನ್ನೋದು ಕೆಲವರ ನಿವೃತ್ತ ಬದುಕಿನಲ್ಲಿ ಆದಂತಹ ಒಂದು ಅನುಭವ. ನಿಮ್ಗೆ ಆ ಥರ ಏನನ್ನ ಅನುಭವ ಆಗಿದೆ?
0: ಇಲ್ಲ, ನಮ್ಗೇನು ಹಾಗೆ ಅನಿಸಿಲ್ಲ. ನಾವು ಒಂದಿಲ್ಲ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡು ಇರ್ತೀವಿ, ಹಾಗಾಗಿ ಆ ರೀತಿಯ ಅನುಭವ ನಮ್ಗೇನು ಬಂದಿಲ್ಲ.
1: ಅಂದ್ರೆ 24 ಗಂಟೆ ತಾವು ಯಾವುದೋ ಒಂದು ಕೆಲಸದಲ್ಲಿ
0: ಮಾಡ್ತಾ ಇರ್ತೀವಿ.
1: ತುಂಬಾ ಸಂತೋಷ ಸರ್. ಸರ್, ನೀವು ಹೆಚ್ಚು ಕಾಲ ನಿಮ್ಮ ಸ್ವಂತ ಊರಲ್ಲಿ ಗುಲ್ಬರ್ಗಾದಲ್ಲೇ ನೀವು ಕೆಲಸ ಮಾಡಿದಿರಿ, ಕಲಬುರಗಿಯಲ್ಲಿ ಅಂತೇಳಿ ಕೇಳಲ್ಪಟ್ಟೆ. ನೀವು ಯಾವ ಊರಿನವ್ರು ಸರ್ ಸ್ವತಃ?
0: ನಾನು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಕಣಜಿಯನಂತ ಗ್ರಾಮದವನು. ನಾನು ಓದುದು ಹೈಸ್ಕೂಲು ಮತ್ತು ಪಿ ಯು ಸಿ ಎಲ್ಲ ಬೀದರ್ನಲ್ಲಿ, ಆಮೇಲೆ ಇಂಜಿನಿಯರಿಂಗ್ ಗುಲ್ಬರ್ಗದಲ್ಲಿ ಓದಿದ್ದೀನಿ.
1: ಇಂಜಿನಿಯರಿಂಗ್ ಯಾವ ವಿಭಾಗ ಮಾಡಿದ್ರಿ ಸರ್?
0: ನಾನು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್.
1: ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಬಿ ಇ ವಿಭಾಗದಲ್ಲಿ ನೀವು ಪದವಿಯನ್ನು ಪಡೆದಿದ್ದೀರಿ.
0: ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್.
1: ಸರ್, ನೀವು ರೇಡಿಯೋ ಕೇಂದ್ರಕ್ಕೆ ಸೇರಿದಾಗ, ಸೇವೆಗೆ ಸೇರಿದಾಗ ಮೊದಲ ದಿನದ ಅನುಭವ ಹೇಗಿತ್ತು ಸರ್?
0: ಅನುಭವ ಸ್ವಲ್ಪ ಚಕಿತ ಆಗಿರ್ತೀವಿ, ಯಾಕಂದ್ರೆ ಏನು ಗೊತ್ತಿರುವುದಿಲ್ಲ. ನನಗೆ ಮೊಟ್ಟ ಮೊದಲು ಚೆನ್ನೈಗೆ ಪೋಸ್ಟಿಂಗ್ ಮಾಡಿದ್ರು, ನಂತರ ಗುಲ್ಬರ್ಗಕ್ಕೆ ಮಾಡಿದ್ರು, ಆಲ್ ಇಂಡಿಯಾ ರೇಡಿಯೋ ಗುಲ್ಬರ್ಗಕ್ಕೆ. ಅಲ್ಲಿ 8 ವರ್ಷ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಇಂಜಿನಿಯರಿಂಗ್ ಆಗಿ ಕೆಲಸ ಮಾಡಿದ್ದೀನಿ. ಭಾಳ ಉತ್ತಮವಾದಂಥ ಕೆಲಸ, ಅಲ್ಲಿ ಒಳ್ಳೆ ಒಂದು ಅಟ್ಮಾಸ್ಫಿಯರ್ ಇತ್ತು, ವರ್ಕಿಂಗ್ ಅಟ್ಮಾಸ್ಫಿಯರು. ಭಾಳ ಎಲ್ಲರದ್ದು ಸಹಕಾರಿ ಚೆನ್ನಾಗಿತ್ತು, ಒಳ್ಳೆ ಟೀಮ್ ವರ್ಕ್ ಆಗಿ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಮತ್ತು ಹೆಚ್ಚುವರಿಯಾಗಿ ನಮಗೆ ಪ್ರಾಜೆಕ್ಟ್ದು ವರ್ಕು ಕೂಡ ಹೇಳಿದರು, ಕನ್ಸೋಲ್ ರಿಪ್ಲೇಸ್ಮೆಂಟ್ ಅನ್ರಿ ಮತ್ತು ಟ್ರಾನ್ಸ್ಮಿಟರ್ ರಿಪ್ಲೇಸ್ಮೆಂಟ್ ಎಲ್ಲ ಇತ್ತು ಆ ಟೈಮ್ನಲ್ಲಿ. ಅದನ್ನು ಕೂಡ ಮಾಡಿಕೊಂಡು ಭಾಳ ಚೆನ್ನಾಗಿ ಕಾಲ ಕಳೆದ್ವಿ. ಉತ್ತಮವಾದಂಥ ಇದು ರಿಸಲ್ಟ್.
1: ಸರ್, ನಾವು ಕೇಳಿರೋ ಮಟ್ಟಿಗೆ ತಾವು ಎಲ್ಲರೊಂದಿಗೆ ತುಂಬ ವಿನಯವಾಗಿ ವಿಧೇಯವಾಗಿ ಎಲ್ಲರೊಂದಿಗೆ ಬೆರೆತು ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಬಂದಿದ್ದೀರಾ. ನಮ್ಮ ರಾಜ್ಯದ ಹಲವಾರು ಆಕಾಶವಾಣಿ ಕೇಂದ್ರಗಳಲ್ಲಿ ತಾವು ಸೇವೆಯನ್ನು ಸಲ್ಲಿಸಿದ್ದೀರಾ. ಈ ಸೇವಾ ಅವಧಿಯಲ್ಲಿ ಎದುರಾದಂತಹ ಸವಾಲುಗಳು ಅದ್ರ ಬಗ್ಗೆ ಹೇಳೋದಾದರೆ ಸರ್?
0: ಸವಾಲುಗಳು ಅಂತಹ ಸವಾಲುಗಳೇನು ನಮಗೆ ಎದುರಾಗಿಲ್ಲ, ಯಾಕಂದ್ರೆ ನಮ್ಮ ಸ್ಟಾಫ್ ಎಲ್ಲ ನಮಗೆ ಬಹಳ ಒಳ್ಳೆ ರೀತಿಯಲ್ಲಿ ಸಹಕರಿಸ್ತಾ ಇದ್ರು.
1: ಒಳ್ಳೆ ಕೋಆಪರೇಷನ್ ಇತ್ತು,
0: ಬಹಳ ಉತ್ತಮವಾದಂತಹ ಕೋಆಪರೇಷನ್ ಇತ್ತು. ಮತ್ತೆ ಪ್ರೋಗ್ರಾಮ್ನವ್ರ ಜೊತೆನೂ ನಮ್ದು ಅವ್ರದ್ದು ರಿಲೇಷನ್ ಬಹಳ ಚೆನ್ನಾಗಿತ್ತು, ಹಾಗಾಗಿ ಎಲ್ಲೂ ಯಾವುದೇ ಸಮಸ್ಯೆ ಬರಲಾರದ ಹಾಗೆ ನಾವು ಸರ್ವಿಸ್ ಮುಗಿಸಿದೀವಿ ಅಂತ ಹೇಳ್ಬೋದು.
1: ತುಂಬಾ ಜನರಿಗೆ ತಾವು ವಿವಿಧ ರೀತಿಯಲ್ಲಿ ಸಹಾಯ ಮಾಡಿದಿರಿ. ಕಾಂಪನ್ಸೇಟ್ ಜಾಬ್ ಅಥವಾ ಯಾವುದೋ ಒಂದು ತೊಂದರೆಯಲ್ಲಿ ಇದ್ದಾಗ ಅಂದಾಗ ನಿಮ್ಮ ಕೈಯಲ್ಲಿ ನಿಮ್ಮ ಒಂದು ಅಧಿಕಾರಿ ವ್ಯಾಪ್ತಿಯಲ್ಲಿ ಏನೇನಾಗುತ್ತೋ ಎಲ್ಲ ಥರದಲ್ಲಿ ನೀವು ಸಹಾಯ ಮಾಡಿದ್ದೀರಿ ಅನ್ನೋದನ್ನು ನಾವು ಕೇಳಿದ್ದೀವಿ. ನಿಮ್ಮ ನೆನಪಲ್ಲಿರುವಂತಹ ಸಹಾಯ ಕಾರ್ಯಕ್ರಮಗಳು ಯಾವ್ಯಾವ ಆಗಿದ್ದಾವೆ ಸರ್?
0: ಎಲ್ಲ DPC ಡಿಪಾರ್ಟ್ಮೆಂಟಲ್ ಕಮಿಟಿಯಲ್ಲೆಲ್ಲ ಇದ್ದೀವಿ. ಸೊ ಅದರಲ್ಲಿ ನ್ಯಾಯಯುತವಾಗಿ ಯಾರಿಗೆ ಸಲ್ಲಬೇಕು ಅಂತವ್ರಿಗೆ ಏನಂದ್ರೆ ನ್ಯಾಯ ಕೊಡಿಸುವಲ್ಲಿ ನಾವು ಪ್ರಯತ್ನ ಮಾಡಿದ್ದೀವಿ. ಹಾಗಾಗಿ ಜನ ನಮ್ಮನ್ನ ಬಹಳ ಒಳ್ಳೆ ರೀತಿಯಲ್ಲಿ ಇಂದಿಗೂ ಸ್ಮರಿಸ್ತಾ ಇರ್ತಾರೆ ಅಂತ ಹೇಳ್ಬೋದು.
1: ಯಾರಾದರೂ ಜೀವನದಲ್ಲಿ ಬದಲಾವಣೆ ಆಗಿದ್ರೆ?
0: ಅನೇಕ ಜನರು ಬದಲಾವಣೆ ಮಾಡಿದ್ವಿ, ಯಾಕಂದ್ರೆ ನಮ್ಮ ಬಗ್ಗೆ ಗೌರವ ಇರುವುದರಿಂದ ನಮ್ಮ ಮಾತು ಅವ್ರು ಕೇಳ್ತಾ ಇದ್ರು.
1: ಅಂದ್ರೆ ತಾವು ಗೌರವಯುತವಾಗಿ ಅವ್ರ ಜೊತೆಗೆ ಇರೋದ್ರಿಂದ ಅವರು
0: ಬಹಳ
1: ನಿಮ್ಮ ಮಾತಿಗೆ ಅವರು ಸಹಿ ಅಂತ ಇದ್ರು.
0: ಹೌದೌದು, ಬಹಳ ಹೋಮ್ಲಿ ಅಟ್ಮಾಸ್ಫಿಯರ್ ನಾವು ಮೇಂಟೈನ್ ಮಾಡಿದೀವಿ ಎಲ್ಲ ಸ್ಟೇಷನ್ ಕೂಡ. ಪ್ರಾಮಾಣಿಕತೆ ಅನ್ನೋದು ಬಹಳ ಮುಖ್ಯ, ಅದರದಿಂದ ನಮ್ಮನ್ನ ಜನ ಅಳತೆ
1: ಮಾಡ್ತಾರೆ, ಅದೇ ನಮ್ಮ ಕೈ ಹಿಡಿಯಿತು ಕೂಡ.
0: ಹೌದೌದು, ನಿಜ, ಅದು ಬಹಳ ಮುಖ್ಯ. ನಾವು ಅಷ್ಟೇ ಪ್ರಾಮಾಣಿಕರಾಗಿರುವುದಿಲ್ಲ, ಪ್ರಾಮಾಣಿಕರಾಗಿರ್ಲಿಕ್ಕೆ ಬೇರೆಯವರನ್ನು ಕೂಡ ನಾವು ಪ್ರೇರೇಪಿಸಬೇಕು.
1: ಸರ್, ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಸಂತೋಷ ಕ್ಷಣ ಯಾವುದು ಅಂತೀರ ಸರ್ ತಾವು?
0: ಸಂತೋಷ ಅಂತಂದ್ರೆ ನಾನು ಗುಲ್ಬರ್ಗದಲ್ಲಿ 8 ವರ್ಷ ಮಾಡಿ ನಂತರ ನಾನು ಬ್ರಹ್ಮಾವರಿಗೆ ಟ್ರಾನ್ಸ್ಫರ್ ಆಯಿತು. ಬ್ರಹ್ಮಾವರದಲ್ಲಿ ಸರ್ವಿಸ್ ಮಾಡುವಾಗ ಮಂಗಳೂರದ್ದು ಪೂರ್ತಿ ನನ್ನ ಹೋಲ್ ಟೆನೂರ್ ಏನಂದ್ರೆ ನನಗೆ ಅಟ್ಯಾಚ್ ಆಗಿತ್ತು, ಅದು ಎಡಿಷನಲ್ ಚಾರ್ಜ್ ಆಗಿತ್ತು,
1: ಅಡಿಷನಲ್ ಕೆಲಸ.
0: ಆಮೇಲೆ ಎಡಿಷನಲ್ ಕೆಲಸ ಆಗಿತ್ತು. ಹಾಸನಿಗೆ ಬಂದೆವು, ಹಾಸನದಲ್ಲಿ ಕೂಡ 4 ವರ್ಷ ಕೆಲಸ ಮಾಡಿದ್ವಿ. ಅಲ್ಲಿ ಬಹಳ ಚೆನ್ನಾಗಿತ್ತು, ವರ್ಕಿಂಗ್ ಅಟ್ಮೋಸ್ಫಿಯರ್ ಬಹಳ ಚೆನ್ನಾಗಿತ್ತು. ಬಹಳ ಕಾರ್ಡಿಯಲ್ ಒಂದು ರಿಲೇಷನ್ ಇತ್ತು ಎಲ್ಲರೊಟ್ಟಿಗೆ. ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆ ಅಂತೆಲ್ಲ ಹಿಂದೆ ಹೇಳಿದ್ರು, ಬಟ್ ಎಲ್ಲ ಸರಿ ಮಾಡಿ ಎಲ್ಲರನ್ನ ನಾವು ವಿಶ್ವಾಸ ತಗೊಂಡು ಬಹಳ ಚೆನ್ನಾಗಿ ಕೆಲಸ ಮಾಡಿದೀವಿ ಅಲ್ಲಿ.
1: ಚಿತ್ರದುರ್ಗದಲ್ಲಿ ಕೂಡ ಕೆಲಸ ಮಾಡಿ,
0: ಚಿತ್ರದುರ್ಗದಲ್ಲೂ ಮಾಡಿದ್ದೀನಿ. ಹೊಸದು ಎಫ್ ಎಂ ಟ್ರಾನ್ಸ್ಮಿಟರ್ ರಿಪ್ಲೇಸ್ಮೆಂಟ್ ನಾವು ನಮ್ಮ ಪಿರಿಯಡ್ ನಲ್ಲಿ ಆಗಿದೆ.
1: ನಿಮ್ಮ ಒಂದು ಆಯ್ತು,
0: ಬಹಳ ಚೆನ್ನಾಗಿದೆ, ಬಹಳ ಒಳ್ಳೆ ಇದು ಮಾಡಿದ್ವಿ. ಅದಕ್ಕೆ ಒಂದು

0: ಅಲ್ಲಿ 6-7 ವರ್ಷದಿಂದ ಅಲ್ಲಿ ಅಧಿಕಾರಿ ಇಂಜಿನಿಯರಿಂಗ್ ಅಧಿಕಾರಿ ಇಲ್ಲದೆ ಇರೋದ್ರಿಂದ ಬಹಳಷ್ಟು ಅಸ್ತವ್ಯಸ್ತ ಆಗಿತ್ತು. ಹೋದ ತಕ್ಷಣ 4 ವರ್ಷ ತಗೊಂಡ ಪೀರಿಯಡ್ ನಲ್ಲಿ ಬಹಳಷ್ಟು ಇದ್ದ ಅವಕಾಶಗಳನ್ನೇ ಉಪಯೋಗಿಸಿಕೊಂಡು ಸರಿಯಾಗಿ ಕೆಲಸ ಮಾಡಿದ್ವಿ ನಾವು. ಅಲ್ಲಿ ಬಹಳ ಸಂತೋಷ ಅನ್ನಿಸ್ತು ನೋಡಿ.
1: ಸರ್, ಈ ನಮ್ಮ ಕೆಲಸದ ಜೊತೆಗೆ ಈ ಒತ್ತಡಗಳು ಕೂಡ ತುಂಬಾ ಜಾಸ್ತಿ ಇರುತ್ತೆ ಸರ್. ಈಗ ಏನು ಸಾಂಸಾರಿಕ ಒತ್ತಡ ಇರಬಹುದು, ಕೆಲಸದ ಒತ್ತಡ ಇರಬಹುದು, ಅಥವಾ ಅನಾರೋಗ್ಯದ ಒಂದು ಸಮಸ್ಯೆಗಳು ಕೂಡ ಇರಬಹುದು. ಈ ಒತ್ತಡ ನಿವಾರಣೆಯನ್ನು ಯಾವ ತರ ನೀವು ನಿಭಾಯಿಸ್ತಿದ್ದೀರಿ ಸರ್?
0: ಒತ್ತಡ ನಮ್ಮ ಇದ್ರ ಮೇಲೆ ಇರ್ತದೆ, ಅದು ನಾವು ವಿಷಯನ ನಾವು ಹೇಗೆ ತಗೊಳ್ತೀವಿ ಅನ್ನೋದ್ರ ಮೇಲೆ ಅದು ಅವಲಂಬಿತ ಆಗಿರ್ತದೆ.
1: ಹಾಗಾಗಿ ಪರಿಸ್ಥಿತಿಗಳನ್ನ ಯಾವ ತರ ಎದುರಿಸಬೇಕು,
0: ಪರಿಸ್ಥಿತಿಗಳು ಸ್ವಲ್ಪ ತಾಳ್ಮೆಯಿಂದ ಎದುರಿಸಬೇಕು, ಅದು ಸ್ವಲ್ಪ ಪೋಸ್ಟ್ಪೋನ್ ಮಾಡಬೇಕು. ಅವಸರಕ್ಕೆ ಏನಂದ್ರೆ ನಾವು ಅದು ಮಾತಾಡಿ ಏನೇನೋ ಅದನ್ನು ಗೊಂದಲಕ್ಕೀಡು ಮಾಡಬಾರ್ದು. ಸ್ವಲ್ಪ ಟೈಮ್ ತಗೊಂಡು ಯೋಚನೆ ಮಾಡಿ ಮೊದಲೇ ಏನೇ ಸಮಸ್ಯೆ ಇದ್ರೆ ಸ್ವಲ್ಪ ಯೋಚನೆ ಹೆಚ್ಚು ಮಾಡಿ ಆಮೇಲೆ ಅದಕ್ಕೊಂದು ನಿರ್ಧಾರಕ್ಕೆ ಬರ್ಬೋದು.
1: ನಿಧಾನವೇ ಪ್ರಧಾನ.
0: ಹಾ, ನಿಧಾನವೇ ಪ್ರಧಾನ.
1: ನನ್ನ ಪಾಲಿಸಿನೂ ಅದೇ. ತುಂಬಾ ಸಂತೋಷ ಸರ್. ಸೇವೆಯ ಅವಧಿಯಲ್ಲಿ ಮಾನವೀಯತೆ ಮತ್ತು ಕರ್ತವ್ಯ
0: ಎರಡು ಅಷ್ಟೇ ಮುಖ್ಯ.
1: ಎರಡು ಅಷ್ಟೇ
0: ಕರ್ತವ್ಯದಲ್ಲಿ ಇರುವವರನ್ನ ನಾವು ವಿಶ್ವಾಸ ತಗೊಂಡು ಅವರು ನಮ್ಮನ್ನ ನಂಬುವ ಹಾಗೆ ನಡ್ಕೋಬೇಕು. ನಾವು ಅವ್ರ ಮೇಲೆ ವಿಶ್ವಾಸ ಮಾಡಬೇಕು. ಅವಾಗ ಏನಂದ್ರೆ ಅವರು ಸರಿಯಾಗಿ ಸ್ಪಂದಿಸ್ತಾರೆ ನಾವು ಹೇಳಿದ್ಕೆಲ್ಲ. ಹಾಗಾಗಿ ಎರಡೂ ಅಷ್ಟೇ ಮುಖ್ಯ ಅಂತ ಹೇಳ್ಬೋದು
1: ಸರ್. ನಮ್ಮ ಸಾರ್ವಜನಿಕ ಕ್ಷೇತ್ರದಿಂದ ಆಗಲಿ ಅಥವಾ ನಮ್ಮ ಆಕಾಶವಾಣಿಯಿಂದ ಆಗಲಿ ತಮಗೆ ಸಿಕ್ಕಂತಹ ಒಂದು ಪ್ರಶಂಸೆಗಳ ಬಗ್ಗೆ ಹೇಳೋದಾದ್ರೆ ಸರ್?
0: ಪ್ರಶಂಸೆ ಅಂದ್ರೆ ನಮ್ಮ ಸ್ಟಾಫ್ಗಳೇನು ನಮಗೆ ಪ್ರಶಂಸೆ ಮಾಡ್ತಾರಲ್ಲ, ಅದೇ ದೊಡ್ಡ ಪ್ರಶಸ್ತಿ ನಮಗೆ. ನನಗೂ ಇಲ್ಲಿ 6.5 ವರ್ಷ ಮಾಡಿದೆ ಬೆಂಗಳೂರಿನಲ್ಲಿ, ಎಆರ್ ಬೆಂಗಳೂರಿನಲ್ಲಿ 6.5 ವರ್ಷ ಸರ್ವಿಸ್ ಮಾಡಿದೆ. ಒಳ್ಳೆ ಕೋಆರ್ಡಿನೇಷನ್ ಇತ್ತು, ಸ್ಟಾಫ್ಗಳು ಅಷ್ಟೇ ಕೋಆಪರೇಟ್ ಮಾಡ್ತಾ ಇದ್ರು. ಬಹಳ ನಾನು ಯಾವುದೇ ಏನೇ ಆರ್ಡರ್ ಮಾಡಿದ್ರು ಏನೇ ಹೇಳಿದ್ರು ಕೂಡ ಅವರು ಚಾಚು ತಪ್ಪದೆ ಮಾಡ್ತಾ ಇದ್ರು. ಅದೇ ದೊಡ್ಡ ಪ್ರಶಸ್ತಿ ಅಂತ ಹೇಳ್ಬೋದು.
1: ತುಂಬಾ ಸಂತೋಷ.
0: ಆಮೇಲೆ ಪ್ರೋಗ್ರಾಮು ಅಡ್ಮಿನು ಇತ್ಯಾದಿ ನಮ್ಮಲ್ಲಿ ಆ ರೀತಿ ಭೇದ ಭಾವ ಇಲ್ಲ, ಎಲ್ಲರಿಗೂ ಒಟ್ಟಿಗೆ ತಗೊಂಡು. ಯಾಕಂತಿದ್ರೆ ಟೀಮ್ ವರ್ಕ್, ಯಾವುದೇ ಒಬ್ಬ ಒಂದೇ ಸೆಕ್ಷನ್ ಇಂದ ಇಲ್ಲ, ಆಗಲ್ಲ. ಎಲ್ಲರೂ ಬೇಕು, ಎಲ್ಲರೂ ಅಷ್ಟೇ ಮುಖ್ಯರು ಅಂತ ತಿಳ್ಕೊಂಡು ನಾವು ಮೊದಲಿಂದ ನಂದು ಅದು ವಿಚಾರ. ಎಲ್ಲರೂ ಅಷ್ಟೇ ಮುಖ್ಯ. ನಾವು ಮಾಡೋ ಕೆಲಸಗಳು ಬೇರೆ ಬೇರೆ ಇರ್ಬೋದು, ಬಟ್ ನಮ್ದು ಗೋಲ್ ಏನಿದೆ ಅಲ್ಲ ಎಲ್ಲರದು ಒಂದೇ ಇದೆ, ಚೆನ್ನಾಗಿ ನಡಿಬೇಕು ಸಂಸ್ಥೆ, ಚೆನ್ನಾಗಿ ವರ್ಕ್ ಚೆನ್ನಾಗಿ ಆಗ್ಬೇಕು
1: ಸಂಸ್ಥೆ ದೊಡ್ಡದು.
0: ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಏನಂದ್ರೆ ಚೆನ್ನಾಗಾಗಬೇಕು
1: ಸರ್. ನಾವು ಕಂಡಿರೋ ಹಾಗೆ ಕೆಲವೊಂದು ಸಲ ಸಡನ್ ಅಂತೇಳಿ ಪವರ್ ಕಟ್ ಆಗೋದು, ಟ್ರಾನ್ಸ್ಮಿಷನ್ ಫೇಲ್ ಆಗೋದು, ಅಥವಾ ತಾಂತ್ರಿಕ ದೋಷ ಆಗೋದು, ಇಂಪಾರ್ಟೆಂಟ್ ಕಾರ್ಯಕ್ರಮಗಳು ಪ್ರಸಾರ ಆಗ್ತಿರ್ಬೇಕಾದ್ರೆ ಈ ತರದ ಒಂದು ಅಡಚಣೆಗಳು ಅವಾಗ ಅವಾಗ ಆಗ್ತಾ ಇರುತ್ತೆ. ಸ್ವಲ್ಪ ನಮ್ಗೆ ಅಭಾಸ ಆಗುತ್ತೆ, ನಿಮ್ಗೂ ಕೂಡ ಸ್ವಲ್ಪ ಟೆನ್ಷನ್ ಸಡನ್
0: ಆಗ್ತದೆ,
1: ಚಲನೆಯಲ್ಲಿ ಏರ್ಪಡುತ್ತೆ. ಸೊ ಈ ತರ ಒಂದು ಸಮಸ್ಯೆಗಳನ್ನು ಯಾವ ತರ ಎದುರಿಸಿದ್ರಿ ಸರ್?
0: ಇಲ್ಲ, ಅನೇಕ ಸಲ ಎದುರಿಸಿದೀವಿ. ಬಟ್ ನಮ್ದೆಲ್ಲ ನಮ್ಮ ಸಿಬ್ಬಂದಿ, ನಮ್ಮ ಟೆಕ್ನಿಕಲ್ ತಾಂತ್ರಿಕ ಸಿಬ್ಬಂದಿ ಏನ್ ಇದೆ ಅಲ್ಲ,
1: ಅವ್ರು
0: ಬಹಳ ಕೇಪಬಲ್ ಇರೋದ್ರಿಂದ ಇಮಿಡಿಯೇಟ್ ಬಂದು ರಿಸಾಲ್ವ್ ಮಾಡಿದಾರೆ ಅಂತ ಹೇಳ್ಬೋದು
1: ಸರ್. ತಾವು ಇಂಜಿನಿಯರ್ ವಿಭಾಗದಲ್ಲಿ ಸುಮಾರು ವರ್ಷಗಳ ಕಾಲ ತಾವು ಕೆಲಸ ಮಾಡಿ ತಾವು ನಿವೃತ್ತಿಯನ್ನು ಪಡೆದಿದ್ದೀರಾ. ಈ ಪ್ರೋಗ್ರಾಮ್ ವಿಭಾಗ ಏನಿದೆ, ಪ್ರೋಗ್ರಾಮ್ ಒಂದು ಸಿಬ್ಬಂದಿ ಏನಿದೆ, ಇವ್ರ ಜೊತೆಗೆ ತುಂಬಾ ಉತ್ತಮವಾದಂತಹ ಒಂದು ಒಡನಾಟವನ್ನ ಸ್ನೇಹವನ್ನ ತಾವು ಇಟ್ಕೊಂಡಿದ್ದೀರಿ. ಈ ಕಾರ್ಯಕ್ರಮಗಳು ರೂಪಿಸುವಲ್ಲೂ ಕೂಡ ನೀವು ಯಾವ ತರ ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ರಿ ಸರ್?
0: ಬಹಳ ಉತ್ತಮವಾದಂತಹ ರಿಲೇಷನ್ ಎಲ್ಲಾ ಸ್ಟೇಷನ್ ಅಲ್ಲೂ ಕೂಡ. ನಾನು ಗುಲ್ಬರ್ಗದಲ್ಲೂ ಕೂಡ ನಮ್ಮಲ್ಲಿ ಎಸ್ಎಸ್ ಹಿರೇಮಠ ಅಂತಿದ್ರು, ಚಿತ್ರದುರ್ಗದಲ್ಲಿ ಮಿಲನ್ ಸಾರ್ ಅಹಮದ್ ಇದ್ರು,
1: ಹೌದು
0: ಇಲ್ಲೂ ಕೂಡ ಮಿಲನ್ ಸರ್ ಅಹಮದ್ ಇದ್ರು, ಮತ್ತು ಪದ್ಮಾ ಅವರು ಇದ್ರು, ಎಲ್ಲರ ಜೊತೆಗೆ ಒಳ್ಳೆ ರಿಲೇಷನ್ ಇತ್ತು. ನಾವು ಅವರು ಸೇರಿ ಉತ್ತಮವಾದಂತ ಕ್ವಾಲಿಟಿ ಬ್ರಾಡ್ಕಾಸ್ಟ್ ಮಾಡೋಂಥ ಕ್ವಾಲಿಟಿ ಇದೇನಂತ ನಾವು ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿದ್ದೀವಿ. ಉತ್ತಮವಾದಂಥ ಸಹಕಾರ ಅವ್ರದಿಂದನೂ ನಾವು ಕೂಡ ಕೊಟ್ಟಿದ್ದೀವಿ. ಪರಸ್ಪರ ಸಹಕಾರ ಇದ್ರೆ ಮಾತ್ರ ಒಂದು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ.
1: ಹೌದೌದು, ಎರಡು ಕೈ ಜೋಡಿಸಿ ನೋಡಿದ್ರೆ ಚಪ್ಪಲೆ ಆಗೋದು. ಕಾರ್ಯಕ್ರಮ ವಿಭಾಗದವರು ಏನು ಕಾರ್ಯಕ್ರಮ ರೂಪಿಸಿ ತಯಾರು ಮಾಡಿ ಅದನ್ನ ಆನೇರ್ಗೆ ನಮ್ಮ ಕೇಳುಗರಿಗೆ ತಲುಪಿಸಬೇಕಾದ್ರೆ ಈ ಇಂಜಿನಿಯರಿಂಗ್ ವಿಭಾಗ ತುಂಬಾ ಮುಖ್ಯವಾದ ಪಾತ್ರ, ಬಹಳ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ. ಯಾಕಂದ್ರೆ ಒಂದು ಕ್ಷಣ ತಾಂತ್ರಿಕ ದೋಷ ಆಯ್ತಂದ್ರೆ ತುಂಬಾ ಸಮಸ್ಯೆ ಆಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ಕೂಡ ತುಂಬಾ ಜಾಗರೂಕತೆಯನ್ನು ವಹಿಸಿ,
0: ಬಹಳ ಜಾಗರೂಕತೆ ವಹಿಸಿ,
1: ತುಂಬಾ ಕರ್ತವ್ಯ ನಿಷ್ಠರಾಗಿ ಕೆಲಸ ಮಾಡಬೇಕಾಗತ್ತೆ. ಆ ಒಂದು ದಾರಿಯಲ್ಲಿ, ಆ ಒಂದು ಹಾದಿಯಲ್ಲಿ ನೀವು ತುಂಬಾ ನಿಷ್ಠೆಯಿಂದ ಕರ್ತವ್ಯ ಪೂರ್ವಕವಾಗಿ ಕೆಲಸ ನಿರ್ವಹಿಸಿದ್ರು ಕೂಡ. ಕೆಲವೊಂದ್ಸಲ ನಾವು ಅವಾಗ ಕೇಳ್ತಾ ಇರ್ತೀವಿ, ಸರಿಯಾಗಿ ರೀಚ್ ಆಗ್ತಾ ಇಲ್ಲ, ಸರಿಯಾಗಿ ಕೇಳಿಸ್ತಾ ಇಲ್ಲ ಅನ್ನೋದು, ಆವಾಗ ನೀವು ಯಾವ ತರ ಅದನ್ನ ನಿಭಾಯಿಸ್ತಾ ಇದ್ರಿ ಸರ್?
0: ಅದಕ್ಕೆಲ್ಲ ನಾವು ಸಾಕಷ್ಟು ಸರ್ವೆ ಎಲ್ಲ ಮಾಡಿಸಿ ಅಲ್ಲಿ ಏನು ವಾಸ್ತವಿಕ ಸ್ಥಿತಿ ಇದೆ ಅದನ್ನು ಅಪ್ಗ್ರೇಡ್ ಮಾಡ್ಲಿಕ್ಕೆ ಏನಂದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನಮ್ಮ ಜೋನಲ್ ಆಫೀಸಿಗೆ ಮತ್ತು ಡೈರೆಕ್ಟ್ರೇಟ್ಗೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ.
1: ಸರ್,
0: ನೀವು ಹೇಳಿದ ಸಮಸ್ಯೆ ಏನಿದೆ ಅಲ್ಲ, ಕೆಲವೊಂದಲ್ಲಿ ಇದೆ, ಇಲ್ಲಿನೂ ಇದೆ.

0: ಅದು ಕೂಡ ನಾವು ನಮ್ಮ ಜೋನಲ್ ಆಫೀಸಿಗೆ ಮತ್ತು ಡೈರೆಕ್ಟ್ರೇಟ್ಗೆಲ್ಲ ಬಹಳಷ್ಟು ರೀತಿಯಲ್ಲಿ ನಾವು ಅವ್ರಿಗೆ ಕನ್ವೆ ಮಾಡಿದ್ದೀವಿ. ಕ್ರಮ ತೆಗೆದುಕೊಳ್ಳಿಕ್ಕೆ ಹೇಳಬೇಕಾಗಿತ್ತು. ನಮ್ಮ ಇದರಲ್ಲಿ ಏನು ವ್ಯಾಪ್ತಿ ಒಳಗೆ ಏನು ಬರ್ತದೋ ಅದನ್ನು ನಾವು ಮಾಡಿದ್ದೀವಿ, ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ.
1: ಸರ್, ಮೊದಲು ಈ ರೇಡಿಯೋ ಸೆಟ್ ಅಥವಾ ಟ್ರಾನ್ಸಿಸ್ಟರ್ ಅಂತ ಏನಿತ್ತು ಅದನ್ನು ನಾವು ಏನು ಮನೆಯಲ್ಲಿ ಇಟ್ಕೊಂಡು ಸೆಲ್ ಹಾಕ್ಕೊಂಡು ಕೇಳುವಂಥ ಪರಿಸ್ಥಿತಿ ಇತ್ತು. ತದನಂತರ ಅದೆಲ್ಲ ಹೋಗಿ ಡಿ ಆರ್ ಎಂ ಬಂತು, ನಂತರ ಇವಾಗ ನ್ಯೂಸ್ ಆನ್ ಏರ್ ಬಂದಿದೆ. ವಿದೇಶದಲ್ಲೂ ಕೂಡ ನಮ್ಮ ಕನ್ನಡ ಕಾರ್ಯಕ್ರಮಗಳನ್ನ ಕೇಳಿ ನಮ್ಮೊಂದಿಗೆ ಅವರು ಸಂಪರ್ಕದಲ್ಲಿದ್ದಾರೆ, ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ಎಸ್ ಎಂ ಎಸ್ ಮುಖಾಂತರ ಸಂದೇಶಗಳನ್ನು ಕಳಿಸ್ತಾರೆ, ನಮ್ಮ ಜೊತೆಗೆ ಅವರು ಸಂಪರ್ಕದಲ್ಲಿದ್ದಾರೆ. ಈಗ ಆಸ್ಟ್ರೇಲಿಯಾ, ಅಮೆರಿಕಾ, ಕೆನಡಾ, ಇಟಲಿ, ಕನ್ನಡಿಗರು ಎಲ್ಲೆಲ್ಲಿದ್ದಾರೋ ಅವರೆಲ್ಲರೂ ಕೂಡ ನಮ್ಮ ಆಕಾಶವಾಣಿ ಕೇಂದ್ರಗಳನ್ನ ಈ ಒಂದು ನ್ಯೂಸ್ ಆನ್ ಏರ್ ಆಪ್ ಮುಖಾಂತರ ತುಂಬಾ ಸುಲಭವಾಗಿ ಕೇಳಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಈ ನ್ಯೂಸ್ ಆನ್ ಏರ್ ಆಪ್ ತುಂಬಾ ಒಂದು ತಾಂತ್ರಿಕವಾಗಿ ಮುಂದುವರೆದಿದೆ, ಪ್ರಸಾರಕ್ಕೆ ತುಂಬಾ ಅನುಕೂಲ ಆಗಿದೆ. ಇದ್ರ ಬಗ್ಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ?
0: ನೀವು ಹೇಳಿದಾಗೆ ಬೇರೆ ಬೇರೆ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶ ಮತ್ತು ಬೇರೆ ದೇಶದವರಿಗೂ ಕೂಡ ರೀಚ್ ಆಗ್ತಾ ಇದೆ. ಅದು ಬಹಳ ಉತ್ತಮವಾದಂತಹ ಬೆಳವಣಿಗೆ. ಈಗಿನ ಡಿಜಿಟಲ್ ಯುಗದಲ್ಲಿ ಟ್ರೆಮೆಂಡಸ್ ಚೇಂಜ್ ಆಗಿದೆ, ಎಲ್ಲರೂ ಮೆಚ್ಚುಗೆ ಪಡುವಂತ ವಿಷಯ.

0: ಅಂದರೆ ತುಂಬ ಖುಷಿ ಆಗುತ್ತೆ. ಈ ನ್ಯೂಸ್ ಆನ್ ಏರ್ ಆ್ಯಪ್ ತುಂಬ ಒಂದು ತಾಂತ್ರಿಕವಾಗಿ ಮುಂದುವರೆದಿದೆ, ಪ್ರಸಾರಕ್ಕೆ ತುಂಬಾ ಅನುಕೂಲ ಆಗಿದೆ. ಇದ್ರ ಬಗ್ಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ?
1: ನೀವು ಹೇಳಿದಾಗೆ ಬೇರೆ ಬೇರೆ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶ ಮತ್ತು ಬೇರೆ ದೇಶದವರಿಗೂ ಕೂಡ ರೀಚ್ ಆಗ್ತಾ ಇದೆ. ಅದು ಬಹಳ ಉತ್ತಮವಾದಂತಹ ಬೆಳವಣಿಗೆ. ಈಗಿನ ಡಿಜಿಟಲ್ ಯುಗದಲ್ಲಿ ಟ್ರೆಮೆಂಡಸ್ ಚೇಂಜ್ ಆಗಿದೆ, ಎಲ್ಲರೂ ಮೆಚ್ಚುಗೆ ಪಡುವಂತ ವಿಷಯ. ನಮ್ಮ ಕರ್ನಾಟಕದ ಸುದ್ದಿಯನ್ನ, ನಮ್ಮ ಕರ್ನಾಟಕದ ಜಾನಪದ ಸಂಗೀತ, ಇಲ್ಲಿನ ಕಲ್ಚರ್ ಬಗ್ಗೆ, ಈವನ್ ಬೇರೆ ದೇಶದಲ್ಲೂ ಕೂಡ ಅವರು ಇಲ್ಲಿಂದ ಬೆಳವಣಿಗೆಗಳನ್ನ ನಾವು ಕೇಳ್ಬೋದು. ಇದು ಬಹಳ ದೊಡ್ಡ ಬೆಳವಣಿಗೆ ಅಂತ ಹೇಳ್ಬೋದು, ಮತ್ತೆ ಇದು ಬಹಳ ಮೆಚ್ಚುಗೆ ಪಡುವಂತ ವಿಷಯ ಇದು.
0: ಸರ್, ಈಗ ಹೊಸ ಪೀಳಿಗೆಗೆ ನಿಮ್ಮ ಒಂದು ಸಂದೇಶ, ಸೂಚನೆ, ಸಲಹೆ ಏನಿದೆ ಅಂತೀರಿ ಸರ್? ತುಂಬಾ ಯುವಕರು ಇಂಜಿನಿಯರ್ಗಳಾಗಿ ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ, ದೂರದರ್ಶನ ಕೇಂದ್ರಕ್ಕೆ ಸೇರ್ತಾ ಇದ್ದಾರೆ, ಸೇರಿದ್ದಾರೆ, ಅವರ ಒಂದು ನಿಷ್ಠಾವಂತ ಕರ್ತವ್ಯಕ್ಕಾಗಿ ನಿಮ್ಮ ಒಂದು ಸಲಹೆ ಸೂಚನೆ ಏನಿದೆ ಸರ್?
1: ಅವರು ಸತತ ಪರಿಶ್ರಮ ಪಟ್ಟು ಈ ಡೇ ಟು ಡೇ ಅಪ್ಗ್ರೇಡ್ ಆಗಬೇಕು. ಹೊಸ ಹೊಸ ಇಕ್ವಿಪ್ಮೆಂಟ್ಸ್ ಬಗ್ಗೆ ಅವರು ಮಾಹಿತಿ ಪಡ್ಕೊಂಡು ಸ್ಟಡಿ ಮಾಡಿ ಅದನ್ನು ತಿಳ್ಕೊಂಡು ಸರಿಯಾಗಿ ಉತ್ತಮ ರೀತಿಯಲ್ಲಿ ನಿರ್ವಹಿಸಬೇಕು. ಇದು ಹೊಸ ಯುಗ, ಹೊಸ ಜನರೇಷನ್ನು, ಎಲ್ಲ ಡಿಜಿಟಲ್ ಯುಗ ಇದು. ಹಾಗಾಗಿ ಎಲ್ಲ ಅಡ್ವಾನ್ಸ್ ಆಗ್ತಾ ಇದೆ, ಅದರ ಪ್ರಕಾರ ಅವರು ಕೂಡ ಅವ್ರ ಆ್ಯಟಿಟ್ಯೂಡ್ ಮತ್ತು ಅವ್ರದ್ದು ನಾಲೆಜನ್ನು ಅಪ್ಗ್ರೇಡ್ ಮಾಡ್ಕೋಬೇಕು, ಮುಂದುವರಿಬೇಕು ಅಂತ ಹೇಳ್ಬೋದು.
0: ಎಸ್ ಪಿ ಮೈತ್ರಿಯವರೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಸೇವೆಯ ಒಂದು ಅನುಭವಗಳನ್ನು ತುಂಬ ಅಚ್ಚುಕಟ್ಟಾಗಿ ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ನಿಲಯದ ಪರವಾಗಿ ಹಾಗೂ ನಮ್ಮೆಲ್ಲ ಸಿಬ್ಬಂದಿಯ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ತೆ.
1: ನಮಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಕೂಡ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ ಬಯಸ್ತೀನಿ.
0: ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಪಾಠವೆಂದು ತಿಳಿ ಬಂಧು ಬಳಗವೇ ಗುರುವು, ಅನವರತ ಪರಿಚರ್ಯ ಯವರ್ವರೆವ ಪಾಠ. ಮನೆಯೇ ಮಠವೆಂದು ತಿಳಿ ಬಂಧು ಬಳಗವೇ ಗುರುವು, ಅನವರತ ಪರಿಚರ್ಯ ಯವರ್ವರೆವ ಪಾಠ. ನಿನಗುಳಿದ ಜಗವ ಮುಟ್ಟಿಪ ಸೇತು ಸಂಸಾರ, ಮನಕೆ ಪುಟ ಸಂಸ್ಕಾರ ಮಂಕುತಿಮ್ಮ. ನಿನಗುಳಿದ ಜಗವ ಮುಟ್ಟಿಪ ಸೇತು ಸಂಸಾರ, ಮನಕೆ ಪುಟ ಸಂಸ್ಕಾರ ಮಂಕುತಿಮ್ಮ.

ಎರಡು ಮಜಲುಗಳಲ್ಲಿ ಈ ಪದ್ಯದಲ್ಲಿ ಡಿ ವಿ ಜಿ ಅವರು ಭಾವಿಸ್ತಾ ಇದ್ದಾರೆ. ಒಂದು ಮಜಲು ನಮ್ಮ ಬಂಧು ಬಳಗ ಏನಿದೆ, ನಮ್ಮ ಬಂಧು ಬಾಂಧವರು, ಹೆಂಡತಿ, ಮಕ್ಕಳು ಏನಿದ್ದಾರೆ, ಹಾಗೆ ಇರುವಂತಹ ಒಂದು ಸಂಸಾರದ ಚಕ್ರ ಹೊಂದಿದೆ, ಸಂಸಾರದ ವಲಯ ಹೊಂದಿದೆ, ಅದರ ಆಚೆಗೆ ಇರುವಂತಹ ಒಂದು ಜಗತ್ತು ಹೊಂದಿದೆ, ಹೊರಗಿನ ಜಗತ್ತು ಹೊಂದಿದೆ. ಡಿ ವಿ ಜಿ ಅವರ ಪ್ರಕಾರ ಈ ಪದ್ಯದಲ್ಲಿ ಈ ಒಳಗಿನ ಜಗತ್ತೇನಿದೆ, ಈ ಜಗತ್ತಿನಲ್ಲಿ ನಿನಗೆ ಉಂಟಾಗುವಂಥ ಸಂಸ್ಕಾರದಿಂದ ಹೊರಗಿನ ಜಗತ್ತಿಗೆ ಹೋಗುವ ಹಾಗೆ ಈ ಸಂಸ್ಕಾರ ಮಾಡ್ತದೆ ಅನ್ನುವ ಭಾವ ಈ ಪದ್ಯದಲ್ಲಿ ವ್ಯಕ್ತವಾಗ್ತದೆ. ಮನೆಯನ್ನು ಮಠವೆಂದು ತಿಳಿ, ಮಠ ಅನ್ನೋದಿಲ್ಲಿ ವಿಚಾರವನ್ನು ಕಲಿಸುವಂತಹ, ತಿಳುವಳಿಕೆಯನ್ನು ಉಂಟು ಮಾಡುವಂತಹ ಒಂದು ಆವರಣ. ಮನೆಯನ್ನು ಮಠವೆಂದು ತಿಳಿದು ಬಂಧು ಬಳಗವೇ ಗುರು. ಇಲ್ಲಿ ಅಂದರೆ ಯಾವುದನ್ನು ನಾವು ಸಂಸಾರ ಅಂತ ಭಾವಿಸ್ತಿದ್ದೀವಿ, ಫ್ಯಾಮಿಲಿ ಅನ್ನೋ ಅರ್ಥದಲ್ಲಿ, ಈ ಕುಟುಂಬ ಅನ್ನೋ ಅರ್ಥದಲ್ಲಿ ಇಲ್ಲಿ ಕಲಿಯಬೇಕಾದದ್ದು ವ್ಯಕ್ತಿತ್ವಕ್ಕೆ ಮೊದಲು, ಅದು ಕುಟುಂಬ ಅನ್ನೋದು ಮೊದಲ ಪಾಠಶಾಲೆ ಅನ್ನೋದು ಇಲ್ಲಿ ಬಹಳ ಮುಖ್ಯವಾದಂಥ ಒಂದು ಮಾತು. ಇಲ್ಲಿ ಅವರವರೇವ ಪಾಠ ಅಂದರೆ ಬಂಧು ಬಳಗ ಮತ್ತು ಮನೆಯ ಉಳಿದಂತಹ ವ್ಯಕ್ತಿತ್ವಗಳು ವರೇವ ಪಾಠ, ಅವರು ಹೇಳುವಂಥ ಪಾಠ ಇದು ಉಳಿದ ಜಗತ್ತನ್ನು ಮುಟ್ಟಿಸುವಂತಹ ಸೇತುವಾಗ್ತದೆ, ಸೇತು ಅಂತಂದರೆ ಸೇತುವೆ ಆಗ್ತದೆ ಅನ್ನೋ ಮಾತನ್ನು ಡಿ ವಿ ಜಿ ಅವರು ಇಲ್ಲಿ ವಿವರಿಸ್ತಾ ಇದ್ದಾರೆ. ಇದು ಇಲ್ಲಿ ನೀನು ಕಲಿಯುವ ಪಾಠ ಜಗತ್ತನ್ನು ಅರಿಯೋದಕ್ಕೆ ಸಹಾಯ ಮಾಡ್ತದೆ ನಿನಗೆ. ಆ ದೃಷ್ಟಿಯಲ್ಲೇ ಇದು ಮನಕ್ಕೆ ಪುಟ ಸಂಸ್ಕಾರ ಅನ್ನೋ ಮಾತು, ಮನಸ್ಸಿಗೆ ಇದು ಕಾಯಿಸಿ ಕೊಳೆಯನ್ನು ಕಳೆಯೋದು ಹೇಗೆ ಅನ್ನೋದನ್ನು ಹೇಳುವಂತಹ ಒಂದು ಕುಲುಮೆ ಇದ್ದ ಹಾಗೆ ಮನೆ ಅನ್ನೋದು ಅಥವಾ ಕುಟುಂಬ ಅನ್ನೋದು ಡಿ ವಿ ಜಿ ಅವರು ಹೇಳುವಂಥ ಮಾತಿಲ್ಲಿ.

ವೇಷ ತಾಳದ ತಪಸು ಕಠಿಣತರ ತಪಸ್ಸು. ಕಾಷಾಯವೇಂ ತಪಸು ಗ್ರಹಲೋಕ ನಿರ್ವಾಹ ವೇಷ ತಾಳದ ತಪಸು ಕಠಿಣತರ ತಪಸ್ಸು. ಲೇಸಿ ನಿಂದದು ಸಾಗೆ ಬೇಕು ಶಮದಮ ಸಮತೆ ಅಸಿಧಾರ ಉರುತವೋ ಮಂಕುತಿಮ್ಮ. ಲೇಸಿ ನಿಂದದು ಸಾಗೆ ಬೇಕು ಶಮದಮ ಸಮತೆ ಅಸಿಧಾರ ಉರುತವೋ ಮಂಕುತಿಮ್ಮ.

ಇಲ್ಲಿ ಡಿವಿಜಿಯವರು ಸನ್ಯಾಸ ಧರ್ಮವನ್ನು ಮತ್ತು ಕುಟುಂಬ ಧರ್ಮವನ್ನು, ದಾಂಪತ್ಯ ಧರ್ಮವನ್ನು ಕುರಿತಂತೆ ಬಹಳ ಮುಖ್ಯವಾದ ಕೆಲವು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಲೌಕಿಕ ಧರ್ಮವನ್ನು ಬಿಟ್ಟು ವಿರಕ್ತನಾಗುವುದರ ಬಗ್ಗೆ ಡಿವಿಜಿಯವರಿಗೆ ಒಲವಿಲ್ಲ. ಬಹಳ ಮುಖ್ಯವಾದಂಥ ವಿಚಾರ ಇದು. ನೋಡಿ, ಇಲ್ಲಿ ಕಾಷಾಯ ವೇಂ ತಪಸ್ಸು, ತಪಸ್ಸು ಅಂದ್ರೆ ಏನು ಅನ್ನೋ ಪ್ರಶ್ನೆಯನ್ನು ಡಿವಿಜಿಯವರು ಎತ್ಕೊಳ್ತಾರೆ. ಕಾಷಾಯ ಅಂತಂದರೆ ಕಾವಿ ಬಟ್ಟೆ ಹಾಕ್ಕೊಳ್ಳೋದು ಅಂತ ಅರ್ಥ. ಕಾವಿ ಬಟ್ಟೆ ಹಾಕ್ಕೊಳ್ಳೋದು ಅಂತಂದರೆ ಈ ಗ್ರಹ ಧರ್ಮವನ್ನು ಬಿಟ್ಟು ಆಚೆ ಹೋಗೋದು ಅಂತ ಅರ್ಥ. ಅಂದರೆ ಒಂದು ಪರಂಪರಾಗತ ನಂಬಿಕೆಯನ್ನು ಡಿವಿಜಿಯವರು ಇಲ್ಲಿ ಅಲುಗಳಿತಾ ಇದ್ದಾರೆ, ಅದನ್ನು ಗಮನಿಸಬೇಕು. ಕಾವಿ ಬಟ್ಟೆಯನ್ನು ಹಾಕ್ಕೊಳ್ಳೋದ್ರ ಮೂಲಕ ನಿನಗೆ ಜ್ಞಾನ ಸಿಗ್ತದೆಯೇ, ತಪಸ್ ಸಿಗ್ತದೆಯೇ ಅನ್ನೋ ಮಾತನ್ನು ಪ್ರಶ್ನೆ ಮಾಡೋದ್ರ ಮೂಲಕ ಅದನ್ನು ನೆಗೆಟ್ ಮಾಡ್ತಾ ಇದ್ದಾರೆ, ಇಲ್ಲವಾಗಿಸ್ತಾ ಇದ್ದಾರೆ. ಗ್ರಹಲೋಕ ನಿರ್ವಾಹ ಅಂದರೆ ನೀನು ದಾಂಪತ್ಯ ಧರ್ಮದಲ್ಲಿ ಗ್ರಹಲೋಕವನ್ನು ನಿರ್ವಾಹ ಮಾಡೋದೇ ಅಥವಾ ನಿರ್ವಹಣೆ ಮಾಡೋದೇನೆ ಅದೇ ತಪಸ್ಸು ಅನ್ನೋದು ಡಿವಿಜಿಯವರ ಮುಖ್ಯವಾದ ಮಾತು.

0: ವೇಷ ತಾಳದ ತಪಸ್ಸದು. ವೇಷವನ್ನು ತಾಳುವಂತಹ ತಪಸ್ಸು ಕವಿ ಬಟ್ಟೆ ಹಾಕೊಳ್ಳೋದು, ಆದರೆ ವೇಷ ತಾಳದೇ ಇರುವಂತಹ ತಪಸ್ಸೇನಿದೆ ಅದು ಗ್ರಹಲೋಕ ನಿರ್ವಾಹ, ಅದೇ ಹೆಚ್ಚು ಕಠಿಣತರವಾದಂಥ ತಪಸ್ಸು ಅನ್ನೋದು ಡಿ ವಿ ಜಿಯವರ ಮುಖ್ಯವಾದ ಮಾತು. ಅಂದರೆ ಲೌಕಿಕವನ್ನು ಅದರ ಅನುಭವಗಳನ್ನು ಬಹಳ ಮುಖ್ಯ ಅಂತ ಗ್ರಹಿಸುವ, ಅದರ ಮೂಲಕ ಮೌಲ್ಯಯುತವಾದ ಯಾವುದು ಅನ್ನೋದನ್ನು ಗುರುತಿಸುವಂತಹ ಒಂದು ಕ್ರಮ ಏನಿದೆ ಅದು ಮನುಷ್ಯನಿಗೆ ಬಹಳ ಮುಖ್ಯ ಅಂತ ಹೇಳೋ ಮಾತನ್ನು ಹೇಳ್ತಾ ಇದ್ದಾರೆ. ಮುಂದೆ ನೋಡಿ, ಈ ಇಂತಹ ತಪಸ್ಸಿನಲ್ಲಿ ಏನು ಬೇಕು ಅನ್ನೋದನ್ನು ಡಿ ವಿ ಜಿ ವಿವರಿಸ್ತಾ ಅಲ್ಲಿ ಶಮ, ದಮ, ಸಮತೆ ಅನ್ನೋ ಮೂರು ಮಾತನ್ನ ಬಳಸ್ತಾ ಇದ್ದಾರೆ. ಶಮ ಅಂತಂದರೆ ಅಂತರ್ ಇಂದ್ರಿಯ ನಿಗ್ರಹ ಒಂದರ್ಥ, ದಮ ಅಂತಂದರೆ ಬಹಿರ್ ಇಂದ್ರಿಯ ನಿಗ್ರಹ. ಅಂದರೆ ಯಾವುದನ್ನ ಡಿ ವಿ ಜಿಯವರು ಮತ್ತೆ ಅನೇಕ ಪದ್ಯಗಳಲ್ಲಿ ನಿರಾಕರಿಸ್ತಾ ಇದ್ದಾರೆ, ಕೇವಲ ಲೈಂಗಿಕ ತೃಷಿಯ ಆ ವ್ಯಕ್ತಿತ್ವವನ್ನು ಡಿ ವಿ ಜಿಯವರು ನಿರಾಕರಿಸೋದನ್ನು ಅನೇಕ ಪದ್ಯಗಳನ್ನ ನೋಡಿದ್ದೀವಿ. ಅದೇ ರೀತಿಯ ಒಂದು ಅರ್ಥವನ್ನು ಈ ಪದ್ಯದಲ್ಲಿಯೂ ಡಿ ವಿ ಜಿಯವರು ಹೇಳ್ತಾ ಇದ್ದಾರೆ. ಶಮ ದಮ ಇವೆರಡನ್ನ ನಾವು ಮುಖ್ಯ ಅಂತ ಭಾವಿಸ್ಬೇಕು, ಅಂತಹ ನಿಗ್ರಹಗಳನ್ನು ಮುಖ್ಯ ಅಂತ ಭಾವಿಸ್ಬೇಕು. ಅದರ ಜೊತೆಗೆ ಇನ್ನೊಂದು ಮುಖ್ಯವಾದ ಮಾತು ಸಮತೆ ಅಂತ, ಎಲ್ಲರೂ ಒಂದೇ ಅನ್ನೋ ಭಾವ, ಮೇಲು ಕೀಳು ಇಲ್ಲ ಅನ್ನುವಂಥ ಭಾವ, ಅದು ಕೂಡ ಗ್ರಹಧರ್ಮದ ಒಂದು ಮುಖ್ಯ ಭಾವ ಅನ್ನೋದನ್ನು ಡಿ ವಿ ಜಿಯವರು ವಿವರಿಸ್ತಾರೆ. ಆದರೆ ಇಂತಹ ಒಂದು ಕ್ರಮ ಏನಿದೆ, ಇಂಥದ್ದೊಂದು ಬದುಕುವಂತಹ ರೀತಿ ಏನಿದೆ ಅದು ಎಂಥದ್ದು ಅಂತಂದರೆ ಅಸಿಧಾರ ವೃತವೋ, ಅದು ಕತ್ತಿ ಮೇಲೆ ನಡೆದ ಹಾಗೆ. ಹಸಿ ಅಂತಂದರೆ ಕತ್ತಿ, ಹಸಿಧಾರ ಅಂತಂದರೆ ಶಾರ್ಪ್ ಆದಂತಹ ಒಂದು ಅಲಗಿರುವಂತಹ ಕತ್ತಿಯ ಮೇಲೆ ನಡೆಯುವ ಹಾಗೆ ಇರುವಂತಹ ವೃತ ಅದು, ಇದನ್ನು ಕಲಿಯೋದು ಅಂತ ಬಹಳ ಮುಖ್ಯವಾದ ಹೇಳೋ. ಶಮಧಮ ಸಮತೆ ಅನ್ನೋ ಮಾತು ನೋಡ್ಲಿಕ್ಕೆ ಬಹಳ ಸರಳವಾಗಿ ಕಾಣಿಸ್ತದೆ, ಆದರೆ ಬದುಕಲಿಕ್ಕೆ ಎಷ್ಟು ಕಷ್ಟ ಅದು ಅನ್ನೋ ಮಾತನ್ನು ಕೂಡ ಡಿ ವಿ ಜಿ ಅವರಲ್ಲಿ ವಿವರಿಸ್ತಾ ಇದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿ ವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂ ಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಆಕಾಶವಾಣಿ ಕಾರವಾರ, ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2253-45, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಹಾಡಿಗೊಂದು ಗೀತೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
7: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
8: ಸಾಯಿ ಬಾಲ್.
9: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
10: ಎಲ್ಲೆಲ್ಲಿ ನೋಡಲಿ ಬಾಯಿ

0: ತೆರೆದ ಚರಂಡಿಗಳು, ಕಸದ ರಾಶಿಗಳು, ಮರುಬಳಕೆ ಮಾಡ್ಲಿಕ್ಕಂಥೇಳಿ ವಸ್ತು ಹುಡುಕುವ ಆಯುವ ಮಹಿಳೆಯರು ಮತ್ತು ಮಕ್ಕಳು.
1: ಎಲ್ಲೇ ನೋಡು
0: ತಿನ್ನಕ್ಕೇನಾದ್ರೂ ಸಿಗ್ತೈತಿ ಅಂಥೇಳಿ ಕಸಾನ ಜಾಲಾಡುವ ಹಸು, ಹಂದಿ, ಪಕ್ಷಿ, ನಾಯಿಗಳು. ಅನುಪಯುಕ್ತ ವಸ್ತು ಪ್ರಾಣಿ ಹೊಟ್ಟಿ ಸೇರಿ ಅನಾರೋಗ್ಯಕ್ಕೆ ದಾರಿ. ಕಸದ ರಾಶಿಯೊಳಗ ಹೊಟ್ಟಿ ತುಂಬಿಸಿಕೊಂಡ ಹಸುವಿನ ಹಾಲು ಇನ್ಯಾರಿಗೆ? ಪ್ರಾಣಿ ಪಕ್ಷಿಗಳ ಜೊತೆಗೆ ನಮ್ಮ ಆರೋಗ್ಯದ ಕಾಳಜಿನೂ ಇರಲಿ. ಹಂಗಾದ್ರ ಕಸದ ಗಾಡಿಗೆ ಕಸಾನ ವಿಂಗಡಿಸಿ ಹಾಕೋ ಅಭ್ಯಾಸನ ಇವತ್ತಿನಿಂದ ನೀವ ಶುರು ಮಾಡ್ರಿ. ನಾಡನ್ನ ಸ್ವಚ್ಛವಾಗಿಸಿ ಸ್ವಾಸ್ಥ್ಯ ಕಾಪಾಡಿ.
2: ಹಚ್ಚ ಹಸಿರ ಪಚ್ಚೆ ಕಾಡು,
3: ಹಸಿರೇ ಉಸಿರು, ಉಸಿರೇ ಬದುಕು, ಉಸಿರೆಲ್ಲ ಹಸಿರಾದಾಗ
4: ಉಸಿರಾಗುವೆ
3: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
4: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
3: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

0: ಆಕಾಶವಾಣಿ ಕಾರವಾರ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಡಾಕ್ಟರ್ ಕೆಎಸ್ ನರಸಿಂಹಸ್ವಾಮಿ ವಿರಚಿತ ಗೀತೆ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆದರಿದೆ ಗೀತ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ನೀಲಾಂಬರದಿ ಹೊಂಗಿರಣ ಸಿರಿ ತುಂಬಿಕೊಳ್ಳುವ ವೇಳೆ ದೊಡ್ಡರಂಗೇಗೌಡ ಅವರ ರಚನೆಯನ್ನು ಹಾಡಿದ್ದಾರೆ ಶಮಿತಾ ಮಲ್ನಾಡ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಭಾವಗೀತೆಗಳನ್ನು ಕೇಳಿದಿರಿ.

ಆಕಾಶವಾಣಿ ಕಾರವಾರ. ಹಿಂದಿ ಚಿತ್ರಗೀತೆಗಳು. ರಾಜಾ ಚಿತ್ರದ ಗೀತೆ ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್.

ಶ್ರೀಮಾನ್ ಆಶಿಕ್ ಚಿತ್ರದ ಗೀತೆ ಹಾಡಿದರೆ ಕುಮಾರ್ ಸಾನು.

ಆಕಾಶವಾಣಿ ಕಾರವಾರ ಮಂಜುಳ ಗಾನದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದ ಗೀತೆ. ಜೀವದೇಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ಆನಂದ್ ಚಿತ್ರದಲ್ಲಿ ಹಾಡಿದರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಅರುಣ ರಾಗ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಸಂಗಡಿಗರು. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ.

0: ವಾಣಿ ಜಯರಾಮ್ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮಲಯ ಮಾರುತ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯಭಾಸ್ಕರ್ ಅವರ ಸಂಗೀತ.
1: ಈ ದಿನಾಚರಣೆಯ ಇತಿಹಾಸವನ್ನು ನಾವು ಗಮನಿಸೋದಾದರೆ

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮೌನಗೀತೆ ಚಿತ್ರದ ಗೀತೆ ಹಾಡಿದ್ದಾರೆ ಕೆಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ಮಂಜುಳ ಗಾನದಲ್ಲಿ ಕೊನೆಯ ಗೀತೆ ನೆನಪಿನ ದೋಣಿ ಚಿತ್ರದ್ದು. ಹಾಡಿದ್ದಾರೆ ಬಿ ಆರ್ ಛಾಯಾ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ.

0: ಆಕಾಶವಾಣಿ ಕಾರವಾರ, ಸಮಯ 10:25. ಹಿಂದಿ ಲಘು ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಸುಮಧುರ ಹಿಂದಿ ಗೀತೆಗಳಲ್ಲಿ ಕೇಳಿ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಗೀತೆ.
2: ಸರಿ, ನಿಲ್ಸಿದ್ದೀನಿ ಬಿಡು ದಯಮ್ಮ, ನೀನು ಅಷ್ಟೇ.

0: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಮುಂದಿನ ಗೀತೆಯನ್ನು ಕೇಳಿ ಸೋನು ನಿಗಮ್ ಅವರ ಧ್ವನಿಯಲ್ಲಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ಕೀಳಿಗಾಗಿ ಇದೆ ಅದ್ನಾಮ್ ಸಮಿ ಅವರ ಧ್ವನಿಯಲ್ಲಿ. ಹಾಗಾಗಿ ಹತ್ತಿರ ಇದ್ದ

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಗೀತೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕಿಡಿಗೀತೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ.

0: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಹಿಂದಿ ಲಘು ಸಂಗೀತ ಕಾರ್ಯಕ್ರಮದಲ್ಲಿ ಸುಮಧುರ ಹಿಂದಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 10:30 ಆಗಲಿದೆ. ಇನ್ನು ಬೆಂಗಳೂರು ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತೀರಿ.

ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರಕ್ಕೆಂದು ಜಿ ಉದಯಶಂಕರ್ ಅವರು ಬರೆದ ಕೇಳಿದಿರಿ. ಎಂಎಸ್ ವಿಶ್ವನಾಥನ್ ಅವರ ಸಂಗೀತ ನಿರ್ದೇಶನದಲ್ಲಿ ಗೀತೆಗೆ ಧ್ವನಿಯಾದವರು ವಾಣಿ ಜಯರಾಮ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕಾಡು ಕುದುರೆ ಚಿತ್ರದ ಗೀತೆ ಕೇಳಿದಿರಿ. ಚಂದ್ರಶೇಖರ ಕಂಬಾರ ಅವರ ರಾಗ ಸಂಯೋಜನೆ, ಎನ್ಎನ್ ಬೆಂಗಳೂರಿ ಅವರು ಬರೆದ ಗೀತೆ ಇದು. ಸುಳಿಗಾಳಿ ಚಳಿಗಾಳಿ ಕಾಡುಗಳು

ಕಾಕನಕೋಟೆ ಚಿತ್ರದ ಗೀತೆ ಕೇಳಿದಿರಿ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ರಚನೆ, ಮೂಡಿಬಂದ ಧ್ವನಿ ಸಿ ಅಶ್ವಥ್ ಅವರದು. ಸುಳಿಗಾಳಿ ಚಳಿಗಾಳಿ, ಬೆಟ್ಟ ಗುಡ್ಡ ಕಾಡುಗಳು ನದಿಗಳು, ಜಲಧಾರೆ ನೇಸರ ಹುಣ್ಣಿಮೆ ಚಂದ್ರ, ನೀರಿನ ಉಂಗುರ ಬೆಳ್ಳಿ ಮೋಡ, ಬೆಂಕಿಯ ಹೂವು, ಬೀಸೋ ಗಾಳಿ, ಎಲ್ಲ ಪ್ರಕೃತಿಯ ಆಯಾಮಗಳೇ ತಾನೆ.

ಚಿತ್ರದ ಗೀತೆ ಕೇಳಿದಿರಿ. ರಾಜ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದವರು ಪಿ ಸುಶೀಲಾ ಹಾಗೂ ಪಿ ವಿ ಶ್ರೀನಿವಾಸ್. ರಚನಾಕಾರರು ಚಿ ಉದಯ ಶಂಕರ್. ಸಮಯ 10:45. ಇದು ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆ ಕಾರ್ಯಕ್ರಮ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ ಅವರ ಧ್ವನಿಗಳಲ್ಲಿ ಸೂತ್ರದ ಗೊಂಬೆ ಚಿತ್ರದ ಗೀತೆ ಕೇಳಿದಿರಿ. ಶ್ರೀ ಉದಯಶಂಕರ್ ಅವರ ಬರೆದ ಗೀತೆ. ಸಂಗೀತ ನೀಡಿದವರು ಸತ್ಯಂ.

ಶುಭಮಂಗಳ ಚಿತ್ರಕ್ಕೆಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆ ಕೇಳಿದಿರಿ. ವಿಶ್ವ ಪರಿಸರ ದಿನದ ಶುಭಾಶಯಗಳು. ಆತ್ಮೀಯರೇ, ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಜಲಧಾರೆ ಹಾಡಿ ಕೇಳಿದಿರಿ. ನೇಸರನ ಗೀತೆ, ಹುಣ್ಣಿಮೆ ಚಂದ, ನೀರಿನಲ್ಲಿ ಉಂಗುರ, ಬೆಳ್ಳಿ ಮೋಡಗಳು, ಬೆಂಕಿಯ ಹೂವು, ಸ್ನೇಹದ ಕಡಲು, ಸಾಗರದ ಸೊಬಗು, ಆಕಾಶದುದ್ದದ ಮಾಮರ, ಸುಳಿಗಾಳಿ ಚಳಿಗಾಳಿ, ಬೆಟ್ಟ ಕಾಡು ಗುಡ್ಡ ನದಿ ಎಲ್ಲವೂ. ಓಲ್ಡ್ ಇಸ್ ಗೋಲ್ಡ್ನ ಕೊನೆಯ ಗೀತೆ, ಮಣ್ಣು ನೀರು ಗಾಳಿ ಗಂಧ, ನಮ್ಮಲ್ಲಿ ನಾವೇ ಪ್ರಕೃತಿಯಾದಾಗ ಎಂಥ ಚಂದ. ಪ್ರಕೃತಿಯನ್ನ ಆನಂದಿಸೋಣ, ಅನುಭವಿಸೋಣ, ಸಂರಕ್ಷಿಸೋಣ. ಓಲ್ಡ್ ಇಸ್ ಗೋಲ್ಡ್ನ ಕೊನೆಯ ಗೀತೆ. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮ್ಮೆಲ್ಲರಿಗೂ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು.

ಮೌನವೇ ಪ್ರೇಮದ ಕಥೆಯನ್ನ ಹೇಳಿತು ಎಂತಹ ಸುಮಧುರ ಗೀತೆ ಇದುವರೆಗೆ ನೀವು ಕೇಳಿದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಇಂದು ಜಗತ್ತಿನಾದ್ಯಂತ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತಿದೆ. ಭೂಮಿಯ ಮೇಲಿನ ಜೀವ ಉಳಿಸಲು ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ಭಾಗವಾಗಿ 1973 ಪ್ರತಿ ವರ್ಷ ಜೂನ್ 5 ಪರಿಸರ ದಿನ ಆಚರಿಸಲಾಗುತ್ತಿದೆ. ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆ, ಸುಸ್ಥಿರ ಜೀವನ ಮತ್ತು ಜೀವ ವೈವಿಧ್ಯದ ರಕ್ಷಣೆಗೆ ತಮ್ಮ ಬದ್ಧತೆಯನ್ನು ಬಲಪಡಿಸುವಂತೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು, ಭಾರತದ ನಾಗರಿಕತೆಯ ಬುದ್ಧಿವಂತಿಕೆಯು ತನ್ನ ನಾಗರಿಕರಿಗೆ ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕಲು ಬಹಳ ಹಿಂದಿನಿಂದಲೂ ಕಲಿಸಿದೆ. ಮುಂದಿನ ಪೀಳಿಗೆಗೆ ಹಸಿರು, ಆರೋಗ್ಯಕರ ಮತ್ತು ಹೆಚ್ಚು ಸಮೃದ್ಧ ಭವಿಷ್ಯವನ್ನು ನಿರ್ಮಿಸಲು ಪ್ರತಿಯೊಬ್ಬ ನಾಗರಿಕರು ಒಗ್ಗಟ್ಟಾಗಿ ಕೆಲಸ ಮಾಡಬೇಕೆಂದು ಸಲಹೆ ನೀಡಿದ್ದಾರೆ. ರಾಜ್ಯ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ವಿಜಯನಗರ ಜಿಲ್ಲೆ ಹೊಸಪೇಟೆಯ ಟಿಬಿ ಡ್ಯಾಂ ರಸ್ತೆಯ ಜಿಲ್ಲಾಧಿಕಾರಿಗಳ ಕಚೇರಿ ಸಮೀಪ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರವಾದ ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ರಂಗಮಂದಿರದ ಪ್ರಧಾನ ವಾಸ್ತುಶಿಲ್ಪ ವಿನ್ಯಾಸಕಾರರಾದ ಅವಿನ್ ಎಸ್ ಜೈನ್ ಸಚಿವರಿಗೆ ರಂಗಮಂದಿರದ ಕುರಿತು ಮಾಹಿತಿ ಒದಗಿಸಿದರು. ರಾಮಲಿಂಗಾರೆಡ್ಡಿಯವರು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾಗಿದ್ದು ಅವರ ರಾಜೀನಾಮೆ ವಿಚಾರವನ್ನು ಪಕ್ಷದ ವರಿಷ್ಠರು ಬಗೆಹರಿಸಲಿದ್ದಾರೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ರೈತರಿಗೆ ಹಾಗೂ ಗ್ರಾಹಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವಿವಿಧ ತಳಿಯ ಮಾವು, ಹಲಸು ಮತ್ತು ಇತರೆ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಇಂದಿನಿಂದ 7 ಆಯೋಜಿಸಲಾಗಿದೆ. ರಾಷ್ಟೀಯ ಸ್ವಯಂ ಸೇವಕ ಸಂಘದ 2 ಸರಸಂಘ ಚಾಲಕ ಮಾಧವ ಸದಾಶಿವರಾವ್ ಗೋಳ್ವಲ್ಕರ್ ಅವರ ಪುಣ್ಯತಿಥಿ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಅವರ ಸೇವೆಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಕೊಂಡಾಡಿದ್ದಾರೆ. ದೆಹಲಿ, ಹರಿಯಾಣ, ಚಂಡೀಗಢ, ಪಂಜಾಬ್, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಮಧ್ಯಪ್ರದೇಶ, ಒಡಿಶಾ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶದಲ್ಲಿ ಇಂದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ನೀಡಿದೆ. ಕರಾವಳಿ ಕರ್ನಾಟಕ, ಕೇರಳ ಮತ್ತು ಮಾಹೆ, ತಮಿಳುನಾಡು, ಪುದುಚೇರಿ ಮತ್ತು ಕಾರೈಕಲ್ನಲ್ಲಿ ಭಾರಿ ಮಳೆಯಾಗುವ ನಿರೀಕ್ಷೆ ಇದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ಸುದ್ದಿ ಮುಖ್ಯಾಂಶಗಳು 1:00.

0: जिनके पास कोई गारंटी नहीं है, सरकार खुद उनकी गारंटर बन रही है।
1: ಕಳೆದ ಆರು ವರ್ಷಗಳಲ್ಲಿ ಪಿಎಂ ಸ್ವನಿಧಿ ಯೋಜನೆಯಡಿಯಲ್ಲಿ 75 ಲಕ್ಷಕ್ಕೂ ಹೆಚ್ಚು ಬೀದಿ ವ್ಯಾಪಾರಿಗಳಿಗೆ 17,800 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಸಾಲವನ್ನು ನೀಡಲಾಗಿದೆ. ಹೆಚ್ಚುವರಿಯಾಗಿ ಬೀದಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟುಗಳ ಮೇಲೆ ಕ್ಯಾಶ್ ಬ್ಯಾಕ್ ರೂಪದಲ್ಲಿ ಸುಮಾರು 800 ಕೋಟಿ ರೂಪಾಯಿಗಳ ಸಹಾಯವನ್ನು ಒದಗಿಸಲಾಗಿದೆ. ಇಂದು ದೇಶಾದ್ಯಂತ ಬೀದಿ ವ್ಯಾಪಾರಿಗಳು, ಅವರಲ್ಲಿ ಸುಮಾರು 46% ಮಹಿಳೆಯರು, ತಮ್ಮ ವ್ಯವಹಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಪಿಎಂ ಸ್ವನಿಧಿಯ 6 ವರ್ಷಗಳು, ಉತ್ಸಾಹ, ಗೌರವ, ಸ್ವಾಭಿಮಾನ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 100.9 FM.

ಕೇಳುಗರೆ, ಸಮಯ 11:04:26. ಈ ಸಮಯ ಎಂದಿನಂತೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ. ಕಾರ್ಯಕ್ರಮದ ಮೊದಲಿಗೆ ಯಾಕೋ ಹೀರೋಗೆ ಹೀರೋಯಿನ್ ಸೆಟ್ ಆಗ್ತಾ ಇಲ್ವಂತೆ. ಕೆಡಿ ಚಿತ್ರದ ಗೀತೆ ಇದು, ಮೈಕಾ ಸಿಂಗ್ ಅವರ ಧ್ವನಿಯಲ್ಲಿ.

ಇಲ್ಲಿ ಸೆಟ್ ಆಗಲ್ಲ ಅಂತ ಹೇಳ್ತಾ ಇರುವ ಪ್ರೇಮಿ ಈ ಕಡೆ ಹೇಳ್ತಾ ಇದ್ದಾರೆ ಅಭಿಮಾನಿ ಆಗೋದೆ ಅಂತ. ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಜಸ್ಟ್ ಮ್ಯಾರೀಡ್ ಚಿತ್ರದ ಗೀತೆ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. 11:16 ಈ ಸಮಯದಲ್ಲಿ ಗಜರಾಮ ಚಿತ್ರದ ಗೀತೆ ಸಿದ್ಧಾರ್ಥ ಬೆಲ್ಮನ್ನು ಅವರ ಧ್ವನಿಯಲ್ಲಿ ಕೇಳಿದ್ರಿ. ಪ್ರಮೋದ್ ಮರವಂತೆ ಅವರು ಬರೆದಂತಹ ಗೀತೆಗೆ ಮನೋಮೂರ್ತಿ ಅವರ ಸಂಗೀತ ನಿರ್ದೇಶನ ಇತ್ತು. ಕಾರ್ಯಕ್ರಮದ ಮುಂದಿನ ಗೀತೆಗೆ ಆಂಟೋನಿ ದಾಸನ್ ಅವರು ಧ್ವನಿಯಾಗಿದ್ದಾರೆ. ಅವರ ಜೊತೆ ಸಂಗಡಿಗರು ಸಹ ಧನಿಗೂಡಿಸಿದ್ದಾರೆ. ಯಕ್ಕ ಚಿತ್ರದ ಗೀತೆ ಇದು. ನಾಗಾರ್ಜುನ್ ಶರ್ಮಾ ಅವರು ಬರೆದಂತಹ ಗೀತೆಗೆ ಚರಣ್ ರಾಜ್ ಅವರ ಸ್ವರಕಲ್ಪನೆ.

ಜೀವ ಒಂದೇನೆ, ಹೃದಯ ಮಾತ್ರ ಎರಡು ಅಂತ ಹೇಳ್ತಾ ಇದ್ದಾರೆ ಸಾಹಿತಿ ಬ್ರಾಟ್. ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು ಸಿದ್ ಶ್ರೀರಾಮ್ ಮತ್ತು ಲಹರಿ ಮಹೇಶ್ ಅವರ ಧ್ವನಿಗಳಲ್ಲಿ. ಶಶಾಂಕ್ ಅವರು ಬರೆದಂತಹ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ. ಇವತ್ತಿನ ಕಾರ್ಯಕ್ರಮದ ಕೊನೆಯ ಗೀತೆ ಸಂಜಿತ್ ಹೆಗ್ಡೆ ಅವರ ಧ್ವನಿಯಲ್ಲಿದೆ. ಯುವ ಚಿತ್ರದ್ದು ಪ್ರಮೋದ್ ಮರವಂತೆ ಅವರು ಬಂದ ಗೀತೆಗೆ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ನಿರ್ದೇಶನ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಕೇಳುಗರೆ, ಈ ಸಮಯ ಎಂದಿನಂತೆ ಕಲಾಭಾರತಿ ಕಾರ್ಯಕ್ರಮದ್ದು. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ಒಬ್ಬರು ಇವರು ಯಾವುದೇ ಅಂದರೆ ಸಿನಿಮಾ ಕ್ಷೇತ್ರದ ಯಾವ ಹಂತದಲ್ಲೂ ತಮ್ಮನ್ನು ತಾವು ಬಿಟ್ಟುಕೊಡದೆ ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡಿ ಸೈ ಅನಿಸಿಕೊಂಡಿರುವಂತಹ ಕನ್ನಡದ ತುಂಬ ಶಿಸ್ತುಬದ್ಧ ಜೀವನ ಶೈಲಿಯನ್ನು ರೂಢಿಸಿಕೊಂಡಿರುವ ಅಪ್ಪಟ ಪ್ರತಿಭೆ ಎಸ್ ನಾರಾಯಣ್ ಅವರ ಜನ್ಮ ದಿನ ಇಂದು. ಅವರಿಗೆ ಮೊಟ್ಟ ಮೊದಲನೇದಾಗಿ ವಿವಿಧ ಭಾರತೀಯ ಎಲ್ಲ ಕೇಳುಗರ ಪರವಾಗಿ, ಆಡಳಿತ ವರ್ಗದ ಪರವಾಗಿ, ವೈಯಕ್ತಿಕವಾಗಿ ಮತ್ತು ಅವರ ಎಲ್ಲ ನಿರ್ದೇಶನ ಮತ್ತು ನಟನೆಯ ಅಭಿಮಾನಿಗಳ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ತುಂಬು ಪ್ರೀತಿಯ ಶುಭಾಶಯಗಳು. ಎಸ್ ನಾರಾಯಣ್ ಸರ್, ನಿಮಗೆ ಹ್ಯಾಪಿ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ.

ಕೇಳುಗರೆ, ಕಲಾಭಾರತಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇವತ್ತು ಎಸ್ ನಾರಾಯಣ್ ಅವರ ಜನ್ಮ ದಿನದ ಪ್ರಯುಕ್ತ ವಿಶೇಷ ಕಲಾಭಾರತಿ ಕಾರ್ಯಕ್ರಮ ಇದು. 50ಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ, ಹಲವಾರು ಚಿತ್ರಗಳಲ್ಲಿ ಅಭಿನಯವನ್ನು ಮಾಡಿದ್ದಾರೆ, ನಾಯಕ ನಟರಾಗಿದ್ದಾರೆ, ಹಾಗೆಯೇ ಹಾಡುಗಾರರು, ಸಂಗೀತ ನಿರ್ದೇಶನ, ಕತೆ, ಚಿತ್ರಕತೆ, ಸಾಹಿತ್ಯ, ಹೀಗೆ ಎಲ್ಲ ವಿಭಾಗದಲ್ಲೂ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ ಎಸ್ ನಾರಾಯಣ್ ಅವರು. ಇನ್ನು ಡಾಕ್ಟರ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಹಾಗೆಯೇ ಶಿವರಾಜ್ಕುಮಾರ್, ಇನ್ನು ಪುನೀತ್ ರಾಜ್ಕುಮಾರ್, ಇವರೆಲ್ಲರಿಗೂ ನಿರ್ದೇಶನ ಮಾಡಿರುವಂತಹ ಸಂಗೀತಂ ಶ್ರೀನಿವಾಸ ರಾವ್ ಅವರನ್ನು ಬಿಟ್ಟರೆ ಎಸ್ ನಾರಾಯಣ್ ಮಾತ್ರ ಅವರಿಂದ ಮಾತ್ರ ಸಾಧ್ಯ ಆಯಿತು. ಇನ್ನು ವಿಷ್ಣುವರ್ಧನ್ ಅವರ ಅನೇಕ ಹಿಟ್ ಚಿತ್ರಗಳಿಗೆ ಇವರದ್ದೇ ನಿರ್ದೇಶನ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಹಾಗೆಯೇ ನಮಗೆಲ್ಲ ಗೊತ್ತಿರೋ ಹಾಗೆ ಅನೇಕ ಚಿತ್ರಗಳಲ್ಲಿ ಇವರು ನಾಯಕ ನಟರಾಗಿಯೂ ಸಹ ಅಭಿನಯ ಮಾಡಿ ಸಲ್ಲಿಸಿಕೊಂಡಿದ್ದಾರೆ. ಅದರಲ್ಲೂ ಇವರ ಹಾಸ್ಯ ಸನ್ನಿವೇಶಗಳು ಈಗಲೂ ನಮಗೆ ಆಗಾಗ್ಗೆ ಕಾಣಲಿಕ್ಕೆ ಸಿಗತ್ತೆ, ಕಚಗುಳಿಯನ್ನು ಇಡತ್ತೆ, ನಮ್ಮ ಮನಸ್ಸಿಗೆ ಹತ್ತಿರ ಅನಿಸತ್ತೆ, ಇಷ್ಟು ಚೆನ್ನಾಗಿ ಅಭಿನಯ ಮಾಡ್ತಾರೆ ಇವರು ಅಂತ ಅನಿಸತ್ತೆ. ಹಾಗೆಯೇ ಅವರ ಹಣೆಯಲ್ಲಿ ಯಾವಾಗಲೂ ಕುಂಕುಮದ ಬೊಟ್ಟು ರಾರಾಜಿಸ್ತಾ ಇರತ್ತೆ. ಒಂದು ಬಾರಿ ಸಂದರ್ಶನದಲ್ಲಿ ಕೇಳಿದಾಗ, ಏಕೆ ಇದನ್ನು ಯಾವಾಗಲೂ ಧರಿಸಿರ್ತೀರಿ ಅಂತ ಕೇಳಿದಾಗ, ಅವರ ತಂದೆ ಹೇಳಿದ್ರಂತೆ, ಇದು ನಿನ್ನ ಹಣೆಯಲ್ಲಿ ಸದಾ ಇರಬೇಕು ಅಂತ. ಹಾಗಾಗಿ ತಂದೆಯ ಮಾತನ್ನು ಇವರು ಪರಿಪಾಲಿಸ್ತಾ ಅದನ್ನು ಯಾವಾಗಲೂ ಧರಿಸೇ ಇರ್ತಾರೆ ಎಸ್ ನಾರಾಯಣ್ ಅವರು.

ಎಸ್ ನಾರಾಯಣ್ ಅವರನ್ನು ಕುರಿತಾದ ಕಲಾ ಭಾರತಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇನ್ನು ಇವರು ಹುಟ್ಟಿದ್ದು 5 ಜೂನ್ 1962. ನಿರ್ಮಾಪಕರಾಗಿ ಸಹ ಇವರು ಕೆಲಸವನ್ನ ಮಾಡಿದ್ದಾರೆ. ಹಾಗೇನೆ ಹಲವಾರು ಯುವ ನಟರಿಗೆ ಸ್ಟಾರ್ಡಮ್ ತಂದುಕೊಟ್ಟಂತಹ ಹಲವು ಚಿತ್ರಗಳನ್ನ ಇವರು ನಿರ್ದೇಶನ ಮಾಡಿ ಬಹಳ ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನ ತಂದುಕೊಟ್ಟಿದ್ದಾರೆ. ಹಾಗೇನೆ ಆ ಚಿತ್ರನಟರು ಹೀರೋ ಆಗಿ ಸ್ಟಾರ್ ಆಗಿ ಚಿತ್ರೋದ್ಯಮದಲ್ಲಿ ಹಾಗೇನೆ ಜನಗಳ ಮನಸ್ಸಿನಲ್ಲಿ ಉಳಿಯುವಂತೆ ಮಾಡಿದ್ದಾರೆ ಎಸ್ ನಾರಾಯಣ್ ಅವರು. ಇವರ ನಿರ್ದೇಶನದ ಪಯಣ ಶುರುವಾಗಿದ್ದು ಚೈತ್ರದ ಪ್ರೇಮಾಂಜಲಿ ಚಿತ್ರದ ಮುಖಾಂತರ. ತುಂಬಾನೇ ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನ ತಂದುಕೊಡುತ್ತೆ. ರಘುವೀರ್ ಅವರ ಮುಖ್ಯ ಭೂಮಿಕೆಯಲ್ಲಿ ಅಭಿನಯ ಮಾಡಿದಂತಹ ಚಿತ್ರ ಅದು. ಹಾಗೇನೆ ಇವರು ಹಲವಾರು ಹಿರಿಯ ನಿರ್ದೇಶಕರ ಜೊತೆ ಸಹ ಕೆಲಸವನ್ನ ಮಾಡಿದ್ದಾರೆ. ಹೆಚ್ ಆರ್ ಭಾರ್ಗವ, ರಾಜ್ ಕಿಶೋರ್, ಎ ಟಿ ರಘು ಅವ್ರ ಜೊತೆ ಸಹಾಯಕ ನಿರ್ದೇಶಕರಾಗಿ ಕೆಲಸವನ್ನ ಮಾಡ್ತಾ ಸ್ವಲ್ಪ ಸ್ವಲ್ಪ ಕೆಲಸವನ್ನ ಕಲಿತಾ ಸ್ವತಂತ್ರ ನಿರ್ದೇಶಕರಾಗಿದ್ದು ಚೈತ್ರದ ಪ್ರೇಮಾಂಜಲಿ ಚಿತ್ರದ ಮುಖಾಂತರ ಹಲವು ಕಷ್ಟಗಳನ್ನ ಎದುರಿಸ್ತಾ ಯಾವುದೇ ಬ್ಯಾಕ್ಡ್ರಾಪ್ ಇಲ್ಲದೆ ತುಂಬಾ ಪ್ರೀತಿಯಿಂದ ಕೆಲಸವನ್ನ ಮಾಡ್ತಾರೆ ಎಸ್ ನಾರಾಯಣ್ ಅವರು. ಹಾಗೇನೆ ಅಷ್ಟೇ ಶಿಸ್ತು ಅವರು ಮೈಗೂಡಿಸ್ಕೊಂಡಿದ್ದಾರೆ ಅಂತ ಹೇಳಬಹುದು. ಯಾಕೆಂದ್ರೆ ಸೆಟ್ಗೆ ಟೈಮ್ ಅಂದ್ರೆ ಟೈಮ್ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಕಳೆದ ಕ್ಷಣ ವಾಪಸ್ ತರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಮಯಕ್ಕೆ ಅತ್ಯಂತ ಹೆಚ್ಚು ಬೆಲೆಯನ್ನ ನಾವು ಕೊಡಬೇಕು, ಇಲ್ಲಾಂದ್ರೆ ಸಮಯ ನಮಗೆ ಬೆಲೆ ಕೊಡೋದಿಲ್ಲ ಅಂತ ನಾರಾಯಣ್ ಅವರು ಪದೇ ಪದೇ ಉಚ್ಚರಿಸ್ತಾ ಇರ್ತಾರೆ. ಚೈತ್ರದ ಪ್ರೇಮಾಂಜಲಿ 1992 ಬಿಡುಗಡೆ ಆಗುತ್ತೆ. ನಂತರ ಸಾಲು ಸಾಲು ಚಿತ್ರಗಳು ಇವರ ನಿರ್ದೇಶನದಲ್ಲಿ ಮೂಡಿ ಬರುತ್ತೆ. ನಂಜುಂಡ, ಅನುರಾಗದ ಅಲೆಗಳು, ಬೇವು ಬೆಲ್ಲ, ಕ್ಯಾಪ್ಟನ್ ಮೇಘಮಾಲೆ, ಕಾವೇರಿ ತೀರದಲ್ಲಿ, ಹಾಗೇನೇ

ತವರಿನ ತೊಟ್ಟಿಲು, ವಸಂತಕಾವ್ಯ, ಗುಲಾಬಿ, ತಾಯಿ ಕೊಟ್ಟ ಸೀರೆ, ಕಲ್ಯಾಣಿ, ಮಹಾಭಾರತ, ಭಾಮ, ಸತ್ಯಭಾಮ, ವೀರಪ್ಪ ನಾಯಕ, ರವಿಮಾಮ, ಸೂರ್ಯವಂಶ, ಶಬ್ದವೇದಿ, ಗಲಾಟೆ ಅಳಿಯಂದ್ರು ಚಿತ್ರದ ಇವರ ಪಾತ್ರವನ್ನು ನೀವು ಖಂಡಿತ ಒಮ್ಮೆ ನೋಡಬೇಕು. ಹಾಗೇನೆ ನನ್ನವಳು ನನ್ನವಳು ಚಿತ್ರದ ನಾಯಕ ನಟರು ಇವರು, 2000 ಇಸವಿಯಲ್ಲಿ ಬಿಡುಗಡೆಯಾಗುತ್ತೆ. ಪ್ರೇಮ ಅವರು ಇವರಿಗೆ ನಾಯಕ ನಟಿಯಾಗಿ ಅಭಿನಯವನ್ನು ಮಾಡ್ತಾರೆ. ತುಂಬ ಚೆನ್ನಾಗಿದೆ ಚಿತ್ರ, ಒಮ್ಮೆ ನೋಡಿ. ಅಂಜಲಿ, ಗೀತಾಂಜಲಿ, ಬಾನಲ್ಲೂ ನೀನೆ, ಭುವಿಯಲ್ಲೂ ನೀನೆ, ಹಾಗೆಯೇ ಜಮೀನ್ದಾರರು, ಸಿಂಹಾದ್ರಿಯ ಸಿಂಹ, ನಂತರ ಪಕ್ಕಾ ಚುಕ್ಕ ಅನ್ನುವಂತಹ ಹಾಸ್ಯ ಚಿತ್ರದಲ್ಲೂ ಇವರು ನಮಗೆ ನಿರ್ದೇಶನವನ್ನು ಮಾಡಿಕೊಡ್ತಾರೆ, ಅಭಿನಯವನ್ನು ಮಾಡ್ತಾರೆ. ಆನಂತರ ಬಂದದ್ದೇ 2003 ಚಂದ್ರ ಚಕೋರಿ, ಶ್ರೀ ಮುರಳಿ ಅವರಿಗೆ ಬಹಳ ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನು ತಂದುಕೊಟ್ಟಂತಹ ಚಿತ್ರ ಅದು. ನಂತರ ಮತ್ತೆ ಮೌರ್ಯ, ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ ಚಿತ್ರ, ಸೇವಂತಿ ಸೇವಂತಿ, ವಿಜಯ ರಾಘವೇಂದ್ರ ಅವರ ಅಭಿನಯದ ಚಿತ್ರ, ಸಿರಿವಂತ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿನಯದ ಚಿತ್ರ, ಚೆಲುವಿನ ಚಿತ್ತಾರ, ಖಂಡಿತ ಗಣೇಶ್ ಅವರಿಗೆ, ಹಾಗೆಯೇ ಅಮೂಲ್ಯ ಅವರಿಗೆ ಪ್ರಥಮ ಚಿತ್ರ, ದೊಡ್ಡ ಮಟ್ಟಕ್ಕೆ ಇಂಡಸ್ಟ್ರಿಯಲ್ಲೇ ಬಹಳ ದೊಡ್ಡ ಹಿಟ್ ಅಂತಹ ಚಿತ್ರ ಅದು ಆ ಸಮಯಕ್ಕೆ. ಇನ್ನು ಚೆಂಡ, ಚೈತ್ರದ ಚಂದ್ರಮ, ಹಾಗೆಯೇ ಚೆಲ್ಲಿದರು ಸಂಪಿಗೆಯ, ವೀರ ಪರಂಪರೆ, ಸುದೀಪ್ ಅವರ ಜೊತೆ ಅಭಿನಯ ಮಾಡಿದಂತಹ, ಅಂದರೆ ಸುದೀಪ್ ಅವರನ್ನ ಮುಖ್ಯ ಭೂಮಿಕೆಯಲ್ಲಿದ್ದಂತಹ ಚಿತ್ರ, ನಿರ್ದೇಶನ ಮಾಡಿದಂತಹ ಚಿತ್ರ. ನಂತರ ಶೈಲು, ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಅಭಿನಯದ ಚಿತ್ರ, ಹಾಗೆಯೇ ಇತ್ತೀಚೆಗೆ ಮಾರುತ ಅನ್ನುವಂತಹ ಚಿತ್ರದಲ್ಲಿ ಇವರು ನಿರ್ದೇಶನವನ್ನು ಮಾಡಿದ್ದಾರೆ. ದುನಿಯಾ ವಿಜಯ್ ಅವರು ಮುಖ್ಯ ಭೂಮಿಕೆಯಲ್ಲಿ ಇದ್ದರು. ಇನ್ನು ಹಲವಾರು ಚಿತ್ರಗಳು, ಪಾತ್ರಗಳು ಇವರು ನಿರ್ವಹಿಸಲಿಕ್ಕಿದೆ. ಹಾಗೆಯೇ ಇವರ ಮನಸ್ಸಿನಲ್ಲಿ ಸಾಕಷ್ಟು ಕಥೆಗಳಿದೆ, ಅದಕ್ಕೆ ಸರಿಯಾದ ನಿರ್ಮಾಪಕರು ಬೇಕಾಗಿದ್ದಾರೆ. ಹಾಗೆಯೇ ನನ್ನ ಕಥೆಗಳನ್ನು ತೆರೆಯ ಮೇಲೆ ತರಲಿಕ್ಕೆ ಸಾಕಷ್ಟು ಸಮಯ ಸಹ ಬೇಕು, ಅಂತಹದ್ದೇ ಪಾತ್ರವರ್ಗ ಬೇಕು, ಎಲ್ಲದಕ್ಕೂ ಅನ್ವೇಷಣೆ ಸದಾಕಾಲ ನಡೆಯುತ್ತಿದೆ ಅಂತ ಯಾವಾಗಲೂ ಹೇಳ್ತಾರೆ.

ನೀನಂದ್ರೆ ಪ್ರೀತಿ ಕಣೆ ಅಂತ ಹೇಳ್ತಾ ಬಹುತೇಕ ಇವರ ಎಲ್ಲ ಚಿತ್ರಗಳನ್ನು ಕೌಟುಂಬಿಕವಾಗಿ ಎಲ್ಲರೂ ನೋಡಬಹುದಂತ ಚಿತ್ರಗಳನ್ನೇ ಇವರು ಮಾಡ್ತಾರೆ. ಹಾಗೇನೆ ಅವ್ರು ಹೇಳೋದು, ಚಿತ್ರದ ಪಾತ್ರಗಳು ನಿಜವಾಗ್ಲೂ ಎಲ್ಲರ ಮೇಲೂ ಪರಿಣಾಮ ಬೀರುತ್ತೆ. ಹಾಗಾಗಿ ಒಂದು ಕಥೆ, ಚಿತ್ರಕಥೆ, ಅದರ ಸಂಭಾಷಣೆ ಎಲ್ಲವೂ

ಬಹಳ ಮುಖ್ಯ ಆಗತ್ತೆ. ಸಮಾಜದ ಮೇಲೆ ಅದು ಬೇರೆಯದೇ ರೀತಿಯ ಆಯಾಮವನ್ನ ನೀಡುವಂತಹ ಪರಿಣಾಮವನ್ನ ಬೀರುತ್ತೆ. ಹಾಗಾಗಿ ಒಳ್ಳೆಯ ಚಿತ್ರಗಳನ್ನು ಸದಾಕಾಲ ನೀಡಬೇಕು ಅಂತ ಹೇಳ್ತಾರೆ. ಹಾಗೆಯೇ ಹಲವು ಭಾಷೆಗಳಿಂದ ಅನೇಕ ರೀಮೇಕ್ ಚಿತ್ರಗಳನ್ನು ಇವರು ನಿರ್ದೇಶನ ಮಾಡಿದ್ದಾರೆ. ಇನ್ನು ಇವರ ಅಭಿನಯದ ಕೋತಿಗಳು ಸಾರ್ ಕೋತಿಗಳು ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ. ನಂತರ ಬಲಗಾಲಿಟ್ಟು ಒಳಗೆ ಬಾ, ಪಕ್ಕಾ ಚುಕ್ಕ, ಕತ್ತೆಗಳು ಸಾರ್ ಕತ್ತೆಗಳು, ಹನಿಮೂನ್ ಎಕ್ಸ್ಪ್ರೆಸ್, ಚಿಕ್ಕಪೇಟೆ ಸಾಚಾಗಳು, ತಿಪ್ಪಾರಳ್ಳಿ ತರಳೆಗಳು, ಛತ್ರಿಗಳು ಸಾರ್ ಛತ್ರಿಗಳು, ಕಿರುಗೂರಿನ ಗಯ್ಯಾಳಿಗಳು, ಹಾಗೆಯೇ

ದೇವದಾಸ್, ಮುಗಿಲ, ಚುಂಬನ ಹಾಗೇನೆ 5D ಮಾರುತ ಚಿತ್ರಗಳಿಗೆ ಇವರದ್ದೇ ಸಂಭಾಷಣೆ ಗೀತ ರಚನೆ ಇದೆ. ಹಾಗೇನೆ ಧಾರವಾಹಿಯಲ್ಲೂ ಆ ಕ್ಷೇತ್ರದಲ್ಲೂ ಇವರು ಕೆಲಸವನ್ನು ಮಾಡಿದ್ದಾರೆ. ದೂರದರ್ಶನಕ್ಕಾಗಿ ಪಾರ್ವತಿ, ಅಂಬಿಕಾ, ದುರ್ಗಾ ಅನ್ನುವಂತಹ ಧಾರವಾಹಿಗಳನ್ನು ಇವರು ನಿರ್ದೇಶನವನ್ನು ಮಾಡಿ ಸೈ ಅನ್ಸ್ಕೊಂಡಿದ್ದಾರೆ. ಬಹಳ ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನು ತಂದುಕೊಡುತ್ತೆ. ಸಾಕಷ್ಟು ಎಪಿಸೋಡ್ಗಳು ಈ ಎಲ್ಲ ಧಾರಾವಾಹಿಗಳಲ್ಲೂ ಬರುತ್ತೆ. ಜೊತೆಗೆ ಜನರನ್ನು ತುಂಬ ಹಿಡಿದಿಡುತ್ತೆ ಇವರ ಧಾರಾವಾಹಿಗಳು, ಸನ್ನಿವೇಶಗಳು, ಇವರು ಕಟ್ಟಿಕೊಡುವ ಪಾತ್ರಗಳು ಮತ್ತು ಚಿತ್ರಕಥೆ ಎಲ್ಲವೂ.

ಬಿಜಯಶ್ರೀ, ಮಾಲ್ಗುಡಿ ಶುಭ ಮತ್ತು ರಾಧಿಕಾ ಅವರ ಧ್ವನಿಯಲ್ಲಿ ಕೋತಿಗಳು ಸಾರ್ ಕೋತಿಗಳು ಚಿತ್ರದ ಗೀತೆಯನ್ನ ನೀವು ಕೇಳ್ತಾ ಇದ್ದೀರಾ. ಹಂಸಲೇಖ ಅವರ ಸಂಗೀತ ಸಾಹಿತ್ಯ ಇದೆ, ಇನ್ನು ಅನೇಕ ಗೀತೆಗಳಿಗೆ ಎಸ್ ನಾರಾಯಣ ಅವರದ್ದೇ ಸಾಹಿತ್ಯ ಇದೆ. ಅದರ ಒಂದು ಉದಾಹರಣೆ ಕೇಳಿ ಬನ್ನಿ.

ಕರ್ಪೂರದ ಗೊಂಬೆ ಚಿತ್ರದ ಗೀತೆ, ಎಸ್ ನಾರಾಯಣ ಅವರ ಸಾಹಿತ್ಯ, ಮನು ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ನೀವು ಕೇಳ್ತಾ ಇದ್ದೀರಾ. ಹಂಸಲೇಖ ಅವರ ಸಂಗೀತ ಈ ಗೀತೆಗೆ ಇದು. ಕಲಾಭಾರತಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಎಸ್ ನಾರಾಯಣ ಅವರನ್ನು ಕುರಿತಾದ ಕಾರ್ಯಕ್ರಮ ಇದು. ಇನ್ನು ಭಾಗ್ಯವತಿ ನಾರಾಯಣ್ ಇವರ ಸಂಗಾತಿ ಪಂಕಜ್ ನಾರಾಯಣ್ ಇವರ ಮಗ, ಅವರು ಸಹ ನಾಯಕ ನಟರಾಗಿ ಅನೇಕ ಚಿತ್ರಗಳಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ಹಾಗೆಯೇ ಮುದ್ದಾದ ಮಕ್ಕಳು, ಒಳ್ಳೆಯ ಕುಟುಂಬ, ಹಾಗೆಯೇ ಒಳ್ಳೆಯ ಹೆಸರನ್ನ ಪಡೆದಿದ್ದಾರೆ ಎಸ್ ನಾರಾಯಣ್ ಅವರು. ಅದರಲ್ಲೂ ಸಿನಿಮಾ ಕ್ಷೇತ್ರದಲ್ಲಿ ಅವರ ಹೆಸರು ಸದಾಕಾಲ ಉಳಿಯುತ್ತೆ. ಅವರು ನಿರ್ದೇಶನ ಮಾಡಿರುವಂತಹ ಚಿತ್ರಗಳು, ಬರಹಗಳು, ಸಾಹಿತ್ಯ, ಸಂಗೀತ, ಅವರ ಕಲ್ಪನೆ ಎಲ್ಲವೂ ಚಿತ್ರರಂಗದಲ್ಲಿ ಸಾಕಷ್ಟು ಯಶಸ್ಸು ಜೊತೆಗೆ ಹಲವು ಜನ ಮಾತನಾಡುವಂತೆ ಮಾಡುತ್ತೆ. ಅನೇಕರಿಗೆ ಜೀವನವನ್ನು ಕಟ್ಟಿಕೊಡುವಂತಹ ಕೆಲಸವನ್ನು ಎಸ್ ನಾರಾಯಣ್ ಅವರು ಮಾಡಿದ್ದಾರೆ. ಹಾಗೆಯೇ ಇವರ ಗರಡಿಯಲ್ಲಿ ಅನೇಕ ಕಿರಿಯ ಸಹಾಯಕ ನಿರ್ದೇಶಕರು, ಹಾಗೆಯೇ ಹಲವಾರು ಯುವ ಪ್ರತಿಭೆಗಳು ಹೊರಬಂದಿದ್ದಾರೆ ಅಂತ ಹೇಳಬಹುದು. ಇನ್ನು ಮುಂಬರುವ ಇವರ ಎಲ್ಲ ಆಲೋಚನೆ ಇಷ್ಟಪಟ್ಟು ಮಾಡುವ ಕೆಲಸ, ಈಗಲೂ ಅವರು ಸ್ಟೇಜ್ ಮೇಲೆ ಬಂದರೆ ತುಂಬ ಖುಷಿಯಾಗತ್ತೆ. ನಟನೆಯ ಮುಖಾಂತರ ನಮ್ಮ ಮುಂದೆ ಅವರು ತೆರೆಯನ್ನು ಹಂಚಿಕೊತಾ ಇದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಧಾರಾವಾಹಿ ಆಗಿರಬಹುದು, ಬೆಳ್ಳಿ ಪರದೆ ಆಗಿರಬಹುದು, ಎಲ್ಲದರಲ್ಲೂ ತಮ್ಮ ಅಭಿನಯದ ಮುಖಾಂತರ ಯಾವಾಗಲೂ ಕೆಲಸದಲ್ಲಿ ನಿರತನಾಗಿರೋ ಯಶಸ್ಸು ತಂತಾನೆ ಹುಡುಕಿಕೊಂಡು ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಕೆಲಸ ಯಾವಾಗಲೂ ಮುಖ್ಯ. ಕರ್ಮ ನಡೀತಾ ಇದ್ದರೆ ಅದಕ್ಕೆ ಬೇರೆ ಎಲ್ಲವೂ ಸುತ್ತು ಬರುತ್ತೆ. ಹಾಗಾಗಿ ಅವರ ಮುಂಬರುವ ಎಲ್ಲ ಕೆಲಸ, ಇಷ್ಟಪಟ್ಟು ಮಾಡುವ ಎಲ್ಲ ಪ್ರಾಜೆಕ್ಟ್ಗಳು, ಹಾಗೆಯೇ ಆಸೆ, ಆಲೋಚನೆ, ವೈಯಕ್ತಿಕ ಬದುಕು, ವೃತ್ತಿ ಬದುಕು ಮತ್ತು ಇನ್ನಷ್ಟು ಮತ್ತಷ್ಟು ಚಿತ್ರಗಳನ್ನು ಅವರು ನಿರ್ದೇಶನ ಮಾಡಲಿ. ಭಾರತವಷ್ಟೇ, ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ಚಿತ್ರರಂಗದ ಎಲ್ಲರೂ ನಮ್ಮ ಚಿತ್ರಗಳನ್ನು ತಿರುಗಿ ನೋಡುವಂತಹ ಸೂಪರ್ ಹಿಟ್ ಎಸ್ ನಾರಾಯಣ ಅವರಿಗೆ ಸಿಗಲಿ. ಈಗಾಗಲೇ ಸಾಕಷ್ಟು ಹಿಟ್ ಚಿತ್ರಗಳನ್ನು ಅವರು ನೀಡಿದ್ದಾರೆ. ಹೀಗೆ ಅವರ ಸಿನಿ ಪಯಣ ಇನ್ನಷ್ಟು ಮತ್ತಷ್ಟು ವಿಜೃಂಭಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ, ಎಸ್ ನಾರಾಯಣ್ ಅವರಿಗೆ ಮತ್ತೊಮ್ಮೆ ತುಂಬು ಪ್ರೀತಿಯ ಶುಭಾಶಯಗಳನ್ನು, ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಕಾರ್ಯಕ್ರಮದ ಕೊನೆಯ ಗೀತೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ

0: ಕೆಳಗರೆ ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರ.
1: ಪಿಸು ಪಿಸು ಮಾತು.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಪ್ರಕೃತಿ ಪ್ರೇರಿತ ಹವಾಮಾನಕ್ಕಾಗಿ ಮತ್ತು ನಮ್ಮ ಭವಿಷ್ಯಕ್ಕಾಗಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪರಿಸರ ದಿನಾಚರಣೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶ್ವ ಪರಿಸರ ದಿನದ ಶುಭಾಶಯ ಕೋರಿದ್ದಾರೆ. ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿರುವ ಎಲ್ಲರನ್ನು ತಾವು ಅಭಿನಂದಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಪರಿಸರವನ್ನು ರಕ್ಷಿಸುವ ಮತ್ತು ಸುಸ್ಥಿರ ಬೆಳವಣಿಗೆಯನ್ನು ಹೆಚ್ಚಿಸುವ ನಮ್ಮ ಬದ್ಧತೆಯನ್ನು ಪುನರುಚ್ಚರಿಸುವ ದಿನವೆಂದು ಎಂದು ಅವರು ಹೇಳಿದ್ದಾರೆ. ಏಕ್ ಪೇಡ್ ಮಾ ಕೆ ನಾಮ್ ನಂತಹ ಉಪಕ್ರಮಗಳು ಪ್ರತಿ ವರ್ಷ ಸುಮಾರು 119,000 ಹೆಕ್ಟೇರ್ ಅರಣ್ಯ ವಿಸ್ತರಿಸುವಲ್ಲಿ ಗಮನಾರ್ಹ ಕೊಡುಗೆ ನೀಡುತ್ತಿವೆ ಎಂದು ಪ್ರಧಾನಮಂತ್ರಿ ಸಮುದಾಯದ ಸಹಭಾಗಿತ್ವವನ್ನು ಶ್ಲಾಘಿಸಿದ್ದಾರೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ನೂತನ ರಂಗಮಂದಿರ ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ಕೇಂದ್ರಕ್ಕೆ ಇಂದು ಬೆಳಗ್ಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಹಂಪಿ ಹೋಲುವ ದೃಶ್ಯ ವೈಶಿಷ್ಟ್ಯ ಒಳಗೊಂಡ ಕೇಂದ್ರ ಸಂಸದರ ಅನುದಾನದಲ್ಲಿ ನಿರ್ಮಾಣವಾಗುತ್ತಿದೆ. ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆ ರಂಗಮಂದಿರ ಆವರಣದಲ್ಲಿ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ಅವರು ಸಸಿ ನೆಟ್ಟರು. ಮೈಸೂರಿನ ಕಾರಂಜಿ ಕೆರೆ ಬಳಿ ಇಂದು ಮಧ್ಯಾಹ್ನ 2:15 ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ 100 ಸಸಿ ನೆಡುವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಮೈಸೂರು ಕೊಡಗು ಸಂಸದ ಯದುವೀರ್ ವಡೆಯರ್ ತಿಳಿಸಿದ್ದಾರೆ. ಮುಖ್ಯ ಅತಿಥಿಯಾಗಿ ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭಾಗವಹಿಸಲಿದ್ದಾರೆ. ಸ್ವಚ್ಛ ಮಾಲಿನ್ಯರಹಿತ ಸಾರಿಗೆಯನ್ನು ಉತ್ತೇಜಿಸಲು ಕ್ರಾಂತಿಕಾರಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪಿಎಂ ಇ ಡ್ರೈವ್ ಯೋಜನೆ ಮೂಲಕ ಹಸಿರು ಸಾರಿಗೆಯನ್ನು ಉತ್ತೇಜಿಸಲಾಗುತ್ತಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ವಿಶ್ವ ಪರಿಸರ ದಿನದ ಹಿನ್ನೆಲೆ ಇಂದೇ ಒಂದು ಸಸಿ ನೆಟ್ಟು ಪೋಷಿಸುವ ಸಂಕಲ್ಪ ಮಾಡೋಣ. ಇಂಗಾಲದ ಹೊರ ಸೂಸುವಿಕೆಯನ್ನು ಶೂನ್ಯ ಮಟ್ಟಕ್ಕೆ ಇಳಿಸಲು ದೃಢ ಹೆಜ್ಜೆ ಇರಿಸೋಣ ಎಂದಿದ್ದಾರೆ. ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಾ ಅಭಿಯಾನ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾದೆಮಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಸಸ್ಯಶಾಸ್ತ್ರ ಅಧ್ಯಯನ ವಿಭಾಗ ಸಸ್ಯೋದ್ಯಾನಗಳ ವಿನ್ಯಾಸ ನಿರ್ವಹಣೆ ಹಾಗೂ ಸುಸ್ಥಿರ ಜೀವನೋಪಾಯ ಕುರಿತ ರಾಷ್ಟೀಯ ವಿಚಾರ ಸಂಕಿರಣವನ್ನು ಇಂದು ಸೆನೆಟ್ ಸಭಾಭವನದಲ್ಲಿ ಆಯೋಜಿಸಿವೆ. ಜೀವ ವೈವಿಧ್ಯ ಮಂಡಳಿಯ ಮಾಜಿ ಅಧ್ಯಕ್ಷ ಅನಂತ್ ಹೆಗಡೆ ಅಶೀಸರ್ ಇಂದು ಬೆಳಗ್ಗೆ ವಿಚಾರ ಸಂಕಿರಣಕ್ಕೆ ಚಾಲನೆ ನೀಡಿದರು. ವಿಚಾರ ಸಂಕಿರಣದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಿರಿಯ ಸಸ್ಯಶಾಸ್ತ್ರಜ್ಞ ಪ್ರೊಫೆಸರ್ ದೇವರಾಜನ್ ತಂಗದೊರೈ ಹಾಗೂ ಸಸ್ಯಶಾಸ್ತ್ರ ಸ್ನಾತಕೋತ್ತರ ಅಧ್ಯಯನ ವಿಭಾಗದ ವಿದ್ಯಾರ್ಥಿನಿ ಮಧುಮತಿ.
3: ಇಂದಿನ ಸಂರಕ್ಷಣೆ ನಾಳಿನ ಸಮೃದ್ಧಿ.
4: ಕಾರ್ಯಾಗಾರದ ಮುಖ್ಯ ಉದ್ದೇಶ ಸಸ್ಯೋದ್ಯಾನಗಳ ಯೋಜನೆ ವಿನ್ಯಾಸ ಮತ್ತು ನಿರ್ವಹಣೆಯ ಮೂಲಕ ಸಸ್ಯಜನ್ಯ ಸಂಪನ್ಮೂಲಗಳ ಸಂರಕ್ಷಣೆ ಅವುಗಳ ಸುಸ್ಥಿರ ಬಳಕೆ ಹಾಗೂ ಭವಿಷ್ಯದ ಆಹಾರ ಮತ್ತು ಪರಿಸರ ಭದ್ರತೆಯನ್ನು ಬಲಪಡಿಸುವುದಾಗಿದೆ. ಇಂತಹ ಸಸ್ಯೋದ್ಯಾನಗಳು ಅಪರೂಪದ ಹಾಗೂ ಸ್ಥಳೀಯ ಸಸ್ಯಗಳ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಜೊತೆಗೆ ಸಂಶೋಧನೆ ಶಿಕ್ಷಣ ಮತ್ತು ಪರಿಸರ ಜಾಗೃತಿಗೆ ಸಹ ಪರಿಣಾಮಕಾರಿ ವೇದಿಕೆಗಳಾಗಿವೆ. ಈ ರಾಷ್ಟೀಯ ಕಾರ್ಯಾಗಾರವು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಸೆನೆಟ್ ಹಾಲ್ನಲ್ಲಿ ನಡೆಯಲಿದ್ದು ಪರಿಸರಾಸಕ್ತರಿಗೆ ಜ್ಞಾನ ವಿನಿಮಯ ಮತ್ತು ಚರ್ಚೆಗೆ ಉತ್ತಮ ಅವಕಾಶವನ್ನು ಒದಗಿಸಲಿದೆ. ಸಸ್ಯ ಸಂಪತ್ತನ್ನು ಉಳಿಸೋಣ, ಸುಸ್ಥಿರ ಭವಿಷ್ಯವನ್ನು ಕಟ್ಟೋಣ. ಪರಿಸರ ಸಂರಕ್ಷಣೆ ಮತ್ತು ಜೀವ ವೈವಿಧ್ಯದ ಮಹತ್ವವನ್ನು ಮತ್ತಷ್ಟು ಬಲಪಡಿಸುವ ಮಹತ್ವದ ಹೆಜ್ಜೆಯಾಗಿದೆ.
2: ವಿಶ್ವ ಪರಿಸರ ದಿನದ ಅಂಗವಾಗಿ ಕೇಂದ್ರ ಶಿಕ್ಷಣ ಸಚಿವಾಲಯದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹ್ಯಾಶ್ಟ್ಯಾಗ್ ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ಸಹಭಾಗಿ

0: ನೇತೃತ್ವದಲ್ಲಿ ದೇಶಾದ್ಯಂತ ಶಾಲಾ ವಿದ್ಯಾರ್ಥಿಗಳಲ್ಲಿ ಪರಿಸರ ಜಾಗೃತಿ ಹಾಗೂ ಸುಸ್ಥಿರ ಜೀವನ ಶೈಲಿಯನ್ನು ಅಳವಡಿಸಲು ಯೋಜಿಸಿದೆ. ಇಂದಿನಿಂದ ಈ ತಿಂಗಳ 30ನೇ ತಾರೀಖಿನವರೆಗೆ ಹಸಿರು ಬೇಸಿಗೆ ಶಿಬಿರಗಳ ಸಂಘಟನೆ, ಶಾಲೆಗಳಲ್ಲಿ ಮಿಷನ್ ಲೈಫ್ಗಾಗಿ ಪರಿಸರ ಕ್ಲಬ್ಗಳ ಸ್ಥಾಪನೆ, ಸೆಪ್ಟೆಂಬರ್ 30ರವರೆಗೆ 3ನೇ ಆವೃತ್ತಿಯ ಏಕ್ ಪೇಡ್ ಮಾ ಕೆ ನಾಮ್ ಅನುಷ್ಠಾನಕ್ಕೆ ನೀಲನಕ್ಷೆ ರೂಪಿಸಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯ ಶ್ರೀ ಶಾರದಾಂಬೆ ದೇವಾಲಯಕ್ಕೆ ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭೇಟಿ ನೀಡಿ ದರ್ಶನ ಪಡೆದರು. ಶ್ರೀ ಭಾರತೀ ತೀರ್ಥ ಸ್ವಾಮೀಜಿ, ಶ್ರೀ ವಿಧುಶೇಖರ ಸ್ವಾಮೀಜಿ ಸಚಿವರನ್ನು ಗೌರವಿಸಿದರು. ಗಡಿಗಳ ಆರೋಗ್ಯ ರಕ್ಷಿಸುವಲ್ಲಿ ಜಾಗತಿಕ ಶಕ್ತಿಯಾಗಿ ಕೀಟ ನಿರ್ವಹಣೆ ಎಂಬ ಧ್ಯೇಯದೊಂದಿಗೆ ನಾಳೆ ಜೂನ್ 6 ವಿಶ್ವ ಕೀಟ ದಿನದ ಸಾರ್ಥಕ ದಶಮಾನೋತ್ಸವ. ರಾಷ್ಟೀಯ ಸ್ವಯಂ ಸೇವಕ ಸಂಘದ 2ನೇ ಸರಸಂಘ ಚಾಲಕರಾಗಿದ್ದ ಗುರೂಜಿ ಮಾಧವ್ ಸದಾಶಿವರಾವ್ ಗೊಳವಲ್ಕರ್ ಅವರ ಪುಣ್ಯತಿಥಿ ಹಿನ್ನೆಲೆ ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಗುರೂಜಿ ಅವರ ವ್ಯಕ್ತಿತ್ವ ಮತ್ತು ಕೃತಿತ್ವ ನೆನೆದು ಶ್ರದ್ದಾಸುಮನ ಅರ್ಪಿಸಿದ್ದಾರೆ. ದೇಶ ರಕ್ಷಣಾ ಸಿದ್ದತೆ ಬಲಪಡಿಸುವ ಹಾಗೂ ತುರ್ತು ಪರಿಸ್ಥಿತಿ ಎದುರಿಸುವ ಪೂರ್ವ ಸಿದ್ದತೆ ಭಾಗವಾಗಿ ಶಿವಮೊಗ್ಗದಲ್ಲಿ ವೈಮಾನಿಕ ದಾಳಿಯ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಸುರಕ್ಷತಾ ಕ್ರಮಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು, ಇಲಾಖೆಗಳ ಸನ್ನದ್ದತೆ ಪರಿಶೀಲಿಸಲು ಇಂದು ಸಂಜೆ 5 ಗಂಟೆಗೆ ನೆಹರು ಕ್ರೀಡಾಂಗಣದಲ್ಲಿ ಅಣುಕು ಕಾರ್ಯಾಚರಣೆ ನಡೆಯಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.
1: ಆಕಾಶವಾಣಿ ವನಿತಾ ವಿಹಾರ.
2: ಆಕಾಶವಾಣಿ ವನಿತಾ ವಿಹಾರ. ನಮ್ಮ ಇಂದಿನ ವನಿತಾ ವಿಹಾರದಲ್ಲಿ ಕಲಬುರಗಿಯ ಓಂ ನಗರದ ಶ್ರೀ ವೈಭವ ಲಕ್ಷ್ಮೀ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
3: ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಮಧ್ವೇಶ ವಿಠಲದಾಸರ ಕೃತಿ

ಇದುವರೆಗೆ ವನಿತಾ ವಿಹಾರದಲ್ಲಿ ಕಲಬುರಗಿಯ ಓಂ ನಗರದ ಶ್ರೀ ವೈಭವ ಲಕ್ಷ್ಮಿ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದರು. ಭಾಗವಹಿಸಿದ್ದವರು ನಿರ್ಮಲಾ ಟಿ ಜೋಶಿ, ಸುಲೋಚನಾ ಎಸ್ ಸಾಂಗ್ವಿಕರ್, ವೀಣಾ ತಿಕೋಟಿಕರ್, ವಿಜಯಲಕ್ಷ್ಮಿ ಎ ಕುಲಕರ್ಣಿ, ಚಂದ್ರಕಲಾ ವಿ ಜಾಹಗೀರ್ದಾರ್, ಅನಿತಾ ಎ ದೇಸಾಯಿ ಹಾಗೂ ಅನುರಾಧ ಎಲ್ ದೇಶಮುಖ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಕಲಬುರಗಿ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಆಕಾಶವಾಣಿ ಬೆಂಗಳೂರು, ಸಮಯ 12:30. ಈಗ ಕೆಲವು ಜಾಹೀರಾತು ಹಾಗೂ ಪ್ರಕಟಣೆಗಳು.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
2: ಸಿಕ್ಕಿಬಿದ್ರು.
3: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
6: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
5: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ, ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡ್ ಜಾಲ್ಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
5: ಜಲ ಜಲ ಜಲ ಧಾರೆಯಾಗಿ ಭೂಮಿಯ
6: ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ.
7: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
6: ನಿನಗೆ ಬೇರೆ ಹೆಸರು ಬೇಕೆ?
8: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
6: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
7: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
6: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
8: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

ಪ್ರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಿಮಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆಗೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಧುಮೇಹವನ್ನು ಹಿಮ್ಮೆಟ್ಟಿಸುವ ಪ್ರಕ್ರಿಯೆ ಈ ಕುರಿತು ಡಾಕ್ಟರ್ ಹರ್ಷಕುಮಾರ್ ಹೆಚ್ಎಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
0: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಹರ್ಷಕುಮಾರ್ ಎಚ್ಎಲ್ ಅವರು ಇದ್ದಾರೆ. ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟೀಸ್ ಅಂದರೆ ಮಧುಮೇಹ ಕಾಯಿಲೆಯ ರಿವರ್ಸಲ್ ಅನ್ನೋದು ಈಗ ಭಾಳ ಟ್ರೆಂಡಿಂಗಲ್ಲಿರುವಂತಹ ಪದ. ಡಯಾಬಿಟೀಸ್ ರಿವರ್ಸಲ್ ನಿಜವಾಗ್ಲೂ ಮಾಡ್ಕೋಬಹುದಾ, ನಿಜಾನ ಅಲ್ವಾ ಅನ್ನೋದನ್ನು ತಜ್ಞ ವೈದ್ಯರನ್ನು ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ.
2: ನಮಸ್ಕಾರ.
0: ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
0: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಮಧುಮೇಹ ಅಂದ್ರೆ ಏನು ಅಂತ ತಿಳ್ಕೊಂಡ್ಬಿಟ್ಟು ಅದನ್ನ ರಿವರ್ಸ್ ಮಾಡಬಹುದಾ, ಮಾಡಕ್ ಆಗಲ್ವಾ ಅನ್ನೋದನ್ನ ನೋಡೋಣ.
2: ಮಧುಮೇಹ ಅಂತ ಸಾಮಾನ್ಯವಾಗಿ ಜನ ಏನ್ ಕರೀತಾರೆ ಅದರಲ್ಲಿ ಎರಡು ರೀತಿ ಇರುತ್ತೆ. ನಾವು ವೈದ್ಯಕೀಯವಾಗಿ ನೋಡುವಾಗ ಟೈಪ್ ಒನ್ ಅವ್ರ ಮೊದಲನೇ ರೀತಿಯ ಮಧುಮೇಹ ಅಂದ್ರೆ ಅದ್ರಲ್ಲಿ ಏನಾಗುತ್ತೆ, ಮಧುಮೇಹ ಪ್ಯಾನ್ಕ್ರಿಯಾಸ್ ಗ್ರಂಥಿ ಡ್ಯಾಮೇಜ್ ಆಗಿರುತ್ತೆ. ಪ್ಯಾನ್ಕ್ರಿಯಾಸ್ ಗ್ರಂಥಿ ಏನು ಮಾಡುತ್ತೆ, ಇನ್ಸುಲಿನನ್ನು ತಯಾರು ಮಾಡುತ್ತೆ. ಇನ್ಸುಲಿನ್ ಏನು ಮಾಡುತ್ತೆ, ರಕ್ತದಲ್ಲಿ ಆಗ್ತಕ್ಕಂಥ ನಾವು ಏನು ಆಹಾರ ತಿಂದಮೇಲೆ ರಕ್ತದಲ್ಲಿ ಸಕ್ಕರೆ ಲೆವೆಲ್ ಜಾಸ್ತಿ ಆಗುತ್ತಲ್ಲ, ಅದನ್ನು ಕಂಟ್ರೋಲಿಗೆ ತರುವಂಥ ಒಂದು ಹಾರ್ಮೋನ್ ಅದು ಇನ್ಸುಲಿನ್. ಅದೇನಾಗುತ್ತೆ, ಆ ಇನ್ಸುಲಿನ್ ಗ್ರಂಥಿನೇ ಡ್ಯಾಮೇಜ್ ಆಗಿರುತ್ತೆ. ಅಂಥವ್ರಲ್ಲಿ ಏನಾಗುತ್ತೆ, ನಾವು ಮಧುಮೇಹನ ರಿವರ್ಸ್ ಮಾಡ್ಲಿಕ್ಕೆ ಬರಲ್ಲ, ಅದು ಮೊದಲನೇ ಕ್ಯಾಟಗರಿ. ಅವರಲ್ಲಿ ಯೂಶಲಿ ಏನಾಗುತ್ತೆ, ಅದು ಅನುವಂಶಿಕವಾಗಿ ಬಂದಿರುತ್ತೆ, ಚಿಕ್ಕ ವಯಸ್ಸಿನಲ್ಲೇ ಅವ್ರಿಗೆ ಬಂದಿರುತ್ತೆ.
0: ಟೈಪ್ ಒನ್
2: ಅಂತ ಹೇಳ್ತೀವಲ್ಲ ಆ ಥರದ್ದು. ಇನ್ನು ಕೆಲವರಲ್ಲಿ ಏನಾಗುತ್ತೆ, ದೇಹದಲ್ಲಿ ಫಾರ್ ಎಕ್ಸಾಂಪಲ್ ಈಗ ಕೆಲವರು ಏನ್ ಮಾಡ್ತಾರೆ, ಕುಡಿತದ ಚಟದಿಂದ ಕುಡಿತದ ಚಟ ಮಿತಿ ಮೀರಿದಾಗ ಏನಾಗುತ್ತೆ, ಮತ್ತೆ ಪ್ಯಾನ್ಕ್ರಿಯಾಸ್ ಗ್ರಂಥಿ ಹಾಳಾಗೋಗುತ್ತೆ, ಡ್ಯಾಮೇಜ್ ಆಗೋಗ್ಬಿಡುತ್ತೆ. ಸೊ ಅಂಥವ್ರಲ್ಲಿ ಕೂಡ ನಾವು ಅದನ್ನ ರಿವರ್ಸ್ ಮಾಡ್ಲಿಕ್ಕೆ ಬರಲ್ಲ. ಆದ್ರೆ ಎರಡನೇ ಕ್ಯಾಟಗರಿ ಉಂಟು, ಅದಕ್ಕೆ ನಾವು ಟೈಪ್ ಟು ಅಂತ ಕರಿತೇವೆ. ಈ ಟೈಪ್ ಟು ಮಧುಮೇಹದಲ್ಲಿ ಏನಾಗುತ್ತೆ ಅಂದ್ರೆ, ಸಾಮಾನ್ಯವಾಗಿ ಒಂದು 40-45 ವರ್ಷಕ್ಕೆ ರೋಗ ಶುರುವಾಗುತ್ತೆ ಅಥವಾ ಶುರುವಾಗಿದೆ ಅನ್ನೋದು ಜನರಿಗೆ ಗೊತ್ತಾಗುತ್ತೆ. ಏನೋ ಬೇರೆ ಏನೋ ಸಮಸ್ಯೆ ಆಗಿರುತ್ತೆ, ಉದಾಹರಣೆಗೆ ಕಾಲ್ಗೆ ಏನೋ ಗಾಯ ಆಗಿರುತ್ತೆ, ಅದು ಮಾಯ್ತಾ ಇರೋದಿಲ್ಲ, ಎಷ್ಟು ದಿವಸ ಆದ್ರೂ ಗಾಯ ಗುಣ ಆಗೋದಿಲ್ಲ, ಅವ್ರು ಎಲ್ಲೋ ತೋರಿಸ್ಲಿಕ್ಕೆ ಹೋದಾಗ ಅವ್ರಿಗೆ ಹಿಂಗ್ ಸಕ್ಕರೆ ಕಾಯಿಲೆ ಇದೆ ಅಂತ ಹೇಳ್ತಾರೆ. ಸೊ ಈ ತರ ಬೇರೆ ಏನಾದ್ರು ಮತ್ತೆ ಮತ್ತೆ ಅವ್ರಿಗೆ ತೊಂದರೆಗಳು ಬಂದು ಅವ್ರ ಆಸ್ಪತ್ರೆಗೆ ಹೋದಾಗ ಅಚಾನಕ್ ಆಗಿ ಅಥವಾ ಅನಿರೀಕ್ಷಿತವಾಗಿ ಗೊತ್ತಾಗುತ್ತೆ. ಇನ್ನು ಕೆಲವ್ರಿಗೆ ಏನಾಗುತ್ತೆ, ಕಾಂಪ್ಲಿಕೇಶನ್ ಆದ ನಂತರ ಗೊತ್ತಾಗುತ್ತೆ. ಉದಾಹರಣೆಗೆ ಏನೋ ಹಾರ್ಟ್ ಅಟ್ಯಾಕ್ ಆಯ್ತು, ಆಸ್ಪತ್ರೆ ಕರ್ಕೊಂಡ್ಬಂದಿದ್ರು, ಅವ್ರಿಗೆ ನಾವು ರಕ್ತದ ಸ್ಯಾಂಪಲ್ ತೆಗೆದು ನೋಡಿದಾಗ ಅವಾಗ ಮಧುಮೇಹ ಇದೆ ಅಂತ ಗೊತ್ತಾಗುತ್ತೆ. ಇಂತಹ ಏನು ಎರಡನೇ ಕ್ಯಾಟಗರಿ ಪೇಷಂಟ್ಸ್ ಏನಿರ್ತಾರಲ್ಲ, ಅವರಲ್ಲಿ ಬಹುತೇಕ ಪ್ಯಾನ್ಕ್ರಿಯಾಸ್ ಗ್ರಂಥಿ ಸರಿ ಇರುತ್ತೆ, ಆದರೆ ಇನ್ಸುಲಿನ್ ಕೆಲಸ ಮಾಡೋ ರೀತಿನಲ್ಲಿ ಅಥವಾ ಸರಿಯಾದ ಪ್ರಮಾಣದಲ್ಲಿ ಗ್ರಂಥಿಯಿಂದ ಔಟ್ಪುಟ್ ಆಗ್ದಲೇ ಕೆಲವು ಇಶ್ಯೂಸ್ ಆಗಿರುತ್ತೆ. ಇಂಥ ಎರಡನೇ ಕ್ಯಾಟಗರಿಯ ಮಧುಮೇಹಗಳಲ್ಲಿ ಏನಾಗುತ್ತೆ, ಆಲ್ಮೋಸ್ಟ್ ಒಂದು 60-70% ನಾವು ರಿವರ್ಸ್ ಮಾಡ್ಬೋದು ಅಂತ ಹೇಳ್ತೀವಿ. ನಾವು
0: ರಿವರ್ಸ್ ಮಾಡ್ಬೋದು ಸರ್?
2: ರಿವರ್ಸ್ ಮಾಡ್ಬೋದು ಅಂದ್ರೆ, ನಮ್ಮ ದೇಶದಲ್ಲಿ ಏನಾಗಿದೆ, ಸಕ್ಕರೆ ಕಾಯಿಲೆ ಇರ್ತಕ್ಕಂಥ ಜನರಲ್ಲಿ ಟೈಪ್ ಟು ಇರೋರೇ ಜಾಸ್ತಿ ಇದ್ದಾರೆ ನಮ್ಮ ಇಡೀ ದೇಶದಲ್ಲಿ. ಯುರೋಪಿನ ಉತ್ತರ ಭಾಗ, ನಾರ್ವೆ ಅಂತ ಕಡೆ, ಫಿನ್ಲ್ಯಾಂಡ್ ಅಂತ ಕಡೆ ಎಲ್ಲ ಟೈಪ್ ಒನ್ ಹೆಚ್ಚು ಕಾಮನ್ ಇದೆ, ಆದರೆ ಟೈಪ್ ಟು ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ತುಂಬ ಕಾಮನ್ ಆಗಿರೋ ಮಧುಮೇಹ. ಹಿಂಗಾಗಿ ಬಹುತೇಕ ಜನರಿಗೆ ರಿವರ್ಸ್ ಮಾಡಬಹುದು.
0: ಸರ್, ಈ ಎರಡರ ನಡುವನ್ನು ಒಂದು ಕ್ಯಾಟಗರಿ ಇದೆ ಅಂತಲ್ಲ?
2: ಹೌದು, ಇದೆ. ಇನ್ಫ್ಯಾಕ್ಟ್ ಅಂಥವ್ರಿಗೆ ಹೆಚ್ಚು ಜಾಸ್ತಿ ಸ್ಕೋಪ್ ಇದೆ ಅಂತ ನಾವು ಹೇಳ್ತೇವೆ, ಯಾಕೆಂದ್ರೆ ಅವ್ರಿಗಿನ್ನೂ ಡಯಾಬಿಟಿಸ್ ಶುರುವಾಗಿರೋದಿಲ್ಲ. ಆದರೆ ಆ ಮೂರನೇ ಕ್ಯಾಟಗರಿನಲ್ಲಿ ಸ್ವಲ್ಪ ಮಟ್ಟಿಗಾರು ನಾವು ಕಮ್ಮಿ ಮಾಡ್ಬೋದು. ಇನ್ನು ಕೆಲವರಲ್ಲಿ ಏನಾಗುತ್ತೆ, ರಿವರ್ಸ್ ಮಾಡೋಕ್ಕಾಗಲಿಲ್ಲ ಅಂದರೂ ಮೂರನೇ ಕ್ಯಾಟಗರಿನಲ್ಲಿ ನಾವು ಅವರ ಮೆಡಿಸಿನ್ನ ರಿಕ್ವೈರ್ಮೆಂಟ್ನ ಖಂಡಿತವಾಗಿ ಕಮ್ಮಿ ಮಾಡ್ಬೋದು. ಇದಂತೂ ಎಲ್ಲರಿಗೂ ಮಾಡ್ಬೋದು ಅಂತ ನಾನು ಹೇಳಬಲ್ಲೆ, ಯಾಕೆಂದ್ರೆ ನನಗೆ ಇದ್ರ ಬಗ್ಗೆ ಆಲ್ಮೋಸ್ಟ್ 20 ವರ್ಷಗಳ ಅನುಭವ ಕೂಡ ಇದೆ ಇದರಲ್ಲಿ. ಇದರಲ್ಲಿ ಏನಾಗುತ್ತೆ, ನಾವು ಜನರ ಒಂದು ಬಿಹೇವಿಯರ್ನ ನಾವು ಸ್ವಲ್ಪ ಬದಲಾವಣೆ ಮಾಡ್ತೀವಿ ಇದರಲ್ಲಿ. ಸೊ ಇದರಿಂದ ಏನಾಗುತ್ತೆ, ರಕ್ತದಲ್ಲಿರೋ ಸಕ್ಕರೆ ಅಂಶ ಕಮ್ಮಿ ಆಗ್ತಾ ಹೋಗುತ್ತೆ, ಬಹುತೇಕ ನಾವು ರಿವರ್ಸ್ ಮಾಡ್ಬೋದು ಅಂತ ಹೇಳ್ತೇನೆ. ಆದರೆ ಒಂದು ಟೆಕ್ನಿಕಲ್ ವಿಚಾರ, ತಾಂತ್ರಿಕವಾದ ವಿಚಾರ ಈಗಲೇ ನಾನು ಜನರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದೇನಪ್ಪ ಅಂದರೆ, ನಮ್ಮ ಅಲೋಪತಿಕ್ ಸಿದ್ಧಾಂತದ

0: ಮಧುಮೇಹ ಗುಣಪಡಿಸ್ಲಿಕ್ಕೆ ಆಗದೆ ಇರುವಂತ ರೋಗ. ಯಾಕೆಂದ್ರೆ ಒಬ್ಬ ಮನುಷ್ಯ ಎಲ್ಲಿವರೆಗೂ ಬದುಕಿರ್ತಾನೆ ಅಲ್ಲಿವರೆಗೂ ಅವ್ನು ಮಾತ್ರೆ ತಗೊಳ್ಬೇಕು ಅಂತಾನೆ ನಮ್ಮ ಸಿದ್ಧಾಂತ ಹೇಳುತ್ತೆ. ನಮ್ಮ ಪ್ರಕಾರ ರಿವರ್ಸಲ್ ಅನ್ನೋದಕ್ಕೆ ಅಲೋಪತಿನಲ್ಲಿ ಯಾವುದು ಡೆಫಿನಿಷನ್ನೇ ಇಲ್ಲ. ಯಾಕೆಂದ್ರೆ ಇಟ್ಸ್ ಎ ಇನ್ಕ್ಯೂರಬಲ್ ಡಿಸೀಸ್, ಅಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ ಆಗದೆ ಇರುವಂತ ರೋಗ ಅಂತ ನಾವು ಪರಿಗಣಿಸಿರ್ತೇವೆ.
1: ಜೊತೆ ಜೊತೆಗೆ ಹತೋಟಿಯಲ್ಲಿ ಇಟ್ಕೊಂಡು
0: ರಿವರ್ಸಲ್ ಅಂದ್ರೆ ನನ್ನ ಪ್ರಕಾರ ಏನು ಅಂದ್ರೆ ಓವರ್ ಎ ಪೀರಿಯಡ್ ಆಫ್ ಇಯರ್ಸ್, ಅಂದ್ರೆ ಒಂದು 2-3 ವರ್ಷ, ಒಂದು ದಿವಸದಲ್ಲಿ ಮಾಡ್ಲಿಕ್ಕೆ ಬರಲ್ಲ ನನ್ನ ಪ್ರಕಾರ. ನನ್ನ ಅನುಭವ ಹೇಳ್ತಾ ಇದ್ದೇನೆ. ಸೊ 2-3 ವರ್ಷದಲ್ಲಿ ನಿಧಾನಕ್ಕೆ ಹಂತ ಹಂತವಾಗಿ ನಾವು ರಕ್ತದ ಲೆವೆಲ್ ಅನ್ನ ಕಮ್ಮಿ ಮಾಡ್ತಾ ಮಾಡ್ತಾ ಬಂದು ಮೆಡಿಸಿನ್ ಅನ್ನ ಕಮ್ಮಿ ಮಾಡ್ತಾ ಮಾಡ್ತಾ ಮಾಡ್ತಾ ಬರ್ತೇವೆ. ಕೆಲವರಲ್ಲಿ ಮೆಡಿಸಿನ್ ಇಲ್ದಂಗೆನೆ ಬರೀ ಕೆಲವರಿಗೆ ಅಭ್ಯಾಸಗಳನ್ನ ಹೇಳ್ಕೊಟ್ಟಿರ್ತೇವೆ, ಕೆಲವು ನಿಯಮಗಳನ್ನ ಹೇಳ್ಕೊಟ್ಟಿರ್ತವೆ, ಅದನ್ನ ಪಾಲಿಸೋದ್ರಿಂದ ರಕ್ತದಲ್ಲಿರ್ತಕ್ಕಂತ ಸಕ್ಕರೆ ಮಟ್ಟ ಅದೇ ರೀತಿ ಕಾಪಾಡ್ಕೊಂಡು ಹೋಗುತ್ತೆ ಕೆಲವರಲ್ಲಿ. ಇನ್ನು ಕೆಲವರಲ್ಲಿ ಏನಾಗುತ್ತೆ, ಮೆಡಿಸಿನ್ ರಿಕ್ವೈರ್ಮೆಂಟ್ ಕಮ್ಮಿ ಆಗ್ತಾ ಬರುತ್ತೆ, ಕಮ್ಮಿ ಆಗ್ತಾ ಬಂದು ಕೊನೆಗೆ ಒಂದು ಸ್ವಲ್ಪ ಮಟ್ಟಿಗೆ ನಿಂತು ಬಿಡುತ್ತೆ ಅದು, ವಿಚ್ ಇಸ್ ಫಾರ್ ಬೆಟರ್. ಅಂದ್ರೆ ಅದು ಸದ್ಯದ ಪರಿಸ್ಥಿತಿಗಿಂತ ಎಷ್ಟೋ ಉತ್ತಮವಾದ ಒಂದು ಔಟ್ಕಮ್ ಅನ್ನ ಅವ್ರು ಪಡ್ಕೋಬಹುದು ಜೀವನದಲ್ಲಿ. ಇದು ನಾನು ವಿಶೇಷವಾಗಿ ಯಾಕೆ ಹೇಳ್ತೀನಿ ಅಂದ್ರೆ, ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಮಧುಮೇಹ ಇರುತ್ತಾರಲ್ಲ, ಅವ್ರಿಗೆ ಡಾಕ್ಟರ್ಗಳು ಮಾತ್ರೆ ಬರ್ಕೊಟ್ಟಿರ್ತಾರೆ. ಮತ್ತೆ ನಮ್ಮ ಆಸ್ಪತ್ರೆಗೆ ಬರ್ತಕ್ಕಂಥ ಪೇಷಂಟ್ಸ್ಗಳಲ್ಲಿ ಒಂದು ತಪ್ಪು ಕಲ್ಪನೆ ಇರುತ್ತೆ ಅಥವಾ ಒಂದು ಅಜ್ಞಾನ ಇರುತ್ತೆ. ಅದೇನಪ್ಪ ಅಂದ್ರೆ, ಡಾಕ್ಟರ್ ಮಾತ್ರೆ ಬರ್ಕೊಟ್ರು ನಾವು ಮಾತ್ರೆ ತಗೊಳ್ತಾ ಇದೀವಿ ಇಷ್ಟೇ, ಇಲ್ಲಿಗೆ ಮುಗೀತು ಎಲ್ಲ ಅಂತ ತಿಳ್ಕೊಂಡಿರ್ತಾರೆ ಅವರು. ಆಕ್ಚುಲಿ ಆ ತರ ಇರೋದಿಲ್ಲ ಅದು. ಇಲ್ಲಿ 2 ಬೇರೆ ಬೇರೆ ಅಂಶ ಬರುತ್ತೆ. ಒಂದು ಮಾತ್ರೆನಲ್ಲಿ ಒಂದೇ ಮೆಡಿಸಿನ್ ಇರೋದಿಲ್ಲ. ಇತ್ತೀಚೆಗೆ ನಾವು FDCs, ಫಿಕ್ಸ್ಡ್ ಡೋಸ್ ಕಾಂಬಿನೇಷನ್ ಮೆಡಿಸಿನ್ಸ್ ಅಂತ ಕರಿತೀವಿ. ಆ ಒಂದು ಮಾತ್ರೆನಲ್ಲಿ 2-3 ಮೆಡಿಸಿನ್ಸ್ ಇರುತ್ತೆ. ಅವ್ರು ತಗೊಳ್ಳೋದು ಒಂದೇ ಮಾತ್ರೆ, ಆದ್ರೆ ಕಾಂಬಿನೇಷನ್ ಡ್ರಗ್ಸ್ ಅಂತ ಕರಿತೀವಿ, FDCs, ಫಿಕ್ಸ್ಡ್ ಡೋಸ್ ಕಾಂಬಿನೇಷನ್ಸ್ ಅಂತ ಕರಿತೀವಿ. ಅದಿರುತ್ತೆ ಈಗ ಮೆಟ್ಫಾರ್ಮಿನ್ ಜೊತೆಗೆ ಬೇರೆ ಇನ್ನೂ ಒಂದೆರಡು ಕೆಮಿಕಲ್ಸ್, ಬೇರೆ ಬೇರೆ ತರ ಕಾಂಬಿನೇಷನ್ಸ್ ಬರುತ್ತೆ. ಅವ್ರಿಗೆ ಏನ್ ಅನ್ಸ್ತಿರುತ್ತೆ, ಒಂದೇ ಮಾತ್ರೆ ತಗೊಳ್ತಾ ಇದೀವಿ, ಸಕ್ಕರೆ ಕಂಟ್ರೋಲ್ ಅಲ್ಲಿ ಇದೆ ಅಂತ ತಪ್ಪು ಕಲ್ಪನೆಯಲ್ಲಿ ಬದುಕ್ತಾ ಇರ್ತಾರೆ. ಆದ್ರೆ ಅವ್ರ ಆಕ್ಚುಲಿ ಒಂದು ಮಾತ್ರೆನಲ್ಲಿ 3 ಬೇರೆ ಬೇರೆ ಔಷಧಗಳು ಇರುತ್ತೆ ಅದರಲ್ಲಿ. ಇದು ಒಂದು ಅಂಶ. ಎರಡನೇ ಅಂಶ ಏನು ಅಂದ್ರೆ, ಎಷ್ಟೋ ಜನಕ್ಕೆ ಅಜ್ಞಾನ ಇರುತ್ತೆ, ಬರೀ ಮಾತ್ರೆ ತಗೊಳ್ಳೋದ್ರಿಂದ ಮಾತ್ರ ಸಕ್ಕರೆ ಕಂಟ್ರೋಲಿಗೆ ಬರುತ್ತೆ ಅಂತಕ್ಕಂತ ಒಂದು ತಪ್ಪು ಕಲ್ಪನೆ ಇರುತ್ತೆ. ಅದೊಂದೇ ಅಲ್ಲ, ಅವ್ರ ದಿನಚರ್ಯದಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಿಕೊಂಡು ಅವ್ರು ತಿಂತಕ್ಕಂಥ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಪ್ರಮಾಣವನ್ನು ನಾವು ಗಣನೀಯವಾಗಿ ಇಳಿಸ್ಬೋದು. ಸ್ವಲ್ಪ ಅಷ್ಟಿಷ್ಟಲ್ಲ, ಗಣನೀಯವಾಗಿ ಇಳಿಸ್ಬೋದು. ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಇಳಿಸಿದಾಗ ಏನಾಗುತ್ತೆ, ನಾವು ಔಷಧಿ ಯಾಕೆ ಜಾಸ್ತಿ ತಗೋಬೇಕು, ಔಷಧಿನೂ ನಾವು ಕಮ್ಮಿ ಮಾಡ್ತೀವಿ ನಾವು. ಸೊ ಇದು ಏನಾಗುತ್ತೆ, 1-2 ದಿವಸದಲ್ಲಿ ಆಗಲ್ಲ, 2-3 ವರ್ಷದಲ್ಲಿ ಹಂತ ಹಂತವಾಗಿ ನಾವು ಅದನ್ನ ಸಕ್ಕರೆ ಪ್ರಮಾಣವನ್ನ ಕೆಳಗೆ ಇಳಿಸ್ತಾ ಬರ್ತೀವಿ ನಾವು. ಇದು ನಾನು ಅಭ್ಯಾಸ ಮಾಡ್ತಕ್ಕಂಥ ಪದ್ಧತಿ.
1: ರಿವರ್ಸಲ್ ಕ್ಲಿನಿಕ್ಗೆ ಭೇಟಿ ಕೊಟ್ಟ ತಕ್ಷಣ ರಿವರ್ಸ್ ಆಗ್ಬಿಡೋದಿಲ್ಲ,
0: ಆಗೋದಿಲ್ಲ, ಖಂಡಿತ ಇಲ್ಲ. ಯಾಕೆಂದ್ರೆ ಇದು ನಮ್ಮ ಹತ್ರ ಯಾವುದೇ ಒಂದು ಮ್ಯಾಜಿಕ್ ಮಂತ್ರದಂಡ ಇರೋದಿಲ್ಲ, ಹಿಂಗೆ ಮಂತ್ರ ಹಾಕ್ಬಿಡ್ತೀವಿ ಆ ಮುಟ್ಟಿದಂಗೆ ಸರಿ ಹೋಗುತ್ತೆ ಅಂತ ಆ ಥರ ಏನಿಲ್ಲ. ಇದಕ್ಕೆ ನಾನು ಇನ್ನೊಂದು ವಿಚಾರವನ್ನು ಸಹ ಹೇಳ್ತೀನಿ ಮಧುಮೇಹಿಗಳಿಗೆ. ನೋಡಿ, ನಿಮ್ಗಿರೋ ಸಮಸ್ಯೆ 1 ದಿವಸದಲ್ಲಿ ಬರಲಿಲ್ಲ, ನಿಮಗೆ ಮಧುಮೇಹ ಅನ್ನೋದು ಬರಬೇಕಾದ್ರೆ ಎಷ್ಟೋ ವರ್ಷಗಳ ನಿಧಾನವಾದ ಹಲವಾರು ಅಂಶಗಳಿಂದ ದೇಹದಲ್ಲಿ ಒಂದು ಸಮಸ್ಯೆಯಾಗಿ ಮಧುಮೇಹ ಬಂತು. ಅದೇ ಥರ ಅದು ರಿವರ್ಸ್ ಆಗಬೇಕಾದ್ರೂ ಕೂಡ ಸ್ವಲ್ಪ ಸಮಯ ಹಿಡಿಯತ್ತೆ, ತಾಳ್ಮೆನೂ ಬೇಕು. 1 ದಿವಸದಲ್ಲಿ ಆಗೋದಿಲ್ಲ. ನಾನು ಹೇಳ್ದಂಗೆ 2-3 ವರ್ಷದಲ್ಲಿ ಸಾಮಾನ್ಯವಾಗಿ ಎಷ್ಟೋ ಮಟ್ಟಿಗೆ ಗಣನೀಯವಾಗಿ ನಾವು ಅದನ್ನು ಕಮ್ಮಿ ಮಾಡ್ಬೋದು. ಇದು ಭಾಳ ಮುಖ್ಯ. ಇದು ಅಂದರೆ ಎಲ್ಲರೂ ಪ್ರಯತ್ನ ಮಾಡಲಿ ಅಂತ ನಾನು ಅವ್ರಿಗೆ ಒಂದು ಎನ್ಕರೇಜ್ಮೆಂಟ್ ಕೊಡ್ತೇನೆ. ಯಾಕೆಂದರೆ ಬರೀ ಮಾತ್ರೆ ತೊಗೊಳ್ತಾ ಹೋದರೆ ಏನಾಗುತ್ತೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ನಾನು ಹೇಳ್ದಂಗೆ ನಮ್ಮ ದೇಶದಲ್ಲಿ 2ನೇ ರೀತಿಯಾದ ಡಯಾಬಿಟಿಕ್ಸೇ ಹೆಚ್ಚು ಕಾಮನ್ ಆಗಿರೋದು, ಟೈಪ್ 2 ಡಯಾಬಿಟಿಕ್ಸೇ ಕಾಮನ್ ಆಗಿರೋದು. ಇದರಲ್ಲಿ ಏನಾಗುತ್ತೆ, ಅವ್ರು ಬರೀ ಮಾತ್ರೆಯನ್ನು ತೆಗೆದುಕೊಳ್ತಾ ಹೋದರೆ ಮಧ್ಯದಲ್ಲಿ ಕೆಲವೊಂದ್ಸಲಿ ಮಾತ್ರೆ ತಪ್ಪಿಸ್ಬೇಕಾಗುತ್ತೆ, ತಪ್ಪಿಸ್ತಾರೆ. ಯಾಕೆಂದರೆ ಪ್ರಯಾಣ ಇರುತ್ತೆ, ಮನೆಯಲ್ಲಿ ಫಂಕ್ಷನ್ ಇರುತ್ತೆ, ಯಾರ್ದೋ ಮದುವೆಗೆ ಹೋಗಿರ್ತಾರೆ, ಏನೆಲ್ಲ ರಿಲೇಟಿವ್ಸ್ ಬಂದಿರ್ತಾರೆ, ಏನೆಲ್ಲ ಆಗುತ್ತೆ. ಆದ್ರಿಂದ ಏನಾಗುತ್ತೆ, ಮಧ್ಯದಲ್ಲಿ ಕಂಟ್ರೋಲ್ ಹೋಗ್ತಾ ಇರುತ್ತೆ. ಇದೇ ರೀತಿ ಇವಾಗ ಫಾರ್ ಎಕ್ಸಾಂಪಲ್ ಇವತ್ತು ಯಾರಿಗೋ ಒಬ್ರಿಗೆ ಮಧುಮೇಹ ಡಯಾಗ್ನೋಸಿಸ್ ಆಯಿತು, ಇವತ್ತು ಅವ್ರಿಗೆ ಕಂಡಿಡಿದ್ವಿ, ಇವತ್ತು ಮಾತ್ರೆ ಕೊಟ್ಟರು ಅಂದರೆ, ಮುಂದಿನ 5-10 ವರ್ಷದಲ್ಲಿ ಎಷ್ಟೋ ಜನಕ್ಕೆ ಕೆಲವು ಮೈಲ್ಡ್ ಕಾಂಪ್ಲಿಕೇಶನ್ಸ್ ಡೆವಲಪ್ ಆಗೋಗುತ್ತೆ. 15-20 ವರ್ಷದಲ್ಲಿ ಎಷ್ಟೋ ಜನ ಕಾಂಪ್ಲಿಕೇಶನ್ಸ್ ಬಂದಿರುತ್ತೆ. ಉದಾಹರಣೆಗೆ, ಕಣ್ಣಿನಲ್ಲಿ ರೆಟಿನಾ ಅಂತ ಒಂದು ಪರದೆ ಇರುತ್ತೆ, ನರಗಳ ಪರದೆ. ಆ ಪರದೆಗೆ ಡ್ಯಾಮೇಜ್ ಆಯಿತು ಅಂದರೆ ದೃಷ್ಟಿದೋಷ ಬಂದೇ ಬಿಡುತ್ತೆ. ಆ ದೃಷ್ಟಿದೋಷ ಒಂದು ರೀತಿ ಪರ್ಮನೆಂಟ್ ಅಂತ ಕೂಡ ಹೇಳ್ಬೋದು ನಾವು. ಈಗ ಚರ್ಮಕ್ಕೆ ಗಾಯ ಆದರೆ ಚರ್ಮ ಗುಣ ಆಗುತ್ತೆ, ಆದರೆ ರೆಟಿನಾಕ್ಕೆ ತೊಂದರೆ ಆದರೆ ಅದು ರೆಟಿನಾ ಗುಣ ಆಗೋದಿಲ್ಲ, ಅದು ಆ ದೃಷ್ಟಿದೋಷ ಪರ್ಮನೆಂಟ್ ಆಗುತ್ತೆ. ಅದೇ ಥರ ಕಿಡ್ನಿ ಪ್ರಾಬ್ಲಮ್ ಆಗ್ಬೋದು. ಅದೇ ಥರ 15-20 ವರ್ಷದಲ್ಲಿ ಕೆಲವ್ರಿಗೆ ಏನಾಗುತ್ತೆ, ಈ ಲಕ್ವ ಅಂದರೆ ಪ್ಯಾರಾಲಿಸಿಸ್, ಪಾರ್ಶ್ವವಾಯು ಅಂತ ಏನು ಹೇಳ್ತೀವಲ್ಲ, ಬ್ರೈನ್ ಡ್ಯಾಮೇಜ್ ಆಗ್ತಕ್ಕಂಥದ್ದು ಅದೆಲ್ಲ ಆಗುತ್ತೆ. ಕೆಲವ್ರಿಗೆ ಹೃದಯಾಘಾತ ಆಗುತ್ತೆ, ಅಥವಾ ನಾವು ಹಾರ್ಟ್ ಅಟ್ಯಾಕ್ ಅಂತ ಏನು ಕರಿತೀವಿ, ಈ ಥರ ಎಲ್ಲ ಆಗ್ತಾ ಹೋಗುತ್ತೆ. ಸೊ ನಾನು ಹೇಳೋದೇನೆಂದರೆ, ನೀವು 15-20 ವರ್ಷ ಸುಮ್ಮನೆ ಮಾತ್ರೆ ತೊಗೊಂಡು ಅದನ್ನ ಪ್ರೋಗ್ರೆಷನ್ ಆಗ್ತಾ ಹೋಗುತ್ತಲ್ಲ, ಅದನ್ನ ತಡೆಗಟ್ಟಲಿಕ್ಕೆ ಇವತ್ತಿಂದನೇ ನೀವು ರಿವರ್ಸಲ್ ಬಗ್ಗೆ ನೀವು ಆಸಕ್ತಿಯನ್ನು ಹೊಂದಿ ಸ್ವಲ್ಪ ನೀವು ಪ್ರಯತ್ನವನ್ನು ಮಾಡಿದ್ರೆ ನಾವು ಅದರ ಪ್ರೋಗ್ರೆಷನನ್ನು ನಿಲ್ಲಿಸ್ಬೋದು, ಮೆಡಿಸಿನ್ ಪ್ರಮಾಣವನ್ನು ಕಮ್ಮಿ ಮಾಡ್ಬೋದು. ಮತ್ತು ಔಟ್ಕಮ್ಸ್ ಅಂತ ಏನು ಹೇಳ್ತೀವಿ, 15-20 ವರ್ಷದಲ್ಲಿ ಆಗ್ತಕ್ಕಂಥ ಎಷ್ಟೋ ಕಾಂಪ್ಲಿಕೇಶನ್ಗಳು ಆಗದೇ ಇರೋಂಗೆ ತಡೆಗಟ್ಬಿಡ್ಬೋದು. ಅಂದರೆ ನೀವು ಎಷ್ಟು ಜಲ್ದಿ ಶುರು ಮಾಡ್ಕೊಳ್ತೀರಾ ಅಷ್ಟು ಜಲ್ದಿ ನಿಮಗೆ ಬೆನಿಫಿಟ್ ಇರುತ್ತೆ ಅಂತ ಹೇಳ್ತೇನೆ ನಾನು.
1: ಸರ್, ಒಂದು ಔಷಧಿಯ ಜೊತೆಗೆ ತಜ್ಞ ವೈದ್ಯರು ಕೆಲವು ಬದಲಾವಣೆಗಳನ್ನು ಹೇಳ್ತಾರೆ ಅಲ್ವಾ, ಬದಲಾವಣೆಗಳನ್ನು ಸೂಚಿಸ್ತೀರಿ, ಅದ್ರ ಜೊತೆ ಜೊತೆಗೆ ಔಷಧಿನೂ ತಗೋಬೇಕು. ನಾನೇನೋ ಒಂದು ಬದಲಾವಣೆ ಮಾಡ್ಕೊಂಡಿದೀನಿ ಆಹಾರದಲ್ಲಿ, ಇದನ್ ಬಿಟ್ಬಿಟ್ಟಿದೀನಿ, ಸಕ್ಕರೆ ಬಿಟ್ಟಿದೀನಿ, ಕಾಫಿ ಬಿಟ್ಟಿದೀನಿ ಅನ್ಕೊಂಡು ಔಷಧಿ ನಿಲ್ಸೋ ಹಾಕಿ.
0: ಖಂಡಿತ ಖಂಡಿತ.
1: ಹೇಗಿರುತ್ತೆ ಸರ್ ಇದು ಪ್ಲಾನ್, ಹೇಗಿರುತ್ತೆ?

0: ಮಧುಮೇಹ ಹೊಂದಿರುವಂತಹ ವ್ಯಕ್ತಿ ನಿಮ್ಮ ಹತ್ರ ಬಂದಾಗ ಅವರು ರಿವರ್ಸಲ್ ಅಲ್ಲಿ ಅವ್ರಿಗೆ ಆಸಕ್ತಿ ಇದೆ ಅಂತಂದ್ರೆ ನೀವು ಹೇಗೆ ಆರಂಭ ಮಾಡ್ತೀರಾ?
1: ಓಕೆ, ನಾನೊಂದು ಒಂದು ಓವರ್ ವ್ಯೂ ಅಂದ್ರೆ ಒಂದು ಸಮ್ಮರಿ ಕೊಡ್ತೇನೆ, ಬಹುತೇಕ ಯಾವ ತರ ಇರುತ್ತೆ ಎರಡ್ ಮೂರು ವರ್ಷದಲ್ಲಿ ಏನ್ ಮಾಡ್ತೇವೆ ಅಂತ. ಮೊದಲನೇ ಹಂತದಲ್ಲಿ ನಾನೇನ್ ಮಾಡ್ತೇನೆ, ಅವ್ರಿಗೆ ಯಾವ ಕಾರಣದಿಂದ ಅವ್ರಿಗೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತಾ ಇದೆ ಅಂತ ನಾವು ಕಂಡಿಡಿತೇವೆ. ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಆಸ್ಪತ್ರೆನಲ್ಲಿ ಬಂದ್ರೆ, ಇವಾಗ ನನ್ನ ವಿಭಾಗ ಬಂದು ರೋಗ ನಿರೋಧಕ ವಿಭಾಗ, ಸಮುದಾಯ ಆರೋಗ್ಯ ವಿಭಾಗ ಪ್ರಿವೆನ್ಷನ್. ಸೊ ನಾವು ನೋಡ್ತಕ್ಕಂತ ರೀತಿ ಬೇರೆ. ಹಾಸ್ಪಿಟಲ್ ಅಲ್ಲಿ ಸಾಮಾನ್ಯವಾಗಿ ವೈದ್ಯರು ಏನ್ ಮಾಡ್ತಾರೆ, ಅವ್ರಿಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಖಾತ್ರಿ ಪಡಿಸ್ಕೊಂಡು ಅವ್ರಿಗೆ ಬೇಕಾಗಿರುವಂತಹ ಕೆಲವು ಬದಲಾವಣೆಗಳನ್ನ ಹೇಳಿ ಮತ್ತೆ ಕೆಲವು ಔಷಧಿಗಳನ್ನ ಕೂಡ ಸೂಚಿಸ್ತಾರೆ. ಅದು ಅವ್ರು ಮಾಡೋ ಕೆಲಸ. ನಾವೇನ್ ಮಾಡ್ತೀವಿ ಅಂದ್ರೆ, ಯಾವ ಅಂಶದಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತದೆ ಅಂತ ಕಂಡಿಡ್ಕೊಳ್ತೀವಿ. ಆ ಕಂಡಿಡಿರ್ತಕ್ಕಂಥ ಪ್ರಕ್ರಿಯೆ ಒಂದು ಎರಡು ಮೂರು ತಿಂಗಳು ಟೈಮ್ ಹಿಡಿಯತ್ತೆ ನಮಗೆ. ನಾವು ಅವ್ರಿಗೆ ಆ ಟೈಮ್ನಲ್ಲಿ ಕೆಲವು ಡಿವೈಸಸ್ ಹಾಕ್ಬಿಟ್ಟು ಅವ್ರಿಗೆ ರಕ್ತದಲ್ಲಿ ಆಗ್ತಕ್ಕಂಥ ಶುಗರ್ನ ಹೆಚ್ಚು ಕಡಿಮೆಯನ್ನು ನಾವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತೇವೆ. ನಾವು ನಮಗೆ ಗೊತ್ತಾಗುತ್ತೆ ನಮಗೆ ಯಾವ ಕಾರಣದಿಂದ ಯಾವ್ಯಾವ ಕಾರಣದಿಂದ ಜಾಸ್ತಿ ಆಗ್ತದೆ ಅಂತ. ಸೊ ಒಬ್ಬರಲ್ಲಿ ಒಂದು ಕಾರಣ ಇರಲ್ಲ, ಒಬ್ಬ ವ್ಯಕ್ತಿಯಲ್ಲಿ 4-5 ಕಾರಣ 7 ಕಾರಣಗಳೆಲ್ಲ ಕಂಡು ಬರುತ್ತೆ. ಸೊ ನಾನು ಹೇಳೋದೇನು ಅಂದರೆ, ಕಾರಣವನ್ನು ನಾವು ಬದಲಾಯಿಸಿದ್ರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಕಮ್ಮಿ ಆಗಲೇಬೇಕು ಅಂತ. ಫಾರ್ ಎಕ್ಸಾಂಪಲ್, ನಮಗೆ ಒಂದು ರೂಫ್ ಸೋರ್ತಾ ಇದೆ ಅಂತ ಗೊತ್ತಾದ್ಮೇಲೆ, ನಾವು ರೂಫ್ನ ನಾವು ಕಾಂಕ್ರೀಟ್ ಹಾಕಿ ಮತ್ತೆ ಸರಿ ಮಾಡಿದ್ಮೇಲೆ ಅದು ಸೋರೋದು ನಿಲ್ಬೇಕಲ್ವಾ? ಅದೇ ಥರ ನಾವು ಇಂಥ ಕಾರಣದಿಂದ ಸಕ್ಕರೆ ಅಂಶ ಜಾಸ್ತಿ ಆಗಿದೆ ಅಂತ ನಾವು ಕಂಡಿಡಿದ್ಮೇಲೆ ಆ ಕಾರಣವನ್ನು ನಾವು ಬದಲಾಯಿಸ್ತೀವಿ. ನಾವು ಆ ಬದಲಾವಣೆಯನ್ನು ಹೇಳ್ತೇವೆ, ಆಗ ರಕ್ತದಲ್ಲಿರೋ ಸಕ್ಕರೆ ಪ್ರಮಾಣ ಕಮ್ಮಿ ಆಗುತ್ತೆ. ಸಕ್ಕರೆ ಪ್ರಮಾಣ ಕಮ್ಮಿ ಆದಾಗ ಅದಕ್ಕೆ ತಕ್ಕಂತೆ ನಾವು ಮೆಡಿಸಿನ್ ಡೋಸೇಜ್ ಸಹ ಕಮ್ಮಿ ಮಾಡ್ತೇವೆ. ಸೊ ಇದಿಷ್ಟು ಆಗೋಷ್ಟೊತ್ತಿಗೆ ಇನ್ನೊಂದು 4-5 ತಿಂಗಳಾಗುತ್ತೆ. ಆಮೇಲೆ ನಾವೇನು ಮಾಡ್ತೀವಿ, ದೇಹಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ಟೈಮ್ ಸಾಕು ಕೊಡ್ತೇವೆ. ಆಮೇಲೆ ಮತ್ತೊಂದು ಕಾರಣವನ್ನು ಮತ್ತೆ ಬದಲಾವಣೆ ಮಾಡ್ತೇವೆ. ಸೊ ಇದು ಒಂದು 6 ತಿಂಗಳು ನಡೆಯುತ್ತೆ. ಹೀಗೆ ಒಂದು 4-5 ಕಾರಣ ಬದಲಾವಣೆ ಮಾಡೋಷ್ಟೊತ್ತಿಗೆ 2.5-3 ವರ್ಷ ಆಗೋಗುತ್ತೆ. ಅಷ್ಟೊತ್ತಿಗೆ ಏನಾಗುತ್ತೆ, ಮೆಡಿಸಿನ್ ರಿಕ್ವೈರ್ಮೆಂಟ್ ಕೆಲವರಿಗೆ ಪೂರ್ತಿ ಇಲ್ದಂಗೆ ಆಗುತ್ತೆ, ಕೆಲವ್ರಿಗೆ ಭಾಳ ಸ್ವಲ್ಪ ಮಾತ್ರ ಉಳಿಯುತ್ತೆ, ವಿಚ್ ಇಸ್ ಫಾರ್ ಬೆಟರ್ ದ್ಯಾನ್ ರೆಗ್ಯುಲರ್ ಔಟ್ಕಮ್. ಅಂದರೆ ಅವರು ದಿನನಿತ್ಯ ತಗೊಳ್ತಕ್ಕಂಥ ಹೆಚ್ಚಿನ ಡೋಸೇಜಿನ ಮಾತ್ರೆಗಳ ಬದಲು ಯಾವುದೋ ಒಂದು ಮಾತ್ರೆ ಬರೀ ಅರ್ಧ ಡೋಸೇಜ್ ಮಾತ್ರ ತಗೊಳ್ಳೋದು ಭಾಳ ಒಂದು ಬುದ್ಧಿವಂತಿಕೆ ಅಂತ ಹೇಳ್ತದೆ. ಈ ತರ ಇರುತ್ತೆ. ಈ ರೀತಿ ನಾವು ಒಂದು ರೀತಿಯ ನಾವು ಅದನ್ನ ಉಲ್ಟಾ ತಿರುಗಿಸ್ತೇವೆ. ಈ ಟೈಮ್ನಲ್ಲಿ ನಾವು ಕೆಲವು ಟೆಸ್ಟ್ಗಳನ್ನ ಮಾಡಿಸ್ತೇವೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ರಕ್ತದಲ್ಲಿ ಆಗ್ತಕ್ಕಂಥ ಶುಗರ್ ವ್ಯತ್ಯಾಸವನ್ನು ನಾವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತೇವೆ. ನಾವು ಆ ಟೈಮ್ನಲ್ಲಿ ಮಾತ್ರ ನಾವು ಕೆಲವು ಸೂಚನೆಗಳನ್ನು ಕೊಟ್ಟಿರ್ತೀವಿ, ಹಿಂಗೆ ತಿನ್ಬೇಕು, ಇಷ್ಟೇ ತಿನ್ಬೇಕು, ಈ ಥರ ಇದೇ ಥರನೇ ಜೀವನ ನಡೆಸಬೇಕು ಅಂತ. ಸ್ವಲ್ಪ ದಿವಸ ಮಾತ್ರ ನಾವು ಹೇಳ್ದಂಗೆ ಅವ್ರು ಅಭ್ಯಾಸ ಮಾಡಿದ್ರೆ ನಮ್ಗೆ ಅದು ಪೂರ್ತಿ ಡಾಟಾ ಕಲೆಕ್ಟ್ ಆಗುತ್ತೆ. ಸೊ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಕಾರಣಗಳು ಕಂಡು ಬರುತ್ತೆ. ಆ್ಯಂಡ್ ನನ್ನ 20 ವರ್ಷದಲ್ಲಿ ಭಾಳ ವಿಚಿತ್ರವಾದ ಅನುಭವಗಳನ್ನು ಕೂಡ ನಾನು ಇದರಲ್ಲಿ ಕಂಡುಕೊಂಡೆ.
0: ಒಂದಷ್ಟು ಈಗ ನಮ್ಮ ಕೇಳುಗರಿಗೆ ಧೈರ್ಯ ಬರಬೇಕು. ಈಗ ಮಧುಮೇಹ ಬಂದಿದೆ ಅಂದ ತಕ್ಷಣ ಏನೋ ಆಗಿಬಿಡೋದಿಲ್ಲ. ಯಾಕಂದ್ರೆ ಸರ್, ಈಗ ಬಿ ಪಿ ಶುಗರ್ ಇರೋರಿಗೆ ಎಲ್ಲ ಕಾಯಿಲೆಗಳು ಹೆಚ್ಚು ಅನ್ನೋಂಥದ್ದು ಒಂದು ತಲೆಗೆ ಬಂದ್ಬಿಟ್ಟಿದೆ. ಹೆದರ್ಸೋದಲ್ಲ, ನಾವು ಏನೇನು ಆಪ್ಷನ್ಸ್ ಇದೆ ಅದನ್ನು ಹೇಳಬೇಕಾಗುತ್ತೆ. ಒಂದಷ್ಟು ಧೈರ್ಯ ಕೊಡುವಂತ ಕೇಸ್ಗಳನ್ನ ಹೇಳ್ಬೋದು ಸರ್?
1: ಖಂಡಿತ ಹೇಳ್ತೇನೆ. ಒಬ್ರು ಬಂದಿದ್ರು ನನ್ನ ಹತ್ರ, ಅವ್ರಿಗೆ ಬಿ ಪಿನೂ ಇತ್ತು ಮತ್ತೆ ಸಕ್ಕರೆ ಕಾಯಿಲೆನೂ ಇತ್ತು. ನಾವು ಕಾರಣವನ್ನ ಕಂಡಿಡಿದು ಅವ್ರಿಗೆ ಬದಲಾಯಿಸ್ತಾ ಹೋದ್ಮೇಲೆ ಅವ್ರು ಮೊದಲು 3 ಮಾತ್ರೆ ತಗೊಳ್ತಾ ಇದ್ರು. ನಾವು ಅವರಲ್ಲಿ ಏನ್ ಕಾರಣ ಕಂಡಿಡಿದ್ವಿ ಅಂದ್ರೆ, ಅವ್ರು ತಿಂತಕ್ಕಂತ ಆಹಾರದಲ್ಲಿ ಕೆಲವು ಸಮಸ್ಯೆಗಳಿದ್ವು. ಇಂಥ ಆಹಾರ ತಿನ್ನೋದ್ರಿಂದ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ನಾವು ಕಂಡಿಡಿದ್ವಿ. ಅದು ನಾನು ಹೇಳಿದ್ನಲ್ಲ, ಶುರುವಿನಲ್ಲಿ ನಾವು ಕಂಡಿಡಿಯಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ. ಆಮೇಲೆ ನಾವು ಅವ್ರಿಗೆ ಇಂಥ ಬದಲಾವಣೆಯನ್ನು ಮಾಡಬೇಕು, ಈ ಥರ ಮಾಡಬೇಕು ಅಂತ ಹೇಳ್ಕೊಟ್ವಿ. ಸೊ ಓವರ್ ಎ ಪೀರಿಯಡ್ ಆಫ್ 6-8 ಮಂತ್ಸ್ ಅವ್ರಿಗೆ ಶುಗರ್ ಗಣನೀಯವಾಗಿ ಕಮ್ಮಿ ಆಗಿಬಿಟ್ಟು ಅವ್ರದ್ದು ಮೆಡಿಸಿನ್ ರಿಕ್ವೈರ್ಮೆಂಟ್ ಆಲ್ಮೋಸ್ಟ್ 70% ಕಮ್ಮಿ ಆಯ್ತು ಅವ್ರದ್ದು. ಇನ್ನೊಂದು ಕೇಸ್ ಹೇಳ್ತೀನಿ, ಅದರಲ್ಲಿ ಏನಾಗಿದೆ ಅಂದರೆ ಅವ್ರಿಗೆ ಸ್ಲೀಪ್ ಡಿಸ್ಟರ್ಬೆನ್ಸಸ್, ರಾತ್ರಿ ಸ್ಲೀಪ್ ಡಿಸ್ಟರ್ಬೆನ್ಸಸ್ ಆಗೋದ್ರಿಂದ ಅವ್ರಿಗೆ ಆಲ್ಮೋಸ್ಟ್ ಶುಗರ್ ಲೆವೆಲ್ಸ್ ಯಾವಾಗಲೂ ಹೈ ಇರ್ತಾ ಇತ್ತು ಮತ್ತು ಬಿ ಪಿ ಸಹ ಜಾಸ್ತಿ ಇರ್ತಾ ಇತ್ತು. ಅದನ್ನು ನಾವು ಬಿಕಾಸ್ ಆಫ್ ಕಂಟಿನ್ಯೂಸ್ ಮಾನಿಟರಿಂಗ್ ವಿ ವರ್ ಏಬಲ್ ಟು ಫೈಂಡ್ ಔಟ್ ಅವರು. ಯಾಕೆಂದರೆ ನಾವು 24 ತಾಸು ನಾವು ಅದನ್ನ ಮಾನಿಟರ್ ಮಾಡ್ತೀವಿ. ಸ್ಟಾರ್ಟಿಂಗ್ ಸ್ವಲ್ಪ ದಿವಸದಲ್ಲಿ ಮಾತ್ರ ಈ ಒಂದು ಪದ್ಧತಿ ಇರುತ್ತೆ. ನಾವು ಅದನ್ನ ಕಾರಣ ಈ ಥರ ಇದೆ ಅಂತ ಕಂಡಿಡ್ಮೇಲೆ ಅವ್ರಿಗೆ ನಿದ್ದೆ ಡಿಸ್ಟರ್ಬ್ ಆಗಲಿಕ್ಕೆ ಏನು ಕಾರಣ ಅಂತ ಕಂಡಿಡ್ದು ಅದಕ್ಕೆ ಕೆಲವು ಬದಲಾವಣೆಗಳನ್ನು ಸಜೆಸ್ಟ್ ಮಾಡಿದ್ವಿ. ಅದಾದಮೇಲೆ ಆಲ್ಮೋಸ್ಟ್ 1-1.5 ವರ್ಷದಲ್ಲಿ ಅವ್ರ ಸಕ್ಕರೆ ಪ್ರಮಾಣ ಗಣನೀಯವಾಗಿ ಇಳಿತು. 2 ಮಾತು ಇದರಲ್ಲಿ ಹೇಳ್ತೇನೆ. ಮೊದಲನೇ ಮಾತು ಏನಂದರೆ, ಈ ಸಕ್ಕರೆ ಕಾಯಿಲೆ ಬಂದಿರೋರಿಗೆ ಬೇರೆ ಎಲ್ಲ ರೋಗಗಳು ಹೆಚ್ಚು ಅನ್ನುವಂಥ ಒಂದು ಇದೇನಿದೆಯಲ್ಲ, ಅದು ಸ್ವಲ್ಪ ತಾಂತ್ರಿಕವಾಗಿ ಸರಿ. ಯಾಕೆಂದರೆ ನೋಡಿ, ಸಕ್ಕರೆ ಕಾಯಿಲೆ ಇರೋರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಜಾಸ್ತಿ, ಕಿಡ್ನಿ ಫೇಲ್ ಆಗೋ ಚಾನ್ಸ್ ಜಾಸ್ತಿ, ಕಾಲು ಗಾಯ ಮಾಯ್ದೇ ಇರೋಂಗೆ ನಾವೇನು ಗ್ಯಾಂಗ್ರೀನ್ ಅಂತ ಕರಿತೀವಲ್ಲ, ಕಾಲು ಕೊಳತು ಹೋಗೋದು, ಅದು ಕೂಡ ಜಾಸ್ತಿ, ಕಣ್ಣಿಂದು ರೆಟಿನಾಲ್ ಪ್ರಾಬ್ಲಮ್ ಜಾಸ್ತಿ, ಪಾರ್ಶ್ವವಾಯು ಒಡೆಯೋದು ಜಾಸ್ತಿ. ಸೊ ಇವೆಲ್ಲ ಜಾಸ್ತಿ ಅನ್ನೋದು ನಿಜ. ಬಟ್ ನಾನು 2ನೇ ಅಂಶದ ಬಗ್ಗೆ ಹೆಚ್ಚು ಫೋಕಸ್ ಕೊಡ್ತೇನೆ. ಅದನ್ನ ನಾವು ರಿವರ್ಸ್ ಆಗಿ ತಿರುಗಿಸಿದ್ರೆ ಅವ್ರಿಗೇನಾಗುತ್ತೆ, ಕ್ವಾಲಿಟಿ ಆಫ್ ಲೈಫ್ ಏನಿರುತ್ತೆ ಅದು ಆಲ್ಮೋಸ್ಟ್ ಇಂಪ್ರೂವ್ಮೆಂಟ್ ಇರುತ್ತೆ. ಕೆಲವರಲ್ಲಿ 3 ಕೇಸ್ ನಾನು ಆ ಥರ ನೋಡಿದ್ದೀನಿ, ಅವ್ರು ಯಾವುದೇ ಮೆಡಿಸಿನ್ ತಗೊಳ್ತಿಲ್ಲ, ಬಟ್ ದೇ ಆರ್ ಓನ್ಲಿ ಆನ್ ಫಾಲೋ ಅಪ್. 6 ತಿಂಗಳಿಗೆ ಒಂದ್ಸಲ ಅವ್ರು ಬರೀ ರಕ್ತದ ಶುಗರ್ ಪರೀಕ್ಷೆ ಮಾತ್ರ ಮಾಡಿಸ್ಕೊಳ್ತಾರೆ, ಅವ್ರ ಶುಗರ್ ಲೆವೆಲ್ಸ್ ನಾರ್ಮಲ್ಲೇ ಬರ್ತಾ ಇದೆ. ಇನ್ನು ನಾವು ಹೇಳಿರುವಂತ ಕೆಲವು ಬದಲಾವಣೆಗಳನ್ನ ಅವ್ರು ಇವತ್ತಿಗೂ ಕಂಟಿನ್ಯೂ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಜನರು ಹೆದರೋ ಅಗತ್ಯ ಏನಿಲ್ಲ, ನೀ ಇದನ್ನ ರಿವರ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೋದು. ಇದ್ರಲ್ಲಿ ಪ್ರಯತ್ನ ನಮ್ದು ಫೇಲ್ ಆಯ್ತು ಅಂದ್ರೆ ಏನಾಗುತ್ತೆ, ವರ್ಸ್ಟ್ ಪಾಸಿಬಲ್ ಔಟ್ಕಮ್ ಏನಾಗುತ್ತೆ ಅಂದ್ರೆ, ನೀವು ಈಗ ತಗೊಳ್ತಾ ಇರುವಂತ ಮಾತ್ರೆಯ ಪ್ರಮಾಣ ಕಮ್ಮಿ ಆಗುತ್ತೆ ಅಷ್ಟೇ, ಬೇರೆ ಇದಕ್ಕಿಂತ ವರ್ಸ್ಟ್ ಇನ್ನೇನು ಆಗಲ್ಲ. ಇಲ್ಲ ಗುಣ ಆಗುತ್ತೆ, ಗುಣ ಅಂದ್ರೆ ಮಾತ್ರೆ ಇಲ್ದಂಗೆ ಕಂಟ್ರೋಲಿಗೆ

0: ಮತ್ತೆ ಅಥವಾ ಮಾತ್ರೆ ಡೋಸೇಜ್ ಈಗ ನೀವು ಎರಡು ಮೂರು ಮಾತ್ರೆ ತಗೊಳ್ತಾ ಇದ್ರೆ, ಅಂದ್ರೆ ನಾನು ಹೇಳ್ದಂಗೆ ಒಂದೇ ಮಾತ್ರೆನಲ್ಲಿ ಎರಡು ಮೂರು ಔಷಧ ಇದ್ರು ಕೂಡ ಅದ್ರ ಡೋಸೇಜ್ ಬಹಳ ಕಮ್ಮಿ ಇಳಿಸಬಹುದು ನಾವು. ಸೊ ಇದರಿಂದ ಕಾಂಪ್ಲಿಕೇಶನ್ ಆಗೋ ಮಟ್ಟ ಕೂಡ ತುಂಬಾ ಕಮ್ಮಿ ಆಗುತ್ತೆ. ಆಲ್ಮೋಸ್ಟ್ ಒಬ್ಬ ವ್ಯಕ್ತಿ 65-70 ವರ್ಷ ಆದ್ರೂ ಯಾವುದೇ ಕಾಂಪ್ಲಿಕೇಶನ್ ಇಲ್ದಂಗ್ ಬದುಕಬಹುದು. ಆತರ ಚೆನ್ನಾಗಿ ವೆಲ್ ಮೇಂಟೈನ್ ಡಯಾಬಿಟಿಕ್ಸ್ ನ ನಾವು ನೋಡಿದ್ದೇವೆ ಆಗಲೇ. ಸೊ ಇದು ಸಾಧ್ಯ ಇದೆ, ಆದ ಕಾರಣ ಜನ ಹೆದರೋ ಅಗತ್ಯ ಏನು ಇಲ್ಲ.
1: ಹೆದರೋ ಅಗತ್ಯ ಇಲ್ಲ. ಈಗ ಮಾಡಿಫಿಕೇಶನ್ ಹೇಳಿದ್ರಲ್ಲ ಸರ್, ಅದು ಪ್ರತಿ ಪೇಷಂಟ್ಗೂ ಬೇರೆ ಬೇರೆ ತರ ಇರುತ್ತೆ.
0: ಖಂಡಿತ, ಇಟ್ಸ್ ಕೇಸ್ ಸ್ಪೆಸಿಫಿಕ್. ಅದಕ್ಕೋಸ್ಕರ ನಾನು ಹೇಳಿದ್ದು, ಫಸ್ಟ್ ನಾವು ಆ ವ್ಯಕ್ತಿಗೆ ಯಾವ ಕಾರಣದಿಂದ ಜಾಸ್ತಿ ಆಗಿದೆ ಅಂತ ಕಂಡುಹಿಡಿಯಕ್ ಪ್ರಯತ್ನ ಮಾಡ್ತೀವಿ. ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಕಾರಣಗಳು ಎದ್ದು ಬರ್ತವೆ. ಕೆಲವರಲ್ಲಿ

0: ಪ್ರತಿ ಪೇಷಂಟ್ಗೂ ಬೇರೆ ಬೇರೆ ತರ ಇರುತ್ತೆ.
1: ಖಂಡಿತ, ಇಟ್ಸ್ ಕೇಸ್ ಸ್ಪೆಸಿಫಿಕ್. ಅದಕ್ಕೋಸ್ಕರ ನಾನು ಹೇಳಿದ್ದು, ಫಸ್ಟ್ ನಾವು ಆ ವ್ಯಕ್ತಿಗೆ ಯಾವ ಕಾರಣದಿಂದ ಜಾಸ್ತಿ ಆಗಿದೆ ಅಂತ ಕಂಡುಹಿಡಿಯಕ್ಕೆ ಪ್ರಯತ್ನ ಮಾಡ್ತೀವಿ. ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಕಾರಣಗಳು ಎದ್ದು ಬರ್ತವೆ. ಕೆಲವರಲ್ಲಿ ಆಹಾರಕ್ಕೆ ಸಂಬಂಧಪಟ್ಟಿರೋ ಕಾರಣಗಳು ಎದ್ದು ಬಂದರೆ, ಕೆಲವ್ರಿಗೆ ದಿನಚರ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಕಾಣುತ್ತೆ, ಕೆಲವ್ರಿಗೆ ಇನ್ನೂ ಬೇರೆ ಸಮಸ್ಯೆಗಳು ಕಾಣುತ್ತೆ ನಮಗೆ. ಮೊದಲು ನಾವು ಯಾವ ಕಾರಣದಿಂದ ಸಮಸ್ಯೆ ಬರ್ತಾ ಇದೆ ಅಂತ ಕಂಡುಹಿಡ್ಕೊಂಡು ಅದನ್ನು ನಾವು ಕಾರಣವನ್ನು ನಾವು ತಿದ್ದಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಅವರ್ ಅಪ್ರೋಚ್ ಒಂಥರ ಬೇರೆ, ಕನ್ವೆನ್ಷನಲ್ ಅಪ್ರೋಚ್ಗಿಂತ ಬೇರೆ ಇದು.
0: ಈಗ ಒಂದು ಚಾರ್ಟ್ ಕೊಡೋದಾದರೆ ಅವ್ರಿಗೆ, ಅಂದರೆ ಈ ಕಾರ್ಯಕ್ರಮ ಕೇಳ್ತಾ ಇರೋರು ಎಲ್ಲರೂ ನಿಮ್ಮ ಹತ್ರ ಬಂದು ಕೇಳದೇ ಇರ್ಬೋದು, ಅವ್ರು ಏನೇನು ಮಾಡ್ಕೋಬಹುದು ಸರ್?
1: ನಾವು ಬ್ರಾಡ್ಲಿ ಏನು ಮಾಡ್ತೇವೆ, ಕೆಲವು
0: ಸರ್ ಈಗ ಈ ಟೈಪ್ 1 ಟೈಪ್ 2 ಅಂತ ಹೇಗೆ ಕಂಡುಹಿಡಿತೀರಾ ಸರ್?
1: ಅದಕ್ಕೆ ನಾವೇನು ಮಾಡ್ತೀವಿ, ಕೆಲವು ಸಿ ಪೆಪ್ಟೈಡ್ ಲೆವೆಲ್ಸ್ ಅಂತ ಇರುತ್ತೆ ರಕ್ತದಲ್ಲಿ, ಅದನ್ನು ನಾವು ನೋಡ್ಬಿಟ್ಟು ಕಂಡುಹಿಡಿತೇವೆ. ಮತ್ತು ಕೆಲವು ಆಟೋ ಆ್ಯಂಟಿಬಾಡೀಸ್ GAD ಅಂತೆಲ್ಲ ಇರುತ್ತೆ, ಅಂತ ಆಟೋ ಆ್ಯಂಟಿಬಾಡೀಸ್ ಏನಾದ್ರು ಇತ್ತು ಸಿ ಪೆಪ್ಟೈಡ್ ಲೆವೆಲ್ಸ್ ಎಲ್ಲ ನೋಡ್ಬಿಟ್ಟು ನಾವು ಅದು ಟೈಪ್ 1 ಆರ್ ಟೈಪ್ 2 ಅಂತ ಮೊದಲು ಡಿಫ್ರೆನ್ಷಿಯೇಟ್ ಮಾಡ್ತೇವೆ ನಾವು. ಮೊದಲು ಈಗ 15 ವರ್ಷದ ಕೆಳಗಡೆ ನಮ್ಗೆ ಆ ಭಾರತದಲ್ಲಿ ಆ ಫೆಸಿಲಿಟಿ ಇರಲಿಲ್ಲ, ಈಗ ಅದು ಬಂದಿದೆ. ಸೊ ತಾಂತ್ರಿಕವಾಗಿ ಅದನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಇದೆ. ಬಹುತೇಕ ನಮ್ಮ ದೇಶದಲ್ಲಿ ಟೈಪ್ 2 ಹೆಚ್ಚು ಕಾಮನ್ ಆಗಿರುತ್ತೆ, ಟೈಪ್ 1 ಭಾಳ ರೇರ್, ಕೆಲವು ಫ್ಯಾಮಿಲೀಸ್ನಲ್ಲಿ ಮಾತ್ರ ಇರುತ್ತೆ ಅದು ಅಷ್ಟೇ. ಈಗ ಎರಡನೇದು ನೀವು ಚಾರ್ಟ್ ಬಗ್ಗೆ ಹೇಳಿದ್ರಿ. ಚಾರ್ಟ್ ಅಂದರೆ ನಾವು ಏನು ಮಾಡ್ತೀವಿ, ಕೆಲವು ಕಾಮನ್ ಫ್ಯಾಕ್ಟರ್ಸ್ ಯಾವ ಥರ ಕೆಲಸ ಮಾಡುತ್ತೆ ಅಂತ ಹೇಳ್ತೀವಿ. ಉದಾಹರಣೆಗೆ ಕೆಲವರಲ್ಲಿ ಏನಾಗುತ್ತೆ, ಫಿಸಿಕಲ್ ಆ್ಯಕ್ಟಿವಿಟಿಯ ಕೊರತೆ ಅಂದರೆ ಕಮ್ಮಿ ಇರುತ್ತೆ, ಅವ್ರು ಇಡೀ ದಿವಸ ಕುಂತ್ಕೊಂಡು ಡೆಸ್ಕ್ ಜಾಬ್ ಮಾಡ್ತಾರೆ, ಅಥವಾ ಕೆಲವ್ರಿಗೆ ವಯಸ್ಸಾಗಿರುತ್ತೆ ಓಡಾಡಲಿಕ್ಕಾಗಲ್ಲ, ನೀವು ಸ್ವಲ್ಪ ವಾಕಿಂಗ್ ಮಾಡಿ ಅಂದರೆ ನಡೆಯೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾರೆ. ಅಂಥವ್ರಿಗೆ ನಾವೇನು ಮಾಡ್ತೀವಿ, ಕೆಲವು ಪ್ಯಾಸಿವ್ ಎಕ್ಸಸೈಸಸ್ ಎಲ್ಲ ಹೇಳ್ತೀವಿ. ಕುಂತಲ್ಲೇ ಕೈಕಾಲು ಅಲ್ಲಾಡಿಸ್ಬೋದು, ಅವರು ನಡಿಲೇಬೇಕು 1 ಕಿಲೋಮೀಟ್ರ್ ಅಂತೇನೂ ಇಲ್ಲ. ಸೊ ಅದೇ ಥರ ಕೆಲವರು ಏನಾಗುತ್ತೆ, ದಿನಚರ್ಯೆಯಲ್ಲಿ ನಾವು ಬದಲಾವಣೆಯನ್ನು ಮಾಡ್ತೇವೆ, ಅವ್ರು ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತಾರೆ ಈ ಥರ. ಮತ್ತು ಇನ್ನೂ ಕೆಲವರಲ್ಲಿ ನಾವು ಆಹಾರದ ಸಮಯವನ್ನು ಬದಲಾವಣೆ ಮಾಡಿದ್ರೆ, ಇನ್ನೂ ಕೆಲವರಲ್ಲಿ ಆಹಾರದ ಕಂಟೆಂಟನ್ನು ನಾವು ಬದಲಾವಣೆ ಮಾಡ್ತೇವೆ. ಇನ್ನೂ ಕೆಲವರಲ್ಲಿ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕೆಲವರು ಸ್ಮೋಕಿಂಗ್ ಮಾಡ್ತಾರೆ, ಧೂಮಪಾನ ಅಥವಾ ಸರಾಯಿ ಕುಡಿಯೋ ಅಭ್ಯಾಸ, ಇಂಥವೆಲ್ಲ ನಾವು ಇದನ್ನೆಲ್ಲ ತೆಗಿತೇವೆ. ಬಹುತೇಕ ನಾವು ಈ ಥರ ಕೆಲವು ಬದಲಾವಣೆಗಳನ್ನು ಮಾಡೋದ್ರಿಂದ ಶುಗರ್ ಲೆವೆಲ್ ಎಷ್ಟು ಮಟ್ಟಿಗೆ ಕಂಟ್ರೋಲಿಗೆ ಬರುತ್ತೆ. ಬರೀ ಮಾತ್ರೆ ತಗೊಳ್ಳೋದು ಒಂದೇ ಆಪ್ಷನ್ ಅನ್ನೋದು ತಪ್ಪು. ಬಟ್ ಏನಾಗುತ್ತೆ, ನಮ್ಮ ದೇಶದಲ್ಲಿ ಜನ ಸಾಮಾನ್ಯವಾಗಿ ಮಾತ್ರೆ ಮೇಲೆ ಹೆಚ್ಚು ಅವಲಂಬಿತರಾಗಿರ್ತಾರೆ. ಮಾತ್ರೆ ತಗೊಳ್ತಾ ಇದ್ದೀವಿ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ, ಸರಿ ಹೋಗುತ್ತೆ ಅಂತ. ಅದಲ್ಲ, ಅವರು ಸ್ವಲ್ಪ ತಮ್ಮ ಆರೋಗ್ಯದ ಬಗ್ಗೆ ತಾವೇ ಹೆಚ್ಚು ಜವಾಬ್ದಾರಿಯನ್ನು ತೆಗೆದುಕೊಂಡು ಅವರು ಈ ಥರ ಬದಲಾವಣೆಯನ್ನು ಮಾಡಬೇಕಾಗುತ್ತೆ. ಮತ್ತು ಇನ್ನೂ ಕೆಲವರಲ್ಲಿ ಏನಾಗುತ್ತೆ, ನಾವು ನೋಡಿದ್ದು ಹೊರಗಡೆ ಎಲ್ಲ ಕಡೆ ತಿಂತಾ ಇರ್ತಾರೆ ಅವರು. ನೀವು ಹೊರಗಡೆ ತಿನ್ಲಿಕ್ಕೆ ಹೋದಾಗ ಏನಾಗುತ್ತೆ, ನಿಮ್ಮ ಆಹಾರ ನಿಮ್ಮ ಕಂಟ್ರೋಲಲ್ಲಿ ಇರಲ್ಲ, ಅವ್ರು ಏನು ಕೊಟ್ಟಿರ್ತಾರೆ ಹೋಟ್ಲಲ್ಲಿ ಏನು ಸಿಗುತ್ತೆ ಅದನ್ನು ಮಾತ್ರ ತಿನ್ಬೋದು ಅನ್ನೋ ಒಂದು ಪರಿಸ್ಥಿತಿ ಬರುತ್ತೆ. ನಾವೇನು ಮಾಡ್ತೀವಿ, ಅಂಥವ್ರಿಗೆಲ್ಲ ವಿ ಸಜೆಸ್ಟ್ ಸಮ್ ಸ್ವಲ್ಪ ಅವ್ರ ಆಹಾರದ ಬಗ್ಗೆ ಹೆಚ್ಚು ಗಮನ ಕೊಡಲಿಕ್ಕೆ ನಾವು ಹೆಚ್ಚು ಪ್ರೇರಣೆಯನ್ನು ಕೊಡ್ತೇವೆ. ಮತ್ತು ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ವರ್ಕೌಟ್ ಮಾಡಿ ತೋರಿಸ್ತೇವೆ ವಿತ್ ಎವಿಡೆನ್ಸಸ್. ನಾನು ಹೇಳಿದ್ನಲ್ಲ, ಶುರುವಿನಲ್ಲಿ ನಾವು ಮಾನಿಟರ್ ಮಾಡ್ತೇವೆ ಅಂತ, ನಮಗೆ ಗೊತ್ತಾಗಿರುತ್ತೆ ನೋಡಿ ಇಂಥದನ್ನೇ ತಿನ್ಬೇಕು ಇಂಥದನ್ನೇ ತಿನ್ನಬಾರ್ದು ಅಂತ ಅವರಿಗೆ ಪ್ರಾಕ್ಟಿಕಲ್ ಆಗಿ ನಾವು ಪ್ರೂವ್ ಮಾಡಿ ತೋರಿಸ್ತೇವೆ, ಅವ್ರಿಗೆ ಗೊತ್ತಾಗೋಗುತ್ತೆ. ಆಹಾರದ ಬಗ್ಗೆ ಹೆಚ್ಚು ಕಂಟ್ರೋಲ್ ತೆಗೆದುಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇದೆ ಇದರಲ್ಲಿ, ಡಯಾಬಿಟೀಸ್ನಲ್ಲಿ. ಇಲ್ಲಾಂದ್ರೆ ಏನಾಗುತ್ತೆ, ನಾವು ಎಷ್ಟೇ ರಿವರ್ಸಲ್ ಪ್ರಯತ್ನ ಮಾಡಿದ್ರು ಕೂಡ ಅದು ಪ್ರಯತ್ನ ಅಷ್ಟು ನಿಷ್ಫಲ ಆಗೋ ಸಾಧ್ಯತೆಯೂ ಇರುತ್ತೆ. ಸೊ ಅವರು ತಮ್ಮ ದಿನಚರ್ಯೆ ಮತ್ತು ಆಹಾರ ಮತ್ತು ನಿದ್ರೆಯ ಬಗ್ಗೆ ಹೆಚ್ಚು ಅವರು ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದ ಬಹುತೇಕ ಸಕ್ಕರೆ ಲೆವೆಲ್ನ ನಾವು ಕಂಟ್ರೋಲಿಗೆ ತರಬಹುದು.
0: ಈಗ ಅನ್ನ ಬಿಟ್ಬಿಡ್ತೀನಿ, ಮುದ್ದೆ ಬಿಟ್ಬಿಡ್ತೀನಿ, ಚಪಾತಿ ತಿನ್ಬಿಡ್ತೀನಿ, ಅವ್ರಿಗೆ ಏನ್ ಹೇಳ್ತೀರಾ ಸರ್?
1: ಇದು ಬಹಳ ಒಳ್ಳೆ ಪ್ರಶ್ನೆ. ನಾನು ಇಲ್ಲಿ 2 ಕೇಸ್ ಅನುಭವವನ್ನ ನಿಮಗೆ ಹೇಳ್ತೇನೆ. ಇದು ನಾನು ಮಂಗಳೂರಲ್ಲಿ ನೋಡಿದ್ದು. ಅವರು ಅನ್ನವನ್ನು ಬಿಟ್ಟು ಬರೀ ಚಪಾತಿಯನ್ನು ಮಾತ್ರ ತಿಂತಾ ಇದ್ರು. ಸಾಮಾನ್ಯವಾಗಿ ನೀವು ಯಾವುದೇ ಒಂದು ನಮ್ಮ ಮಧುಮೇಹಿಗಳು ಸ್ಪೆಷಲಿಸ್ಟ್ ಏನಿರ್ತಾರೆ ಅವ್ರ ಹತ್ರ ಹೋದ್ರೆ ಇದೇ ಅಡ್ವೈಸೇ ಕೊಡ್ತಾರೆ, ಅನ್ನ ಕಮ್ಮಿ ತಿನ್ನಿ ಅಥವಾ ಅನ್ನ ತಿನ್ನೋದು ಬಿಟ್ಬಿಡಿ, ಚಪಾತಿನೇ ತಿನ್ನಿ, ರೊಟ್ಟಿ ತಿನ್ನಿ ಈ ತರ. ಕೆಲವರು ಮುದ್ದೆ ತಿಂದ್ರೆ ಸರಿ ಹೋಗುತ್ತೆ ಅಂತೆಲ್ಲ ತಿಳ್ಕೊಂಡಿರ್ತಾರೆ. ಆ ವ್ಯಕ್ತಿಯಲ್ಲಿ ನಾವು ಹೇಳಿದ್ವಲ್ಲ, ಶುರುವಿನಲ್ಲಿ ನಾವು ಕಂಡಿಡಿಯಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ, ನಾವು ಕಂಡಿಡಿಲಿಕ್ಕೆ ಪ್ರಯತ್ನ ಮಾಡಿದಾಗ ನಮಗೆ ಆಶ್ಚರ್ಯಕರವಾದ ಸಂಗತಿ ಅಲ್ಲಿ ಗೊತ್ತಾಯ್ತು. ಏನಂದ್ರೆ, ಅವರಲ್ಲಿ ಅನ್ನ ತಿನ್ನೋದ್ರಿಂದ ಅವ್ರ ಸಕ್ಕರೆ ಜಾಸ್ತಿ ಆಗ್ತಿರ್ಲಿಲ್ಲ, ಅವ್ರ ದೇಹಕ್ಕೆ ಗೋಧಿನೇ ಹೆಚ್ಚು ಅವರಿಗೆ ಸರಿಯಾಗಿ ಆಗ ಬರ್ತಾ ಇರಲಿಲ್ಲ. ಸೊ ವಿ ವರ್ ಏಬಲ್ ಟು ಫೈಂಡ್ ಔಟ್ ದ ಪ್ರಾಬ್ಲಮ್ ಅಂಡ್ ವಿ ವರ್ ಏಬಲ್ ಟು ಚೇಂಜ್ ದ ಡಯಟ್. ಸೊ ಅವ್ರಿಗೆ ಆಮೇಲೆ ಸಕ್ಕರೆ ಕಂಟ್ರೋಲಿಗೆ ಬಂತು. ಸೊ ಆದ ಕಾರಣ ಸಾಮಾನ್ಯವಾಗಿ ನಾವು ಏನು ಹೇಳ್ತೀವಲ್ಲ, ಅನ್ನ ಕಮ್ಮಿ ಮಾಡಬೇಕು, ವೀಟ್ ಜಾಸ್ತಿ ಮಾಡಬೇಕು ಅಂತ, ಇದರಿಂದ ಇರೋ ತತ್ವಾಂಶ ಏನು, ಟೆಕ್ನಿಕಲ್ ರೀಸನ್ ಏನು ಅಂದರೆ, ನಾವು ಇಟ್ಸ್ ಆಲ್ರೆಡಿ ವೆಲ್ ನೋನ್ ದಟ್ ದ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಅಂಡ್ ಫೈಬರ್ ಕಂಟೆಂಟ್ ಅಂತ ಏನು ಹೇಳ್ತೇವೆ, ನಾರಿನ ಅಂಶ, ಅದು ಹೋಲ್ ವೀಟ್ ಮೈದಾ ಅಲ್ಲ, ಹೋಲ್ ವೀಟಲ್ಲಿ ಜಾಸ್ತಿ ಇರುತ್ತೆ. ಪೂರ್ತಿ ನಾವು ಗೋಧಿಯನ್ನು ಹಿಟ್ಟು ಮಾಡ್ತೀವಲ್ಲ, ಪೂರ್ತಿ ಗೋಧಿಯನ್ನು ಹಿಟ್ಟು ಮಾಡ್ತಕ್ಕಂಥದ್ದು, ಅದರಲ್ಲಿ ಹೆಚ್ಚಿರುತ್ತೆ. ಸೊ ಆದ ಕಾರಣ ಅದು ನಾವು ಸಕ್ಕರೆ ಕಾಯಿಲೆಯಲ್ಲಿ ಹೆಚ್ಚು ರೆಕಮೆಂಡ್ ಮಾಡ್ತೇವೆ. ತಾಂತ್ರಿಕವಾಗಿ ಅದು ಒಂದು ಸರಿಯಾದ ಸಲಹೆ ಕೂಡ ಹೌದು, ಆದರೆ ಎಲ್ಲರಲ್ಲೂ ಅದೇ ವರ್ಕ್ ಆಗುತ್ತೆ ಅನ್ನುವಂಥದ್ದನ್ನು ನಾವು ಅಷ್ಟು ಸರಿಯಲ್ಲ ಅಂತ ಹೇಳ್ತೇವೆ. ನಾವು ಶುರುವಿನಲ್ಲಿ ನಾವು ಕಂಡಿಡಿಯಕ್ಕೆ ಪ್ರಯತ್ನ ಮಾಡ್ತೀವಲ್ಲ, ಸೊ ಅವಾಗ ನಮಗೆ ಗೊತ್ತಾಗುತ್ತೆ ಯಾರಿಗೆ ಯಾವ್ದು ಆಗ್ಬರುತ್ತೆ, ಯಾರಿಗೆ ಯಾವ್ದು ಆಗ್ಬರಲ್ಲ ಅಂತ. ಯಾವ್ದು ಆಗ್ಬರಲ್ಲ ಅದನ್ನು ತೆಗಿತೇವೆ, ಯಾವ್ದು ಆಗ್ಬರುತ್ತೆ ಅದನ್ನು ತಿನ್ನರಪ್ಪ ಅಂತ ಹೇಳ್ತೀವಿ. ಆದ್ರಿಂದ ಹೆಚ್ಚೇನು ಇದೇನೂ ಆಗಲ್ಲ. ಅಂದರೆ ನೀವೇನು ಹೇಳಿದ್ರಲ್ಲ, ತಾಂತ್ರಿಕವಾಗ ಸರಿಯಾದ ವಿಚಾರ ಆದರೂ ಕೂಡ ಅದು ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ನಾವು.
0: ಹಾಗಾಗಿ ಮುದ್ದೆ ತಿಂದ್ರೆ ಜಾಸ್ತಿ ಆಗುತ್ತಾ, ಗೋಧಿ ತಿಂದ್ರೆ ಜಾಸ್ತಿ ಆಗುತ್ತಾ, ಅಥವಾ ಅಕ್ಕಿ ತಿಂದ್ರೆ ಜಾಸ್ತಿ ಆಗುತ್ತಾ, ಅದನ್ನು ಕಂಡು ಹಿಡ್ಕೊಂಡು ನಮ್ಗೆ ಏನ್ ಬೇಕು ಅನ್ನೋದನ್ನ ಕಂಟಿನ್ಯೂ.
1: ಖಂಡಿತ. ಸೊ ಆದ ಕಾರಣ ಪ್ರತಿಯೊಬ್ಬ ಮಧುಮೇಹದ ರೋಗಿಗೆ ಕೂಡ ಅವ್ರಿಗೆ ಏನ್

0: ಸ್ಟಾರ್ಟಿಂಗ್ನಲ್ಲಿ ಟೈಮ್ ಹಿಡಿಯತ್ತೆ, ಬಟ್ ಒಂದ್ಸಲ ಅದನ್ನ ಕಂಡಿಡಿದ್ಮೇಲೆ ಅವ್ರಿಗೆ ಅವ್ರು ಸ್ವತಂತ್ರರಾಗ್ಬಿಡ್ತಾರೆ. ಇನ್ಫ್ಯಾಕ್ಟ್ ನಾನು ಇಲ್ಲಿ ಇನ್ನೊಂದು ವಿಚಾರ ಹೇಳ್ತೇನೆ ಇದ್ರ ಜೊತೆಗೆ. ಕೆಲವರಲ್ಲಿ ಇನ್ನೊಂದು ತಪ್ಪು ಅಂಶ ಇದೆ, ಏನಪ್ಪ ಅಂದ್ರೆ ಹಲವಾರು ಜನ ಏನ್ ಮಾಡ್ತಿದ್ದಾರೆ, ಕೆಲವು ಡಬ್ಬಿಗಳನ್ನ ಮಾರಾಟ ಮಾಡ್ತಾರೆ. ನೀವು ಈ ಡಬ್ಬಿನಲ್ಲಿರೋದು ಎಲ್ಲಿವರೆಗೂ ತಿಂತಿರೋ ಅಲ್ಲಿವರೆಗೂ ನಿಮ್ ಸಕ್ಕರೆ ಕಂಟ್ರೋಲ್ ಅಲ್ಲಿ ಇರುತ್ತೆ, ನೀವು ಮಾತ್ರೆ ತಗೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಕೂಡ ನಾನು ನೋಡಿದೀನಿ. ಸೊ ಜನ ಅದನ್ನು ಕೂಡ ತಿಂತಿರ್ತಾರೆ. ಆದ್ರೆ ನೀವು ಈಗ ನೆಂಟ್ರ ಮನೆಗೆ ಹೋದ್ವಿ, ಊರಿಂದ ಊರಿಗೆ ಹೋದ್ರೆ ಎಲ್ಲ ಕಡೆ ಡಬ್ಬಿ ಹೆಂಗ್ ತಗೊಂಡೋಗಿ ಹೋಗಿ ಬರುತ್ತೆ, 30 ಡಬ್ಬಿನಲ್ಲಿರೋ ಆಹಾರನೇ ಹೆಂಗ್ ತಿನ್ಲಿಕ್ಕೆ ಬರುತ್ತೆ. ಸೊ ನನ್ನ ಪದ್ಧತಿ ಪ್ರಕಾರ ಏನು ಅಂದ್ರೆ ರಿವರ್ಸಲ್, ಅಂದ್ರೆ ಸ್ವಾತಂತ್ರ್ಯ. ನೀವು ಮೆಡಿಸಿನ್ ಮೇಲೆ ಅವಲಂಬಿತರಾಗಿರಬಾರ್ದು, ನೀವು ಯಾವುದೇ ಡಬ್ಬಿ ಅಥವಾ ಸಪ್ಲಿಮೆಂಟ್ಸ್ ಮೇಲೆ ಅವಲಂಬಿತರಾಗಿರಬಾರ್ದು. ಸ್ವತಂತ್ರವಾಗಿ ಬರೀ ಜೀವನ ಶೈಲಿಯ ಮಾಡಿಫಿಕೇಶನ್ ಇಂದ ಮಾತ್ರ ನೀವು ಸಕ್ಕರೆ ಕಂಟ್ರೋಲಿಗೆ ತಂದ್ರೆ ಅದನ್ನ ನಾವು ರಿವರ್ಸಲ್ ಅಂತ ಹೇಳ್ಬೋದು. ಬರೀ ಯಾವುದೋ ಒಂದು ಹರ್ಬಲ್ಸ್ ಅಥವಾ ಸಪ್ಲಿಮೆಂಟ್ಸ್ ಅನ್ನ ತಗೊಂಡು ನಾವು ಶುಗರ್ ಕಂಟ್ರೋಲಿಗೆ ತಗೊಂಬಂದ್ವಿ ಅನ್ನೋದು ನನ್ನ ಪ್ರಕಾರ ಅದು ಕೂಡ ಅವಲಂಬನೆ ತಾನೇ. ಮೆಡಿಸಿನ್ ಮೇಲೆ ಅವಲಂಬಿತರಾಗಿರೋದು ಒಂದೇ, ಸಪ್ಲಿಮೆಂಟ್ಸ್ ಮೇಲೆ ಅವಲಂಬಿತರಾಗಿರೋದು ಒಂದೇ. ಸೊ ರಿವರ್ಸಲ್ ದ ಒಂದು ಮಹತ್ವ ಏನಪ್ಪ ಅಂತಂದ್ರೆ, ನಾವು ಸ್ವಾತಂತ್ರ್ಯ, ಅವರು ತಮ್ಮ ಜೀವನ ಶೈಲಿಯ ಬದಲಾವಣೆಯಿಂದನೇ ಅವ್ರಿಗೆ ಸ್ವಾತಂತ್ರ್ಯ ಸಿಕ್ಕಿರುತ್ತೆ. ಹೌದು, ನಾನು ಹಿಂಗ್ ಮಾಡಿದ್ರೆ ಈಗ ಜಾಸ್ತಿ ಆಗುತ್ತೆ, ಹಿಂಗ್ ಮಾಡದೇ ಇದ್ರೆ ಇದು ಕಂಟ್ರೋಲಿಗೆ ಬರುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವ್ರಿಗೆ ನಾವು ಅರಿವನ್ನ ಮೂಡಿಸ್ತೀವಿ, ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡು ಅವ್ರ ಜೀವನ ಅವರೇ ಸ್ವತಂತ್ರವಾಗಿ ನಡೆಸ್ಕೊಂಡು ಹೋಗ್ತಾರೆ. ಸೊ ಇದರಲ್ಲಿ ಸ್ವಾತಂತ್ರ್ಯ ಸಿಗುತ್ತೆ ಇದರಲ್ಲಿ, ಅದೊಂದು ಬಹಳ ದೊಡ್ಡ ಅಂಶ ಅಂತ ಹೇಳ್ಬೋದು. ನಮ್ಮ
1: ದೊಡ್ಡ ಅಂಶ ಆದ್ರೆ ರಿವರ್ಸಲ್ ಆಗಿದೆ ಅಂದ ತಕ್ಷಣನೇ ಮತ್ತೆ ನಾವು ಮೊದಲು ಹೆಂಗ್ ಬೇಕಂತ ತಿನ್ನಾಗಿಲ್ಲ.
0: ನಾನು ನಿಮಗೆ ಧನ್ಯವಾದಗಳು ಹೇಳ್ತೇನೆ ಈ ಪಾಯಿಂಟ್ ಹೇಳಿದ್ದಕ್ಕೆ. ಯಾಕಂದ್ರೆ ಇದನ್ನ ನಾನು ಇದಲ್ಲ ಇದನ್ನ ನಾನು ಹೇಳ್ತೀನಿ ಕೇಳಿ, ನನ್ನ ಒಂದು ಅನುಭವ ಹೇಳ್ತೇನೆ. ಒಬ್ರಿಗೆ ನಾವು ಕಷ್ಟಪಟ್ಟು ರಿವರ್ಸಲ್ ಮಾಡಿದ್ವಿ, ಆಮೇಲೆ ಅವ್ರು ಬಂದು ಹೇಳಿದ್ರು ಮಗಳ ಮದುವೆನಲ್ಲಿ ನಾನು 4 ಕೋಳಿಗೆ ತಿಂದೆ, ನನಗೆ ಏನು ಆಗ್ಲಿಲ್ಲ ಅಂತ. ಸಿ ಇದೊಂದು ಏನಾಗುತ್ತೆ, ನಾವು ಎಲ್ಲ ಸರಿ ಮಾಡಿದ್ಮೇಲೆ ಮತ್ತೆ ಹೋಗ್ಬಿಟ್ಟು ಅವ್ರು ಅದೇ ತಪ್ಪು ಅಭ್ಯಾಸಗಳನ್ನೇ ಫಾಲೋ ಮಾಡಿಕೊಂಡು ಮತ್ತೆ ಆರೋಗ್ಯ ಕೆಡಿಸ್ಕೊಂತಾರೆ. ಆದ್ರಿಂದ ನೀವು ಈ ಪ್ರಶ್ನೆ ಕೇಳಿದ್ಕೆ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನಾನು ಒಂದ್ಸಲ ನಾವು ಕಷ್ಟಪಟ್ಟು ರಿವರ್ಸಲ್ ಮಾಡಿದ್ಮೇಲೆ ಜನ ತಮ್ಮ ಆರೋಗ್ಯನ ಜವಾಬ್ದಾರಿಯಿಂದ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಮಾತ್ರ ನಾನು ಹೇಳ್ಬೋದು.
1: ರಿವರ್ಸಲ್ ಆಗಿದೆ ಅಂತ ಮಾತ್ರ ಬಿಟ್ವಿ ಒಳ್ಳೆ ಹೋಳಿಗೆ ಪಾಯಸ ತಿನ್ಕೊಂಡಿದ್ರೆ ಆಗಲ್ಲ.
0: ಸೊ ಯಾವಾಗ ಒಂದ್ಸಲ ಆದ್ರೂ ಪರವಾಗಿಲ್ಲ, ಬಟ್ ಕೆಲವರು ತಮ್ಮ ಹಳೆಯ ದುರಭ್ಯಾಸಗಳನ್ನ ಫಾಲೋ ಮಾಡಿರುವಂತ ನಾನು ನೋಡಿದ್ದೇನೆ, ಆತರ ಆಗಿದೆ.
1: ತುಂಬಾ ಧನ್ಯವಾದಗಳು ಸರ್. ಯಾಕಂದ್ರೆ ಅದು ನಿಜಾನ ಸುಳ್ಳ ಅನ್ನುವಂಥದ್ದು ಒಂದು ಆತಂಕ ಅಥವಾ ಒಂದು ಡೌಟ್ ಮನಸ್ಸಲ್ಲಿ ಇದ್ದೇ ಇರುತ್ತೆ. ರಿವರ್ಸಲ್ ಮಾಡ್ಕೋಬಹುದಾ ಇಲ್ವಾ ಅಂತ, ಮಾಡ್ಕೋಬಹುದು ಅಂತ ತಜ್ಞ ವೈದ್ಯರು ಹೇಳಿದಾಗ ಬಹಳ ಸಂತೋಷ ಆಗುತ್ತೆ. ಬಟ್ ಮಾಡ್ಕೊಂಡ ಮೇಲೆ ಆ ವ್ಯಕ್ತಿಗೆ ಅಷ್ಟೇ
0: ಜವಾಬ್ದಾರಿತವಾದ ಜೀವನ
1: ನಡೆಸಲೇಬೇಕಾಗುತ್ತೆ. ತುಂಬಾ ಧನ್ಯವಾದಗಳು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ.
0: ಧನ್ಯವಾದಗಳು ಎಲ್ಲ ಕೇಳಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ.
2: ಇದುವರೆಗೆ ಮಧುಮೇಹವನ್ನು ಹಿಮ್ಮೆಟ್ಟಿಸುವ ಪ್ರಕ್ರಿಯೆ ಈ ಕುರಿತು ಡಾಕ್ಟರ್ ಹರ್ಷಕುಮಾರ್ ಹೆಚ್ಎಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
2: ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ. ಮಾಹಿತಿ ನೀಡುವವರು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮರೋಳಿ ಉಡುಪಿ ಹಾಗೂ ಅರುಣ್ ಆಚಾರ್ ಪೆರ್ಡೂರು. ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ.
2: ನನ್ನ ಹೆಸರು ರವಿಚಂದ್ರ ಆಚಾರ್ಯ ಮರೋಳಿ. ನಾನು ಉಡುಪಿ ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಅಧ್ಯಕ್ಷನಾಗಿ ಹಾಗೂ ವಿವಿಧ ನಮ್ಮ ಜಾತಿಯ ಸಂಘಟನೆಗಳಲ್ಲಿ ಅಧ್ಯಕ್ಷನಾಗಿ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳುವಂಥದ್ದು ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಅಂತೇಳಿ ಅದನ್ನು ಕುಲಕಸುಬುಗಳ ಏಳಿಗೆಗಾಗಿ ಗೌರವಾನ್ವಿತ ಪ್ರಧಾನಮಂತ್ರಿಯವರು ನಮ್ಮ ಕುಲಕಸುಬುಗಳ ಅಭಿವೃದ್ಧಿಗಾಗಿ ಒಂದು ಕೊಟ್ಟಂಥ ಯೋಜನೆ. ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳುವುದು ಒಂದು ಜಾತಿಗೆ ಸೀಮಿತವಾಗಿ ಪ್ರಧಾನಿಯವರು ಘೋಷಣೆ ಮಾಡಿದಂಥ ಯೋಜನೆ ಅಲ್ಲ. ಅದು ಕುಲಕಸುಬುಗಳ ಅಭಿವೃದ್ಧಿ. ಸಾಧಾರಣ 18 ಕುಲಕಸುಬುಗಳು ಅದರಲ್ಲಿ ಇನ್ಕ್ಲೂಡ್ ಆಗಿದೆ. ಆ ಕುಲಕಸುಬುಗಳು ಯಾವುದಂತ ಹೇಳಿದರೆ ಒಂದು ಕಾರ್ಪೆಂಟರ್ ಇರ್ಬೋದು, ದೋಣಿ ತಯಾರಕರು, ಶಸ್ತ್ರಾಸ್ತ್ರ ತಯಾರಕರು, ಶಿಲಾಶಿಲ್ಪಿಗಳು, ಅಕ್ಕಸಾಲಿಗರು, ಕಮ್ಮಾರ, ಸುತ್ತಿಗೆ ಮತ್ತು ಉಪಕರಣಗಳ ತಯಾರಕರು, ಬೀಗ ತಯಾರಕರು ಲಾಕ್ಸ್ಮಿತ್ ಅಂತೇಳಿ, ಮಡಿಕೆ ತಯಾರಕರು ಕುಂಬಾರರು, ಚಮ್ಮಾರರು ಅಂದರೆ ಪಾದರಕ್ಷೆಯನ್ನು ತಯಾರು ಮಾಡತಕ್ಕಂಥವರು, ಮೇಸ್ತ್ರಿ, ನೇಕಾರರು, ಗೊಂಬೆ ಮತ್ತು ಬೊಂಬೆ ಅದು ಟ್ರೆಡಿಷನಲ್ ಗೊಂಬೆ ಮತ್ತು ಬೊಂಬೆ ತಯಾರಕರು ಪ್ಲಾಸ್ಟಿಕ್ ಅಲ್ಲ, ಕ್ಷೌರಿಕರು ಬಾರ್ಬರ್ ಅಂತೇಳಿ ಏನು ಹೇಳ್ತೇವೆ ಕ್ಷೌರಿಕರು, ಅಗಸರು ದೋಬಿ, ಮೀನುಗಾರಿಕಾ ಬಲೆಯನ್ನು ಮಾಡುವಂಥವ್ರು, ಸಣ್ಣ ಪ್ರಮಾಣದಲ್ಲಿ ಮೀನುಗಾರಿಕಾ ಬಲೆಗಳನ್ನು ಮಾಡುವಂಥವ್ರು, ಹೂಮಾಲೆಯನ್ನು ಕಟ್ಟುವರು ಗಾರ್ಲ್ಯಾಂಡ್ ಮೇಕರ್ ಅಂತೇಳಿ ಹೂಮಾಲೆಯನ್ನು ಕೊಟ್ಟರು, ದರ್ಜಿ, ದರ್ಜಿ ಅಂತ ಹೇಳಿದರೆ ನಮ್ಮಲ್ಲಿ ಟೈಲರಿಂಗ್, ಬೇರೆ ಕಡೆ ಕುಲಕಸುಬಾಗಿ ದರ್ಜಿ ಅಂತೇಳಿ ದರ್ಜಿ, ಮತ್ತೊಂದು ಕಲ್ಲು ಒಡೆಯುವರು ಅಂತ ಸ್ಟೋನ್ ಬ್ರೇಕರ್ ಅಂತ ಹಾಕಿದ್ದಾರೆ. 18 ವಿಭಾಗಗಳನ್ನು ಆಯ್ಕೆ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ವಿದ್ಯಾರ್ಹತೆ ಅರ್ಹತೆ ಇಲ್ಲ. ಅವರ ಅರ್ಹತೆ ಅಂತ ಹೇಳಿದರೆ ಅವರ ನಾಲೆಜ್ ಒಂದು, ಮತ್ತೆ ಆ 18 ಏನು ಕುಲಕಸುಬುಗಳನ್ನು ಮಾಡ್ತಾ ಇದ್ದಾರೆ ಆ ಕುಲಕಸುಬು ಮಾಡುವವರು ಯಾವುದೇ ಇದಕ್ಕೆ ಹೋಗ್ಲಿಕ್ಕಿಲ್ಲ, ಡೈರೆಕ್ಟ್ CSC ಸೆಂಟರ್ಗಳಲ್ಲಿ ಅಪ್ಲೈ ಮಾಡುವಂಥದ್ದು, ಬೇರೆಯವರನ್ನು ಸಂಪರ್ಕಿಸುವಂಥ ಅವಶ್ಯಕತೆ ಇಲ್ಲ. ಕುಲಕಸುಬು ಮಾಡುವವರು CSC ಸೆಂಟರ್ಗಳಲ್ಲಿ, ಅದು ನಮ್ಮ SKDRP ಇರ್ಬೋದು, ಬೇರೆ CSC ಸೆಂಟರ್ಗಳು ಇರ್ತಾವಲ್ಲ, CSC ಸೆಂಟರ್ಗಳಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಇರತಕ್ಕಂಥ ದಾಖಲೆಗಳು ಒಂದು ಆಧಾರ್ ಕಾರ್ಡ್ ಅಂತ ಹೇಳುವುದಂತೂ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆದಂಥ ಆಧಾರ್ ಕಾರ್ಡ್, ಅಕೌಂಟ್ ಡೀಟೇಲ್ಸ್, ಮತ್ತು ಆಧಾರ್ ಕಾರ್ಡ್ ರೇಷನ್ ಕಾರ್ಡಿಗೂ ಲಿಂಕ್ ಆಗಿರಬೇಕು, ಲಿಂಕ್ಡ್ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಡೀಟೇಲ್ಸ್, ಇದು ಎರಡು ಇದ್ದರೆ ನಾವು ಅರ್ಜಿ ಸಲ್ಲಿಸಲಿಕ್ಕೆ ಅದು ಎರಡು ಡಾಕ್ಯುಮೆಂಟ್ಗಳು ಸಾಕಾಗ್ತದೆ. ಮತ್ತು ಡಾಕ್ಯುಮೆಂಟ್ಗಳನ್ನು ಸಲ್ಲಿಸಿದ ನಂತರ ಅದು ಜಿಲ್ಲಾ ಪೋರ್ಟಲ್ಲಿಗೆ ಹೋಗ್ತದೆ. ಇದಕ್ಕೆ ಯಾವುದೇ ಅರ್ಜಿ ಶುಲ್ಕ ನಾವು ತೆರಲಿಕ್ಕಿಲ್ಲ. ಪಂಚಾಯತಲ್ಲಿ ಓಕೆ ಮಾಡಿದರೆ ಅವರು ಹೌದು ಬಡಗಿ ವೃತ್ತಿಯನ್ನು ನಿರ್ವಹಿಸೋರು ಹೌದು ಅಂತೇಳಿ ಓಕೆ ಮಾಡಿದರೆ ಅದೇ ದಾಖಲೆ, ಬೇರೆ ಯಾವುದೇ ಸರ್ಟಿಫೈಡ್ ದಾಖಲೆಗಳನ್ನು ನಾವು ಸಲ್ಲಿಸಬೇಕಾಗಿಲ್ಲ. ಅರ್ಜಿಗಳನ್ನು ಹಾಕಿದ್ದೀರಿ, ಅರ್ಜಿಗಳು ಓಕೆ ಆದ ನಂತರ ನಮಗೆ PM ವಿಶ್ವಕರ್ಮ ಯೋಜನೆ ID ಬರ್ತದೆ, ID ಕಾರ್ಡ್ ಬರ್ತದೆ, ಮತ್ತೊಂದು ಅದರ ಸರ್ಟಿಫಿಕೇಟ್ ಬರ್ತದೆ ಆಯ್ಕೆ ಆದದಕ್ಕೆ. ಸರ್ಟಿಫಿಕೇಟ್ ಬಂದ ನಂತರ ನಮ್ಮ ಏನು ಟ್ರೈನಿಂಗ್ ಸೆಂಟರ್ಗಳಿವೆ ಆ ಸೆಂಟರ್ಗಳಿಗೂ ಸಹ ಈ ನಮ್ಮ ಡಾಕ್ಯುಮೆಂಟ್ಗಳು ಪಾಸ್ ಆಗ್ತವೆ. ಅಲ್ಲಿ ಸೆಂಟರ್ನಿಂದ ನಮಗೆ ಕಾಲ್ ಬರ್ತದೆ, ನಿಮಗೆ ಇಂಥ ದಿವಸ PM ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಆಯೋಜನೆ ಉಂಟು, ನೀವು ಬರ್ಬೋದಾ. ಕೆಲವರು ಈ ಒಂದು ಪೀರಿಯಡಲ್ಲಿ ಆಗೋದಿಲ್ಲ, ನೆಕ್ಸ್ಟ್ ಬರ್ತೀನಿ ಅಂತ ಹೇಳೋರು ಇರ್ತದೆ. ಪ್ರಕ್ರಿಯೆ ಅನ್ನೋದು ಹಾಗೆ ಬರ್ತದೆ, ಒಂದು ಟ್ರೈನಿಂಗ್ ಸೆಂಟರಿಂದ ಡೈರೆಕ್ಟ್ ಫೋನ್ ಬರ್ತದೆ, 7 ದಿನದಿಂದ ಟ್ರೈನಿಂಗ್ ಇರ್ತದೆ. ಟ್ರೈನಿಂಗ್ ಆದ ನಂತರ ಆ ಟ್ರೈನಿಂಗ್ ಸರ್ಟಿಫಿಕೇಟ್ ಸಿಕ್ಕಿದ ನಂತರ ಸೀದಾ ಅದು ಬ್ಯಾಂಕಿಗೆ ಹೋಗ್ತದೆ, ನಮಗೇನು ಬೇರೆ ಇದಿಲ್ಲ. ಬ್ಯಾಂಕಿಂದ ಟ್ರೈನಿಂಗ್ ಆಗಿದೆ ಇವರಿಗೆ ಅಂತೇಳಿ ಕಾಲ್ ಬರ್ತದೆ. ಆ ಕಾಲ್ ಬಂದ ನಂತರ ನಾವು ಬ್ಯಾಂಕಿಗೆ ಹೋಗ್ಬೇಕು. ಬ್ಯಾಂಕಿಗೆ ಹೋಗಿ ನಮ್ಮ ಏನು ಡಾಕ್ಯುಮೆಂಟ್ಗಳು, ಬ್ಯಾಂಕಲ್ಲಿ ಕೆಲವು ಸ್ವಲ್ಪ ಡಾಕ್ಯುಮೆಂಟ್ಗಳು ರಿಕ್ವೈರ್ ಮಾಡ್ತಾರೆ, ಆ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಬೇಕು. ನಮಗೆ ಯಾರು ಆಯ್ಕೆ ಆಗಿರ್ತಾರೆ ಅವರಿಗೆ ಡೈಲಿ 500 ರೂಪಾಯಿ ದಿನಭತ್ಯೆ ಸಿಗ್ತದೆ. ಮತ್ತು ಕೆಲವು ಸೆಂಟರ್ಗಳಲ್ಲಿ ಊಟದ ವ್ಯವಸ್ಥೆ ಸಹ ಆಗಿದೆ ಉಡುಪಿ ಜಿಲ್ಲೆಯಿಂದ, ಮತ್ತು ಉಳಿದ ಎಲ್ಲ ಜಿಲ್ಲೆಗಳಿಗೂ ಆ 2ನೇ ಸ್ಟೆಪ್ನಲ್ಲಿ ಅದನ್ನು ಯೋಜನೆಯನ್ನು ಅನುಷ್ಠಾನಗೊಳಿಸಿದರು. ನಮ್ಮವರನ್ನು ಆ ಯೋಜನೆಯೊಳಗೆ ತರುವುದು ನಮ್ಮ ಒಂದು ದೊಡ್ಡ ಸಮಸ್ಯೆ, ಯಾಕಂತೇಳಿ ಕೆಲವರಿಗೆ ಅದರ ಅನುಭವಗಳಿರುವುದಿಲ್ಲ, ತಿಳುವಳಿಕೆಗಳಿರುವುದಿಲ್ಲ. ಅದಕ್ಕಾಗಿ ನಾವು

0: ಏನ್ ಮಾಡಿದೆವು ಕೇಳಿದ್ರೆ, ಪಿಎಂ ವಿಶ್ವಕರ್ಮ ಯೋಜನೆಯ ಅನುಷ್ಠಾನಗೊಳಿಸಲಿಕ್ಕೆ ಅಥವಾ ರಿಜಿಸ್ಟ್ರಿ ಮಾಡಲಿಕ್ಕಾಗಿ ಒಂದು ಹಲವಾರು ಕ್ಯಾಂಪ್ಗಳನ್ನು ಮಾಡಿ ಕಸಾಲಿಗರ ವ್ಯಾಪ್ತಿಯಿಂದ ಎಲ್ಲ ಸಾಧಾರಣ ಎಲ್ಲ ಸಂಘಟನೆಗಳು, ಈಗ ಜಿಲ್ಲಾ ಸಂಘಟನೆಗಳಾಗಿ ಟೈಲರಿಂಗ್ ಅಸೋಸಿಯೇಷನ್ ಅವರು, ಹಾಗೆ ಕಾರ್ಪೆಂಟರ್ ಯೂನಿಯನ್ ಅವರು, ಒಳ್ಳೆ ಯೂನಿಯನ್ಗಳು ಆ ಒಂದು ಇನಿಷಿಯೇಟಿವ್ ಅನ್ನು ತಗೊಂಡು ಅವರು ಇದು ಮಾಡಿದ್ರು, ಏನು ಕ್ಯಾಂಪ್ಗಳನ್ನು ಮಾಡಿದರು. ನಂತರ ಸತತವಾಗಿ ನಮ್ಮ ಒಂದು ಪ್ರಯತ್ನದ ಮುಖಾಂತರ ಆ ಕ್ಯಾಂಪ್ಗಳನ್ನು ಜಾಸ್ತಿ ಮಾಡಿ, ಮತ್ತು ನಾವು ಕೆಲವು ಆಯ್ದ ಸಿ ಎಸ್ ಸಿ ಸೆಂಟರ್ಗಳನ್ನೇ ಆಯ್ಕೆ ಮಾಡಿಕೊಂಡು, ನಾವು ಕ್ಯಾಂಪಿಗಾಗಿ ಬೇರೆ ಬೇರೆ ಕಡೆ ಮಾಡದೆ ಕೆಲವು ಸಿ ಎಸ್ ಸಿ ಸೆಂಟರ್ಗಳನ್ನು ಮಾತಾಡಿ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ನೀವು ಅಲ್ಲಿ ಹೋಗಿ ಅಲ್ಲಿ ಮಾಡ್ತಾರೆ ಅಂತ ಹೇಳುವಂಥ ಮಾಹಿತಿಗಳನ್ನು ಕೊಟ್ಟು, ಆ ರೀತಿಯಾಗಿ ನಾವು ಜನರನ್ನು ಆ ಪಿ ಎಂ ವಿಶ್ವಕರ್ಮ ಯೋಜನೆಯೊಳಗೆ ಬರುವಂತೆ ಪ್ರಯತ್ನ ಪಟ್ಟಿದ್ದೇವೆ. ನಮ್ಮ ಪಿ ಎಂ ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಆದ ನಂತರ, ಟ್ರೈನಿಂಗ್ ಆಗಿ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಇರುವುದಂದರೆ ಟೂಲ್ ಕಿಟ್ ಬರುವಂಥ. ಟೂಲ್ ಕಿಟ್ಟು ನಮ್ಮ ಕುಲಕಸಬು ಏನುಂಟು, ಆ ಕುಲಕಸಬಿಗೆ ಬೇಕಾದಂಥ ಟೂಲ್ ಕಿಟ್ಗಳನ್ನು ಕೊಡ್ತಾರೆ. ಒಳ್ಳೆಯ ಕ್ವಾಲಿಟಿಯ ಒಳ್ಳೆಯ ಟೂಲ್ ಕಿಟ್ಗಳನ್ನೇ ಕೊಟ್ಟಿದ್ದಾರೆ. ಬೇರೆ ಬೇರೆ ವೃತ್ತಿಯಲ್ಲಿರೋರಿಗೂ ಬೇರೆ ಬೇರೆ ಒಳ್ಳೆಯ ರೀತಿಯ ಟೂಲ್ ಕಿಟ್ಗಳನ್ನು ಕೊಟ್ಟಿದ್ದಾರೆ. ಈ ಕೌಶಲ್ಯ ಅಭಿವೃದ್ಧಿಗೆ ನಾವು ಏನು ಟ್ರೈನಿಂಗ್ಗೆ ಅಟೆಂಡ್ ಆಗ್ತೇವೆ, 7 ದಿವಸ ಟ್ರೈನಿಂಗಿಗೆ ಅಟೆಂಡ್ ಆದಾಗ ಅಲ್ಲಿರಲ್ಲಿ ಎಲ್ಲ ಮಾಹಿತಿಗಳನ್ನು ಅವರು ಒದಗಿಸ್ತಾರೆ. ನಾವು ಯಾವ ರೀತಿ ನಮ್ಮ ಕೌಶಲ್ಯ ಅಭಿವೃದ್ಧಿ ಮಾಡ್ಬೋದು, ಯಾವ ರೀತಿ ಆನ್ಲೈನ್ ಮುಖಾಂತರ ನಾವು ನಮ್ಮ ಪ್ರಾಡಕ್ಟ್ಗಳನ್ನು ಯಾವ ರೀತಿ ಸೇಲ್ ಮಾಡಿಸ್ಬೋದು, ಈ ಆನ್ಲೈನಿಗೆ ನಾವು ಯಾವ ರೀತಿಯಲ್ಲಿ ಆನ್ಲೈನಿಗೆ ಹೋಗ್ಬೋದು, ಆ ಮಾಹಿತಿಗಳನ್ನು ಅವರು ಪಿನ್ ಟು ಪಿನ್ ಸೆಂಟರ್ನವ್ರು ಕೊಡ್ತಾರೆ. ಆ ಮಾಹಿತಿಯನ್ನು ಆಧರಿಸಿ ನಾವು ಏನು ಒಂದು ಪ್ರಾಡಕ್ಟನ್ನು ತಯಾರು ಮಾಡಿದರೆ ಆ ಪ್ರಾಡಕ್ಟನ್ನು ಯಾವ ರೀತಿಯಲ್ಲಿ ನಾವು ಸೇಲ್ಸ್ ಮಾಡ್ಬೋದು ಅಥವಾ ಯಾವ ರೀತಿ ಆನ್ಲೈನ್ ಮುಖಾಂತರ ನಾವು ಕಸ್ಟಮರ್ಗಳನ್ನು ಸೆಳೀಬೋದು ಅನ್ನುವಂಥ ಮಾಹಿತಿಗಳೆಲ್ಲವೂ ಸಹ ನಮ್ಮ ಟ್ರೈನಿಂಗ್ನಲ್ಲಿ ಅತ್ಯುತ್ತಮವಾಗಿ ನೀಡಿರ್ತಾರೆ. ಅಲ್ಲಿ ಈಗಲೂ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸೋರಿಗೆ ಅವಕಾಶ ಈಗಲೂ ಇದೆ. ಸೇಮ್ ಪ್ರೊಸೀಜರ್ ಸಿ ಎಸ್ ಸಿ ಸೆಂಟರ್ಗಳು, ಅಲ್ಲಿಯೇ ಅರ್ಜಿಯನ್ನು ಸಲ್ಲಿಸ್ತಕ್ಕದ್ದು. ಸಿ ಎಸ್ ಸಿ ಸೆಂಟರ್ ಒಂದು ಗ್ರಾಮವನ್ನು ಅಂತ ಬರ್ತದೆ, ಸೇವಾ ಸಿಂಧು ಅಂತ ಬರ್ತದೆ. ಹಾಗೆಯೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಎಸ್ ಕೆ ಡಿ ಆರ್ ಪಿ ಅಂತೇಳಿ ಒಂದು ಘಟಕ ಇದೆ, ಅದು ಬರ್ತದೆ. ಅದು ಎಲ್ಲ ಸಾಧಾರಣ ಹಳ್ಳಿ ಹಳ್ಳಿಯಲ್ಲಿ ಸಹ ಆ ಘಟಕಗಳಿಂಟು, ಅಲ್ಲಿ ಸಹ ಸಲ್ಲಿಸ್ಬೋದು. ಹಾಗಾಗಿ ನಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ. ಅಂದರೆ ನಮಗೆ ಸಿಟಿಗೆ ಬರಬೇಕು, ಹಳ್ಳಿಯಿಂದ ಸಿಟಿಗೆ ಬರಬೇಕಂತ ಹೇಳುವಂಥ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಅಲ್ಲಿನ ಏನು ಕೆಲಸದ ಸಂಘಟನೆಗಳಲ್ಲಿ ಸ್ವಲ್ಪ ಮಾಹಿತಿಯನ್ನು ವಿನಿಮಯ ಮಾಡಿಕೊಂಡ್ರೆ ಅದು ತುಂಬ ಸುಲಭ ಆಗ್ತದೆ. ಆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ, ಅದು ಅರ್ಜಿ ಸಲ್ಲಿಸುವ ವ್ಯಕ್ತಿ ಇದಕ್ಕಿಂತ ಮೊದಲು ಯಾವುದೇ ಸಬ್ಸಿಡಿ ಸ್ಕೀಮ್ಗಳಲ್ಲಿ ಭಾಗಿಯಾಗಿರಬಾರ್ದು, ಸಬ್ಸಿಡಿ ಸ್ಕೀಮ್ಗಳ ಅಂಡರಲ್ಲಿ ಸಾಲ ಪಡೆದಿರಬಾರ್ದು. ಅವ್ರು ಸಾಲ ಪಡೆದು ಪೋಸ್ಟ್ ಮಾಡಿದರೂ ಸಹ ಸಾಲ ಪಡೆದಿದ್ದರೆ ಈ ಇದರಲ್ಲಿ ಅವರು ಆಯ್ಕೆ ಆಗುವುದಿಲ್ಲ.
1: ನಮಸ್ಕಾರ, ನಾನು ಅರುಣಾಚಾರ್ಯ ಪೆರಡೂರು ಅಂತೇಳಿ. ನಮಗೆ ಪಿ ಎಂ ವಿಶ್ವಕರ್ಮ ಯೋಜನೆಯ ಮಾಹಿತಿಯನ್ನು ಉಡುಪಿ ಜಿಲ್ಲಾ ಚಿನ್ನಬೆಳಗ್ಗೆ ಸಂಘದಿಂದ ಮಾಹಿತಿ ಸಿಕ್ಕಿತ್ತು. ಅದೇ ರೀತಿ ನಾವು ಉಡುಪಿಯಲ್ಲಿರುವಂಥ ಐ ಐ ಜಿ ಜೆ ಸೆಂಟರನ್ನು ಅವರು ಸಂಪರ್ಕಿಸಿ ಐ ಐ ಜಿ ಜೆ ವತಿಯಿಂದ ನಮಗೆ 7 ದಿನಗಳ ಒಂದು ಟ್ರೈನಿಂಗನ್ನು ಸಹ ನೀಡಿದರು. ಆ 7 ದಿನಗಳಲ್ಲಿ ನಮಗೆ ಉತ್ತಮ ರೀತಿಯ ಟ್ರೈನಿಂಗನ್ನು ನೀಡಿದರು. ಅದರ ಮುಖಾಂತರ ಪುನಃ 500 ರೂಪಾಯಿಗಳ ಸ್ಟೇಫನ್ನು ಸಹ ಕೊಟ್ಟರು. ಊಟ ವಸತಿ ಎಲ್ಲ ಕೊಟ್ಟು ಟ್ರೈನಿಂಗನ್ನು, ಒಂದು ವಾರದ ಟ್ರೈನಿಂಗನ್ನು ಕೊಟ್ಟರು. ಮತ್ತು ಎಮ್ ಎಸ್ ಎಮ್ ಇ ವತಿಯಿಂದ ನಮಗೆ 1 ಲಕ್ಷದ ಸಾಲ, 18 ತಿಂಗಳಿಗೆ 5% ಬಡ್ಡಿಯಲ್ಲಿ ಸಾಲ ಸಹ ಕೊಟ್ಟರು. ಅದು ನಮಗೆ ಒಂದು ಒಳ್ಳೆಯದಾಯಿತು. ಮತ್ತು 15,000 ಟೂಲ್ ಕಿಟ್ ಸಹ ನಮಗೆ ಕೊಟ್ಟರು. ಮತ್ತು ನಾವು ಈ ಯೋಜನೆಯಡಿಯಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಭಾಗವಹಿಸುವಂಥ ಒಂದು ಸುವರ್ಣ ಅವಕಾಶ ಸಿಕ್ಕಿತ್ತು. ಅದೇ ರೀತಿ ಇತ್ತೀಚೆಗೆ ಉಡುಪಿಗೆ ಬಂದಿದ್ದಂಥ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮ ಅವರಿಂದ ಉತ್ತಮ ಸಾಧನೆಗಾಗಿ ಪ್ರಶಸ್ತಿಯನ್ನು ಕೂಡ ಪಡೆಯುವಂಥ ಅವಕಾಶ ನಮಗೆ ಸಿಕ್ಕಿತ್ತು. ಇದರಿಂದ ನಮಗೆ ತುಂಬ ಸಂತೋಷವಾಯಿತು. ಈ ಯೋಜನೆಯನ್ನು ಎಲ್ಲರೂ ಪಡ್ಕೊಳ್ಳಿ ಅಂತೇಳಿ ನಾನು ಹಾರೈಸ್ತೇನೆ. ಈ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಲಿಕ್ಕೆ ಇಚ್ಛೆ ಬರ್ತಿದೆ ಎಲ್ಲರೂ ಸಹ ಅರ್ಜಿಯನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಟ್ರೈನಿಂಗನ್ನು ಪಡ್ಕೊಳ್ಳಿ, ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ನಾನು ಹಾರೈಸ್ತೇನೆ.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಯಿತು. ಪಿಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ನೀಡಿದವರು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮರೊಳ್ಳಿ ಉಡುಪಿ ಹಾಗೂ ಅರುಣ್ ಆಚಾರ್ ಪೆರ್ಡೂರು ಇವರು. ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ. ಇದು ಇಂದಿನ ಪ್ರಗತಿ ಪಥ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಗುಜರಾತ್ನ ಸೂರತ್ ಹಾಗೂ ದಾಮನ್ಗೆ ಭೇಟಿ, ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಇಂದು ವಿಶ್ವ ಪರಿಸರ ದಿನ. ಮುಂದಿನ ಪೀಳಿಗೆಗೆ ಭವ್ಯ ಭವಿಷ್ಯ ರೂಪಿಸುವುದು ಪ್ರತಿಯೊಬ್ಬರ ಕರ್ತವ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕರ್ನಾಟಕ ಪ್ರವಾಸದಲ್ಲಿ ಸಚಿವರಾದ ನಿರ್ಮಲಾ ಸೀತಾರಾಮನ್, ವಿಜಯನಗರ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಖಾತೆ ಹಂಚಿಕೆ ಬಗ್ಗೆ ಅಸಮಾಧಾನ, ಕರ್ನಾಟಕದ ನೂತನ ಸಚಿವ ರಾಮಲಿಂಗಾರೆಡ್ಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ. 18 ವರ್ಷ ವಯೋಮಿತಿಯೊಳಗಿನ ಹಾಕಿ ಟೂರ್ನಿ ಸೆಮಿಫೈನಲ್ಸ್ನಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಗುಜರಾತ್ನ ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು, ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡುವರು. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸುವರು. ಇಂದು ಜಗತ್ತಿನಾದ್ಯಂತ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತಿದೆ. ಭೂಮಿಯ ಮೇಲಿನ ಜೀವ ಉಳಿಸಲು, ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ಭಾಗವಾಗಿ 1973 ಪ್ರತಿ ವರ್ಷ ಜೂನ್ 5 ಪರಿಸರ ದಿನ ಆಚರಿಸಲಾಗುತ್ತಿದೆ. ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆ, ಸುಸ್ಥಿರ ಜೀವನ ಮತ್ತು ಜೀವ ವೈವಿಧ್ಯತೆಯ ರಕ್ಷಣೆಗೆ ತಮ್ಮ ಬದ್ಧತೆಯನ್ನು ಬಲಪಡಿಸುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು, ಭಾರತದ ನಾಗರಿಕತೆಯು ತನ್ನ ನಾಗರಿಕರಿಗೆ ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕಲು ಬಹಳ ಹಿಂದಿನಿಂದಲೇ ಕಲಿಸಿದೆ. ಮುಂದಿನ ಪೀಳಿಗೆಗೆ ಹಸಿರು, ಆರೋಗ್ಯಕರ ಮತ್ತು ಹೆಚ್ಚು ಸಮೃದ್ಧ ಭವಿಷ್ಯವನ್ನು ನಿರ್ಮಿಸಲು ಪ್ರತಿಯೊಬ್ಬ ನಾಗರಿಕರು ಒಟ್ಟಾಗಿ ಕೆಲಸ ಮಾಡಬೇಕೆಂದು ಸಲಹೆ ಮಾಡಿದ್ದಾರೆ. ವಿಶ್ವ ಪರಿಸರ ದಿನದಂದು ಪ್ರಧಾನಿ ನರೇಂದ್ರ ಮೋದಿ ದೇಶವಾಸಿಗಳಿಗೆ ಶುಭಾಶಯ ಕೋರಿದ್ದಾರೆ. ಭಾರತದ ಕೆಲವು ಪ್ರಮುಖ ಯಶಸ್ಸುಗಳಲ್ಲಿ ಹಸಿರು ಹೊದಿಕೆಯನ್ನು ವಿಸ್ತರಿಸುವುದು ಮತ್ತು ಹಲವಾರು ಪ್ರಾಣಿಗಳ ಜನಸಂಖ್ಯೆ ಏರಿಕೆಯೂ ಸಹ ಸೇರಿವೆ. ಸಾಮೂಹಿಕ ಪ್ರಯತ್ನ, ನೀತಿ, ವಿಜ್ಞಾನ ಮತ್ತು ನಾವೀನ್ಯತೆಯಲ್ಲಿ ನಂಬಿಕೆ ಪರಿಸರವನ್ನು ಹೇಗೆ ಸುಧಾರಿಸಬಹುದು ಎಂಬುದನ್ನು ರಾಷ್ಟ್ರದ ಜನ ತೋರಿಸಿದ್ದಾರೆ. ತಾಯಿ ಹೆಸರಿನಲ್ಲಿ ಒಂದು ಗಿಡ ಎಂಬ ಅಭಿಯಾನ ಪ್ರತಿ ವರ್ಷ ಸುಮಾರು 1.19 ಲಕ್ಷ ಹೆಕ್ಟೇರ್ ಅರಣ್ಯವನ್ನು ವಿಸ್ತರಿಸುವಲ್ಲಿ ಗಮನಾರ್ಹ ಕೊಡುಗೆಯನ್ನು ನೀಡಿವೆ. ಹಿಮಚಿರತೆಗಳು, ಕರಡಿಗಳು ಮತ್ತು ಚಿರತೆಗಳ ಸಂರಕ್ಷಣಾ ಪ್ರಯತ್ನಗಳು ವನ್ಯಜೀವಿಗಳು ಮತ್ತು ಪರಿಸರ ವ್ಯವಸ್ಥೆಗಳನ್ನು ಪುನಃ ಸ್ಥಾಪಿಸಲು ಸಾಧ್ಯವಾಗಿದೆ. ಒಂದು ಭೂಮಿ, ಒಂದು ಕುಟುಂಬ ಮತ್ತು ಒಂದು ಭವಿಷ್ಯ ತತ್ವದಿಂದ ಮಾರ್ಗದರ್ಶಿಸಲ್ಪಟ್ಟ ಜೀವನ ಅಭಿಯಾನದ ಮೂಲಕ ದೇಶವು ಸ್ವಚ್ಛ, ಹಸಿರು ಮತ್ತು ಹೆಚ್ಚು ಸುಸ್ಥಿರ ಗ್ರಹದತ್ತ ಕೆಲಸ ಮಾಡುವುದನ್ನು ಮುಂದುವರಿಸುತ್ತದೆ ಎಂದು ಪ್ರಧಾನಿ ಒತ್ತಿ ಹೇಳಿದ್ದಾರೆ. ಕರ್ನಾಟಕ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ವಿಜಯನಗರ ಜಿಲ್ಲೆ ಹೊಸಪೇಟೆಯ ಟಿಬಿ ಡ್ಯಾಂ ರಸ್ತೆಯ ಜಿಲ್ಲಾಧಿಕಾರಿಗಳ ಕಚೇರಿ ಸಮೀಪ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರವಾದ ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ರಂಗಮಂದಿರದ ಪ್ರಧಾನ ವಾಸ್ತುಶಿಲ್ಪ ವಿನ್ಯಾಸಕರಾದ ಅವಿನ್ ಎಸ್ ಜೈನ್ ಸಚಿವರಿಗೆ ರಂಗಮಂದಿರದ ಕುರಿತು ಮಾಹಿತಿ ಒದಗಿಸಿದರು. ಈ ಮಂದಿರವು ಮುಕ್ತ ಆಕಾಶ ರಂಗಮಂದಿರ, ಕಲಾ ಗ್ಯಾಲರಿ ಮತ್ತು ಪ್ರದರ್ಶನ ಸಭಾಂಗಣ, ಮಿನಿ ಥಿಯೇಟರ್ ಹಾಗೂ ಗ್ರಂಥಾಲಯಗಳನ್ನು ಒಳಗೊಂಡ ಸುಸಜ್ಜಿತ ರಂಗಮಂದಿರವಾಗಿದೆ. ಹಂಪಿಯ ಸುಪ್ರಸಿದ್ಧ

0: ವಾಸ್ತುಶಿಲ್ಪಗಳಾದ ಕಲ್ಲಿನ ರಥ, ರಂಗಮಂಟಪ, ಪ್ರವೇಶ ಮಂಟಪ, ಗೋಪುರ ಹಂಪಿಯ ವೈಶಿಷ್ಟ್ಯತೆಗಳನ್ನು ಒಳಗೊಂಡಿದೆ. ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ಕೇಂದ್ರ ಸಂಸದರ ಅನುದಾನದಲ್ಲಿ ನಿರ್ಮಾಣವಾಗುತ್ತಿದೆ. ಇದೇ ಸಂದರ್ಭದಲ್ಲಿ ಕೇಂದ್ರ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ರಂಗಮಂದಿರದ ಬಳಿ ತಾಯಿ ಹೆಸರಿನಲ್ಲಿ ಗಿಡ ಅಭಿಯಾನದಡಿ ಸಸಿ ನೆಟ್ಟು ನೀರೆರೆದರು. ಖಾತೆ ಹಂಚಿಕೆ ಬಗ್ಗೆ ಅಸಮಾಧಾನಗೊಂಡಿರುವ ರಾಮಲಿಂಗಾರೆಡ್ಡಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಜಯನಗರ ಮತ್ತು ಬಿಟಿಎಂ ಲೇಔಟ್ ಕ್ಷೇತ್ರದಿಂದ ಸತತ 8 ಬಾರಿ ಗೆಲುವು ಸಾಧಿಸಿರುವ ರಾಮಲಿಂಗಾರೆಡ್ಡಿ ಅವರಿಗೆ ಭಾರಿ ಮತ್ತು ಮಧ್ಯಮ ನೀರಾವರಿ ಖಾತೆ ನೀಡಲಾಗಿದೆ. ತಮಗೆ ನೀಡಿದ್ದ ಭರವಸೆಯಂತೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಜವಾಬ್ದಾರಿ ನೀಡಿಲ್ಲ, ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡಲು ತಮಗೆ ಇಷ್ಟವಿಲ್ಲ, ಹೀಗಾಗಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ, ಶಾಸಕನಾಗಿ ಮುಂದುವರಿಯುತ್ತೇನೆ, ಕಾಂಗ್ರೆಸ್ ಪಕ್ಷದಲ್ಲಿಯೇ ಇರುತ್ತೇನೆ ಎಂದು ರಾಮಲಿಂಗಾರೆಡ್ಡಿ ಸ್ಪಷ್ಟಪಡಿಸಿದ್ದಾರೆ. ಅವರ ರಾಜೀನಾಮೆ ಪತ್ರವನ್ನು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಕಚೇರಿಗೆ ತಲುಪಿಸಲಾಗಿದೆ. ಈ ಮಧ್ಯೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ರಾಮಲಿಂಗಾರೆಡ್ಡಿ ಪಕ್ಷದ ಹಿರಿಯ ಮತ್ತು ನಿಷ್ಠಾವಂತ ನಾಯಕರಾಗಿದ್ದು ಅವರ ಜೊತೆ ಪಕ್ಷದ ವರಿಷ್ಠರು ಚರ್ಚೆ ನಡೆಸಿ ಸಮಸ್ಯೆಯನ್ನು ಬಗೆಹರಿಸಲಿದ್ದಾರೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುವ ದ್ವೈವಾರ್ಷಿಕ ಚುನಾವಣೆಗೆ ರಾಜ್ಯಸಭೆ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ 7 ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಪ್ರಕಟಿಸಿದೆ. ಈ ತಿಂಗಳ 18 ನಡೆಯಲಿರುವ ಚುನಾವಣೆಗೆ ಕರ್ನಾಟಕದಿಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ಅವರನ್ನು ಅಭ್ಯರ್ಥಿಗಳನ್ನಾಗಿ ಘೋಷಿಸಲಾಗಿದೆ. ಮಧ್ಯಪ್ರದೇಶದಿಂದ ಮೀನಾಕ್ಷಿ ನಟರಾಜನ್, ರಾಜಸ್ಥಾನದಿಂದ ನೀರಜ್ ಟಾಂಗಿ, ತಮಿಳುನಾಡಿನಿಂದ ಪ್ರವೀಣ್ ಚಕ್ರವರ್ತಿ ಹಾಗೂ ಜಾರ್ಖಂಡ್ನಿಂದ ಪ್ರಣವ್ ಝಾ ಅವರು ಅಭ್ಯರ್ಥಿಗಳಾಗಿದ್ದಾರೆ ಎಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ತಿಳಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ಅಭ್ಯರ್ಥಿಗಳು ಇಂದು ಮಧ್ಯಾಹ್ನ ನಾಮಪತ್ರ ಸಲ್ಲಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಮತ್ತಿತರ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿರಲಿದ್ದಾರೆ ಎಂದು ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿರುವ 4 ಅಭ್ಯರ್ಥಿಗಳು ಸಹ ಇದೇ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸಲಿದ್ದಾರೆ. 7 ಸ್ಥಾನಗಳಿಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ 5 ಅಭ್ಯರ್ಥಿಯನ್ನು ಸಹ ಕಣಕ್ಕಿಳಿಸಲಾಗುವುದು ಎಂದು ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಸತತ 2 ಬಾರಿಗೆ ಬಡ್ಡಿದರಗಳನ್ನು ಯಥಾಸ್ಥಿತಿಯಲ್ಲಿ ಇರಿಸಿದೆ. ಮುಂಬೈನಲ್ಲಿಂದು ಪ್ರಸಕ್ತ ಹಣಕಾಸು ವರ್ಷದ 2 ದ್ವೈಮಾಸಿಕ ಹಣಕಾಸು ನೀತಿಯನ್ನು ಪ್ರಕಟಿಸಿದ ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ, ಹಣಕಾಸು ನೀತಿ ಸಮಿತಿ ತಟಸ್ಥ ನಿಲುವಿನೊಂದಿಗೆ ಅಲ್ಪಾವಧಿಯ ಸಾಲ ದರ ಅಥವಾ ರೆಪೋ ದರವನ್ನು ಶೇಕಡ 5.25 ಉಳಿಸಿಕೊಳ್ಳಲು ಸರ್ವಾನುಮತದಿಂದ ನಿರ್ಧರಿಸಿದೆ ಎಂದು ಹೇಳಿದರು. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಜಿಡಿಪಿ ಬೆಳವಣಿಗೆಯ ಮುನ್ಸೂಚನೆಯನ್ನು ಆರ್ಬಿಐ ಶೇಕಡ 6.9 ರಿಂದ ಶೇಕಡ 6.6 ಇಳಿಸಿದೆ. ಸಿಪಿಐ ಹಣದುಬ್ಬರ ಗುರಿಯನ್ನು ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಶೇಕಡ 4.6 ರಿಂದ ಶೇಕಡ 5.1 ಹೆಚ್ಚಿಸಿದೆ. ಅನಿವಾಸಿ ಭಾರತೀಯರು, ಭಾರತದ ಸಾಗರೋತ್ತರ ನಾಗರಿಕರು ಈಕ್ವಿಟಿ ಸಾಧನಗಳಲ್ಲಿ ಹೂಡಿಕೆ ಮಾಡುವ ಮಿತಿಯನ್ನು ಆರ್ಬಿಐ ಹೆಚ್ಚಿಸಿದೆ. ರಾಷ್ಟೀಯ ಸ್ವಯಂ ಸೇವಕ ಸಂಘದ 2 ಸರಸಂಘ ಚಾಲಕ್ ಮಾಧವ ಸದಾಶಿವರಾವ್ ಗೋಲ್ವಾಲ್ಕರ್ ಅವರ ಪುಣ್ಯತಿಥಿ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಗಲಿದ ನಾಯಕರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅಮಿತ್ ಶಾ ಅವರು ಗೋಲ್ವಾಲ್ಕರ್ ಸಾಂಸ್ಕೃತಿಕ ರಾಷ್ಟೀಯತೆಗೆ ಬಲವಾದ ಸೈದ್ಧಾಂತಿಕ ಆಧಾರವನ್ನು ನೀಡಿದ್ದಾರೆ. ರಾಷ್ಟ ನಿರ್ಮಾಣದ ಸೇವೆಯನ್ನು ದೊಡ್ಡ ಶಕ್ತಿಯಾಗಿ ಸ್ಥಾಪಿಸಿದ್ದಾರೆ. ಅವರ ನಾಯಕತ್ವದಲ್ಲಿ ಸಂಘವು ರಾಷ್ಟೀಯ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಜನರನ್ನು ಜಾಗೃತಗೊಳಿಸಿತು ಮತ್ತು ರಾಷ್ಟೀಯ ಪ್ರಜ್ಞೆಗೆ ಹೊಸ ಎತ್ತರವನ್ನು ನೀಡಿತು ಎಂದು ಸಚಿವರು ಹೇಳಿದ್ದಾರೆ. ಜಪಾನ್ನ ಕಾಕಾ ಮಿಗಹರದಲ್ಲಿ ನಡೆಯುತ್ತಿರುವ 18 ವರ್ಷ ವಯೋಮಿತಿಯೊಳಗಿನ ಏಷ್ಯಾಕಪ್ ಹಾಕಿ

0: ಚೀನಾ ಸೆಮಿಫೈನಲ್ಸ್ನಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿಯಾಗಲಿವೆ. ಚೀನಾದ ತೈಪೇ ವಿರುದ್ದ ನಿನ್ನೆ ನಡೆದ ಕೊನೆಯ ಲೀಗ್ ಪಂದ್ಯದಲ್ಲಿ 13-1 ಗೋಲುಗಳ ಭಾರೀ ಅಂತರದಿಂದ ಗೆಲುವು ಸಾಧಿಸಿದ್ದ ಭಾರತ ಇಂದಿನ ಪಂದ್ಯದಲ್ಲೂ ಉತ್ಸಾಹದಿಂದ ಕಣಕ್ಕಿಳಿಯಲು ಸಜ್ಜಾಗಿದೆ. ಈ ಮಧ್ಯೆ ಮಹಿಳಾ ತಂಡ ಕೂಡ ಸೆಮಿಫೈನಲ್ಸ್ಗೆ ಲಗ್ಗೆಯಿಟ್ಟಿದ್ದು ಚೀನಾ ವಿರುದ್ದ ಸೆಣಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಗುಜರಾತ್ನ ಸೂರತ್ ಹಾಗೂ ದಾಮನ್ಗೆ ಭೇಟಿ, ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಇಂದು ವಿಶ್ವ ಪರಿಸರ ದಿನ. ಮುಂದಿನ ಪೀಳಿಗೆಗೆ ಭವ್ಯ ಭವಿಷ್ಯ ರೂಪಿಸುವುದು ಪ್ರತಿಯೊಬ್ಬರ ಕರ್ತವ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕರ್ನಾಟಕ ಪ್ರವಾಸದಲ್ಲಿ ಸಚಿವರಾದ ನಿರ್ಮಲಾ ಸೀತಾರಾಮನ್, ವಿಜಯನಗರ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಖಾತೆ ಹಂಚಿಕೆ ಬಗ್ಗೆ ಅಸಮಾಧಾನ, ಕರ್ನಾಟಕದ ನೂತನ ಸಚಿವ ರಾಮಲಿಂಗಾರೆಡ್ಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ. 18 ವರ್ಷ ವಯೋಮಿತಿಯೊಳಗಿನ ಹಾಕಿ ಟೂರ್ನಿ ಸೆಮಿಫೈನಲ್ಸ್ನಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30
1: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು. ಮೊದಲಿಗೆ ಜಾಹೀರಾತು.
2: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.
2: ರಾಜೀವ್ ಐಎಎಸ್ ಚಿತ್ರದ ಗೀತೆ, ಮೆಹಬೂಬ್ ಸಾಬ್ ಗೀತೆ ಹಾಡಿದ್ದಾರೆ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 1:30. ಇನ್ನು ಮುಂದೆ ಚೈತ್ರವನ ಕಾರ್ಯಕ್ರಮ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ 13ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಇಂದು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಎಲ್ ರತ್ನ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಕೇಶವ ಅವಧಾನಿ.
3: ಸುಧನ್ವ ನೋಡ್ತಾ ಇದ್ದಾನೆ, ಪ್ರತಿನಿತ್ಯವೂ ಕೂಡ ತಾನು ತನ್ನ ಅಂತರಂಗದಲ್ಲಿ ಯಾವ ನಿರ್ಮಲಾತ್ಮ ದಿವ್ಯ ಮೂರ್ತಿಯನ್ನು ಧ್ಯಾನ ಮಾಡ್ತೀನೋ ಅವನೇ ಅರ್ಜುನನ ರಥದ ಮುಂದೆ ಕುಳಿತುಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ರೋಮಾಂಚನವಾಗ್ಬಿಡ್ತು. ರೋಮಾಂಚನದಿಂದ ಅಲ್ಲೇ ಸಾಷ್ಟಾಂಗ ಪ್ರಣಾಮವನ್ನ ಮಾಡಿದ್ದಾನೆ. ಮನಸ ಸಂತೋಷಗೊಂಡಿದ್ದಾನೆ. ಜಯಕಾರದಿಂದ ಕೃಷ್ಣನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ.

ಕವಿ ಬಹಳ ಚೆನ್ನಾಗಿ ಆ ಪರಮಾತ್ಮನನ್ನ ಅದ್ವೈತ ಭಾವದಿಂದ ಸ್ತೋತ್ರ ಮಾಡ್ತಾ ಇದ್ದಾನೆ. ಸರ್ವರ ಅಂತರಾತ್ಮನಾಗಿದ್ದೀಯಾ, ಸರ್ವ ಚೈತನ್ಯ ಸ್ವರೂಪನಾಗಿದ್ದೀಯಾ, ಶುದ್ಧವಾದಂತಹ ಅದ್ವಯ ಸ್ವರೂಪ ಅದ್ವಿತೀಯನಾಗಿದ್ದೀಯಾ, ನೀನು ನಿರಂಜನ ನಿರಾವರಣ, ನೀನು ಯಾವಾಗಲೂ ಕೂಡ ಪ್ರಕಾಶಮಾನವಾಗಿದ್ದೀಯಾ. ಪರಮಾತ್ಮ ಹೇಳೋದಾದ್ರೆ ಈ ಪ್ರಪಂಚವೆಲ್ಲ ನಿನ್ನಲ್ಲೇ ಅಧ್ಯಸ್ಥವಾಗಿದೆ, ಕಲ್ಪಿತವಾಗಿದೆ. ನಿಜವಾಗಿ ಇದೆಲ್ಲವೂ ಕೂಡ ಕೇವಲ ಆಭಾಸ ಮಾತ್ರ. ಪ್ರಪಂಚದಲ್ಲಿ ಸತ್ಯ ಯಾವುದು ಅಂದರೆ ನೀನೇ ಸತ್ಯ ಸ್ವರೂಪ. ಇದೆಲ್ಲವೂ ಕೂಡ ಕೇವಲ ಆಭಾಸ ಮಾಯೆಯ ಹೊರತು ಈ ಪ್ರಪಂಚದಲ್ಲಿ ಯಾವುದಕ್ಕೂ ಬೆಲೆಯೇ ಇಲ್ಲ. ನಾರಾಯಣ, ಮುಕುಂದ, ಮಾಧವ, ಕೃಷ್ಣ ಅಂತ ಹೇಳಿಬಿಟ್ಟು, ಆ ಕೃಷ್ಣ ಅಂತಂದ್ರೆ ನಮ್ಮ ಪಾಪವನ್ನೆಲ್ಲ ಸೆಳೆದುಕೊಂಡು ಅನುಗ್ರಹ ಮಾಡುವನು ಅಂತ. ಸುದರ್ಶನ ಚಕ್ರಧಾರಿಯೇ, ಪೀತಾಂಬರನೇ, ಲಕ್ಷ್ಮೀ ಲೋಲನೆ ಅಂತ ಹೇಳಿಬಿಟ್ಟು ಆ ಕೃಷ್ಣನ ಸ್ತೋತ್ರ ಮಾಡ್ತಾ, ಪರಮಾತ್ಮ ನೀನು ಸರ್ವ ಸ್ವತಂತ್ರ, ನಿನಗೆ ಪ್ರಪಂಚದಲ್ಲಿ ಎಲ್ಲವೂ ಅಧೀನವಾಗಿದೆ, ಸರ್ವೇಶ್ವರ ನೀನು, ಆದ್ದರಿಂದ ನಿನಗೆ ಎಲ್ಲ ಸಾಮರ್ಥ್ಯವಿರೋದಿಂದ ಈ ಸಂಸಾರ ಪಾಶರಿಂದ ನನ್ನನ್ನು ಬಿಡುಗಡೆ ಮಾಡು, ಸಾಕು ನನಗೆ ಈ ಮೋಹ ಸಾಕು ಅಂತ ಹೇಳಿಬಿಟ್ಟು ಬಹಳ ಭಕ್ತಿಯಿಂದ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆಮೇಲೆ ಜಗನ್ಮಯನನ್ನು ಭಕ್ತಿಭಾವದಿಂದ ಪ್ರಾರ್ಥನೆ ಮಾಡ್ತಾ ಮುಂದೆ ಆ ಸುಧನ್ವ ಯುದ್ಧಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ಕವಿ ಬಹಳ ಚೆನ್ನಾಗಿ ಸುಧನ್ವನ ಭಕ್ತಿಯನ್ನೇ ವರ್ಣನೆ ಮಾಡ್ತಾ ಇದ್ದಾನೆ.

Tiene que torisidé, le saito, ninne kripe illa dode.

0: ಹೀಗೆ ಭಕ್ತಿಯಿಂದ ಆ ಪರಮಾತ್ಮನನ್ನ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಧ್ಯಾನ ಮಾಡಿದ್ದಾನೆ. ಜಗನ್ಮಯನಾದಂತಹ ಜಗನಾತ್ಮನಂತಹ ಆ ವಿಶ್ವರೂಪನನ್ನ ಬಹಳ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪರಮಾತ್ಮ, ನೀನು ನಿನ್ನ ಸರ್ವಜ್ಞ ಸ್ವಭಾವವನ್ನೇ ನನಗೆ ತೋರಿಸ್ಬಿಟ್ಟಿದೀಯ, ಎಲ್ಲವೂ ನಿನಗೆ ಗೊತ್ತಾಗತ್ತೆ ಅನ್ನೋದು ಕ್ಷಣ ಮಾತ್ರಕ್ಕೆ ತೋರಿಸ್ಬಿಟ್ಟೆ. ಇಲ್ಲಿ ಅರ್ಜುನನ ಮನಸ್ಸಿನಲ್ಲಿ ಏನು ಬಂತು, ಕ್ಷಣ ಮಾತ್ರದಲ್ಲಿ ನೀನು ಅವನ ರಥಕ್ಕೆ ಬಂದ್ಬಿಟ್ಟು ನಾನು ಸರ್ವಜ್ಞ, ಎಲ್ಲವನ್ನೂ ಅಂತರಾತ್ಮನಾಗಿ ತಿಳಿತಾ ಇದ್ದೀನಿ ಅನ್ನೋದನ್ನು ತೋರಿಸ್ಬಿಟ್ಟ್ಯ. ಪರಮಾತ್ಮ, ವಾಸ್ತವವಾಗಿ ಹೇಳದೇ ಇದ್ವು ಅಂತಂದರೆ, ಈ ಲೋಕದಲ್ಲಿ ಪಾಂಡವರು ಗೆದ್ರು ಅಂತಂದರೆ ಅದೆಲ್ಲವೂ ನಿನ್ನ ಅನುಗ್ರಹದಿಂದ. ನೀನು ಹೇಳಿಬಿಟ್ಟ್ಯ, ಮಮ ಪ್ರಾಣಾಹಿ ಪಾಂಡವಾಹ ಅಂಥೇಳಿ, ಪಾಂಡವರು ಅಂದರೆ ನಾನು ಅಂದರೆ ಬೇರೆ ಬೇರೆ ಎಲ್ಲ ಅಂತ ಹೇಳಿಬಿಟ್ಟು, ಆದ್ದರಿಂದ ನಿನ್ನ ಅನುಗ್ರಹದಿಂದಲೇ ಪಾಂಡವರ ಗೆಲುವಾಯಿತು ಅಂತ ಎಲ್ಲರಿಗೂ ಗೊತ್ತಿದೆ. ಮೇಲ್ ಮಾತುಗಳೆಲ್ಲ ಬೇಡ. ಈಗ ಅರ್ಜುನ ನಿನ್ನ ಮುಂದೆ ಒಂದು ಪ್ರತಿಜ್ಞೆಯನ್ನು ಮಾಡಲಿ. ಅದು ಯಾವ ವಿಷಯದಲ್ಲೇ, ನನ್ನನ್ನು ಕೊಲ್ಲೋ ವಿಷಯದಲ್ಲಿ ಪ್ರತಿಜ್ಞೆ ಮಾಡಲಿ, ನಾನು ಆ ಪ್ರತಿಜ್ಞೆಗೆ ತಕ್ಕಂತಹ ಪ್ರತಿಜ್ಞೆಯನ್ನು ಮಾಡ್ತೀನಿ ಅಂತ. ಅಂದರೆ ಸುಧನ್ವನ ಮನಸ್ಸಿನಲ್ಲಿ ಇನ್ನೂ ಕೃಷ್ಣನ ದರ್ಶನವಾದ ಮೇಲೆ ನಾನು ಹೆಚ್ಚು ಹೊತ್ತು ಬದುಕಿರಬಾರದು, ಈ ಲೋಕದ ಇದೆಲ್ಲವೂ ಸಾಕು ನನಗೆ, ಬೇಗ ಅರ್ಜುನ ನನ್ನನ್ನು ಕೊಲ್ತೀನಿ ಅಂತ ಪ್ರತಿಜ್ಞೆ ಮಾಡಬೇಕು, ನಾನು ಕೃಷ್ಣನನ್ನು ನೋಡ್ತಾ ಪ್ರಾಣವನ್ನು ಬಿಡಬೇಕು ಅಂತ ಹೇಳ್ಬಿಟ್ಟು ಮನಸ್ಸಿನಲ್ಲಿ ಮಾಡ್ತಾ, ಕೃಷ್ಣ ನನ್ನ ಮೇಲೆ ಒಂದು ಪ್ರತಿಜ್ಞೆ ಮಾಡಲಿ ಅರ್ಜುನ ನಿನ್ನ ಮುಂದೆ ಅಂತ ಹೇಳ್ಬಿಟ್ಟು ಬಹಳ ಪರಾಕ್ರಮದಿಂದ ಹೇಳಿದ್ದಾನೆ. ಅದನ್ನು ಅರ್ಜುನ ಕೇಳಿದ ಕೂಡಲೇ ಅರ್ಜುನನಿಗೂ ಕೂಡ ಮನಸ್ಸಿನಲ್ಲಿ ಉತ್ಸಾಹ ಬಂದಿದೆ. ಅವನು ಕೂಡ ಏ ಕೇಳು ಅಂತ ಹೇಳ್ಬಿಟ್ಟು ಸುಧನ್ವನ ಹತ್ರ ಹೇಳ್ತಾ ಇದ್ದಾನೆ.
1: ಅರ್ಜುನ

ಅರ್ಜುನ ಅದನ್ನು ಕೇಳಿದ ಕೂಡಲೇ, ಮರುಳೇ ಈಗ ನೋಡಪ್ಪ, ಸ್ವಲ್ಪವೂ ಕೂಡ ಪುಣ್ಯವಿಲ್ಲದ ಮಹಾಪಾಪಿಷ್ಠರ ಲೋಕ ನನಗೆ ಪ್ರಾಪ್ತಿಯಾಗಲಿ. ಯಾವಾಗ ಅಂತಂದ್ರೆ, ಮೂರು ಬಾಣದಲ್ಲಿ ನಿನ್ನ ತಲೆಯನ್ನು ನಾನು ಹಾರಿಸದೇ ಇದ್ರೆ ನನಗೆ ಅಂಥ ಪಾಪಿಷ್ಠರಲ್ಲಿ ಪಾಪಿಷ್ಠರ ಲೋಕ ನನಗೆ ಬರಲಿ. ನಾನು ನಿನ್ನನ್ನು ಸಂಹಾರ ಮಾಡೋದನ್ನ ಸಕಲ ದೇವತೆಗಳು ಕೂಡ ಸಾಕ್ಷಿಯಾಗಿ ನೋಡಲಿ ಅಂತ ಹೇಳಿಬಿಟ್ಟು ಅರ್ಜುನ ಹೇಳೋಣ. ಕೃಷ್ಣನಿಗೆ ಆ ಸಂದರ್ಭದಲ್ಲಿ ನಗು ಬಂದ್ಬಿಡ್ತು. ಆ ಸುಧನ್ವ ಹೇಳ್ದ ಅಂತ ಹೇಳಿಬಿಟ್ಟು, ನನ್ನನ್ನು ಕೇಳದೆ ನೀನು ಪ್ರತಿಜ್ಞೆ ಮಾಡಿಬಿಟ್ಟಿಯಲ್ಲೋ ಅಂತ ಹೇಳಿಬಿಟ್ಟು, ದುರ್ಜಯ ನೀವಂ, ನಿನಗೆ ಸಾಧ್ಯನಲ್ಲ ಅಂತ. ಅಂದರೆ ನೀನು ಕೇವಲ ನನ್ನ ಒಂದು ಅನುಗ್ರಹವಿಲ್ಲದೆ ಅವನನ್ನು ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಅಂತ. ಇಲ್ಲಿ ಸುಧನ್ವನು ಕೂಡ ಮಹಾಹರಿಭಕ್ತ, ಅರ್ಜುನ ಕೃಷ್ಣನ ಪ್ರಾಣ. ಆದ್ದರಿಂದ ಆ ಸುಧನ್ವನ ಭಕ್ತಿಯನ್ನು ವಿಶೇಷವಾಗಿ ಎತ್ತು ತೋರಿಸ್ಬೇಕು ಅಂತ ಹೇಳಿಬಿಟ್ಟು, ಈ ಸುಧನ್ವ ದುರ್ಜಯಪ್ಪ, ಇವನನ್ನು ನಿನಗೆ ಗೆಲ್ಲೋದಕ್ಕೆ ಆಗತ್ತೆ, ನೀನು ಎಂಥ ಹೀಗೆ ಪ್ರತಿಜ್ಞೆ ಮಾಡಿಬಿಟ್ಟೆ ಅಂತ ಹೇಳಿಬಿಟ್ಟು ಕೃಷ್ಣ ಹೇಳೋಣ. ಆ ಸಂದರ್ಭದಲ್ಲಿ ಆ ಅರ್ಜುನನ ಹತ್ರ ಹಂಸಧ್ವಜನ ಮಗನಾದಂತಹ ಸುಧನ್ವನು ಕೂಡ ಪ್ರತಿಯಾಗಿ ಪ್ರತಿಜ್ಞೆಯನ್ನು ಮಾಡ್ತಾ ಹೇಳ್ತಾ ಇದ್ದಾನೆ. ಲೋ ಅರ್ಜುನ, ಬಹಳ ಗರ್ವದಿಂದ ನುಡಿದು ಬಿಟ್ಟಿಯಲ್ಲ ಕೃಷ್ಣನ ಮುಂದೆ, ಕೇಳು ನನ್ನ ಮಾತನ್ನ.

ಸರ್ವ ಶಕ್ತಿ ಉಳಿಸುವ ಮೂರು ಬಾಣಂಗಳಂ ನಡುವೆ ಖಂಡಿಸದಿರ್ದೊಡೆ ಉರ್

ಆ ಅರ್ಜುನ, ಕೃಷ್ಣ ಬಂದ ಅಂದ್ಕೂಡ್ಲೆ ಅಹಂಕಾರ ಜಾಸ್ತಿ ಆಗ್ಬಿಡ್ತಾನೆ ನಿನಗೆ. ಕೃಷ್ಣನ ಮುಂದೆ ಇಷ್ಟೆಲ್ಲ ನೀನು ಗರ್ವದಿಂದ ನುಡಿತಾ ಇದೀಯಾ. ಇಲ್ಲಿ ಬಂದಂತಹ ಬ್ರಹ್ಮಾದಿ ದೇವತೆಗಳೆಲ್ಲ ನೋಡ್ತಾ ಇದ್ದಾರೆ, ಅವರು ಕೂಡ ಸಾಕ್ಷಿಯಾಗಿದೆ. ನೀನು ಸರ್ವಶಕ್ತಿಯನ್ನು ಕೂಡ ಉಪಯೋಗಿಸ್ಕೊಂಡು ಪ್ರಯೋಗ ಮಾಡುವಂತಹ ಮೂರು ಬಾಣಗಳನ್ನು ಕೂಡ ನನಗೆ ಮುಟ್ಟೋದ್ರೊಳಗೆ ನಾನು ತುಂಡರಿಸದೇ ಇದ್ರೆ ಈ ಭೂಮಿಯಲ್ಲಿ ಮಹಾಪಾತಕಿಗಳಿಗೆ ಯಾವ ಒಂದು ದುರ್ಗತಿಯಾಗತ್ತೋ ಅಂಥ ದುರ್ಗತಿ ನನಗೆ ಬರಲಿಪ್ಪ ಅಂತ ಹೇಳಿಬಿಟ್ಟು ಅವನು ಹೇಳ್ತಾ ತನ್ನ ಒಂದು ತೀವ್ರವಾದಂತಹ ಬಾಣವನ್ನು ತೆಗೆದುಕೊಂಡ್ಬಿಟ್ಟು ಅರ್ಜುನನ ರಥದ ಮೇಲೆ ಪ್ರಯೋಗ ಮಾಡಿದ್ದಾನೆ. ರಥ ಸ್ವಲ್ಪ ದೂರ ತೊಲಗಿಬಿಡ್ತು. ಅಲ್ಲೇ ವಿಶೇಷವಾಗಿ ಸುಧನ್ವನ ಮನಸ್ಸಿನಲ್ಲಿ ಏನಿತ್ತು ಅಂತಂದರೆ, ಕೃಷ್ಣ ರಥದ ಮೇಲೆ ಕೂಳ್ತಿದ್ದಾನೆ ಅಂತ ಹೇಳಿ ನೀನು ಈ ರೀತಿ ಅಹಂಕಾರ ಪಡ್ತಾ ಇದೆಯಾ, ಕೃಷ್ಣನ ಸಮೇತವಾಗಿ ನಿನ್ನ ರಥವನ್ನು ನಾನು ತಳ್ಳಿಬಿಡ್ತೇನೆ ಹಿಂದಕ್ಕೆ ಅಂತ ಹೇಳಿಬಿಟ್ಟು ಆ ಒಂದು ಬಾಣದಿಂದ ಅರ್ಜುನನ ರಥ ಹಿಂದಕ್ಕೆ ಸರಿದು ಬಿಟ್ಟಿದೆ. ಯಾವ ರೀತಿ ಆ ಬಾಣದಿಂದ ಪರಿಣಾಮವಾಯಿತು ಅಂತ ಹೇಳಿಬಿಟ್ಟು ಕವಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾನೆ. ಕೃಷ್ಣನಿಗೂ ಕೂಡ ಒಂದು ಸಂಕಷ್ಟಕ್ಕೆ ಸಿಕ್ಕಿಸ್ಬಿಟ್ಟ.

ಈ ರೀತಿಯಾಗಿ ಆ ಸುಧನ್ವನ ಆ ಬಾಣ ಪ್ರಯೋಗ ಯಾವಾಗಾಯಿತು, ರಥಕ್ಕೆ ಬಡೀತು, ಅದು ಕ್ಷಣ ಮಾತ್ರದಲ್ಲಿ ಬೆಂಡಾಗ್ಬಿಡ್ತಂತೆ, ಇಡೀ ರಥವೇ ಒಂಥರ ಬಾಗ್ಬಿಡ್ತು. ನಾರ್ಮೊಳಂ ಪೋಗೋಲ್ಕೆ ಅಂತ 400 ಮೊಳ ಹಿಂದಕ್ಕೆ ಹೋಗ್ಬಿಡ್ತು. ಆ ಸಂದರ್ಭದಲ್ಲಿ ಸುಧನ್ವನ ಪರಾಕ್ರಮವನ್ನು ನೋಡಿಬಿಟ್ಟು ಕೃಷ್ಣ ತಲೆದೂಗುಬಿಟ್ಟ, ಸುಧನ್ವನನ್ನು ಕೊಂಡಾಡ್ತಾ ಇದ್ದಾನೆ. ಆ ಬಾ ಪರಾಕ್ರಮಿ ಅಂದರೆ ಸುಧನ್ವ ಅಂತ ಹೇಳಿಬಿಟ್ಟು ಅವನನ್ನು ಕೊಂಡಾಡ್ತಾ ಅರ್ಜುನನನ್ನು ನೋಡ್ದ. ನೋಡಿಬಿಟ್ಟು ಒಂಥರ ಭಗವಂತನಿಗೆ ಮನಸ್ಸಿಗೆ ದುಃಖವಾಗ್ಬಿಡ್ತು. ಅಲ್ಲಪ್ಪ, ಅವತ್ತು ಜಯದ್ರಥನ ಸಂಹಾರ ಕಾಲದಲ್ಲಿ ನನ್ನನ್ನು ಕೇಳದೆ ಪ್ರತಿಜ್ಞೆ ಮಾಡಿದೆ, ಈ ಒಂದು 4-5 ದಿವಸ ಸೂರ್ಯಾಸ್ತದೊಳಗೆ ಈ ಜಯದ್ರಥನ ತಲೆಯನ್ನು ನಾನು ಹಾರಿಸದೇ ಇದ್ರೆ ನನಗಿಂಥ ದೋಷ ಬರಲಿ ಅಂತ. ನಾನು ಪಕ್ಕದಲ್ಲಿ ಇದ್ದೀನಿ ಕೃಷ್ಣ, ಏನು ಮಾಡಲಿ, ನನ್ನನ್ನು ಕೇಳದೆ ಪ್ರತಿಜ್ಞೆ ಮಾಡಿಬಿಟ್ಟಿಯ, ನಿನ್ನ ಪ್ರತಿಜ್ಞೆ ಪೂರೈಸೋದಕ್ಕೆ ನಾನು ಅನೇಕ ರೀತಿಯ ಲೀಲೆಗಳನ್ನು ಮಾಡೋ ಹಾಗಾಯಿತು. ಅಲ್ಲಪ್ಪ, ಇವಾಗಲೂ ಕೂಡ ಅಂಥ ಒಂದು ಸಂದರ್ಭವನ್ನೇ ತಂದ್ಕೊಂಡು ಬಿಟ್ಟಿದೆಯಲ್ಲಪ್ಪ, ನಾನು ಸಿಟ್ಟಾದರೂ ಕೂಡ ಇವನು ಹೆದರೋನಲ್ಲ, ಇವನು ಮಹಾಭಾಗವತೋತ್ತಮ. ಪರಮಾತ್ಮನ ಸಿಟ್ಟು ಅಂತಂದರೆ ಅದು ಅನುಗ್ರಹ ಮಾಡ್ತಾನೆ ಹೊರತು ಸ್ವಲ್ಪವೂ ಕೂಡ ಹೆದರೋದಿಲ್ಲ. ಅಷ್ಟೇ ಅಲ್ಲ, ಈ ಸುಧನ್ವನನ್ನು ಎದುರಿಸೋರು ಯಾರಿದ್ದಾರೆ, ನೀನು ಸ್ವಲ್ಪವೂ ಕೂಡ ಆಲೋಚನೆ ಮಾಡದೆ ನನ್ನ ಹತ್ರ ಕೇಳ್ದೇನೆ ಪ್ರತಿಜ್ಞೆ ಮಾಡಿಬಿಟ್ಟಿಯಲ್ಲಪ್ಪ ಅಂತ ಹೇಳಿಬಿಟ್ಟು ಈ ಸುಧನ್ವನನ್ನು ವಿಶೇಷವಾಗಿ ಪರಮಾತ್ಮ ಕೊಂಡಾಡ್ತಾ ಇದ್ದಾನೆ. ಯಾಕೆ ಅಂತಂದರೆ ಈ ಸುಧನ್ವನಿಗೆ ಈಗ ಮರಣಕಾಲ ಸನ್ನಿಹಿತವಾಗಿದೆ, ಮರಣಾಂತಾನಿ ವೈರಾಣಿ ಅಂತ ಹೇಳಿಬಿಟ್ಟು ಶಾಸ್ತ್ರಕಾರರು ಹೇಳ್ತಾರೆ. ಆದ್ದರಿಂದ ಈ ಸುಧನ್ವ ಸಾಮಾನ್ಯನಲ್ಲಪ್ಪ, ಏಕಪತ್ನಿ ವ್ರತಸ್ಥ, ಅವನಿಗೆ ವಿಶೇಷವಾದಂಥ ಬ್ರಹ್ಮಚರ್ಯದ ಬಲವೂ ಕೂಡ ಇದೆ.

ಅರ್ಜುನ, ಇವನು ಏಕಪತ್ನಿ ವ್ರತಸ್ಥನಾಗಿರೋದ್ರಿಂದ ಬ್ರಹ್ಮಚರ್ಯದ ಸಾಮರ್ಥ್ಯವಿದೆ. ಇವನು ತಂದೆಯ ಮಾತಿಗೆ ಬಹಳ ವಿಧೇಯನಾಗಿರೋದ್ರಿಂದ ಪೂರ್ಣವಾಗಿ ತಂದೆಯ ಅನುಗ್ರಹವಿದೆ. ಅಷ್ಟೇ ಅಲ್ಲ, ಯಾವತ್ತೂ ಕೂಡ ಯಾವುದೇ ಒಂದು ಪ್ರಯೋಜನಾಪೇಕ್ಷೆ ಇಲ್ಲದೆ ಬಹಳ ಏಕಾಗ್ರತೆಯಿಂದ ನನ್ನ ಭಕ್ತನಾಗಿದ್ದಾನೆ. ಆದ್ದರಿಂದ ಸಾಕ್ಷಾತ್ ಪರಮೇಶ್ವರನೇ ಬಂದರೂ ಕೂಡ, ಬ್ರಹ್ಮ ಬಂದರು, ದೇವೇಂದ್ರ ಬಂದರು, ಯುದ್ಧದಲ್ಲಿ ಹಿಮ್ಮೆಟ್ಟೋದಿಲ್ಲ. ಇವನ ಶೌರ್ಯವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿಬಿಟ್ಟು ನೀನು ಯುದ್ಧ ಮಾಡೋದು ಅಂದರೆ ಸಾಮರ್ಥ್ಯವಲ್ಲಪ್ಪ. ನೋಡು, ಇವನ ಶೌರ್ಯವನ್ನು ನೋಡು, ನಮ್ಮನ್ನೇ ಸುಸ್ತು ಮಾಡಿಸಿಬಿಟ್ಟಿದ್ದಾನೆ. ಮೂರು ಲೋಕವನ್ನೂ ಕೂಡ ಎದುರಿಸುವಂತಹ ವಿಶೇಷ ಸಾಮರ್ಥ್ಯವಿದೆ ಇವನಿಗೆ. ಇವನ ವೀರ್ಯವನ್ನು ನೋಡು ಅಂತ ಹೇಳಿಬಿಟ್ಟು ಆ ಸುಧನ್ವನನ್ನು ಹೊಗಳ್ತಾ ಇದ್ದಾನೆ. ಈ ರೀತಿ ಅರ್ಜುನನ ಮಾತು ಕೃಷ್ಣನ ಮಾತನ್ನು ಕೂಡ ಕೇಳ್ತಾ ಸುಧನ್ವ ಹೇಳ್ತಾ ಇದ್ದಾನೆ.

0: ಸುಧನ್ವನನ್ನ ಮತ್ತೆ ಮತ್ತೆ ವರ್ಣಿಸ್ತಾ ಪರಮಾತ್ಮ ಹೇಳೋಣ, ಆ ಸುಧನ್ವನಿಗೆ ಆ ಮಾತನ್ ಕೇಳಿಬಿಟ್ಟು ಅವನು ಇರೋ ವಿಷಯವನ್ನು ಹೇಳ್ತಾ ಇದ್ದಾನೆ. ಪರಮಾತ್ಮ, ಗೋವರ್ಧನ ಗಿರಿಯನ್ನು ಧಾರಣೆ ಮಾಡಿಬಿಟ್ಟು ನೀನು ಗೋಕುಲವನ್ನು ರಕ್ಷಣೆ ಮಾಡೋ ಹಾಗೆ ಅರ್ಜುನನನ್ನು ರಕ್ಷಣೆ ಮಾಡ್ತಾ ಇದೀಯಾ. ನಾವು ನಿನ್ನ ಕೃಪೆಗೆ ಸೇರಿದವರಲ್ಲ. ಆಯ್ತಪ್ಪ, ಈ ಶರೀರವನ್ನು ಯುದ್ಧದಲ್ಲಿ ನಿನಗೆ ಒಪ್ಪಿಸ್ಬಿಡ್ತೀನಿ. ನೀನು ಬಂದಿದೀಯಾ ಅಂಥೇಳಿ ಹೆದರಿಬಿಟ್ಟು ನಾನೇನಾದ್ರು ಅಳುಕಿದ್ರೆ ನಿನ್ನ ಭಕ್ತನಲ್ಲ ಅಂತ ಆಗಬೇಕು. ನೋಡು ನನ್ನ ಶಕ್ತಿಯನ್ನು ಅಂತ ಹೇಳಿಬಿಟ್ಟು ಅವನು ವೀರಾವೇಶದಿಂದ ಬಾಣಪ್ರಯೋಗವನ್ನು ಮಾಡೋಣ. ಅರ್ಜುನನ ರಥ ಪುನಃ ತಿರುಗುತ್ತಾ ಇದೆ. ವಿಶೇಷವಾದಂತಹ ಆ ಸಾಮರ್ಥ್ಯದಿಂದ ರಥದಲ್ಲಿ ಆದ ಪರಿಣಾಮವನ್ನು ನೋಡಿಬಿಟ್ಟು ಮತ್ತೆ ಮತ್ತೆ ವರ್ಣಿಸ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಅರ್ಜುನನಿಗೆ ಬಹಳ ಸಿಟ್ಟು ಬಂದಿದೆ.
1: ಕೊಡ ವಿಪತಿಗೆ ಬಳಿಕ ಕಣ್ಣು

ಪಡೆನಡುಗೆ ಬೊಬ್ಬಿರಿದು ಪೂಡಿದಂಬಾಣಮಂ ಸೆಳೆದು ನಿಜ ಕಾರ್ಮುಕವನು ಕತಿಯಿಂದೆ ಫಲುಗುಣಂ ಪೂಡಿದ ಮಹಾಶ್ರಮಂ ಶತಪತ್ರ

ಮೂರು ಬಾಣವನ್ನು ಬಿಡ್ತೀನಿ, ಅದರಲ್ಲಿ ನಿನ್ನ ತಲೆಯನ್ನು ತೆಗೀತೀನಿ ಅಂತ ಅರ್ಜುನನ ಪ್ರತಿಜ್ಞೆ. ಮೂರು ಬಾಣವನ್ನು ಕತ್ತರಿಸ್ತೀನಿ ಅಂತ ಸುಧನ್ವನ ಪ್ರತಿಜ್ಞೆ. ಅರ್ಜುನ ಬಹಳ ಸಿಟ್ಟಿನಿಂದ ಬಾಣವನ್ನ ಧನುಸಿಗೆ ಹೂಡಿದ. ಕೂಡಿದ ಕೂಡಲೇ ಕೃಷ್ಣ ಅದಕ್ಕೆ ತಾನು ಗೋವರ್ಧನ ಗಿರಿಯನ್ನು ಧಾರಣೆ ಮಾಡಿದಾಗ ಆ ಒಂದು ಗೋಕುಲವನ್ನು ಕಾಪಾಡಿದ ಪುಣ್ಯವೇನಿತ್ತು ಆ ಪುಣ್ಯವನ್ನ ಆ ಬಾಣಕ್ಕೆ ತುಂಬ ಬಿಟ್ಟುಬಿಟ್ಟು ಅರ್ಜುನ ಬೇಗ ಈ ಸುಧನ್ವನ ತಲೆಯನ್ನು ಕತ್ತರಿಸು ಸಾಕು ಅಂತ ಹೇಳಿಬಿಟ್ಟು ಹೇಳೋಣ. ಅವನು ಬಾಣವನ್ನ ಪ್ರಯೋಗ ಮಾಡಿದ್ದಾನೆ. ಆ ಬಾಣವನ್ನ ಸುಧನ್ವ ಕೂಡ ತುಂಡರಿಸ್ತಾ ಇದ್ದಾನೆ. ಬಹಳ ಚೆನ್ನಾಗಿ ಕವಿ ಅವರಿಬ್ಬರ ಯುದ್ಧದ ಆ ಮೂರು ಬಾಣಗಳ ಕಥೆಯನ್ನು ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾನೆ.

ಸುಧನ್ವ ಪರಮಾತ್ಮ, ನಿನ್ನ ಪುಣ್ಯವನ್ನೆಲ್ಲ ಬಾಣ ಕೊಟ್ಬಿಟ್ಟೆ, ಈಗ ಈ ಬಾಣವನ್ನು ಕತ್ತರಿಸೋದ್ನ ನಿನಗೆ ಬೇಜಾರಾಗಲ್ಲ ತಾನೇ ಅಂತೇಳಿ ತಮಾಷೆ ಮಾಡ್ತಾ ಒಂದೇ ಒಂದು ಬಾಣದಿಂದ ಅರ್ಜುನನ ಬಾಣವನ್ನ ಕಡಿದಿದ್ದಾನೆ. ದೇವತೆಗಳಿಗೆಲ್ಲ ಬಹಳ ಸಂತೋಷವಾಗಿದೆ. ಅರ್ಜುನನ ಪ್ರತಿಜ್ಞೆಯಲ್ಲಿ ಒಂದು ಬಾಣ ಮುಗಿದು ಹೋಗಿದೆ. ಅರ್ಜುನ ಎರಡನೇ ಬಾಣವನ್ನ ಪ್ರಯೋಗ ಮಾಡೋದಕ್ಕೆ ತಗೊಂಡಿದ್ದಾನೆ. ಅದಕ್ಕೆ ಕೃಷ್ಣ ತನ್ನ ಕೃಷ್ಣಾವತಾರದ ಪುಣ್ಯವನ್ನೆಲ್ಲ ಧಾರೆ ಎರೀತಾ ಇದ್ದಾನೆ.

ಎರಡು ಬಾಣವನ್ನು ಕತ್ತರಿಸಿಯಾಯಿತು, ಮೂರನೇ ಬಾಣವನ್ನ ಹೊಡೋವಾಗ ಅರ್ಜುನ ಹೇಳ್ತಾ ಇದ್ದಾನೆ, ಕೃಷ್ಣ ಇನ್ನು ಒಂದು ಬಾಣ ಇದೆ, ಇದರಲ್ಲೇನಾದರೂ ಕೂಡ ನಾನು ಸುಧನ್ವನ ಶಿರಸ್ಸನ್ನ ಹಾರಿಸದೇ ಇದ್ರೆ ಶಿವನಿಗೂ ವಿಷ್ಣುವಿಗೂ ಭೇದವನ್ನು ಮಾಡಿ ಕೃಷ್ಣ ಹೆಚ್ಚು ವಿಷ್ಣು ಹೆಚ್ಚು ಶಿವ ಕಡಿಮೆ, ಶಿವ ಹೆಚ್ಚು ವಿಷ್ಣು ಕಡಿಮೆ, ಈ ರೀತಿ ಹರಿಹರ ಭೇದವನ್ನು ಮಾಡಿ ನಿಂದೆ ಮಾಡ್ತಾನಲ್ಲ ಅಂಥವನಿಗೆ ಯಾವ ದುರ್ಗತಿ ಆಗತ್ತೋ ಅಂಥ ದುರ್ಗತಿ ನನಗಾಗಲಿ ಅಂತ ಹೇಳಿಬಿಟ್ಟು ಅವನು ಬಾಣವನ್ನು ಹೂಡಿದ್ದಾನೆ. ಆ ಸಂದರ್ಭದಲ್ಲಿ ಕೃಷ್ಣ ಆ ಬಾಣಕ್ಕೆ ತನ್ನ ಶಕ್ತಿಗಳನ್ನೆಲ್ಲ ತುಂಬಿದ್ದು ಸಾಕಾಗಲಿಲ್ಲ ಅಂಥೇಳಿ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರರನ್ನೇ ಆವಾಹನೆ ಮಾಡ್ತಾ ಇದ್ದಾನೆ.

0: ಬ್ರಹ್ಮ ವಿಷ್ಣು ಮಹೇಶ್ವರರನ್ನೇ ಆ ಬಾಣದಲ್ಲಿ ಆವಾಹನೆ ಮಾಡಿಬಿಟ್ಟು ರಾಮಾವತಾರದಲ್ಲಿ ತಾನು ಲೋಕವನ್ನ ರಕ್ಷಣೆ ಮಾಡಿದ್ದರಿಂದ ಬಂಡ ಪುಣ್ಯವನ್ನೆಲ್ಲ ಕೃಷ್ಣ ಪರಮಾತ್ಮ ಸೇರಿಸಿಬಿಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಈ ಮೂರನೇ ಬಾಣದಲ್ಲಿ ಸುಧನ್ವನ ಸಂಹಾರ ಅಂತ ತೀರ್ಮಾನ ಮಾಡಿಕೊಂಡು ಕೃಷ್ಣ ಪಾಂಚಜನ್ಯ ಶಂಖವನ್ನು ಅರ್ಜುನ ದೇವದತ್ತ ಶಂಖವನ್ನು ಊದುಬಿಟ್ಟಿದ್ದಾನೆ. ಇಡೀ ಪ್ರಪಂಚವೆಲ್ಲ ಅದಿರುತ್ತಾ ಇದೆ. ಆಂಜನೇಯ ಬಹಳ ಉತ್ಸಾಹದಿಂದ ನಾದವನ್ನು ಮಾಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಸುಧನ್ವ ಕೃಷ್ಣನನ್ನ ನೋಡ್ತಾ ಹೇಳ್ತಾ ಇದ್ದಾನೆ, ಕೃಷ್ಣ ಈಗ ವಾಸ್ತವವಾಗಿ ಹೇಳೋದಾದ್ರೆ ನೀನು ಅಷ್ಟೂ ಪುಣ್ಯವನ್ನ ತಗೊಂಡವನು ನಾನೋ ಅರ್ಜುನನೋ ಈಗ ಹೇಳು, ಯಾಕೆಂದ್ರೆ ಅರ್ಜುನನಿಗೋಸ್ಕರವಾಗಿ ನಿನ್ನ ಎಲ್ಲ ಪುಣ್ಯವನ್ನು ಖರ್ಚು ಮಾಡ್ಕೊಂಡ್ಬಿಟ್ಟಿಯಾ ಅಂತ ಹೇಳ್ಬಿಟ್ಟು ತಮಾಷೆಯಿಂದ ಸುಧನ್ವ ಕೃಷ್ಣನ ಹತ್ರ ಹೇಳ್ತಾ ಇದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 13ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಎಲ್ ರತ್ನ, ವ್ಯಾಖ್ಯಾನ ಮಾಡಿದವರು ಶ್ರೀ ಕೇಶವ ಅವಧಾನಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: समाप्त हुआ, नमस्कार।
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ, ಆಹಾರ ಖಾತೆ ಜವಾಬ್ದಾರಿ ವಹಿಸಿಕೊಳ್ಳದಿರಲು ಸಚಿವ ಕೆಎಚ್ ಮುನಿಯಪ್ಪ ನಿರ್ಧಾರ, ಹಿರಿಯ ನಾಯಕರಿಂದ ಮನವೊಲಿಕೆ ಯತ್ನ. ರಾಜ್ಯಸಭಾ ಚುನಾವಣೆ, ವಿಧಾನಸೌಧದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರ ಸಲ್ಲಿಕೆ. ಇಂದು ವಿಶ್ವ ಪರಿಸರ ದಿನ, ಕೂಡ್ಲಿಗಿಯಲ್ಲಿ ಸಾವಯವ ತೋಟಗಾರಿಕಾ ನೆಡುತೋಪು ಯೋಜನೆಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ರಾಜ್ಯದ 4 ಸಾರಿಗೆ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಯೋಜನೆ ಜಾರಿಗೊಳಿಸಿ ಸರ್ಕಾರ ಆದೇಶ. ಕರಾವಳಿ, ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ಭಾರೀ ಮಳೆ, ಮೀನುಗಾರಿಕೆ ನಿಷೇಧ ಹೇರಿದ ದಕ್ಷಿಣ ಕನ್ನಡ ಜಿಲ್ಲಾಡಳಿತ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನೀಡುವುದಾಗಿ ನೀಡಿದ ಭರವಸೆಯಿಂದ ಹಿಂದೆ ಸರಿದಿದ್ದಾರೆ ಎಂದು ಆರೋಪಿಸಿ ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜೀನಾಮೆಯನ್ನು ಸ್ವೀಕರಿಸಬೇಕೇ ಅಥವಾ ಬೇಡವೇ ಎಂಬುದನ್ನು ನಿರ್ಧರಿಸಲು ಪಕ್ಷದ ನಾಯಕತ್ವಕ್ಕೆ ಬಿಡುವುದಾಗಿ ತಿಳಿಸಿದ್ದಾರೆ. ಈ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದು, ರಾಮಲಿಂಗಾರೆಡ್ಡಿ ತಮ್ಮ ಆಪ್ತ ಸ್ನೇಹಿತರಾಗಿದ್ದು ಅವರೊಂದಿಗೆ ಚರ್ಚಿಸಿ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಮಲಿಂಗಾರೆಡ್ಡಿಯವರಿಗೆ ಜಲಸಂಪನ್ಮೂಲ ಖಾತೆ ನೀಡಿದ್ದು ಅವರು ನಗರ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸಲು ಬಯಸಿರುವುದಾಗಿ ತಿಳಿಸಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಬಳಿಕ ಆಹಾರ ಸಚಿವಾಲಯದ ಜವಾಬ್ದಾರಿ ವಹಿಸಿಕೊಳ್ಳಲು ಸಚಿವ ಕೆಎಚ್ ಮುನಿಯಪ್ಪ ನಿರಾಕರಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಿರಿಯ ಸಚಿವರು ಹಾಗೂ ಪಕ್ಷದ ವರಿಷ್ಠರು ತಮಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಲು ಮಧ್ಯಪ್ರವೇಶಿಸುವಂತೆ ಒತ್ತಾಯಿಸಿದ್ದಾರೆ. ತಾವು ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನದ ಅಧಿಕಾರವನ್ನು ವಹಿಸಿಕೊಳ್ಳುವುದಿಲ್ಲ ಎಂದು ಘೋಷಿಸಿದ್ದಾರೆ. ಪಕ್ಷದ ವರಿಷ್ಠರು ತಮ್ಮ ಹಿರಿತನವನ್ನು ಗುರುತಿಸಬೇಕು ಹಾಗೂ ಖಾತೆ ಹಂಚಿಕೆಯಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ನಡುವೆ ಬೆಂಗಳೂರಿನಲ್ಲಿರುವ ಕಾಂಗ್ರೆಸ್ ಹಿರಿಯ ನಾಯಕರಾದ ರಾಹುಲ್ ಗಾಂಧಿ, ಪ್ರಿಯಾಂಕ್ ಖರ್ಗೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಸಂಪುಟದಲ್ಲಿನ ಭಿನ್ನಮತ ಹಾಗೂ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಕೂಡಲೇ ಸಚಿವರ ಅಸಮಾಧಾನವನ್ನು ಬಗೆಹರಿಸುವಂತೆ ಸೂಚನೆ ನೀಡಿದ್ದಾರೆ. ರಾಜ್ಯಸಭಾ ಚುನಾವಣೆಗೆ ಇಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿನಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ವಿಧಾನಸಭೆ ಕಾರ್ಯದರ್ಶಿ, ಚುನಾವಣಾಧಿಕಾರಿ ವಿಶಾಲಾಕ್ಷಿಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಹರಿಪ್ರಸಾದ್ ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ದರು. ಜೂನ್ 18ರಂದು ರಾಜ್ಯಸಭೆಗೆ ಚುನಾವಣೆ ನಡೆಯಲಿದೆ. ಗ್ರಾಮೀಣ ಭಾಗದ ಜನರಿಗೆ ಶುದ್ದ ಕುಡಿಯುವ ನೀರು ಪೂರೈಸುವುದು ತಮ್ಮ ಮೊದಲ ಆದ್ಯತೆಯಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ 25 ವರ್ಷಗಳ ದೀರ್ಘಾವಧಿಗೆ ಭೂ ಮೇಲ್ಮೈ ನೀರು ಬಳಸಿ ಗ್ರಾಮೀಣ ಭಾಗಕ್ಕೆ ಪೂರೈಕೆ ಮಾಡುವುದು ಸರ್ಕಾರದ ಸಂಕಲ್ಪವಾಗಿದ್ದು ಇದರ ಅನುಷ್ಠಾನಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದ್ದಾರೆ. ನಾಳೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸುತ್ತಿದ್ದು ಮುಂದಿನ ಯೋಜನೆ ರೂಪಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ವಿಶ್ವ ಪರಿಸರ ದಿನದ ಹಿನ್ನೆಲೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿಜಯನಗರದ ಕೂಡ್ಲಿಗಿ ಸಾವಯವ ತೋಟಗಾರಿಕಾ ನೆಡುತೋಪು ಯೋಜನೆಗೆ ಚಾಲನೆ ನೀಡಿದರು.

ಈ ಯೋಜನೆಯ ಮೊದಲ ಹಂತವು 160 ಎಕರೆ ಪ್ರದೇಶವನ್ನು ಒಳಗೊಂಡಿದ್ದು 50,000 ಮರಗಳನ್ನು ನೆಡುವ ಗುರಿ ಹೊಂದಲಾಗಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ನಿರ್ಮಲಾ ಸೀತಾರಾಮನ್, ಕೂಡ್ಲಿಗಿ ಯೋಜನೆಯಲ್ಲಿ ಒಣಭೂಮಿಯ ಪರಿಸ್ಥಿತಿಗಳಿಗೆ ಸೂಕ್ತವಾದ ಮರ ಆಧಾರಿತ ಕೃಷಿಯನ್ನು ಉತ್ತೇಜಿಸಲಿದೆ ಎಂದು ಹೇಳಿದ್ದಾರೆ. ಹನಿ ನೀರಾವರಿ, ಹೊದಿಕೆ ವಿಧಾನ, ಮಣ್ಣಿನ ಸಾರವರ್ಧನೆ, ಬೇಲಿ ಅಳವಡಿಕೆ ನಿರ್ವಹಣೆಯೊಂದಿಗೆ ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲು ಸಹಾಯವಾಗಲಿದೆ. ರೈತರಿಗೆ ದೀರ್ಘಾವಧಿಯ ಆದಾಯದ ಅವಕಾಶವನ್ನು ಸೃಷ್ಟಿಸಲು ಸಹಾಯ ಮಾಡಲಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಅವರು ಕೂಡ್ಲಿಗೆಯ ಸ್ಥಳೀಯ ಸ್ವಸಹಾಯ ಸಂಘಗಳು, ವೈವಿಧ್ಯಮಯ ಉತ್ಪನ್ನಗಳು ಮತ್ತು ಉದ್ಯಮಶೀಲತೆಯ ಉಪಕ್ರಮದ ಪ್ರದರ್ಶನ ಮಳಿಗೆಗಳನ್ನು ಉದ್ಘಾಟಿಸಿ ವೀಕ್ಷಿಸಿದರು. ಇದಕ್ಕೂ ಮೊದಲು ಸಚಿವೆ ನಿರ್ಮಲಾ ಸೀತಾರಾಮನ್ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಟಿಬಿ ಡ್ಯಾಂ ರಸ್ತೆಯ ಜಿಲ್ಲಾಧಿಕಾರಿ ಕಚೇರಿಯ ಸಮೀಪ ನಿರ್ಮಾಣವಾಗುತ್ತಿರುವ ನೂತನ ರಂಗಮಂದಿರವಾದ ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಮಂದಿರವು ಮುಕ್ತ ಆಕಾಶ ರಂಗಮಂದಿರ, ಕಲಾ ಗ್ಯಾಲರಿ ಮತ್ತು ಪ್ರದರ್ಶನ ಸಭಾಂಗಣ, ಮಿನಿ ಥಿಯೇಟರ್ ಹಾಗೂ ಗ್ರಂಥಾಲಯಗಳನ್ನು ಒಳಗೊಂಡ ಸುಸಜ್ಜಿತ ರಂಗಮಂದಿರವಾಗಿದೆ. ಇಂದು ಜಗತ್ತಿನಾದ್ಯಂತ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತಿದೆ. ಭೂಮಿಯ ಮೇಲಿನ ಜೀವ ಉಳಿಸಲು ಹಾಗೂ ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ಭಾಗವಾಗಿ 1973ರಿಂದ ಪ್ರತಿ ವರ್ಷ ಜೂನ್ 5ರಂದು ಪರಿಸರ ದಿನ ಆಚರಿಸಲಾಗುತ್ತಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಪರಿಸರದ ಉಳಿವಿಗೆ ಕರೆ ನೀಡಿದ್ದಾರೆ. ಪರಿಸರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಸಂದರ್ಭದಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಗಿಡ ನೆಟ್ಟು ನೀರೆರೆದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಚಿವ ಎಂಬಿ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಚಿವ ಕೆಎಚ್ ಮುನಿಯಪ್ಪ ಸಸಿ ನೆಡುವ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಪ್ರಾಕೃತಿಕ ಸಮತೋಲನ ಕಾಪಾಡಿಕೊಳ್ಳಬೇಕಾದರೆ ಭೂಪ್ರದೇಶಕ್ಕೆ ಅನುಗುಣವಾಗಿ ಅರಣ್ಯ ಹಾಗೂ ಗಿಡಮರಗಳು ಇರಬೇಕು ಎಂದು ಅಭಿಪ್ರಾಯಪಟ್ಟರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಕೃಷ್ಣ ಭಾಗ್ಯ ಜಲ ನಿಗಮದ ಅರಣ್ಯ ವಿಭಾಗದ ಸಹಯೋಗದಲ್ಲಿ ಸಸಿ ನೆಡುವ ಕಾರ್ಯವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮಕ್ಕೆ ಬಿಟಿಡಿಎ ಮುಖ್ಯ ಇಂಜಿನಿಯರ್ ಚಂದ್ರಹಾಸ ಬಂಡಿ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪರಿಸರ ಸಂರಕ್ಷಣೆ ಮತ್ತು ಹಸಿರು ವಾತಾವರಣ ನಿರ್ಮಾಣದ ಉದ್ದೇಶದಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸರ್ಕಾರಿ ಕಟ್ಟಡಗಳ ಆವರಣದಲ್ಲಿ ಸಸಿ ನೆಡುವ ಮೂಲಕ ಹಸಿರೀಕರಣಕ್ಕೆ ಮುಂದಾಗಿರುವುದಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಸಮರ್ಥ ಶಾಮನೂರು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೊದಲ ಸಚಿವ ಸಂಪುಟ ಸಭೆಯ ಬಳಿಕ ಘೋಷಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಯೋಜನೆಯನ್ನು ಜಾರಿಗೊಳಿಸಿ ಸರ್ಕಾರ ಇಂದು ಆದೇಶ ಹೊರಡಿಸಿದೆ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿನ ಎಲ್ಲಾ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ವಿಸ್ತರಿಸಲು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿತ್ತು. ರಾಜ್ಯದ 4 ಸಾರಿಗೆ ಸಂಸ್ಥೆಗಳಾದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಗಳ ಬಸ್ಗಳಲ್ಲಿ ಪ್ರಯಾಣಿಸುವ ರಾಜ್ಯದ ಶಾಲಾ ಕಾಲೇಜುಗಳಲ್ಲಿನ ಎಲ್ಲಾ ವಿದ್ಯಾರ್ಥಿಗಳು ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ಪಡೆಯಲಿದ್ದಾರೆ. ಕೇರಳಂಗೆ ಮುಂಗಾರು ಪ್ರವೇಶಿಸಿದ್ದು ರಾಜ್ಯದ ಹಲವೆಡೆ ಮಳೆಯಾಗುತ್ತಿದೆ. ಕರಾವಳಿ ಕರ್ನಾಟಕ, ಉತ್ತರ ಒಳನಾಡು ಸೇರಿದಂತೆ ಹಲವೆಡೆ ಇಂದು ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿಗೆ ಮುಂಗಾರು ಆಗಮನವಾಗಿದ್ದು ಇಂದು ಮುಂಜಾನೆಯಿಂದಲೇ ಭಾರೀ ಮಳೆಯಾಗುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಎಡೆಬಿಡದೆ ಮಳೆ ಸುರಿಯುತ್ತಿದೆ. ಸತತ ಮಳೆಯ ಪರಿಣಾಮವಾಗಿ ಮಂಗಳೂರಿನ ಪಂಪ್ವೆಲ್, ಜಪ್ಪಿನ ಮೊಗರು, ಕೊಟ್ಟಾರ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಜಲಾವೃತಗೊಂಡಿವೆ. ನಗರದ ರಸ್ತೆಗಳಲ್ಲಿ ಮಳೆ ನೀರು ತುಂಬಿದ್ದು ವಾಹನ ಸವಾರರು ಪಾದಾಚಾರಿಗಳ ಸಂಚಾರ ದುಸ್ತರವಾಗಿದೆ. ಮಳೆಗಾಲ ಆರಂಭವಾಗಿರುವುದರಿಂದ 2 ತಿಂಗಳ ಕಾಲ ಮೀನುಗಾರಿಕೆಗೆ ನಿಷೇಧ ಹೇರಲಾಗಿದ್ದು ಮೀನುಗಾರರು ನೀರಿಗಿಳಿಯದೆ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಮಡಿಕೇರಿ ಸೇರಿದಂತೆ ಕೊಡಗಿನ ಬಹುತೇಕ ಕಡೆ ಮಳೆಯಾಗುತ್ತಿದೆ. ಈ ವರ್ಷ 10 ದಿನ ತಡವಾಗಿ ಮುಂಗಾರು ಜಿಲ್ಲೆಗೆ ಪ್ರವೇಶಿಸಿದೆ. ಜಿಲ್ಲಾಡಳಿತ ಮುನ್ನೆಚ್ಚರಿಕಾ ಕ್ರಮವಾಗಿ ಸಕಲ ಸಿದ್ದತೆ ಕೈಗೊಂಡಿದೆ. ಕೋಲಾರ ಜಿಲ್ಲೆಯ ವೇಮ

0: ಹಾಸನಕಲ್ ಹೋಬಳಿಯಾದ್ಯಂತ ಕಳೆದ ಹಲವು ದಿನಗಳಿಂದ ಉತ್ತಮ ಮಳೆಯಾಗುತ್ತಿದ್ದು ರೈತರು ಮುಂಗಾರು ಬಿತ್ತನೆಗಾಗಿ ಭೂಮಿಯನ್ನು ಸಿದ್ಧಪಡಿಸುವ ಕಾಯಕದಲ್ಲಿ ನಿರತರಾಗಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ. ಆಹಾರ ಖಾತೆ ಜವಾಬ್ದಾರಿ ವಹಿಸಿಕೊಳ್ಳದಿರಲು ಸಚಿವ ಕೆಎಚ್ ಮುನಿಯಪ್ಪ ನಿರ್ಧಾರ. ಹಿರಿಯ ನಾಯಕರಿಂದ ಮನವೊಲಿಕೆ ಯತ್ನ. ರಾಜ್ಯಸಭಾ ಚುನಾವಣೆ. ವಿಧಾನಸೌಧದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರ ಸಲ್ಲಿಕೆ. ಇಂದು ವಿಶ್ವ ಪರಿಸರ ದಿನ. ಕೂಡ್ಲಿಗಿಯಲ್ಲಿ ಸಾವಯವ ತೋಟಗಾರಿಕಾ ನೆಡುತೋಪು ಯೋಜನೆಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ರಾಜ್ಯದ 4 ಸಾರಿಗೆ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಯೋಜನೆ ಜಾರಿಗೊಳಿಸಿ ಸರ್ಕಾರ ಆದೇಶ. ಕರಾವಳಿ ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ಭಾರೀ ಮಳೆ. ಮೀನುಗಾರಿಕೆಗೆ ನಿಷೇಧ ಹೇರಿದ ದಕ್ಷಿಣ ಕನ್ನಡ ಜಿಲ್ಲಾಡಳಿತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಈಗ ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ.
2: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
3: ಗಾಂಧೀಜಿ ಬೊಂಬೆಗೆ ಹೋದಾಗ ಇವರ ಅಕ್ಕನ ಗಂಡನಿಗೆ ಆರೋಗ್ಯ ಚೆನ್ನಾಗಿರಲಿಲ್ಲ. ಅಕ್ಕನಿಗೆ ಶುಶ್ರೂಷೆ ಮಾಡುವ ಶಕ್ತಿ ಇಲ್ಲ, ಕಾಯಿಲೆ ತೀವ್ರ ಆಗಿತ್ತು. ಆಗ ಗಾಂಧಿ ಹೇಳಿದ್ರಂತೆ, ನೋಡು ನಿನ್ನ ಗಂಡನ ಕರ್ಕೊಂಡು ರಾಜಕೋಟೆಗೆ ಹೋಗ್ಬಿಡೋಣ, ಅಲ್ಲೇ ನೋಡ್ಕೋತೀನಿ ಅಂತ. ಆಯಿತು ಅಂದ್ಲು ಅಕ್ಕ. ಅಕ್ಕ ಭಾವನ ಕರ್ಕೊಂಡು ರಾಜಕೋಟೆಗೆ ಹೋದರು. ಆ ಕಾಯಿಲೆ ಇವರು ತಿಳ್ಕೊಂಡಿದ್ದಕ್ಕಿಂತ ಹೆಚ್ಚು ಕಷ್ಟವಾಗಿತ್ತು, ಜಾಸ್ತಿ ದಿವಸ ಎಳೆದುಬಿಡ್ತು. ನೋಡ್ಕೊಳ್ಳೋರು ಯಾರು, ಇವು ತಮ್ಮ ಕೊಠಡಿಯಲ್ಲೇ ಭಾವನ ಮಲಗಿಸಿ ಹಗಲು ರಾತ್ರಿ ಉಪಚಾರಕ್ಕೆ ನಿಂತ್ಕೊಂಡ್ರು. ಶುಶ್ರೂಷೆ ಮಾಡ್ತಾ ಮಾಡ್ತಾನೆ ಆ ದಕ್ಷಿಣ ಆಫ್ರಿಕಾಗೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡಬೇಕು. ಅಷ್ಟು ಪ್ರಯತ್ನ ಮಾಡಿದರೂ ಅಕ್ಕನ ಗಂಡ ಉಳಿಲಿಲ್ಲ, ತೀರ್ಕೊಂಡ. ಆದರೆ ಒಂದು ಸಮಾಧಾನ ಗಾಂಧಿಗೆ ಏನಂದರೆ, ಅಂತ್ಯಕಾಲದಲ್ಲಿ ಅವನು ಶುಶ್ರೂಷೆ ಮಾಡೋಕ್ಕೆ ಅವಕಾಶ ಸಿಗ್ತಲ್ಲ ಅಂತ. ಈ ಘಟನೆ ನನಗೆ ಯಾಕೆ ಮುಖ್ಯ ಆಗತ್ತೆ ಅಂದರೆ, ಇದು ಮುಂದೆ ಗಾಂಧೀಜಿಯವರ ಜೀವನ ಪೂರ್ತಿ ಇದ್ದಂಥದ್ದು. ಮತ್ತೊಬ್ಬರಿಗೆ ಸೇವೆ ಮಾಡುವಂಥ ಸ್ವಭಾವ ಅವ್ರದ್ದು ಉತ್ಸಾಹ ಕೆಲಸ ಆಗಿತ್ತು. ಎಲ್ಲ ಕೆಲಸ ಬಿಟ್ಟು ಅದು ತನ್ನೀಲಾಗಿಬಿಡ್ತಿದ್ರು. ಒಂದೊಂದು ಸಲ ಹೆಂಡತಿ ಮಕ್ಕಳನ್ನು ಕೂಡ ಆ ಕೆಲಸದಲ್ಲಿ ಸೇರಿಸ್ಬಿಡ್ತಿದ್ರು. ಗಾಂಧೀಜಿ ಹೇಳ್ತಾರೆ, ಇಂಥ ಸೇವೆಯನ್ನು ಸಂತೋಷದಿಂದ ಮಾಡದೆ ಹೋದರೆ ಅದಕ್ಕೆ ಅರ್ಥ ಇಲ್ಲ. ಕೇವಲ ಆಡಂಬರ, ಸಾರ್ವಜನಿಕ ತೋರಿಕೆಗಾಗಿ ಮಾಡೋ ಕೆಲಸ ಮಾಡಿದರೆ ಮಾಡುವವನ ಉತ್ಸಾಹ ಕುಗ್ಗು ಹೋಗ್ತದೆ, ಅವನ ಶಕ್ತಿ ವಿಹೀನ ಆಗ್ತಾನೆ. ಸಂತೋಷವಿಲ್ಲದೆ ಮಾಡುವಂಥ ಸೇವೆಯಿಂದ ಸೇವೆ ಮಾಡೋನಿಗೂ ಫಲ ಇಲ್ಲ, ಮಾಡಿಸ್ಕೊಳ್ಳೋನಿಗೂ ಸುಖ ಇಲ್ಲ. ಆದರೆ ಸಂತೋಷ ಮನೋಭಾವನೆಯಿಂದ ಮಾಡಿದಂಥ ಕೆಲಸ ಎಲ್ಲವೂ ಅದ್ಭುತ ಅನಿಸುತ್ತೆ, ಬೇರೆ ಯಾವ ಕೆಲಸನೂ ಮುಖ್ಯ ಅಂತ ಅನಿಸೋಲ್ಲ. ಇವ್ರ ಭಾವ ಸ್ವರ್ಗಸ್ಥ ಆದ ಮರುದಿನ ಒಂದು ಸಾರ್ವಜನಿಕ ಸಭೆಗೆ ಹೋಗಬೇಕಾಯಿತು ಮುಂಬೈಗೆ. ಭಾಷಣದ ವಿಚಾರ ಮಾಡೋಕ್ಕೆ ಟೈಮ್ ಇಲ್ಲ ಇವರಿಗೆ. ಅನೇಕ ದಿನ ಹಗಲು ರಾತ್ರಿ ಆ ರೋಗಿ ಜೊತೆಗಿದ್ದಾರಲ್ಲ, ಗಂಟ್ಲು ಒಣಗಿ ಹೋಗಿದೆ, ದೇವರ ಮೇಲೆ ಭಾರ ಹಾಕಿ ಹೋದರು. ಯಾರನ್ನು ಭೇಟಿ ಆಗಬೇಕು? ಫಿರೋಜ್ ಶಾನ, ಸರ್ ಫಿರೋಜ್ ಶಾ, ಅವರೊಂದು ಚಕ್ರವರ್ತಿ ಇದ್ದ ಹಾಗೆ. ಅವ್ರು ಹೋಗಿ ಭೇಟಿ ಆದ್ರಂತೆ. ಅವ್ರು, ಗಾಂಧಿ ನಿಮ್ಮ ಭಾಷಣ ಸಿದ್ಧ ಆಗಿದೆಯಾ ಅಂತ ಕೇಳಿದ್ರಂತೆ. ಇವ್ರು ಹೆದರ್ಕೊಂಡು, ಇಲ್ಲ ಸ್ವಾಮಿ ನಾನು ಹಾಗೆ ಮಾತಾಡ್ತೀನಿ, ಬರೆದಿಲ್ಲ ಅಂದ್ರಂತೆ. ಏಹೇ ನಡೆಯೋಲ್ಲ ಮುಂಬೈಯಲ್ಲಿ, ಅದೆಲ್ಲ ನಡೆಯೋಲ್ಲ, ಯಾಕಂದರೆ ಇಲ್ಲಿ ವರ್ತಮಾನ ಪತ್ರಿಕೆಯವರು ಭಾಷಣಗಳನ್ನು ಸರಿಯಾಗಿ ಬರ್ಕೊಳ್ಳಲ್ಲ. ಈ ಸಭೆಯಿಂದ ನಮ್ಮ ಪ್ರಯೋಜನ ಆಗಬೇಕಾದ್ರೆ ನೀವು ಭಾಷಣ ಬರೀಲೇಬೇಕು. ನಾಳೆ ಬೆಳಗ್ಗೆವರೆಗೆ ನೀವು ಬರೆದು ಅದು ಮುದ್ರಣನೂ ಆಗಬೇಕು, ನಿಮ್ಮಿಂದ ಆಗತ್ತಾ ಅಂತ ಕೇಳಿದರು. ಇವ್ರಿಗೆ ಗಾಬರಿ ಆಗಿಬಿಡ್ತು. ಪ್ರಯತ್ನ ಮಾಡ್ತೀನಿ ಅಂದರು. ಆಯಿತು, ನಾನು ಮುನ್ಷಿಯವ್ರನ್ನ ಕಳಿಸ್ಕೊಡ್ತೀನಿ, ಹಸ್ತಪ್ರತಿ ಯಾವಾಗ ಕೊಡ್ತೀರಿ, ಎಷ್ಟು ಗಂಟೆಗೆ ಬರಬೇಕು ಅವರು, ಅದನ್ನ ಬರೆದು ಟೈಪ್ ಮಾಡಿ ಪ್ರಿಂಟ್ ಮಾಡಬೇಕಲ್ವಾ ಅಂದರು. ರಾತ್ರಿ 11 ಗಂಟೆಗೆ ಬರಲಿ ಅಂದರು. ಇವರು ಹೋಗಿ 11 ಗಂಟೆವರೆಗೂ ಉಸಿರು ಬಿಡದೆ ಕೂತ್ಕೊಂಡು ಬರೆದ್ರು, ಲೇಖನ ಬರೆದ್ರು. ಮರದೇವ್ ಸಭೆಗೆ ಹೋದಾಗ ಇವ್ರಿಗೆ ಗೊತ್ತಾಯಿತು ಗಾಂಧೀಜಿಗೆ ಫಿರೋಜ್ ಶಾ ಎಷ್ಟು ಬುದ್ಧಿವಂತರು ಅಂತ, ಯಾಕೆ ಬರೆಯೋಕ್ಕೆ ಹೇಳಿದ್ರು ಅಂತ. ದೊಡ್ಡ ಸಭೆ, ಕವಾಜಿ ಜಹಾಂಗೀರ್ ಇನ್ಸ್ಟಿಟ್ಯೂಟ್ ಅಂತ ದೊಡ್ಡ ಹಾಲು, ಅಲ್ಲಿ ಕಾರ್ಯಕ್ರಮ ಆಗೋದು. ಸರ್ ಫಿರೋಜ್ ಶಾ ಬರ್ತಾರೆ ಭಾಷಣಕ್ಕೆ ಅಂದರೆ ಜನ ಕಿಕ್ಕಿರ್ ತುಂಬಿಡ್ತಿದ್ರು. ಅದರಲ್ಲಿ ವಿದ್ಯಾರ್ಥಿಗಳು ಬಂದುಬಿಡೋರಂತೆ ಭಾಷಣ ಕೇಳೋದಕ್ಕೆ. ಗಾಂಧೀಜಿ ಮೊದಲೇ ಅನುಭವ ಆ ದೊಡ್ಡವ್ರ ಮುಂದೆ ಮಾತಾಡೋದು. ಭಾಷಣ ಓದೋದಕ್ಕೆ ಶುರು ಮಾಡಿದ್ರಂತೆ ಧ್ವನಿ ನಡುಗೋಕ್ಕೆ ಶುರು ಆಯಿತು, ಧ್ವನಿಯೇ ಕೇಳಿಸ್ತಾ ಇಲ್ಲ. ಇನ್ನವ್ರು ಕೇಳಿಸಲ್ಲ ಕೇಳಿಸಲ್ಲ ಅಂತ ಕೂಕೊಂಡ್ರು. ಫಿರೋಜ್ ಶಾ, ಜೋರಾಗಿ ಮಾತಾಡಿ ಗಾಂಧಿ ಅಂದ್ರೆ ಇವರಿಗೆ. ಇವ್ರು ಎಷ್ಟು ಜೋರಾಗಿ ಮಾತಾಡು ಅಂತಾರೋ ಅಷ್ಟು ಧ್ವನಿ ಕುಗ್ಗೋಯ್ತಂತ ಇವರು, ಮಾತಾಡೋಕ್ಕೆ ಆಗಲಿಲ್ಲ. ಇವರ ಸ್ನೇಹಿತ ಒಬ್ಬ ಕೇಶವರಾವ್ ದೇಶಪಾಂಡೆ ಅಂತಿದ್ದ, ಅವ್ನು ನಾನೇ ಓದ್ತೀನಿ ಕೊಡು ಅಂದ. ಅವನು ಓದಿದ,

ಅವನು ಓದಿದ್ದು ಕೂಡ ಜನರಿಗೆ ಕೇಳುತ್ತಿಲ್ಲ. ದನಿ ವಾಚ ವಾಚ ವಾಚ ಅಂತ ಕೂಗೋಕ್ ಶುರು ಮಾಡಿದರು. ವಾಚ ಅಂತ ಒಬ್ಬರು ಲಾಯರ್, ಅದ್ಭುತ, ಅವರು ಓದಬೇಕು ಅಂತ ವಾಚ ಇವರು ಭಾಷಣ ಹಿಡ್ಕೊಂಡು ಓದಿದ್ರಂತೆ. ಅದ್ಭುತ ಪರಿಣಾಮ ಆಯ್ತಂತೆ ಜನರ ಮೇಲೆ, ಅಷ್ಟು ಚೆಂದ. ಶ್ರೋತೃಗಳು ನಿಶ್ಶಬ್ದವಾಗಿ ಕೇಳೋದಲ್ಲದೆ ಅಲ್ಲಿ ನಡುವೆ ಚಪ್ಪಾಳೆ ತಟ್ಟಿ ಶೇಮ್ ಶೇಮ್ ಅನ್ನೋದು ಭಾಷಣ ಕೊನೆಯವರೆಗೆ ಕೇಳಿದ್ರಂತೆ. ಗಾಂಧಿ ಸಂತೋಷ ಆಯಿತು, ನನಗೆ ಓದೋಕ್ಕಾಗದೆ ಹೋದರೂ ನನ್ನ ಭಾಷಣ ಮತ್ತೊಬ್ಬರು ಓದಿದ್ರಲ್ಲ. ಆಗ ಅನ್ನಿಸ್ತು ನಾನು ತಯಾರಿ ಮಾಡ್ಕೊಳ್ಳೋದೆ ಬರೀದೇ ಹೋಗಿದ್ರೆ ಏನಾಗ್ತಿತ್ತು ಅಂತ. ಫಿರೋಜ್ ಶಾ ಮೆಚ್ಕೊಂಡ್ರಂತೆ ಇವ್ರ ಭಾಷಣ. ಇವ್ರು ಹೇಳ್ತಾರೆ, ಅವ್ರು ಮೆಚ್ಕೊಂಡಿದ್ದು ನನಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಷ್ಟು ತೃಪ್ತಿ ಆಯಿತು ಅಂತ. ಸರ್, ಫಿರೋಜ್ ಶಾರ ಸಹಾಯದಿಂದಾಗಿ ಇವ್ರು ಮುಂಬೈದಿಂದ ಪುಣೆಗೆ ಹೋದರು. ಆ ಪೂನಾದಲ್ಲಿ ಎರಡು ಪಕ್ಷಗಳಿದ್ವು ಅವಾಗ. ನನಗೆ ಎಲ್ಲ ಪಕ್ಷದವ್ರು ಸಪೋರ್ಟ್ ಬೇಕಾಗಿತ್ತಲ್ಲ ಗಾಂಧೀಜಿಯವರಿಗೆ, ಅದಕ್ಕೆ ಎಲ್ಲರ ಅಭಿಪ್ರಾಯ ತಗೋಬೇಕು ಅಂತ ಹೋದರು. ಮೊಟ್ಟ ಮೊದಲು ಇವರು ಭೇಟಿಯಾದದ್ದು ಲೋಕಮಾನ್ಯ ತಿಲಕ್ರನ್ನ. ತಿಲಕ್ರು ಹೇಳಿದ್ರಂತೆ, ನೋಡಿ, ನೀವು ಎಲ್ಲ ಪಕ್ಷಗಳ ಎಲ್ಲ ಜನರ ಸಹಾಯ ಅಭಿಪ್ರಾಯ ಹೊಂದಬೇಕು ಅನ್ನೋ ಸರಿ, ದಕ್ಷಿಣ ಆಫ್ರಿಕಾ ಪ್ರಶ್ನೆ ಮೇಲೆ ಭಿನ್ನಾಭಿಪ್ರಾಯ ಇಲ್ಲ, ಆದರೆ ನಿಮ್ಮ ಸಭೆಗೆ ಯಾವ ಪಕ್ಷಕ್ಕೂ ಸೇರದೇ ಇರುವಂಥವ್ರು ಅಧ್ಯಕ್ಷರಾಗಿರಬೇಕು. ಅಂಥವ್ರು ಒಬ್ಬರು ಇದ್ದಾರೆ ಪುಣೆದಲ್ಲಿ, ಪ್ರೊಫೆಸರ್ ಭಂಡಾರ್ಕರ್ ಅಂತಿದ್ದಾರೆ, ಅವ್ರನ್ನ ಹೋಗಿ ಕೇಳಿ ಇತ್ತೀಚೆಗೆ ಯಾವ ಕಾರ್ಯಕ್ರಮದಲ್ಲೂ ಅವ್ರು ಭಾಗವಹಿಸ್ತಾ ಇಲ್ಲ. ಒಂದು ವೇಳೆ ಈ ಪ್ರಶ್ನೆ ಅವ್ರನ್ನ ಹೊರಗೆ ಕೇಳಿದ್ರು ಎಳಿಬೋದು. ನೋಡಿ, ಅವರೇನಂತಾರೆ ಕೇಳ್ಕೊಂಬನ್ನಿ, ನಾನು ನಿಮಗೆ ಸಹಾಯ ಮಾಡ್ತೀನಿ, ನೀವು ಬೇಕಾದನ್ನು ನೋಡ್ಬೋದು, ಬಂದು ನೋಡಿ ಅಂದರು. ಅದು ಮೊದಲನೇ ಭೇಟಿ ಲೋಕಮಾನ್ಯರ ಜೊತೆಗೆ ಗಾಂಧೀಜಿಯವ್ರದ್ದು. ಅವ್ರು ನೋಡಿದಾಗ ಅವ್ರು ಎಷ್ಟು ಜನಪ್ರಿಯರಾದದ್ದಕ್ಕೆ ಅತ್ಯಂತ ವಿಶಿಷ್ಟ ವ್ಯಕ್ತಿತ್ವದ ರಹಸ್ಯ ಏನು ಗೊತ್ತಾಯಿತು ಅಂತ ಗಾಂಧಿ ಹೇಳ್ತಾರೆ. ನಂತರ ಅಲ್ಲಿಂದ ಹೋಗಿ ಗೋಪಾಲಕೃಷ್ಣ ಗೋಖಲೆಯವರನ್ನು ನೋಡ್ತಾರೆ. ಅವ್ರು ಫರ್ಗ್ಯೂಸನ್ ಕಾಲೇಜಲ್ಲಿ ಇದ್ರು ಅವಾಗ. ಅವ್ರು ಎಷ್ಟು ಪ್ರೀತಿಯಿಂದ ಇವರನ್ನು ಸ್ವಾಗತ ಮಾಡಿದರು ಅಂದರೆ, ಗಾಂಧೀಜಿ ಹೇಳ್ತಾರೆ, ನನ್ನ ಹೃದಯ ಅವ್ರ ಕೂಡಲೇ ಮಾರು ಹೋದಂಗಾಯಿತು. ಅವ್ರನ್ನು ಮೊದಲೇ ಸಲನೇ ನೋಡೋದು, ಆದರೆ ಎಷ್ಟೋ ವರ್ಷ ನೋಡಿದ ಪರಿಚಯ ಇದ್ದ ಹಾಗೆ ಅನಿಸ್ಬಿಡ್ತು ನಾನು ಭೇಟಿಯಾದಾಗ. ಫಿರೋಜ್ ಶಾರವರು ಗಾಂಧೀಜಿಯವ್ರಿಗೆ ಹಿಮಾಲಯದಂಗೆ ಕಂಡ್ರೆ, ಲೋಕಮಾನ್ಯ ತಿಲಕರು ಸಮುದ್ರದ ಹಾಗೆ ಕಂಡಿದ್ರಂತೆ, ಆದರೆ ಗೋಖಲೆಯವರು ಮಾತ್ರ ಗಂಗಾ ನದಿ ಹಾಗಿದ್ದರಂತೆ. ನೋಡಿ ಹೇಗಿದೆ, ಆ ಪವಿತ್ರವಾದ ನದಿಯಲ್ಲಿ ಯಾರಾದರೂ ಸ್ನಾನ ಮಾಡ್ಬೋದು, ಸಂತೋಷ ಪಡ್ಬೋದು. ಹಿಮಾಲಯ ಹತ್ತೋದು ಸಾಧ್ಯ ಇಲ್ಲ, ಸಮುದ್ರದಲ್ಲಿ ಪ್ರಯಾಣ ಮಾಡೋದು ಸುಲಭ ಅಲ್ಲ, ಆದರೆ ಗಂಗಾ ನದಿ ಮಾತ್ರ ಎಲ್ಲರನ್ನು ತೊಡೆ ಮೇಲೆ ಕೂಡಿಸ್ಕೊಂಡು ಹೃದಯದಲ್ಲಿ ನಲಿದಾಡೋಕ್ಕೆ ಆಹ್ವಾನ ಕೊಡ್ತಾಳೆ. ಹಾಗೆ ಗೋಖಲೆಯವರು ಏನು ಮಾಡಿದರು, ಇವರೊಬ್ಬ ವಿದ್ಯಾರ್ಥಿಯನ್ನ ಪರೀಕ್ಷೆ ಮಾಡೋ ಹಾಗೆ ಸೂಕ್ಷ್ಮ ಪರೀಕ್ಷೆ ಮಾಡಿ ಯಾರ್ಯಾರು ನೋಡಬೇಕು, ಹೇಗೆ ಮಾತಾಡಬೇಕು ಅಂತೆಲ್ಲ ಹೇಳಿಕೊಟ್ರು. ನನ್ನ ಭಾಷಣ ಏನು ಅನ್ನೋದು ಕೇಳೋಕೆ ಬರೆಸಿದರು, ಕಾಲೇಜ್ ತೋರಿಸಿದ್ರಂತೆ. ಯಾವಾಗಾದರೂ ಬಂದು ನೋಡಿ ನನ್ನ, ನೀವು ಭಂಡಾರ್ಕರ್ ನೋಡಿದ ಮೇಲೆ ಅದರ ಫಲಿತಾಂಶ ನನಗೆ ಹೇಳಿ ಅಂತ ಕಳಿಸಿದ್ರು ಇವ್ರನ್ನ. ಗಾಂಧೀಜಿ ಹೇಳ್ತಾರೆ, ಯಾವುದೇ ಮನುಷ್ಯನ ನೋಡಿದಾಗ ಆ ಪರಿಯ ಸುಖ ನನಗೆಂದೂ ಸಿಕ್ಕಿರಲಿಲ್ಲ. ಗೋಖಲೆಯವರು ಬದುಕಿದಾಗ ಅಥವಾ ಅವರು ತೀರ್ಕೊಂಡ ಮೇಲೆ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ನನ್ನ ಹೃದಯವನ್ನು ಆಕ್ರಮಿಸಿದ ಸ್ಥಾನವನ್ನು ಇನ್ಯಾರೂ ಆಕ್ರಮಿಸಲಿಲ್ಲ, ಅದು ಗೋಖಲೆಯವರಿಗೆ ಮಾತ್ರ ಮೀಸಲಾಗಿತ್ತು ಅಂತ ಹೇಳ್ತಾರೆ. ಡಾಕ್ಟರ್ ಭಂಡಾರ್ಕರ್ ಕಡೆ ಹೋದರು. ಅವರಂತೂ ಅಗ್ದಿ ತಂದೆ ಮಮತೆಯಿಂದ ನೋಡಿಕೊಂಡ್ರಂತೆ. ಮಧ್ಯಾಹ್ನ ಆಗಿತ್ತು, ಆದರೂ ಆ ಶಾಸ್ತ್ರಜ್ಞರು ಬಹುದೊಡ್ಡ ಶಾಸ್ತ್ರಜ್ಞರು, ಅವರು ಯಾವ ಪಕ್ಷಕ್ಕೆ ಸೇರದೆ ಹೋದ್ರಿಂದ ಹಿಂಗಾಗಬೇಕು, ನೀವು ಬರಬೇಕು ಅಂತ ಗಾಂಧಿ ಕೇಳ್ಕೊಂಡಾಗ ಆಗ್ಬೋದು ಅಂದರು. ನೋಡಿ, ನಾನು ಇತ್ತೀಚೆಗೆ ಯಾವ ರಾಜಕೀಯ ಕಾರ್ಯಕ್ರಮದಲ್ಲೂ ಭಾಗವಹಿಸೋದಿಲ್ಲ, ಆದರೆ ನಿಮಗೆ ಇಲ್ಲ ಅನ್ನೋದಿಲ್ಲ, ಯಾಕಂದರೆ ನಿಮ್ಮದು ರಾಜಕೀಯ ಅಲ್ಲ, ಬೇರೆ ದೇಶದ ಬಗ್ಗೆ ಮಾತಾಡ್ತಾ ಇದ್ದೀರಿ, ನಿಮ್ಮ ವಾದದಲ್ಲಿ ಸತ್ಯ ಇದೆ, ಆದ್ದರಿಂದ ಸಭೆಯಲ್ಲಿ ಬರ್ತೇನೆ. ತಿಲಕ್ ಮತ್ತು ಗೋಖಲೆ ಅವರಿಬ್ಬರದ್ದು ಸಲಹೆ ಪಡೆದದ್ದು ಒಳ್ಳೆಯದಾಯಿತು, ಆ ಎರಡೂ ಪಕ್ಷಗಳ ಆಶ್ರಯದಲ್ಲಿ ನಡೆಯುವಂಥ ಸಭೆಗೆ ನಾನು ಅಧ್ಯಕ್ಷ ಆಗ್ತೀನಿ ಸಂತೋಷದಿಂದ ಅಂತ ತಿಳಿಸಿ. ಸಭೆ ಇಂಥ ದಿವಸ ಆಗಬೇಕು ಅಂತ ನನ್ನ ಅನುಕೂಲ ಕೇಳಬೇಕಾದಿಲ್ಲ, ಅವ್ರಿಗೆ ಅನುಕೂಲವಾದ ಕಾಲ ಹೇಳಿ ನನಗೂ ಅನುಕೂಲ ಆಗ್ತದೆ ಅಂತ ಧನ್ಯವಾದ ಹೇಳಿ ಆಶೀರ್ವಾದ ಮಾಡಿ ಕಳಿಸ್ಕೊಟ್ರು. ಅದು ದೊಡ್ಡ ಸಭೆ ಆಯಿತು, ತುಂಬ ಚೆಂದ ಆಯ್ತಂತೆ. ಅಲ್ಲಿಂದ ಮದ್ರಾಸಿಗೆ ಬಂದರು. ಮದ್ರಾಸಿಗೆ ಬಂದಾಗ ಅತಿ ಉತ್ಸಾಹ ಗಾಂಧೀಜಿಗೆ ಆವಾಗ, ಯಾಕಂದರೆ ಹಿಂದೆ ಬಾಲಸುಂದರಂ ಘಟನೆ ಆಗಿತ್ತಲ್ಲ ಮೊಕದ್ದಮೆ ಕೆಲಸ, ಅದರಿಂದ ತಮಿಳರ ಬಗ್ಗೆ ತುಂಬ ಪ್ರೀತಿ ಇತ್ತು, ಅವ್ರಿಗೂ ಇವ್ರ ಬಗ್ಗೆ ಪ್ರೀತಿ ಇತ್ತು. ಶ್ರೋತೃಗಳು ಇವ್ರ ಮಾತನ್ನು ಕೇಳಿಕೊಂಡ್ರು. ಆ ಹಸಿರು ಪುಸ್ತಕ ಇತ್ತಲ್ಲ, ಅದು ಎಲ್ಲವೂ ಮಾರಾಟ ಆಗೋಯ್ತು. ಮತ್ತೆ 10,000 ಪ್ರತಿ ಪ್ರಿಂಟ್ ಮಾಡಿದ್ರಂತೆ. ಅಷ್ಟು ಮಾಡಬೇಕಾಗಿರಲಿಲ್ಲ ಅಂತ ಗಾಂಧಿಗೆ ಆಮೇಲೆ ಗೊತ್ತಾಯಿತು, ಯಾಕಂದರೆ ಅಲ್ಲಿ ಇಂಗ್ಲೀಷ್ ಬರೋರು ಸ್ವಲ್ಪೇ ಜನ ತಮಿಳರು, ಈ ಪುಸ್ತಕ ಕೊಂಡ್ಕೊಳ್ಳೋರು ಯಾರು? ಆಗ ಹೋಗಿ ಮದ್ರಾಸ್ ಸ್ಟ್ಯಾಂಡರ್ಡ್ ಅಂತ ಪತ್ರಿಕೆ ಸಂಪಾದಕರಾಗಿದ್ದ ಪರಮೇಶ್ವರಂ ಪಿಳ್ಳೆಯವರು ಸಹಾಯ ಮಾಡಿದರು. ಹಿಂದೂ ಪತ್ರಿಕೆ ಸುಬ್ರಹ್ಮಣ್ಯಂ ಡಾಕ್ಟರ್ ಸುಬ್ರಹ್ಮಣ್ಯ ಕೂಡ ಬಹಳ ಸಹಾನುಭೂತಿಯಿಂದ ನೋಡಿಕೊಂಡ್ರು. ಅಲ್ಲಿರೋ ಹಾಗೆ ಪಚ್ಚಿಯಪ್ಪ ಭವನದಲ್ಲಿ ನಡೆದಂಥ ಹಾಲಿಗೆ ಸುಬ್ರಹ್ಮಣ್ಯ ಅಧ್ಯಕ್ಷರಾಗಿ ಕಾರ್ಯಕ್ರಮ ಮಾಡಿದರು. ಆ ತಮಿಳು ಸ್ನೇಹಿತರಂತೂ ತುಂಬ ಪ್ರೀತಿಯನ್ನು ಹಾಕಿದರು ಇವರ ಮೇಲೆ. ಇಂಗ್ಲೀಷಲ್ಲಿ ಮಾತಾಡಿದರೂ ಕೂಡ ಪ್ರೇಮದಿಂದ ಅವರು ಕೂತು ಕೇಳಿದರು ಅಂತ ಗಾಂಧೀಜಿ ಹೇಳುವಂಥ ಮಾತು. ನನ್ನ ಮಾತನ್ನು ಅರ್ಥ ಆಯಿತೋ ಇಲ್ಲ ಗೊತ್ತಿಲ್ಲ, ಆದರೆ ಪ್ರೇಮದಿಂದ ಕೂತು ಕೇಳಿದರು. ಪ್ರೇಮ ಕೂಡ ಬಿಡಿಸಲಾರದ ಬಂಧನನೇ ಅಲ್ವೇ.

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಈಗ ಒಂದು ಮೀರಾ ಭಜನ್ ಹಾಡಿದ್ದಾರೆ, ಲಕ್ಷ್ಮೀ ಹೆಗಡೆ.

0: ಮೀರಾ ಭಜನ್ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು. ಈಗ ಈ ಪ್ರಸಾರವನ್ನು ಮುಗಿಸುವ ಮುನ್ನ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಭಾರತಿ
1: ರಾಷ್ಟ್ರೀಯ ಸೇವಾ ದೇಶ್ ಕಿ ಸುರಿಲಿ ಧಡಕನ್ ಕಾರ್ಯಕ್ರಮ ಹೆಲೋ ಸಹೇಲಿ ಕೇಳಿ ಕೀಜಿಯೇ ಬಸ್ ಥೋಡಾ ಸಾ ಇಂತಜಾರ್.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

0: ಮುಂಬಯಿ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಕಾರವಾರ. ಗೀತೆಗೊಂದು ಪ್ರಶ್ನೆ, ನೇರ ಫೋನಿನ್ ಕಾರ್ಯಕ್ರಮ. ಹಾಡು ಕೇಳುತ್ತಾ ಕರೆ ಮಾಡಿ ಪ್ರಶ್ನೆಗೆ ಉತ್ತರಿಸಿ.
0: ಆತ್ಮೀಯ ಕೇಳುಗರೆ, ಇಂದಿನ ಗೀತೆಗೊಂದು ಪ್ರಶ್ನೆ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಾನು ಸುವರ್ಣ ಶಿವಾನಂದ್ ಹಾಗೂ ನನ್ನ ಜೊತೆ ಸವಿತಾ ಕೋಲ್ವಿಕರ್ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು 0838222355, ಹಾಗೆಯೇ ಮೊಬೈಲ್ ಸಂಖ್ಯೆ 9480249740. ಸವಿತಾ.
2: ಹಾಂ ಸುವರ್ಣ,
0: ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ.
2: ಕೇಳುಗರು ಕೂಡ ಸ್ವಲ್ಪ ಕುತೂಹಲದಿಂದ ಕಾಯ್ತಾ ಇರ್ಬೋದಲ್ಲ ಸುವರ್ಣ.
0: ಹೌದು.
2: ಇವತ್ತೇನು ವಿಶೇಷ?
0: ವಿಶೇಷ ಅಂದರೆ ನಮ್ಮ ಕೇಳುಗರಿಗೂ ಕೂಡ ಗೊತ್ತಿರ್ತದೆ ಇವತ್ತಿನ ವಿಶೇಷ ಏನು ಅಂದರೆ, ನಮ್ಮ ಕೇಳುಗರಂದ ಮೇಲೆ ಇಡೀ ವಿಶ್ವಕ್ಕೆ ಗೊತ್ತಿರುವಂತಹ ಒಂದು ವಿಶೇಷ ಇವತ್ತು
2: ದಿನ
0: ಅಲ್ವಾ, ವಿಶೇಷ ದಿನ.
2: ಈಗ ನೋಡು ಪ್ರಕೃತಿಯಲ್ಲೆಲ್ಲ ಎಷ್ಟೆಲ್ಲ ಬದಲಾವಣೆಗಳಾಗ್ತಾ ಇದೆ.
0: ಹೌದು,
2: ಇಷ್ಟು ದಿವಸ ಅಂತೂ ಬಿಸಿ ಬಿಸಿ ಬಿಸಿ ಅಂತ ಓಡಾಡಿದ್ದೆ ಆಯ್ತು. ಓಡಾಡಿದ್ದಲ್ಲ,
0: ಬಿಸಿಲ ಬೇಗೆಗೆ ತಪ್ಪಿಸ್ಕೊಂಡು ಎಲ್ಲಾದ್ರೂ ಓಡೋಗೋಣ ಅಂತ
2: ಅನ್ಸಿತ್ತು. ಈಗ ಶುರು ಆಯ್ತು ನೋಡು, ಮಳೆ ತಂಪಾಗಿದೆ ಅಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಮಳೆಗಾಲ ಆರಂಭನೇ ಆಗ್ಬಿಟ್ಟಿದೆ. ಈಗ ಮಳೆಗಾಲ ಆರಂಭ ಅಂದ ಕೂಡ್ಲೇ ಎಷ್ಟೆಲ್ಲ ಚಟುವಟಿಕೆಗಳು ಶುರು ಆಗ್ತದೆ.
0: ಹೌದು,
2: ಕರೆ ಬರ್ತಾ ಇದೆ, ಪ್ರಶ್ನೆ ಕೇಳಿ ಅವರಿಗೆ ಉತ್ತರವನ್ನ

0: ಕೇಳೋಣ.
1: ನಾವು ನಮ್ಮ ಇಲ್ಲ ನೋಡೋಣ, ಮಾತಾಡೋಣ.
0: ಆದ್ರೆ ಪ್ರಶ್ನೆಯನ್ನು ಒಮ್ಮೆ ಕೇಳಿಬಿಡ್ತೇನೆ.
1: ಸರಿ,
0: ಇವತ್ತು ಸುವರ್ಣ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ವಿಶ್ವದೆಲ್ಲೆಡೆ, ಎಲ್ಲ ಪ್ರತಿ ಮನೆ ಸ್ಕೂಲು ಎಲ್ಲ ಕಡೆ. ನನ್ನ ಪ್ರಶ್ನೆ ಹೀಗಿದೆ, ಈ ವಿಶ್ವ ಪರಿಸರ ದಿನಾಚರಣೆ ಆರಂಭವಾದ ವರ್ಷ ಯಾವುದು? ಅಂದ್ರೆ ಈ ದಿನಕ್ಕೆ ನಾವು ವಿಶ್ವ ಪರಿಸರ ದಿನಾಚರಣೆಯನ್ನ ಮಾಡಬೇಕು ಅನ್ನೋದು, ಆ ವರ್ಷ ಯಾವುದು ಅನ್ನೋದು ನಮ್ಮ ಕೇಳುಗರಿಗಿರುವಂತ ಪ್ರಶ್ನೆ.
1: ನಮ್ಮ ಕೇಳುಗರು ಕರೆ ಮಾಡ್ತಾ ಇದ್ರು, ಆದ್ರೂ ಒಂದು ನಾವು ಗೀತೆಯನ್ನ ಪ್ರಸಾರ ಮಾಡೋಣ. ಸವಿತಾ
0: ಅಡಿಲ್ಲ ಸುವರ್ಣ.

0: हेलो हेलो नमस्ते सर, स्वल्प ಜೋರಾಗಿ ಮಾತಾಡ್ತೀರಾ?
1: ಮೇಡಮ್, ಸುವರ್ಣ ಮೇಡಮ್.
0: ಹಾ, ನಮಸ್ತೆ
2: ನಮಸ್ತೆ
0: ಸರ್, ನಮಸ್ತೆ. ನಾವು ಕೇಳಿರುವ ಪ್ರಶ್ನೆ ಗೊತ್ತಾಯ್ತಾ ತಮ್ಗೆ? ಇವತ್ತು ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವಲ್ಲ, ಹೌದು, ಅದು ಆರಂಭವಾದ ವರ್ಷ ಯಾವ್ದಂತ ಹೇಳ್ಬೋದಾ? ಆರಂಭಿಸಿದಂತ ವರ್ಷ ಈ ದಿನ ಅಂದ್ರೆ ನಾವು ಪರಿಸರ ದಿನಾಚರಣೆಯನ್ನ ಆಗಿ ಆಚರಿಸಬೇಕು ಅನ್ನುವಂತ ಇದನ್ನ ಮಾಡಿದ್ದು ಯಾವ ವರ್ಷದಿಂದ ಪ್ರಾರಂಭವಾಯ್ತು ಅಂತ?
2: ಅಂದ್ರೆ ವಿಶ್ವ ಪರಿಸರ ದಿನಾಚರಣೆಯನ್ನ ಪ್ರಾರಂಭಿಸಿದ್ವಿ.
0: ಹೌದು, 73 ಅಲ್ಲಿವರೆಗೆ ಹೇಳಿದಿರಲ್ಲ, ಕಾಯಿಸೋದು ಬೇಡ ಅನ್ಸ್ತು ನಮ್ಗೆ. ಈಗ ತಾವೇನೆಲ್ಲ ಮಾಡಿದಿರಿ ಸರ್ ಇವತ್ತು?
1: ಮೇಡಮ್, ನಾನು ಇವತ್ತು ಏನು ಮಾಡಿಲ್ಲ ಮೇಡಮ್, ನಾನು ಊರಿಗೆ ಕಡಿಮೆ ಇದೆ. ಬಟ್ ಆದರೆ ನಾನು ಈ ಒಂದು 4 ವರ್ಷದಿಂದ ನಮ್ಮ ಅಂಗಡಿ ಪಕ್ಕದಲ್ಲಿ ಬೇವಿನ ಮರ ನಾಟಿ ಮಾಡಿದೆ ಮೇಡಮ್. ಅದು ಹಲವಾರು ಜನರಿಗೆ ನೆರಳು ಕೊಟ್ಟಿದೆ. ಅದನ್ನು ಪ್ರತಿದಿನ ನಾನು ಅಂಗಡಿಯಲ್ಲಿ ಕೈ ತೊಳೆಯುವಂತ ನೀರುಗಳನ್ನ ಗಿಡಕ್ಕೆ ಹೋಗಿ ಮಾಡಿಟ್ಟಿದ್ದೀನಿ ಮೇಡಮ್.
0: ಹೌದಾ, ಒಳ್ಳೆ ಕೆಲಸ ಮಾಡಿದ್ದೀರಿ.
1: ಆದರೆ ಇದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ಆಕಾಶವಾಣಿಯಲ್ಲಿ ನಾನು ಮಾತಾಡಬೇಕಾದ್ರೆ ಅವತ್ತೊಂದು ದಿನ ಮಾತು ಹೇಳಿದ್ದೆ ಮೇಡಮ್. ನಾನು ಒಂದು ಗಿಡ ನಾಟಿ ಮಾಡಿಬಿಟ್ಟು ಅದನ್ನ ಕೊನೆವರೆಗೂ ನಾವು ಎಲ್ಲಿ ಗಂಟ ರಸ್ತೆ
0: ಈಗ ನೀವು ಬೇವಿನ ಗಿಡ ನೆಟ್ರಿ, ಅದು ಆರೋಗ್ಯಕ್ಕೂ ಒಳ್ಳೇದು, ತುಂಬಾ ತಂಪು ಕೊಡುತ್ತೆ, ಒಳ್ಳೆ ಗಾಳಿ ಕೊಡುತ್ತದೆ, ಎಲ್ಲ ಹೌದು. ಆ ದಿವಸ ಒಂದ್ ಮಾತು ಕೊಟ್ಟಿದ್ರಿ, ಈಗ ಇವತ್ತು ಒಂದ್ ಮಾತು ಕೊಡ್ಬೇಕು. ಇವತ್ ಈ ಸಲ ನೀವು ಒಂದ್ ಯಾವ್ದಾದ್ರು ಹಣ್ಣಿನ ಗಿಡ ನೆಡ್ಬೋದು. ಹಲೋ,
2: ಹೇಳಿ.
1: ಅಂದ್ರೆ ತಾಯಿ ಹೆಸರಲ್ಲಿ ಒಂದು ಗಿಡ ಅಂತ ಹೇಳ್ಬಿಟ್ಟು ಪ್ರಧಾನಿ ಅವರು ಹೇಳಿದಾಗಿದೆ, ಪ್ರತಿಯೊಬ್ಬರು ಒಂದು ಗಿಡ ನಾಟಿ ಮಾಡುವಂತ ಮಾಡ್ಲೇಬೇಕು.
0: ಹೌದು, ಯಾಕಂದ್ರೆ ಈಗಿನ ವಾತಾವರಣಕ್ಕೆ ತುಂಬಾ ನಾವೇನಾದ್ರೂ ಕೊಡುಗೆ ನಾವು ಕೊಡುವುದು ಅಂದ್ರೆ ಈ ಗಿಡದ ಮೂಲಕನೇ ಕೊಡ್ಲಿಕ್ಕೆ ಸಾಧ್ಯ ಅಲ್ಲ.
1: ಹೌದು, ಒಂದು ಆಕಾಶವಾಣಿಯಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಮೇ 30 ನಾನು ಅವತ್ತು ತೇಜಸ್ಟಾರ್ ಡಾಕ್ಟರ್ ರವಿ ರವಿಚಂದ್ರ ಬರ್ತಡೇ ಇತ್ತು ಮೇಡಮ್. ನಾವು ತುಂಬಾ ದೊಡ್ಡ ಅಭಿಮಾನಿ, ಹಾಗಾಗಿ ನಾನು ಅವರು ದಿನದಂದೇ ಒಂದು ಗಿಡ ಬೇವಿನ ಗಿಡ ನಾಟಿ ಮಾಡಿದೆ 2022 ಅನ್ಸುತ್ತೆ ಮೇಡಮ್. ಅವತ್ತಿನ ನಾಟಿ ಮಾಡಿ ಅದೇ ಈಗ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಮೇಡಮ್, ಸುಮಾರು ಏನಂದ್ರೆ ಒಂದು 10-12 ಫೀಟ್ ಹೈಟೇ ಇದೆ. ಎಷ್ಟೊಂದು ದಪ್ಪ ರಂಬೆ ಗಿಡಗಳಾಗಿದಾವೆ ಅಂದ್ರೆ ಹಲವಾರು ಜನ ಬೇರೆಯವ್ರಿಗೆ ಹೋಗುವಂತರು ಆ ಗಿಡಗಳಿಗೆ ಕುತ್ಕೊಂತಾರೆ ಮೇಡಮ್.
0: ಹೌದು, ಅದು ಜನರಿಗೆ ಉಪಯೋಗ ಆಗುವ ಹಾಗೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ತುಂಬಾ ಉಪಯೋಗಕರ ಅಲ್ಲ ಗಿಡಗಳನ್ನ ನೆಡೆಯೋದ್ರಿಂದ?
1: ಅಂದ್ರೆ ನಮ್ದು ಬೀದಿ ವ್ಯಾಪಾರಸ್ಥರು ಪಾಸ್ಪೋರ್ಟ್ ಆಗಿರೋದ್ರಿಂದ ಪಕ್ಕದಲ್ಲೇ ಗಿಡ ನಾಟಿ ಮಾಡೋದ್ರಿಂದ ನಾವು ಪ್ರತಿನಿತ್ಯ ರೈಸ್ ಮಾಡ್ಕೊಂಡಿರ್ಲಿ ಅಥವಾ ಯಾರೇ ಜನ ಬಂದು ಕುತ್ಕೊಂಡಿರ್ಲಿ ಅಥವಾ ನಮ್ಮ ನೀರು ಕುಡಿಯೋರಿರ್ಲಿ ಅಥವಾ ಕೈ ಚಳಿ ನೀರಿರ್ಲಿ ಪ್ರತಿಯೊಂದಕ್ಕೂ ಅದಕ್ಕೆ ಸ್ವಲ್ಪ ತಗ್ಗು ತರ ಮಾಡಿಬಿಟ್ಟು ನೀರು ಅಲ್ಲಿಗೆ ಹೋಗಿ ಮಾಡ್ಬಿಟ್ಟಿನ್ರಿ ಮೇಡಮ್.
0: ಒಳ್ಳೆ ಕೆಲಸ ಮಾಡಿದಿರಿ.
2: ಇರಣ್ಣ ಅವರೇ, ಹನಿ ಹನಿ ಕೂಡಿ ಹಳ್ಳ ಅಂತೇವೆ, ಹಾಗೆ ಗಿಡ ಗಿಡ ಸೇರಿ ಕಾಡು ಕೂಡ ಆಗ್ಬಹುದು. ಈ ಕಾಡಿನಿಂದ ಒಳ್ಳೆ ಮಳೆ ಬೆಳೆ ಸಿಗ್ಬಹುದು ಅಲ್ವಾ?
1: ಮೇಡಮ್, ಎಲ್ಲರೂ ನಾವು ಈಗ ಯಾಕಂದ್ರೆ ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಏನನ್ನ ಮಾಡಿದೀವಿ ಒಂದು ಸಣ್ಣ ಗಿಡ ನಾಟಿದ್ರೆ ಅದು ಎಷ್ಟು ಎಂಬರ್ ಆಗುತ್ತೆ ಅನ್ನೋದು ನಾವು ನೋಡಿದ ಮೇಲೆ ಗೊತ್ತಾಗುತ್ತೆ.
2: ಮತ್ತೆ ನಾವು ಏನ್ ಮಾಡ್ತೀವಿ, ನಮ್ಗಷ್ಟೇ ಅಲ್ಲ ಮುಂದಿನ ಜನರಿಗೂ ಮುಂದಿನ ಪೀಳಿಗೆಗೂ ಆಗ್ಬೇಕು ಅನ್ನೋದು ನಮ್ಮಲ್ಲಿ ಇರ್ಬೇಕು ಉದ್ದೇಶ. ನಾವು ಗಿಡವನ್ನ ಹಚ್ಚೋದು ಹಾಗೆ ಹಣ್ಣನ್ನ ನಾವೇ ತಿನ್ಬೇಕು ಅನ್ನೋದು ತಪ್ಪು ಅಲ್ವಾ?
1: ಇನ್ನೊಂದು ಮೇಡಮ್, ಇವತ್ತಿಂದ ಹೇಳ್ತೀನಿ ನಾನು, ನಾಟಿ ಮಾಡ್ರಿ ಅಂತ ಹೇಳಿದ್ರಲ್ಲಿ ಒಬ್ರು ನಾಟಿ ಮಾಡೋದು ಒಂಬತ್ತು ಮಾಡಕ್ಕಾಗಲ್ಲ. ಆದ್ರೆ ಆ 9 ಜನ ಅರಣ್ಯ ಇಲಾಖೆ ರಸ್ತೆ ಬದಿಯಲ್ಲಿ ಬೆಳೆಸಿರ್ತಾರಲ್ಲ ಮೇಡಮ್, ಯಾಕಂದ್ರೆ ಎಲ್ಲ ದಿನಾನು ಅಧಿಕಾರಿಗಳು ಅಥವಾ ಅದಕ್ಕೆ ಕಾಯ್ತಿರೋ ಕಾವಲುಗಾರರು ಪ್ರತಿ ಕ್ಷಣ ಬೇರೆ ಬೇರೆ ಗಿಡ ಕಾವಲಿಗೆ ಹೋದಾಗ ಅಕಸ್ಮಾತ್ ಅಲ್ಲಿ ಏನಾದ್ರು ಕೆಲವೊಂದು ಪ್ರಾಣಿಗಳು ಬಂದು ಸ್ವಲ್ಪ ಹಾಳು ಮಾಡ್ತಾ ಇದ್ರೆ ಅವನ್ನ ತಡೆ ಹಿಡಿದು ಮತ್ತೆ ಕೆಲವೊಬ್ರು ಕತ್ತರಿಸೋರಿದ್ರೆ ಅವ್ರು ನೋಡಿಬಿಟ್ಟು ತಡೆ ಹಿಡಿದು ಇದು ಚಲೋ ಅಲ್ಲಪ್ಪ ಇದು ಕೆಟ್ಟದ್ದು ನಾವು ಕಳಿಸ್ಬೇಕನ್ನೋ ಒಂದು

0: ಮನವರಿಕೆ ಮಾಡಿ ಅವ್ರನ್ನ ಬಿಡಿಸಿದ್ರೆ ಇನ್ನೂ ಒಳ್ಳೇದ್ರಿ ಮೇಡಮ್.
1: ಹೌದು, ಈ ರೀತಿಯಲ್ಲೂ ಸೇವೆ ಮಾಡಬಹುದು. ಬೇಸಿಗೆಯಲ್ಲಿ ಸ್ವಲ್ಪ ನೀರನ್ನು ಕೂಡ ಹಾಕಬಹುದು. ಅದ್ರ ರಕ್ಷಣೆ ಹೇಗ್ ಮಾಡ್ಬೇಕು ಅನ್ನೋದು ನಮ್ಮ ಮೇಲೆ ಇರ್ತದಲ್ಲ.
0: ಕೇವಲ ಪರಿಸರ ದಿನ, ವಿಶ್ವ ಪರಿಸರ ದಿನ ಅನ್ಕೊಂಡು ನಾವು ಗಿಡ ನಾಟಿ ಮಾಡೋಷ್ಟೇ ಮೇಡಮ್. ನಾನು ಇವತ್ತಿನ ದಿನ ಆಕಾಶವಾಣಿ ಎಮ್ಮೆ ಹೇಳ್ಕೊಂತೀನಿ, ನನ್ನ ಗಿಡಗಳಲ್ಲಿ ನೀರಿನ ಬಾಟ್ಲಿ ಬರ್ತಾವಲ್ಲ ಮೇಡಮ್, 2 ಲೀಟರ್ ನೀರಿನ ಬಾಟ್ಲಿ, ಅವನ್ನ ಕತ್ತರಿಸ್ಬಿಟ್ಟು ಅದಕ್ಕೆ ದಾರ ಕಟ್ಟಿ ಪಕ್ಷಿಗಳಿಗೆ ನೀರು ಕುಡಿಯಕ್ಕೆ ಅಂತ ಹೇಳ್ಬಿಟ್ಟು ಒಂದು 4-5 ಡಬ್ಬಿ ಸಿಗಾಕಿನ್ರಿ ಮೇಡಮ್ ಗಿಡದಾಗ ಹಚ್ಚಿ.
1: ಈರಣ್ಣ ಅವ್ರಿಗೆ ಒಳ್ಳೆ ಕೆಲಸ ಮಾಡಿದಿರಿ, ಕರೆ ಮಾಡಿದಕ್ಕೆ ಧನ್ಯವಾದ ಹೇಳ್ತಾ ಇದ್ದೇವೆ.
0: ಕೆಲಸ ಮಾಡಿದ್ರೆ ನಾವು ಎಮ್ಮೆ ಅಂತ ಹೇಳ್ಕೊಂತೀವಿ ಮೇಡಮ್, ನಾವು ಮಾಡಿದೀವಿ ಅಂತ ಹೇಳಿ.
1: ಖುಷಿ ಆಯ್ತು ಸರ್ ತಮ್ಮ ಜೊತೆ ಮಾತನಾಡಿ. ಮತ್ತೆ ಇಷ್ಟೆಲ್ಲ ಮಾಡಿದಿರಿ ಅಲ್ಲ, ಇವತ್ತು ಕೂಡ ಒಂದು ಗಿಡವನ್ನು ನೆಡ್ತಾರೆ ಸುವರ್ಣ.
2: ಹೌದು
0: ಅಲ್ಲ, ಖಂಡಿತ ಮೇಡಮ್, ನಿಜವಾಗ್ಲೂ ಈ ಮಾತಿನ ಖಂಡಿತ ಮೇಡಮ್.
2: ಸರಿ ಅವರೇ, ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದ.
1: ಧನ್ಯವಾದ
2: ಸವಿತಾ. ನಾವು ಹಾಗೆ ಒಂದು ವಾಣಿಜ್ಯ ಪ್ರಕಟಣೆಯನ್ನ ಪ್ರಸಾರ ಮಾಡಿ ಮುಂದಿನ ಕಾರ್ಯಕ್ರಮವನ್ನು ಮುಂದುವರಿಸೋಣ.
3: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1-800-420-2233.
6: ಈ ಫೀಲ್ಡ್ ಅಲ್ಲಿ ಒಂದೊಂದು ಮರ್ಡ್ರು ಮಾಸ್ಟರ್ ಡಿಗ್ರಿ ಇದ್ದಂಗೆ ಅಂದ್ರೆ ಅದು.

0: ಸವಿತಾ, ನಾನೊಂದು ಗೀತೆಯನ್ನ ಪ್ರಸಾರ ಮಾಡಿದೆ ವಾಣಿಜ್ಯ ಪ್ರಕಟಣೆಯ ನಂತರ. ಅಂದ್ರೆ ನಮ್ಮ ಕೇಳುಗರಿಗೆ ಮುಂದಿನ ಪ್ರಶ್ನೆಗೆ ಒಂದು ಸ್ವಲ್ಪ ನೆರವಾಗಬಹುದು ಅಂತ. ಹಾಗೆ ಒಂದು ಪ್ರಶ್ನೆಯನ್ನ ಕೇಳೋಣ, ನಮ್ಮ ಕೇಳುಗರು ಉತ್ತರ ತಿಳ್ಕೊಂಡು ನಮಗೆ ಕರೆ ಮಾಡಬಹುದು ಅಲ್ವಾ. ನಾನೀಗ ಕೇಳ್ತಾ ಇರೋ ಪ್ರಶ್ನೆ, ಕರ್ನಾಟಕದ ಹಾಲಿವುಡ್ ಎಂದು ಯಾವ ಸ್ಥಳವನ್ನು ಕರೆಯುತ್ತಾರೆ? ಹಾಲಿವುಡ್ ಅಂದರೆ ನಮಗೆ ಗೊತ್ತು, ಬಾಲಿವುಡ್, ಹಾಲಿವುಡ್, ಸ್ಯಾಂಡಲ್ವುಡ್,
1: ಕಾಲಿವುಡ್, ಟಾಲಿವುಡ್, ಇಷ್ಟೆಲ್ಲ
0: ವುಡ್ಗಳನ್ನು ಕೇಳಿರ್ತೇವೆ. ಹಾಗೆ ಕರ್ನಾಟಕದ ಹಾಲಿವುಡ್ ಅಂತ ಒಂದು ಸ್ಥಳವನ್ನು ಕರೀತಾರಂತೆ. ಅಂದರೆ ಕರ್ನಾಟಕದಲ್ಲೇ ಇರಬೇಕಂತಾಯಿತು ಈ ಪ್ರಶ್ನೆ. ನಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ, ಕರ್ನಾಟಕದಲ್ಲೇ ಇದೆ ಅಂತ. ನಮ್ಮ ಕೇಳುಗರು ಈ ಪ್ರಶ್ನೆಗೆ ಉತ್ತರವನ್ನೇ ಹೇಳಬೇಕು.
1: ಅಂದರೆ ಅವರು ಫಾರಿನ್ಗೆ ಹೋಗ್ಬೇಕಂತಿಲ್ಲ, ಹಾಲಿವುಡ್ ಅನ್ನು ನೋಡಲಿಕ್ಕೆ ಕರ್ನಾಟಕದಲ್ಲೇ ಇದೆ ಹಾಲಿವುಡ್.
0: ಹೌದು, ಕರ್ನಾಟಕದ ಹಾಲಿವುಡ್ ಎಂದು ಯಾವ ಸ್ಥಳವನ್ನು ಕರೆಯುತ್ತಾರೆ?
1: ಸೊ ನನ್ನ ಪ್ರಶ್ನೆ ಹೀಗಿದೆ.
0: ಹೌದು,
1: ಕಾಲರ್ ಕೇಳುಗರು ಪ್ರಯತ್ನ ಮಾಡ್ತಾ ಇದ್ದಾರೆ,
0: ಪ್ರಯತ್ನ ಮಾಡ್ತಾ ಇರಬೇಕು. ಹಾಲಿವುಡ್ ಅಂತ ಹೇಳಿದ್ವಿ ಅಲ್ಲ, ಸ್ಯಾಂಡಲ್ವುಡ್ ಅಂತ ಅಂದ್ರೆ ಕೂಡ ನಮ್ಮ ಸ್ಯಾಂಡಲ್ವುಡ್ ಬಗ್ಗೆ ಮಾತಾಡಬಹುದಿತ್ತು. ಬಾಲಿವುಡ್ ಕೂಡ ಅಲ್ಲ, ಹಾಲಿವುಡ್ ಹೇಳ್ತಾರೆ ಅಂತ ಹೇಳಿದ್ಮೇಲೆ
1: ಸ್ವಲ್ಪ ಯೋಚನೆ ಮಾಡ್ತಾ ಇರಬಹುದು
0: ಹಾಗೆ ನಮ್ಮ ಗೀತೆಯನ್ನು ಒಂದು ಸ್ವಲ್ಪ ಕೇಳಿ ನಮ್ಮ ಕೇಳುಗರು.

0: ಸವಿತಾ, ಗೀತೆಯನ್ನು ಕೂಡ ಕೇಳಿದ್ವಿ, ಅದರಲ್ಲಿ ಒಂದೆರಡು ಶಬ್ದ ಬರಬಹುದು ನಾವು ಕೇಳಿರುವಂಥ ಪ್ರಶ್ನೆಗೆ, ನಮ್ಮ ಕೇಳುಗರಿಗೆ ಗೊತ್ತಾಗಬಹುದು ಅಂತ ಅಂದ್ಕೊಳ್ತೀವಿ. ಹಾಗೆ ಹಾಲಿವುಡ್ ಅಂದರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಕರೆ ಬರ್ತಾ ಇದೆ. ಹಲೋ,
1: ಹಲೋ, ನಮಸ್ತೆ ಸರ್, ತಮ್ಮ ಹೆಸರು? ಬೆಳಗಾವಿ ಜಿಲ್ಲೆಯಿಂದ ಕರೆ ಮಾಡ್ತಿದ್ದೀರಿ, ಇನ್ನೊಮ್ಮೆ ತಮ್ಮ ಹೆಸರು ಹೇಳ್ತೀರಾ ಸರ್?
2: ಶಿವಲಿಂಗಯ್ಯ.
1: ಶಿವಲಿಂಗಯ್ಯ ಹಿರೇಮೇಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶ್ನೆ ಕೇಳಿಸ್ಕೊಂಡ್ರ ತಾವು?
2: ಹಾ,
1: ಸುವರ್ಣ ಕೇಳ್ತಾಳೆ.
0: ನೋಡಿ, ಕರ್ನಾಟಕದ ಹಾಲಿವುಡ್ ಎಂದು ಯಾವ ಸ್ಥಳವನ್ನು ಕರೆಯುತ್ತಾರೆ?
2: ಕರ್ನಾಟಕದ ಹಾಲಿವುಡ್ ರೀ?
0: ಹೌದು.
2: ಬೆಂಗಳೂರು?
0: ಇಲ್ಲ, ಒಂದು ಹಳ್ಳಿ ಇದು, ಹಳ್ಳಿ. ಬೆಂಗಳೂರು ಹಾಲಿವುಡ್ ಆಗ್ಲಿಕ್ಕಿಲ್ಲ. ಅಂದ್ರೆ ಹಾಲಿವುಡ್ ಅಂದ್ರೆ ಏನ್ ಹೇಳಿ, ಅಲ್ಲಿ ಫುಲ್ ಒಂದು ಒಂದು ಸಿನಿಮಾ
1: ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಎಲ್ಲ ಚಟುವಟಿಕೆಗಳು ನಡೆಯುತ್ತವೆ.
0: ಒಂದು ಸಿನಿಮಾವನ್ನ ಬೇರೆ ಕಡೆಗೆ ಹೋಗದಂತೆ

0: ಬೇರೆ ಕಡೆಯಲ್ಲಿ ಕೂಡ ನಾವು ಅವರು ಚಿತ್ರೀಕರಣ ಮಾಡ್ತಾರೆ ಆ ತರದಲ್ಲಿ ಹಾಲಿವುಡ್, ನಮ್ಮ ಕರ್ನಾಟಕದ ಹಾಲಿವುಡ್ ಅಂತ ಯಾವ ಸ್ಥಳವನ್ನ ಕರೀತಾರೆ. ಇದಕ್ಕೆ ಸಿನಿಮಾ ಹಳ್ಳಿ ಅಂತ ಕೂಡ ಹೇಳ್ತಾರಂತೆ. ನಿಮ್ಗೊಂದು ಸಣ್ಣದಾಗಿ ಒಂದು ಕ್ಲೂ ಅದೇ ಹೇಳ್ತಾ ಇದ್ದೇನೆ ನೋಡಿ ಶಿವಲಿಂಗಯ್ಯ ಅವರೇ, ಸಿನಿಮಾ ಹಳ್ಳಿ ಅಂತ ಕೂಡ ಈ ಒಂದು ಹಳ್ಳಿಗೆ ಹೇಳ್ತಾರೆ.
1: ಈಗ ಸುವರ್ಣ ರಾಮೋಜಿ ಫಿಲ್ಮ್ ಸಿಟಿ ಅಂತ ಹೇಳ್ತಾರಲ್ಲ, ಅಲ್ಲಿ ಮಾಡ್ಕೊಂಡು ಇಲ್ಲಿ ಮಾಡ್ಕೊಂಡು.
0: ಇವರು ಶಿವಲಿಂಗಯ್ಯ ಅವರೇ, ನೀವು ಉತ್ತರ ಕರ್ನಾಟಕದವರಲ್ವಾ? ಸರಿ, ಅದಾಯ್ತು. ಆದ್ರೆ ನೀವು ಈ ಒಂದು ಯಾವ ಊರು ಅಂತ ಕೂಡ ಹೇಳಬಹುದು, ನಿಮ್ಗೆ ಗೊತ್ತಾಗ್ತದೆ. ಸಿನಿಮಾ ಹಳ್ಳಿ ಅಂತ ಕೂಡ ಈ ಒಂದು ಸ್ಥಳಕ್ಕೆ ಹೇಳ್ತಾರೆ, ಕರೀತಾರೆ. ಇಲ್ಲ
2: ಒಂದು
0: ಇಲ್ಲ, ನೀವೆಲ್ಲ ಕೇಳ್ತಾ ಹೋಗಿ ಶಿವಲಿಂಗಯ್ಯ ಅವರೇ. ಉತ್ತರ ಇದ್ರೆ
1: ಆಯ್ಕೆ ಮಾಡ್ಕೊಂಡು ನೀವು ಕರ್ನಾಟಕನೇ ಅಲ್ಲ ಆದ್ರೂ
0: ಹಾ
1: ಉತ್ತರ ಕರ್ನಾಟಕ ಅಲ್ಲ ಅಂತ ಆಯ್ತು.
2: ಉತ್ತರ ಕರ್ನಾಟಕ ಅಲ್ರಿ?
0: ಇಲ್ಲ, ನೀವು ಹೇಳ್ಬೋದು ಮೈಸೂರು, ಈಗ ಒಂದು ಮೈಸೂರು ಮಂಡ್ಯ ಈ ತರ ಎಲ್ಲ ಇರ್ತದಲ್ಲ ಅಲ್ಲೇ ಹತ್ರ.
2: ಮೈಸೂರು ಮಂಡ್ಯ ಹತ್ರ ಹಾಸನ?
0: ಹ್ಮ್,
2: ಹಾಸನ್
0: ಇಲ್ಲ. ನಾವು ಹೇಳಿದ್ರಲ್ಲಿ ಉತ್ತರ ಇದೆ.
1: ಈಗ ಎರಡು ಊರ ಹೆಸರು ಹೇಳ್ಬಿಟ್ಟಲ್ಲ
2: ಅಲ್ಲಿಗೆ ಏನೋ ಒಂದು ಕ್ಲೂ ಕೊಡಲ್ಲ
0: ನೋಡಿ. ಈ ಊರನ್ನ ಶೂಟಿಂಗ್ ಶೂಟಿಂಗ್ ಆ ಊರಿನ ಹೆಸರು ತಗೊಂಡು ಶೂಟಿಂಗ್ ಊರು ಅಂತ ಕೂಡ ಹೇಳ್ತಾರಂತೆ.
1: ಅಷ್ಟು ಪ್ರಸಿದ್ಧಿ ಪಡೆದಿದೆ ಅಂದ್ರೆ ಎಲ್ಲಾ ಕೆಲಸಗಳು ಅಲ್ಲೇ ನೆರವೇರ್ತವಂತ.
0: ಶಿವಲಿಂಗಯ್ಯ ಅವರೇ, ನಾವು ಈ ಪ್ರಶ್ನೆಯನ್ನ ಇನ್ನೊಬ್ರು ಕೇಳುಗರಿಗೆ ಹೇಳ್ತಾ ಇಲ್ಲ, ನಿಮ್ಗೆ ಉತ್ತರ ಹೇಳ್ತೀವಿ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ತಾಲೂಕಿನಲ್ಲಿರುವಂತಹ ಮಹಾದೇವಪುರ ಅಂತ. ಹೌದಲ್ಲ, ಯಾಕಂದ್ರೆ ನೋಡಿ ನಾವು ನಮ್ಮ ಕರ್ನಾಟಕದಲ್ಲಿ ಇದ್ದು ಕೂಡ ಹಾಲಿವುಡ್ ಹೇಳುವಂತಹ ಸ್ಥಳದ ಬಗ್ಗೆ ಕೂಡ ನಮ್ಗೆ ಗೊತ್ತಿರೋದಿಲ್ಲ. ಕೆಲವೊಮ್ಮೆ ಆಗತ್ತೆ, ಎಲ್ಲ ಪ್ರತಿಯೊಂದು ವಿಷಯ ನಮ್ಗೆ ತಿಳಿದಿರೋದಿಲ್ಲ. ಕೆಲವೊಮ್ಮೆ ನಾವು ಬೇರೆಯವರಿಂದ ಓದಿ ಕಲಿತೇವೆ, ಕೇಳಿ ಕಲಿತೇವೆ ಅಲ್ವಾ. ಹಾಗೆ ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಈ ಒಂದು ಸಣ್ಣ ಮಾಹಿತಿ ಕರ್ನಾಟಕದ ಹಾಲಿವುಡ್ ಹಾಲಿವುಡ್ ಅಂತ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ಮಹಾದೇವಪುರ ಅಂದ್ರೆ ಇಲ್ಲಿ ಒಂದು 90ರ ದಶಕದಲ್ಲೇ ಒಂದು ಚಿತ್ರೀಕರಣ, ಒಂದು ಸಿನಿಮಾದ ಚಿತ್ರೀಕರಣ ಮಾಡುವಷ್ಟು ಸುಂದರವಾದ ತಾಣ ಆಗಲಿ, ಪ್ರಕೃತಿ ಈ ತರ ಎಲ್ಲ ಇದೆ. ಬೇರೆ ಬೇರೆ ಭಾಷೆಯ ಚಿತ್ರಗಳ ಚಿತ್ರೀಕರಣ ಕೂಡ ಈ ಊರಿನಲ್ಲಿ ಆಗಿತ್ತು. ಹಾ, ಅಂದ್ರೆ ಪ್ರಕೃತಿ ಸೌಂದರ್ಯ ಅಷ್ಟು ತುಂಬಾ ಸುಂದರವಾಗಿರುವಂತದ್ದು. ಅದಕ್ಕೆ ನೋಡಿ ಹಾಲಿವುಡ್ ಹೇಳುವಷ್ಟರ ಮಟ್ಟಿಗೆ ಆ ಒಂದು ಪ್ರಕೃತಿ ಸೌಂದರ್ಯ ಇದೆ ಅಂತಾಯ್ತು.
1: ಒಮ್ಮೆ ಆದ್ರೂ ಈಗ ಸುವರ್ಣ ಅವ್ರು ಹೋಗಿ ನೋಡಿ ಬರ್ತಾರೆ ಅಲ್ಲ ಸರ್? ಅಡ್ಡಿಲ್ಲ, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್. ಓಕೆ ಸರ್, ಓಕೆ.
0: ಸವಿತಾ, ನಾವೊಂದು ವಾಣಿಜ್ಯ ಪ್ರಕಟಣೆ ಪ್ರಸಾರ ಮಾಡೋಣ.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫೈನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಸವಿತಾ, ನಮ್ಮ ಕೇಳುಗರಿಗಾಗಿ ಮುಂದಿನ ಪ್ರಶ್ನೆಗೆ ಒಂದು ಗೀತೆಯನ್ನು ಕೂಡ ಪ್ರಸಾರ ಮಾಡಿದ್ವಿ.
1: ಹೌದು, ಇದು ಚಲಲಲ ಧಾರೆ ಅಂದ್ರೆ ನೀರಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇರಬಹುದು ಅಂತ ಸ್ವಲ್ಪ ಅವರಿಗೆ ಕ್ಲೂ
0: ಅನ್ಕೊಳ್ತಾ ಇದ್ದಾರಲ್ಲ. ಹೌದು,
1: ನಮ್ಮ ಪ್ರಶ್ನೆ ಹೀಗಿದೆ. ಉಂಚಳ್ಳಿ ಜಲಪಾತವನ್ನ ಉಂಟು ಮಾಡುವಂತಹ ನದಿಯ ಹೆಸರೇನು? ಯಾವ ನದಿ ಉಂಚಳ್ಳಿ ಜಲಪಾತಕ್ಕೆ ಕಾರಣವಾಗಿದೆ?
0: ನಮ್ಮ ಕೇಳುಗರು ಕರೆ ಮಾಡ್ತಾ ಇದ್ದಾರೆ. ಹಲೋ
2: ಹಲೋ, ನಮಸ್ತೆ.
0: ನಮಸ್ತೆ,
2: ಗಜಾನನ್
0: ಅವರು.
1: ನಮಸ್ಕಾರ ಸರ್, ಹೇಗಿದ್ದೀರಿ?
2: ಆರಾಮಿದ್ದೀನಿ.
1: ನಾವು ಚೆನ್ನಾಗಿದ್ದೇವೆ. ಮಳೆ ಎಲ್ಲ ಬೀಳ್ತಾ ಇದೆಯಾ ತಮ್ಮ ಕಡೆ? ಹೌದು, ಈ ಉತ್ತರ ನಿಮ್ಗೆ ಗೊತ್ತಿರ್ಬೋದು ಅಂತ ಸುವರ್ಣ,
0: ನನಗೆ
1: 100%
0: ಅಲ್ಲ ಸರ್, ಉತ್ತರ ಗೊತ್ತಿರೋಕೆ ಸರಿಯಾಗಿದೆ.
1: ಪ್ರಶ್ನೆ ಗೊತ್ತಾಯ್ತಾ ಸರ್ ತಮ್ಗೆ?
2: ಇಲ್ಲ, ಕರೆ
1: ಮಾಡ್ತೀನಿ. ಉಂಚಳ್ಳಿ ಜಲಪಾತವನ್ನ ಉಂಟು ಮಾಡುವಂತ ನದಿಯ ಹೆಸರೇನು? ಸರ್ ಹಲೋ, ಕಾಳಿ ಅಲ್ಲ, ಉಂಚಳ್ಳಿ.
0: ಉಂಚಳ್ಳಿ ಜಲಪಾತ
1: ಉತ್ತರ ಕನ್ನಡದಲ್ಲೇ ಇದೆ ಇದು.
0: ಹೌದು,
1: ನೆನಪಾಗ್ತಾ ಇಲ್ವಾ?
0: ಉಂಚಳ್ಳಿ ಜಲಪಾತವನ್ನ ಉಂಟು ಮಾಡುವಂತ ನದಿ
1: ಹಲೋ
0: ಹೇಳಿ.
1: ಹಾ
0: ಹೌದು,
1: ಅಗನಾಶಿನಿ ನದಿ. ನೋಡಿದ್ದೀರಾ ಉಂಚಳ್ಳಿ ಫಾಲ್ಸ್?
2: ಹೋಗಿಲ್ಲ
1: ಹೋಗಿಲ್ಲ, ಈ ಸಲ ಹೋಗಿ ಸರ್. ಅಲ್ಲ,
0: ಮಳೆ ಶುರು ಆದ್ಮೇಲೆ ಈ ಜಲಪಾತಗಳನ್ನ ನೋಡೋ ಬೈಕೆ ಎಲ್ರಿಗೂ ಉಂಟಾಗ್ತದೆ.
1: ಹೌದು ಅಲ್ಲ, ಇದು ಇದಕ್ಕೆ ಇನ್ನೊಂದು ಹೆಸರಿಂದನೂ ಕರೀತಾರಂತೆ. ಬ್ರಿಟಿಷ್ ಅಧಿಕಾರಿ ಎಸ್ ಡಿ ಲೂಸಿಂಗ್ಟನ್ ಅವರು ಈ ಜಲಪಾತವನ್ನ ಅಂದ್ರೆ ಪತ್ತೆ ಹಚ್ಚಿದ್ರಂತೆ ಪ್ರಥಮ ಬಾರಿಗೆ. ಆಗಿನಿಂದ ಅವ್ರ ಹೆಸರಲ್ಲೂ ಕೂಡ ಇದು ಈ ಜಲಪಾತ ಪ್ರಸಿದ್ಧಿಯನ್ನ ಪಡೆದಿದೆ. ಇದು ಸಿರ್ಸಿಂದ 30 ಕಿಲೋಮೀಟರ್ ಹಾಗೂ ಸಿದ್ದಾಪುರದಿಂದ 10 ಕಿಲೋಮೀಟರ್ ದೂರದಲ್ಲಿ.
0: ಅಂದ್ರೆ ನಮ್ಮ ಉತ್ತರ ಕನ್ನಡದಲ್ಲಿ.
1: ಹಲೋ, ಹೌದು ಹೌದು, ಆ ಹೆಸರಿಂದನೂ ಕೂಡ ಪ್ರಸಿದ್ಧಿಯನ್ನ ಪಡೆದಿದೆ ಇದು.
0: ಹೌದು, ಅಂದ್ರೆ ಉತ್ತರ ಕನ್ನಡದಲ್ಲಿ ತುಂಬಾ ಜಲಪಾತಗಳಿವೆ. ನಮ್ಮ ಒಂದು ನದಿ, ಅದಕ್ಕೆ
1: ಜೋಪಾಲ್ಸ್ ಆಯ್ತು, ಸಾತೋಡಿ, ಮಾಗೋಡು, ಅಪ್ಸರಕೊಂಡೆ ಎಲ್ಲ.
0: ಹೌದು,
1: ಈ ಉಂಚಳ್ಳಿ ಜಲಪಾತದ ಸೌಂದರ್ಯನೇ ಬೇರೆ ತರಂತೆ. ಸುತ್ತಲೂ ಅಡಿಕೆ ತೋಟ, ಹಸಿರು, ಇದು ಎಲ್ಲ.
0: ಹೌದು,
1: ಈ ಸಲ ನೋಡಿ ಸರ್.
2: ಅಡ್ಡಿಲ್ಲ,
1: ಕರೆ ಮಾಡಿದ್ದಕ್ಕೆ ಧನ್ಯವಾದ.
0: ಗಜಾನನ್ ಅವರೇ, ನಿಮ್ಮೂರಲ್ಲಿ ಯಾವ್ದಾದ್ರು ಜಲಪಾತ ಇದೆಯಾ?
1: ಅಪ್ಸರಕೊಂಡ ಜಲಪಾತ
0: ಅದ್ ನೋಡಿರ್ತೀರಿ ನೀವು ಬಿಡಿ. ಹ್ಮ್, ನಾವು ನೋಡಿದ್ದೇವೆ ಅಪ್ಸರಕೊಂಡ ಜಲಪಾತವನ್ನ ನೋಡಿದ್ದೇವೆ. ತುಂಬಾ ಒಳ್ಳೆ.
1: ಹೌದು, ಒಂದೇ ಕಡೆಯಿಂದ ನೀರು ಬೀಳ್ತದೆ, ತುಂಬಾ ಎತ್ತರದಿಂದ ಬೀಳ್ತದಲ್ಲ, ಚೆನ್ನಾಗಿದೆ.
0: ಇಷ್ಟೆಲ್ಲ ನಾವು ಒಂದು ಪ್ರಕೃತಿ ತಾಣವನ್ನ ಇರುವಂತ ಸ್ಥಳದಲ್ಲಿ ನಾವು ಇದ್ದೇವೆ ಅಂದ್ರೆ ತುಂಬಾ ಖುಷಿ. ಬೇರೆ ಎಲ್ಲೂ ಹೋಗ್ಬೇಕಂತಾನೆ ಇಲ್ಲ. ಬೇರೆ ಕಡೆಯಿಂದ ಜನರು ತುಂಬಾ ದೂರ ಪ್ರಯಾಣ ಮಾಡಿ ಬರ್ತಾರೆ, ಜಲಪಾತ ನೋಡ್ಬೇಕು, ಹಾಗೆ ಸಮುದ್ರದ ತೀರ ನೋಡ್ಬೇಕು ಅಂತ. ನಮ್ಗೆ ಅದ್ರ ಕೊರತೆನೆ ಇಲ್ಲ.
1: ಎಷ್ಟೆಲ್ಲ ಜಲಪಾತಗಳು. ಕೆಲವೊಂದ್ಸಲ ಸುವರ್ಣ, ನಮ್ಮ ಮನೆ ಹತ್ರ ಇದ್ದ ಜಲಪಾತದ ಬಗ್ಗೆನೆ ನಮ್ಗೆ ಗೊತ್ತಿರೋದಿಲ್ಲ. ಎಷ್ಟೋ ಸಲ ದೂರದಿಂದ ಬಂದಿರ್ತಾರೆ, ಎಲ್ಲಿ ಕೇಳಿದ್ರೆ ಇಲ್ಲೇ ಹೋಗಿ ಬಂದ್ವಿ ಅಂತ ಹೇಳ್ತಾರೆ. ಈ ಹೋದ ವರ್ಷ ನನ್ಗೆ ಈ ಅನುಭವ ಆಗಿದೆ, ನಮ್ಗೆ ಗೊತ್ತಿರ್ಲಿಲ್ಲ ಈ ಒಂದು ಜಲಪಾತ ಇದೆ ಅಂತ. ಎಷ್ಟೆಲ್ಲ ದೂರದಿಂದ ಬಂದು ಜನ ಪ್ರವಾಸಕ್ಕೆಂದು ಅಥವಾ ಖುಷಿಗೆ. ಆದ್ರೆ ಒಂದ್ ಸ್ವಲ್ಪ ಎಚ್ಚರಿಕೆ ಕೂಡ ಅಗತ್ಯ ಸುವರ್ಣ, ಜಲಪಾತದ ಹತ್ರ ಹೋಗುವಾಗ.
0: ಅದೇ ಗಜಾನನ್ ಅವರೇ,
1: ಹಲೋ ಹಲೋ
0: ಹಲೋ
1: ಹಲೋ, ಸ್ವಲ್ಪ ಸಣ್ಣದಾಗಿ ಕೇಳಿಸ್ತಾ ಇದೆ, ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ ಸರ್.
3: ಹಲೋ,
0: ಹಾ ಹೇಳಿ ಗಜಾನನ ಅವರೇ.
3: ನಮ್ಮ ಜಿಲ್ಲೆಯಲ್ಲಿ ಮಧ್ಯಾಹ್ನ
1: ಹೌದು, ಅದಕ್ಕೂ ಪುಣ್ಯ ಮಾಡಿದ್ದೇವೇನೋ ಅನಿಸ್ತಾ ಇದೆ ಅಲ್ಲ ಸರ್.

0: ಹೌದು, ಅದೇಯ. ಈ ಜಲಪಾತಗಳಿಂದ ಮತ್ತೆ ಒಳ್ಳೊಳ್ಳೆ ಸ್ಥಳಗಳಿಂದ ಎಷ್ಟೆಲ್ಲ ಜನರ ನಮ್ಗೆ ಸಂಪರ್ಕಕ್ಕೆ ಬರ್ತಾರೆ ಸುವರ್ಣ. ಎಲ್ಲೆಲ್ಲಿಂದ ಅವ್ರು ಪಿಕ್ನಿಕ್ಗೋ ಅಥವಾ ಆ ಸ್ಥಳಗಳನ್ನು ನೋಡೋದಕ್ಕೋ,
1: ಮತ್ತೆ ನಮ್ಮ ಸ್ನೇಹಿತರನ್ನ ಕರೆದಾಗ ಈ ತರ ಒಂದು ಸ್ಥಳಗಳಿಗೆ ನಾವು ಭೇಟಿ ಕೂಡ ಮಾಡಿಸಬಹುದು.
0: ಹೌದು,
1: ಅವರಿಗೂ ತುಂಬಾ ಖುಷಿ
0: ಆಗುತ್ತೆ.
2: ಇದೇ ರೀತಿ
0: ಹೌದು, ಮಳೆಗಾಲಕ್ಕೆ ವಾತಾವರಣನು ಒಂಥರ ತಂಪಾಗಿ ಚೆನ್ನಾಗಿರ್ತದೆ. ಈ ಕಡೆ ಬಿಸಿ ಜಾಸ್ತಿ ಇರೋದ್ರಿಂದ
1: ಜಾಗರೂಕತೆಯಿಂದ ಹೋಗೋದು
0: ಸ್ವಲ್ಪ ಎಚ್ಚರಿಕೆನೂ ಮುಖ್ಯ ಇಂತ ಕಡೆಗಳಲ್ಲಿ. ಹೌದು, ಯಾಕಂದ್ರೆ ಈಗ ಹೌದು ಕೆಲವೊಂದ್ ಕಡೆ ಮಳೆ ಆಗ್ತಾ ಇರ್ತದೆ, ನಮಗ್ ಗೊತ್ತಿರುದಿಲ್ಲ. ಅಲ್ಲಿಂದ ನೀರು ಒಮ್ಮೆಲೆ ಬಂದು ಬೀಳುದು, ಇಲ್ಲೇನೋ ಒಣಗಿದ ಹಂಗೆ ಕಾಣ್ತದೆ. ಆದ್ರೆ ದೂರದಿಂದ ಎಲ್ಲೋ ಕಟ್ಟಿದ ನೀರು ಅಥವಾ ಅಲ್ಲೆಲ್ಲೋ ಡ್ಯಾಮ್ ಇಂದ ಬಿಟ್ಟಿದ್ ನೀರು ನಮಗ್ ಗೊತ್ತಾಗಿರೋದಿಲ್ಲ.
1: ಸ್ಥಳಗಳನ್ನ ನಾವು ದೂರದಿಂದ ನೋಡಿ ಮನಸ್ಸು ಪಡಬೇಕು ಅಷ್ಟೇ, ಬಿಟ್ರೆ ಅದರಲ್ಲೇ ನಾವು ಮುಳುಗಿಸ್ತಾ
0: ಇದು
1: ಆ ತರದೆಲ್ಲ ಒಂದು ಹುಚ್ಚು ಬೈಕಿ
0: ಮಾಡಬಾರ್ದು ಅಷ್ಟೇ. ಧನ್ಯವಾದ ಸರ್, ಕರೆ ಮಾಡಿ. ಧನ್ಯವಾದ ಸರ್, ಕರೆ ಮಾಡಿದ್ದಕ್ಕೆ
1: ಧನ್ಯವಾದ. ನಾವೊಂದು ವಾಣಿಜ್ಯ ಪ್ರಕಟಣೆಯನ್ನ ಪ್ರಸಾರ ಮಾಡಿ ಹಾಗೆ ಗೀತೆಯನ್ನ ಪ್ರಸಾರ ಮಾಡಿ.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಸವಿತಾ ಕೇಳುಗರು ಕರೆ ಮಾಡ್ತಾ ಇದ್ದಾರೆ. ಹಲೋ
1: ಹಲೋ
2: ಹಲೋ
1: ಹಲೋ
2: ನಮಸ್ತೆ ಮೇಡಮ್.
1: ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಎಲ್ಲಿಂದ?
0: ಕೇಳಿಸ್ತಾ ಇಲ್ಲ ಸರಿಯಾಗಿ, ಹೇಳಿ.
1: ಯಾವ ಡಿಸ್ಟಿಕ್ ಅದು? ಬೆಳಗಾವ್ ಡಿಸ್ಟಿಕ್. ತಮ್ಮ ಹೆಸರು? ಭಾಗ್ಯಶ್ರೀ ಅವರೇ, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ ತಾವು.
0: ಈಗ ಒಂದು ಪ್ರಶ್ನೆಯನ್ನ ಕೇಳೋದಿದೆ. ಗೀತೆಯನ್ನ ಕೇಳಿದ್ರಾ ನೀವು?

0: ಇಲ್ಲ, ಸರಿ ಇರಲಿ ಬಿಡಿ. ನಮ್ಮ ಪ್ರಶ್ನೆ ಕೇಳ್ತೀರಾ? ಹಾಂ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದು ಕರೆಯಲಾಗುವ ಪ್ರದೇಶ ಯಾವುದು? ಭಾಗ್ಯಶ್ರೀವರೇ, ನಿಮಗೆ ಇವತ್ತಿನ ಪ್ರಶ್ನೆ, ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದು ಕರೆಯಲಾಗುವ ಪ್ರದೇಶ ಯಾವುದು?
1: ತಾವೇನು ಕೊಂಡಿರೋದು, ಸ್ಟೂಡೆಂಟ್ ಅಥವಾ ಸ್ಟೂಡೆಂಟ್? ಎಷ್ಟನೇ ಕ್ಲಾಸು? ಸೆಕೆಂಡ್ ಇಯರಾ? ಈಗ ತಾವು ಉತ್ತರ ಕರ್ನಾಟಕದ ಕಡೆಯವರು.
0: ಹೌದು,
1: ಪ್ರಶ್ನೆ ಕೂಡ ಉತ್ತರ ಕರ್ನಾಟಕ ಸಂಬಂಧಪಟ್ಟಿದ್ದೆ ಇದೆ.
0: ಅದಕ್ಕೆ ನೀವು
1: ಗೊತ್ತಿರಬಹುದು.
0: ಬೆಳಗಾಂ ಹೇಳಿದ ತಕ್ಷಣ ನಿಮಗೆ ಈ ಒಂದು ಪ್ರಶ್ನೆಯನ್ನು ಕೇಳೋಣ, ನಿಮ್ಗೆ ಗೊತ್ತಿರುತ್ತೆ ಅಂತ ಕೇಳ್ತಾ ಇದ್ದೇವೆ. ಭಾಗ್ಯಶ್ರೀವರೇ, ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಯುವಂತಹ ಪ್ರದೇಶ ಯಾವುದು?
1: ಜೋಗ ಜಲಪಾತ.
0: ಸಹ್ಯಾದ್ರಿ,
1: ಸಹ್ಯಾದ್ರಿ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥದ್ದು, ಅದು ದಕ್ಷಿಣ ಈ ಕಡೆ ಬಂತು, ದಕ್ಷಿಣ ಕರ್ನಾಟಕ.
0: ಅಂದರೆ ಸಹ್ಯಾದ್ರಿ ಬೆಟ್ಟಗಳು ಅಂತ ಹೇಳ್ತೀವಲ್ಲ ನಾವು, ಹಾಗೆ ಉತ್ತರ ಕರ್ನಾಟಕದ ಸಹ್ಯಾದ್ರಿ
1: ಅಂದರೆ ಸಹ್ಯಾದ್ರಿಯಲ್ಲಿ ಯಾವ ಥರ ನಾವು ಅನುಭವವನ್ನು ಪಡ್ಕೊಳ್ತೇವೋ ಅದೇ ಥರ ಉತ್ತರ ಕರ್ನಾಟಕದವರಿಗೆ ಈ ಸ್ಥಳ ಸಹ್ಯಾದ್ರಿ ಥರ ಅನುಭವ ಕೊಡ್ತದೆ
0: ಅಂತಾನೇ ಆ ಒಂದು ಪ್ರದೇಶಕ್ಕೆ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತಾನೆ ಹೆಸರು ಆಗಿದೆ.
1: ಗೊತ್ತಿಲ್ವಾ,
0: ಹೇಳ್ತೀರಾ ಅಥವಾ ನಮ್ಮ ಬೇರೆ ಕೇಳಿದ್ರಿಗೆ ನಾವು ಪ್ರಶ್ನೆಯನ್ನ ಪಾಸ್ ಮಾಡೋಣ? ಹೇಗೆ, ಆಮೇಲೆ ಉತ್ತರ ಕೇಳಿ ನೀವು ಅವ್ರು ಏನು ಹೇಳ್ತಾರೆ ಅಂತ. ಸರಿನಾ?
1: ಕರೆ ಮಾಡಿದ್ದಕ್ಕೆ ಧನ್ಯವಾದ.
0: ಧನ್ಯವಾದ ಸವಿತಾ. ಭಾಗ್ಯಶ್ರೀ ಅವರಿಗೆ ಈ ಒಂದು ಪ್ರಶ್ನೆಯ ಉತ್ತರ ಗೊತ್ತಾಗಲಿಲ್ಲ, ಅಂದರೆ ಸ್ವಲ್ಪ ಅವರು ಕನ್ಫ್ಯೂಸ್ ಆದರು.
1: ಹೌದು, ಅಂದರೆ ಒಮ್ಮೆಲೆ ಗೊತ್ತಿರ್ತದೆ ಕೆಲವೊಮ್ಮೆ, ಆದರೆ ಅದು ನಮ್ಮ ನೆನಪಿಗೆ ಬಂದಿರೋದಿಲ್ಲ, ಓ ಇದಾಗಿತ್ತಲ್ಲ ಅಂತ ಆಮೇಲೆ ಅನಿಸ್ತದೆ.
0: ನಿಜ.
1: ಕರೆ ಬರ್ತಾ ಇದೆ ಸುವರ್ಣ.
0: ಹಲೋ
2: ಹಲೋ
1: ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಿದ್ರಿ? ಹಾಂ ಮಹೇಶ್, ಹೇಗಿದ್ದೀರಿ? ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ತಾವು?
0: ಪ್ರಶ್ನೆ ಕೂಡ ಕೇಳಿಸ್ಕೊಂಡಿರ್ಬೇಕು ನೀವು.
1: ಅವರಿಗೆ ಒಂದ್ ಕಡೆ ಕಾರ್ಯಕ್ರಮವನ್ನು ಕೇಳುದು, ಇನ್ನೊಂದ್ ಕಡೆ ಲೈನ್ ಸಿಕ್ತದಲ್ಲ. ಹೌದು, ಕೇಳ್ತಾರೆ ಸುವರ್ಣ ಪ್ರಶ್ನೆ.
0: ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದು ಕರೆಯಲಾಗುವ ಪ್ರದೇಶ ಯಾವುದು? ನೀವು ಕೇಳಿದ್ರಿ ಅಂತ ಅನಿಸ್ತದೆ ಮಹೇಶ್ ಅವರೇ, ಪ್ರಶ್ನೆ ಮೊದ್ಲೇ ಕೇಳಿದ್ರಿ ಇರ್ಬೇಕು.
2: ಅಲ್ಲ ಮೇಡಮ್, ಪರಿಸರ ದಿನ ಇತ್ತಲ್ಲ ಮೇಡಮ್.
1: ಹಾ, ಪರಿಸರ ದಿನ. ಹೌದು,
0: ಸುಮ್ಮನೆ ತಮಾಷೆ ಮಾಡಿದೆ ಮಹೇಶ್ ಅವರೇ, ತುಂಬಾ ಬೇಗ ಹೇಳಿದ್ರಿ ಉತ್ತರವನ್ನ, ಖುಷಿ ಅನಿಸ್ತು. ಹಾ ಅಲ್ಲ, ನಿಮ್ಗೆ ಹೇಗ್ ಗೊತ್ತಾಯ್ತು ಈ ಉತ್ತರ ನೋಡಿದ್ರಾ ನೀವು ಈ ತರ ಒಂದು ಸಹ್ಯಾದ್ರಿ? ಹಾ, ನಿಮ್ಗೆ ಹತ್ರನಾ ನಿಮ್ಮ ಊರಿಂದ ಅದು? ತುಂಬಾ ದೂರ, ತುಂಬಾ ದೂರ ಆಗತ್ತೆ. ಆದ್ರೆ ನೀವು ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಿ ಅಲ್ವಾ? ಹೌದು. ಮಹೇಶ್ ಅವ್ರೆ, ನೀವು ಒಂದ್ ಸ್ವಲ್ಪ ನಿಮ್ ಮಾತು ಕಟ್ ಕಟ್ ಕೇಳಿಸ್ತಾ ಇದೆ ನೋಡಿ, ನೆಟ್ವರ್ಕ್ ಇರುವಂತ ಕಡೆ ನೀವು ಬಂದು ಮಾತಾಡಿ.
2: ನೆಟ್ವರ್ಕ್
0: ನಿಮ್ಮಲ್ಲಿ ಅಲ್ವಾ?
1: ನಿಮ್ ಕಡೆ ಮಳೆ ಇದೆಯಾ ಸರ್? ನೆಟ್ವರ್ಕ್ ಪ್ರಾಬ್ಲಮ್, ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಮಳೆ ಬೀಳ್ತಾ ಇರ್ಬೇಕು ಅಂತ ಅರ್ಥ ಆಗ್ತಾ ಇದೆ. ಹೌದು, ಕಪ್ಪತ್ತಗುಡ್ಡ ಅಂತ ಹೇಳಿದ್ರಿ.
0: ಈ ಕಪ್ಪತ್ತಗುಡ್ಡವನ್ನ ವನ್ಯಜೀವಿ ಅಭಯಾರಣ್ಯ ಅಂತ ಕೂಡ ಹೇಳ್ತಾರೆ. ಹಾ, ಅಂದ್ರೆ ಇಲ್ಲಿ ಚಿರತೆ, ತೋಳ, ಹೈನಾ, ಕೃಷ್ಣಮೃಗ ಅಂತ ಮತ್ತೆ ಈ ಕಾಡು ಬೆಕ್ಕುಗಳು ಈ ತರ ಪ್ರಾಣಿಗಳು ಕೂಡ ಸಿಗ್ತಾವಂತೆ ಈ ಅಭಯಾರಣ್ಯದಲ್ಲಿ.
1: ಮತ್ತೆ ಸುವರ್ಣ, ಇದು ಒಂದ್ ರೀತಿ ಸಹ್ಯಾದ್ರಿ ಅನ್ನೋದಕ್ಕೆ ಇನ್ನೊಂದು ಒಂದು ಕಾರಣ ಇದೆ, ಇಲ್ಲಿ ಔಷಧೀಯ ಸಸ್ಯಗಳು ತುಂಬಾ ಇದಾವಂತೆ.
0: ಹೌದು ಹೌದು,
1: 400ಕ್ಕೂ ಹೆಚ್ಚು ವಿಭಿನ್ನ ಔಷಧೀಯ ಸಸ್ಯಗಳನ್ನ ಇಲ್ಲಿ ಕಾಣಬಹುದಂತೆ.
0: ಅದೇ, ಸಸ್ಯಗಳ ಔಷಧೀಯ ಸಸ್ಯಗಳ ಸ್ವರ್ಗ ಅಂತ ಕೂಡ ಹೇಳ್ತಾರೆ. ಒಂದೇ ಒಂದು ಪ್ರದೇಶಕ್ಕೆ ಎಷ್ಟೊಂದು ಹೆಸರುಗಳು ಇವೆ ನೋಡಿ,
1: ಹುಡುಕ್ತಾ ಹೋದ್ರೆ ವಿಧ ವಿಧವಾಗಿ ಅದರ ಹೆಸರನ್ನ ನಾವು ಇದು ಮಾಡಬಹುದು.
0: ಹೌದು, ಹೇಳಿ ಮಹೇಶ್ ಅವರೇ, ಹೇಳಿ.
1: ಹಲೋ
2: ಮೇಡಮ್, ಉತ್ತರಕ್ಕೆ ಮಳೆ ಅಷ್ಟು ಮೇಡಮ್, ಇದು ತುಂಬಾ ಮೇಡಮ್.
1: ಹೌದು, ಅದಕ್ಕೋಸ್ಕರ ಸಹ್ಯಾದ್ರಿ ಅಂತ.

0: ಹೆಸರು ಪಡ್ಕೊಂಡಿದೆ ಅಲ್ಲ ಸರ್. ಹೌದು,
1: ಸಹ್ಯಾದ್ರಿ ಶಾಲೆಯನ್ನ ಬೆಟ್ಟದಲ್ಲಿ
0: ಹೌದು
2: ಹೌದು.
0: ಖುಷಿ ಆಯ್ತು ಸರ್. ಇವತ್ತು ಏನು ಯಾವ್ದಾದ್ರು ಗಿಡ ನೆಟ್ರ ಹೇಗೆ? ಯಾವಾಗಲೂ ಮಳೆಗಾಲ ಮುಗಿಯುವವರೆಗೆ ಒಂದಾದ್ರೂ ನಡಿ ಸರ್.
1: ಹೌದು,
0: ಆ ದಿನದ ಮುಖಾಂತರವಾದ್ರೂ ನಾವು ಪರಿಸರಕ್ಕೇನಾದ್ರೂ ಮಾಡೋಣ ಅಲ್ಲ, ಹೀಗೆ ಮಾಡ್ಬೇಕು. ಆದ್ರೆ ಆ ದಿನ ನೆನ್ಪ್ ಮಾಡ್ಕೊಂಡ್ರೆ ನಮ್ಗೆ ಹಾ ಮಾಡ್ಲೇಬೇಕು ಅಂತ ಅನ್ಸ್ಬಿಡ್ತದೆ. ಕರೆ ಮಾಡಿದಕ್ಕೆ
2: ಸರಿ ಮಹೇಶ್ ಅವರೇ, ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದ. ಹೀಗೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರಿ.
0: ಧನ್ಯವಾದ ಸರ್.
2: ಸವಿತಾ, ಹಾಗೆ ಕಾರ್ಯಕ್ರಮದಲ್ಲಿ ಇನ್ನೊಂದು ವಾಣಿಜ್ಯ ಪ್ರಕಟಣೆಯನ್ನ ಪ್ರಸಾರ ಮಾಡಿ ನಮ್ಮ ಗೀತೆಯನ್ನು ಪ್ರಸಾರ ಮಾಡೋಣ.
0: ಹೌದು ಸೋನಾ,
3: ಕಾಂಪ್ರಮೈಸ್ ಬೇಡ. ಮಣಪುರಂ ಫೈನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಸುವರ್ಣ, ಕೇಳುಗರಿಗೆ ಇನ್ನೊಮ್ಮೆ ಫೋನ್ ನಂಬರ್ ಅನ್ನ ಹೇಳ್ಬಿಡೋಣಲ್ಲ.
2: ಹೌದು,
0: ಕೇಳುಗರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದಂಥ ನಿಲಯದ ದೂರವಾಣಿ ಸಂಖ್ಯೆ ಹೀಗಿದೆ. STD ಕೋಡ್ 08382, ದೂರವಾಣಿ ಸಂಖ್ಯೆ 2253455, ಹಾಗೆ ಮೊಬೈಲ್ ಸಂಖ್ಯೆ 9480249470.
2: ಗೀತೆಯನ್ನು ಪ್ರಸಾರ ಮಾಡೋಣ, ನಮ್ಮ ಕೇಳುಗರು ಕರೆ ಮಾಡಲಿ.

ಒಂಟೆ ಹುಲಿ ಕರಡಿಯ ಆನೆ ಸಿಂಹ ಚಿರತೆಯ ಒಂಟೆ ಹುಲಿ ಕರಡಿಯ ಭಯವಿಲ್ಲದೆ

0: ಹಲೋ
1: ಹಲೋ
2: ಹಲೋ, ನಮಸ್ತೆ ಮೇಡಮ್, ಎಲ್ಲಿಂದ ಕರೆ
1: ಮಾಡ್ತಿದ್ದೀವಿ?
2: ಪಾರ್ವತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಗೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ? ಎಷ್ಟು ಯಾವಾಗ್ಲೂ ಕೇಳ್ತೀರಾ ಹೇಗೆ, ಅಥವಾ ಎಷ್ಟು ದಿವಸದಿಂದ ಕೇಳ್ತಾ ಇದ್ದೀರಿ ಮೇಡಮ್? ಹೌದು, ಕರೆ ಮಾಡಿದ್ದು ನಾನು ಫಸ್ಟ್ ಟೈಮ್ ಕೇಳಿದ್ದು ತಮ್ಮ ಹೆಸರನ್ನ.
1: ಇಲ್ಲ ಮೇಡಮ್,
0: ಮಾಡ್ತಾ ಇರ್ತೀರಿ.
2: ಹೌದು,
0: ಖುಷಿ. ನಮ್ಮ ಸ್ನೇಹಿತರು ಇರ್ತಾರಲ್ವಾ, ನಮ್ಮ ಸ್ನೇಹಿತರು ಈ ಕಾರ್ಯಕ್ರಮದಲ್ಲಿ ಎಲ್ಲ ಇರ್ತಾರಲ್ಲ,
2: ನಮಗೂ ಖುಷಿ ಹೆಚ್ಚು ಹೆಚ್ಚು ಕಾರ್ಯಕ್ರಮವನ್ನು ಕೇಳಿದ್ರೆ. ಏನ್ ಮಾಡ್ಕೊಂಡಿದ್ದೀರಿ ತಾವು ಮೇಡಮ್?
1: ಮೇಡಮ್, ನಾನು ಟೀಚರ್ ಇದ್ದೀನಿ.
2: ಟೀಚರಾ? ಸ್ಕೂಲಿಗೆ ಹೋಗಿ ಬಂದ್ರಾ? ಸ್ಕೂಲ್ ಶುರು ಆಯ್ತಲ್ಲ. ಎಷ್ಟನೇ ಕ್ಲಾಸ್ ಮಕ್ಕಳಿಗೆ ಪಾಠ ಮಾಡೋದು ತಾವು? ಎಷ್ಟನೇ ಕ್ಲಾಸ್?

0: ಮೇಡಮ್ ಹೈಸ್ಕೂಲ್
1: ಹೈಸ್ಕೂಲಿಗೆ.
2: ಹಾಗಾದ್ರೆ ಪಾರ್ವತಿ ಅವರೇ, ಟೀಚರ್ಗೆ ನಾವ್ ಇವತ್ತು ಕ್ವಶನ್
1: ಕೇಳ್ತಾ ಖುಷಿನೂ ಆಗ್ತಾ ಇದೆ ಅಲ್ಲ ಸುವರ್ಣ,
2: ರೀತಿಯಲ್ಲಿ ಭಯ ನಮ್ತಾ ಇದೆ
1: ಅಲ್ಲ ಟೀಚರ್.
0: ಪ್ರಯತ್ನ ಮಾಡ್ತೀನಿ, ಗೊತ್ತಿದ್ರೆ ಹೇಳ್ತೀನಿ.
1: ಅಲ್ಲ ಅದೇನೋ ಒಂಥರ ಟೀಚರ್ ಅನ್ಕೊಳ್ಳಿ ಒಂಥರ ಭಯದ್ದೇ ಆಗ್ಬಿಡತ್ತದೆ.
0: ಕಾಲ ಹೋಯ್ತು ಮೇಡಮ್.
2: ಇಲ್ಲ ಇಲ್ಲ, ಇದ್ದಾರೆ ಹೆದರುವಂತವ್ರು, ಇದ್ದಾರೆ ಹೆದರಿಸುವಂತವ್ರು ಇರ್ಬೇಕು. ಕಾಲ ಹೋಯ್ತು ಅಂತ ಹೇಳುದಲ್ಲ,
1: ಹೌದು ಕಲಿಬೇಕಂದ್ರೆ ಹೆದರಿಕೆ.
2: ಯಾಕಂದ್ರೆ
0: ಮೇಡಮ್ ಅದು ಚಡಿ ಚಮಚಮ ಅನ್ನೋದು ಹೋಯ್ತು,
1: ಕೆಲವೊಂದು
2: ಇದ್ದಾಗ್ಲೇ ವಿದ್ಯೆ ತಲೆಗೆ ಹತ್ತುತ್ತದೆ. ಸರಿ ಪಾರ್ವತಿ ಅವರೇ, ನಮ್ಮ ಸವಿತಾ ಅವರು ಕೇಳ್ತಾರೆ ಪ್ರಶ್ನೆಯನ್ನ.
1: ತಮ್ಮ ಪ್ರಶ್ನೆ ಹೀಗಿದೆ ಮೇಡಮ್, ಕರ್ನಾಟಕದಲ್ಲಿ ತೋಳಗಳ ಅಭಯಾರಣ್ಯ ಎಲ್ಲಿದೆ? ಅಂದ್ರೆ ನಾವು ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತೋಳಗಳನ್ನು ಕಾಣಬಹುದು ಈ ಅಭಯಾರಣ್ಯದಲ್ಲಿ. ತಮ್ಮ ಊರ್ ಯಾವ್ದಂತ ಹೇಳಿದ್ರಿ? ಕೊಪ್ಪಳ. ಓ, ಇದು ಆ ಕಡೆ ಬರೋದಿಲ್ಲ, ಸ್ವಲ್ಪ ಮೈಸೂರು ಕಡೆ.
2: ಇಲ್ಲ, ಅವ್ರೂರಲ್ಲಿ ಕೂಡ ಇರ್ಬೇಕು
1: ತೋಳಗಳು.
0: ಅದು ತೋಳಗಳು ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದ್ವಿ ಮೇಡಮ್, ಇವಾಗ ಇಲ್ವಲ್ಲ.
1: ಎಲ್ಲ ಅದ್ರ ಸಂತತಿ ಕಡಿಮೆ ಆಗ್ತಾ ಬಂದಿದೆ ಅಲ್ಲ, ಎಷ್ಟೆಲ್ಲ ಕಾಡು ಪ್ರಾಣಿಗಳು ಉಳಿಸ್ಬೇಕು ಎಲ್ಲವನ್ನ, ಮುಂದಿನ ಮಕ್ಕಳಿಗೆ ನೋಡ್ಲಿಕ್ಕೆ ಆದ್ರೂ ಸಿಗ್ಬೇಕಲ್ಲ.
2: ಯಾವ್ಯಾವ ಪ್ರಾಣಿ ಬರೀ ಚಿತ್ರದಲ್ಲಿ ನೋಡೋ ಹಾಗೆ ಆಗ್ಬಾರ್ದು
1: ಅಲ್ಲ. ಇಲ್ಲಿ ಅಂದ್ರೆ ಈ ಪ್ರದೇಶದಲ್ಲಿ ಅಂದ್ರೆ ತೋಳಗಳಿಗೆ ಬೇಕಾದಂತ ವಾತಾವರಣ ಇದೆ ಅಂತೆ, ಅಂತ ದರ್ಕು ಎಲೆ ಅಂತರ ಆತರ ಬೌಳಿ ಇದು ನೆಲ ಇದು ವಾತಾವರಣ ಎಲ್ಲ.
0: ಮೇಡಮ್ ಅದು ಗುಡ್ಡಗಳಲ್ಲ, ಗುಡ್ಡಗಾಡುಗಳಲ್ಲಿ ಇರ್ತಾ ಇದ್ವು.
1: ಹೌದು,
0: ಇವಾಗೆಲ್ಲ ಗುಡ್ಡಗಳು ತರಗ್ತಾ ಇದಾವಲ್ಲ ಮನುಷ್ಯನ ದುರಾಸೆಗೆ.
1: ಹೌದು, ಪ್ರಕೃತಿ ಹೇಗಿದ್ದು ಏನೋ ಚಿತ್ರಣ ಬದಲಾಗ್ತಾ ಇದೆ. ಏನ
2: ಮನುಷ್ಯರು ಕಾಡಿಗೆ ಹೋದ ತಕ್ಷಣ ಕಾಡಿನ ಪ್ರಾಣಿಗಳು ಇದಾವೆ.
1: ಇದು ಉತ್ತರವನ್ನು ಹೇಳ್ಬಿಡೋಣ ಅಲ್ಲ ಸುವರ್ಣ. ಇದು ಮೇಲುಕೋಟೆ ಮೇಡಮ್, ಮಂಡ್ಯ ಜಿಲ್ಲೆಯ. ಹಾ, ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಈ ಅಭಯಾರಣ್ಯವನ್ನ ಅಂದ್ರೆ ತೋಳಗಳಿಗಂತ ಸಂರಕ್ಷಿಸಲಾಗಿದೆ. ಇದನ್ನ 1974 ಸ್ಥಾಪಿಸಿದ್ರು
0: ಮಧುಗಿರಿ.
1: ಹೌದು, ಇದು ಇದು ಮಧುಗಿರಿ ಬೆಟ್ಟದ ಮೇಲೆ ಇದೆ. ಅಂದ್ರೆ ತೋಳಗಳಿಗೆ ಬೇಕಾಗುವಂತ ವಾತಾವರಣ, ಬೆಟ್ಟ ಗುಡ್ಡ ನೀವ್ ಹೇಳದ ಹಂಗೆ ಅಂತದ ವಾತಾವರಣ ಪ್ರದೇಶ ಬೇಕಲ್ಲ. ಮತ್ತೆ ಈ ಉದ್ಯಾನವನ 49.82 ಚದರ ಕಿಲೋಮೀಟರ್, ಇದು ಚದರ್ ಮೀಟರ್ ಇದೆ ಅಂತ. ಅಷ್ಟು ವಿಶಾಲವಾಗಿದೆ
2: ಅಂದ್ರೆ ಅಷ್ಟು ವಿಶಾಲವಾಗಿದೆ.
1: ಅದಕ್ಕೆ ವಿಶಾಲವಾದ ತೋಳಗಳು.
0: ಮೇಡಮ್ ಮಧುಗಿರಿ ತುಮಕೂರು ಅಲ್ವಾ?
2: ಹಲೋ,
0: ಮಧುಗಿರಿ ಮೇಡಮ್.
1: ಇಲ್ಲಿ ಚಲುವಿನಾರಾಯಣ ಸ್ವಾಮಿ ದೇವಸ್ಥಾನ ಮತ್ತೆ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಇದೆ ಮಂಡ್ಯ ಜಿಲ್ಲೆಯ.
2: ಹಾಗೆ ಪಾರ್ವತಿ ಅವರೇ, ಕೊಪ್ಪಳದಲ್ಲೂ ಕೂಡ ತೋಳಗಳ ಸಂತತಿ ಅತ್ಯಂತ ಹೆಚ್ಚಾಗಿದೆ. ಅದ ಬಿಟ್ಟು ಮತ್ತೆ ಗದಗ, ರಾಯಚೂರು, ಬಳ್ಳಾರಿ, ಬೀದರ್, ಕಲಬುರಗಿ ಮತ್ತೆ ಹಾವೇರಿ, ತುಮಕೂರುಗಳಲ್ಲಿ ಕೂಡ ಸಿಗತ್ತೆ ಈ ತೋಳಗಳ ಸಂತತಿಯನ್ನ ನೋಡಬಹುದು.
1: ತೋಳಗಳು ಒಂದ್ ರೀತಿ ನರಿ ಜಾತಿಗೆ.
2: ಹೌದು,
1: ಧನ್ಯವಾದ ಮೇಡಮ್ ಕರೆ ಮಾಡಿದಕ್ಕೆ. ನಮಸ್ತೆ,
2: ಧನ್ಯವಾದ. ಇನ್ನೊಂದು ಪ್ರಕಟಣೆಯನ್ನ ಪಾಲಿಸ
1: ಪ್ರಕಟಣೆ ಏನಂತ
3: ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫೈನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: हेलो
1: हेलो।
0: हेलो, नमस्ते।
2: हेलो
0: ಸಣ್ಣದಾಗಿ ಕೇಳಿಸ್ತಾ ಇದೆ, ತಮ್ಮ ಹೆಸರು? ಹಲೋ,
2: ಭಾಗ್ಯಶ್ರೀ
0: ಬೆಳಗಾಂನಿಂದ?
2: ಹಾಂ, ಇನ್ನೊಮ್ಮೆ ಟಿಕೆಟ್ ಸಿಕ್ತು ಬಸ್ ಟಿಕೆಟ್, ಇನ್ನೊಮ್ಮೆ ಕಾಲ್ ಸಿಕ್ತಲ್ಲ, ತಮಗೆ ಖುಷಿ ಆಯ್ತು. ಉತ್ತರವನ್ನು ಕೇಳಿದ್ರ ಅವಾಗ ನಿಮ್ಗೆ ಕೇಳಿದ ಪ್ರಶ್ನೆದು ಉತ್ತರ
0: ಕೇಳಿಲ್ಲ? ಇವತ್ತು ಕಾರ್ಯಕ್ರಮದಲ್ಲಿ ಒಂದಲ್ಲ ಒಂದು ಪ್ರಶ್ನೆಗೆ ಉತ್ತರ ಹೇಳಬೇಕು ಅಂತ ಡಿಸೈಡ್ ಮಾಡಿದ್ದೆ.
2: ಅವಳಿಗೆ ನಿಮ್ಗೆ ಯಾವ ಪ್ರಶ್ನೆ ಬಂದಿತ್ತು?
0: ಹಾ, ಯಾವುದಂತ ಗೊತ್ತಾಗ್ಲಿಲ್ಲ ನಿಮಗೆ? ಯಾಕೆ ಕಾರ್ಯಕ್ರಮವನ್ನು ಕೇಳಿಲ್ವಾ ನೀವು?
2: ಅವರು
0: ಹಾಂ, ಕಪ್ಪತ್ತ ಗುಡ್ಡ ಅಂತ ಅದು.
2: ಈಗ ಬೇರೆ ಪ್ರಶ್ನೆ
0: ಕೇಳ್ತೇನೆ, ಹೇಳಿ ಈ ಪ್ರಶ್ನೆಗೆ ಉತ್ತರ. ಭಾರತದ ವಾಟರ್ ಮ್ಯಾನ್ ಅಂತ ಯಾರನ್ನ ಕರೆಯುತ್ತಾರೆ? ವಾಟರ್ ಮ್ಯಾನ್ ಆಫ್ ಇಂಡಿಯಾ, ವಾಟರ್ ಮ್ಯಾನ್ ಆಫ್ ಇಂಡಿಯಾ, ಭಾರತದ ವಾಟರ್ ಮ್ಯಾನ್ ಎಂದು ಯಾರನ್ನು ಕರೆಯುತ್ತಾರೆ?
2: ವಾಸ್ಕೋಡಿಗಾಮ ಅಲ್ಲ,
0: ವಾಟರ್ ಮ್ಯಾನ್ ವಾಸ್ಕೋಡಿಗಾಮ ಅಲ್ಲ,
2: ಅವರು
0: ಜಲಪುರುಷ. ಕನ್ನಡದಲ್ಲಿ ಹೇಳೋಣ ಅಂದ್ರೆ ಜಲಪುರುಷ ಅಂತ ಕೂಡ ಇವರಿಗೆ ಕರೀತಾರೆ.
2: ಹೆಸರು ಬಂದಿದೆ ಅಂದ್ರೆ ಅವ್ರು ಮಾಡಿದಂತ ಕೆಲಸದಿಂದ ಆ ಹೆಸರನ್ನ ಪಡ್ಕೊಂಡಿದ್ದಾರೆ. ಅವರು ಅಂತ ಕೆಲಸವನ್ನ ಮಾಡಿದ್ದಾರೆ, ನೀರಿಗೆ ಸಂಬಂಧಪಟ್ಟಂತ ಕೆಲಸ ಒಂದು ಕ್ಲೂ ಅಂತ ಹೇಳಿದ್ರೆ.
0: ಹೌದು, ಇವರು ಪರಿಸರವಾದಿ.
2: ಹಲೋ
0: ಭಾಗ್ಯಶ್ರೀ ಅವರೇ.
2: ಹಲೋ ಹಲೋ
1: ಹಲೋ ರೀ.
2: ಹಾ, ಪ್ರಶ್ನೆ ಕೇಳಿಸ್ಕೊಂಡ್ರ ತಾವು? ಜವಾಹರ್ಲಾಲ್ ನೆಹರು ಅಲ್ಲ,
0: ಜವಾಹರ್ಲಾಲ್ ನೆಹರು ಅವರಿಗೆ ನಾವು ವಾಟರ್ ಮ್ಯಾನ್ ಅಂತ ಯಾವಾಗ ಕರೆದಿದ್ದೀವಿ
2: ಅಲ್ಲ
0: ಭಾಗ್ಯಶ್ರೀ ಅವರೇ.
2: ಅವ್ರ ಪಾಪ ಆದ್ರೂ ತನಗೆ ಗೊತ್ತಿದ್ದು ಉತ್ತರವನ್ನ ಟ್ರೈ ಮಾಡ್ತಾ ಇದ್ದಾಳೆ.
0: ನೆಹರು ಚಾಚಾ ಅಂತ ಬಿಟ್ರೆ ಅಲ್ವಾ
2: ಈ ತರ ಪ್ರಶ್ನೆ ಬರ್ಬೋದಂತ ಅನ್ಸಿತ್ತ ತಮ್ಗೆ? ಇಲ್ಲ,
0: ನಾನು ನೋಡಿ, ನಾನೀಗ ಕರ್ನಾಟಕದಷ್ಟೇ ಅಂತ ಹೇಳೋದಿಲ್ಲ,
2: ಭಾರತಕ್ಕೆ ಸಂಬಂಧಪಟ್ಟಂತ
0: ಅಂದ್ರೆ ಇವರು ಒಂದು ನೀರಿಗೆ ಸಂಬಂಧಪಟ್ಟ ಹಾಗೆ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಪರಿಸರವಾದಿ ಅವರು, ಹಾಗೆ ಜಲ ಸಂರಕ್ಷಣೆಗಾರ ಈ ತರ.
2: ಯಾವ ಊರ್ನವ್ರು ಅಂತಾದ್ರೂ ಹೇಳ್ಬೋದಾ? ಹಲೋ, ಭಾರತಕ್ಕೆ ಸಂಬಂಧಪಟ್ಟಿದ್ದು ಅಂದ್ಕೂಡ್ಲೆ ನೀವು ಬೇರೆ ರಾಜ್ಯದ ಹೆಸರು ಕೂಡ ತಗೊಳ್ಬಹುದು.
0: ಹೌದು.
2: ಹಲೋ,
0: ಇವರು ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡಿರೋದಲ್ಲ, ಭಾರತದಲ್ಲಿ ಅಂದಮೇಲೆ ಬೇರೆ ರಾಜ್ಯದಲ್ಲೇ ಕೆಲಸ ಮಾಡಿದ್ದಾರೆ. ಆದರೆ ಇವರು ಪರಿಸರವಾದಿ,

0: ಹಾಗೆ ಒಂದು ಜಲ ಸಂರಕ್ಷಣೆಗಾರ. ಆ ಒಂದು ಪ್ರದೇಶದಲ್ಲಿ ನೀರಿನ ಒಂದು ಅಭಾವ ಇದ್ದೇ ಅವರು ಆ ಒಂದು ಕಾರ್ಯವನ್ನ ಮಾಡಿದ್ರಿಂದ ಭಾರತದ ವಾಟರ್ ಮ್ಯಾನ್ ಅಂತ ಹೇಳ್ತಾ ಇದ್ದಾರೆ.
1: ಅಲ್ಲಿ ಅಷ್ಟು ನೀರಿಗಾಗಿ ಬರಗಾಲ ಇದ್ದಂತ ಸಂದರ್ಭದಲ್ಲಿ ನೀರನ್ನ ತರಿಸುವಂತ ಕೆಲಸವನ್ನ ಅವ್ರು ಮಾಡಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಭಾರತದ ವಾಟರ್ ಮ್ಯಾನ್ ಅಂತ ಹೆಸರು ಬಂದಿದೆ.
0: ಅದು ಹೇಗೆ
1: ಸುವರ್ಣ? ಎರಡು ಸಲ ಕಾಲ್ ಮಾಡಿದ್ರು, ಅವ್ರಿಗೆ ನೀವು ಉತ್ತರ ಹೇಳಲೇಬೇಕು ಸುವರ್ಣ.
0: ಹೇಳೋಣ ಭಾಗ್ಯಶ್ರೇ ಅಥವಾ ಮತ್ತೆ ಕೇಳ್ತೀರಾ?
1: ಅವ್ರ ಕಾರ್ಯಕ್ರಮ ಮುಗಿಯೋರೆ ಕರೆ. ಹಲೋ,
0: ಹೇಳ್ತೇನೆ.
1: ಉತ್ತರ ಬೇಕಾ?
2: ಬೇಕಾ.
0: ಡಾಕ್ಟರ್ ರಾಜೇಂದ್ರ ಸಿಂಗ್ ಅಂತ ಇವರು ರಾಜಸ್ಥಾನದಲ್ಲಿ ಒಂದು ನೀರಿನ ಸಂರಕ್ಷಣೆ ಮತ್ತು ಸಾಂಪ್ರದಾಯಿಕ ಜಲಮಾರ್ಗದ ಜಲಮೂಲಗಳ ಪುನರುಜ್ಜೀವನಕ್ಕೆ ಒಂದು ಶ್ರಮಿಸಿದಂಥವರು ಡಾಕ್ಟರ್ ರಾಜೇಂದ್ರ ಸಿಂಗ್. ಹಾ, ಇವರು ಉತ್ತರ ಪ್ರದೇಶದವರು, ಆದರೆ ರಾಜಸ್ಥಾನದಲ್ಲಿ ತಮ್ಮ ಒಂದು ಈ ಒಂದು ಕೆಲಸ ಅಂದರೆ ಈ ಒಂದು ಕಾರ್ಯವನ್ನು ಗುರಿಯಾಗಿಸಿಕೊಂಡು ಅಲ್ಲಿ ನೀರಿನ ಅಭಾವಕ್ಕಾಗಿ ಅರೆ ಶುಷ್ಕ ಪ್ರದೇಶದಲ್ಲಿ ಮಳೆ ನೀರು ಕೊಯ್ಲು ನಾವೀಗ ನಮ್ಮಲ್ಲಿಯೂ ಕೂಡ ಮಾಡ್ತೇವೆ. ಮಳೆ ನೀರು
1: ಮಾಡಬೇಕು ಕೂಡ, ಯಾಕಂದ್ರೆ ಈಗಿನ ನೀರಿನ ಅಭಾವ ನೋಡಿ ನಾಗುಂಡಿಗಳನ್ನ ಮಳೆ ನೀರು ಸಂರಕ್ಷಣೆಯನ್ನ ಮಾಡಿಕೊಳ್ಳಲೇಬೇಕು.
0: ಹೌದು, ಆ ಕಾಲದಲ್ಲಿಯೇ ಅವರು ಈ ಮಳೆ ನೀರು ಕೊಯ್ಲು ಮಾಡಿ ಒಂದು ಸಾಂಪ್ರದಾಯಿಕ ಮಣ್ಣಿನ ಸಣ್ಣ ಸಣ್ಣ ಅಣೆಕಟ್ಟುಗಳನ್ನ ಮಾಡಿ ನೀರಿನ ಒಂದು ಅಭಾವವನ್ನ ತೊಡೆದು ಹಾಕಿದ್ರು.
1: ಭಾಗ್ಯಶ್ರೀ ಅವರೇ ಕರೆ ಮಾಡಿದ್ದಕ್ಕೆ ಧನ್ಯವಾದ. ಇದೇ ರೀತಿ ಕಾರ್ಯಕ್ರಮವನ್ನು ಕೇಳ್ತಾ ಇರಿದ್ರು
0: ಕರೆ ಮಾಡ್ತಾ ಹೇಳಿ ಧನ್ಯವಾದ. ಸವಿತಾ, ಕಾರ್ಯಕ್ರಮದಲ್ಲಿ ಇನ್ನೊಂದು ಪ್ರಕಟಣೆ, ವಾಣಿಜ್ಯ
1: ಪ್ರಕಟಣೆ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

हेलो हेलो हेलो हेलो हेलो नमस्ते, ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಮೇಡಮ್? ಬೆಳಗಾವ್ ಜಿಲ್ಲೆಯಿಂದ. ತಮ್ಮ ಹೆಸರು? ಭೂದೇವಿ. ಭೂದೇವಿಯವರು, ಭೂದೇವಿಯವರೇ

0: हेलो हेलो हेलो नमस्ते, ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಮೇಡಮ್? ಬೆಳಗಾವ್ ಜಿಲ್ಲೆಯಿಂದ. ತಮ್ಮ ಹೆಸರು? ಭೂದೇವಿ. ಭೂದೇವಿಯವರು, ಭೂದೇವಿಯವರೇ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಪ್ರಶ್ನೆ ನಾವಿನ್ನೂ ಕೇಳಿಲ್ಲ, ಈಗ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಕೇಳಿಸ್ಕೊಳ್ತಾ ಇದ್ದೀರಲ್ಲ? ನಮ್ಮ ಪ್ರಶ್ನೆ ಹೀಗಿದೆ: ಕರ್ನಾಟಕದ ಪ್ರಥಮ ಅಣೆಕಟ್ಟು ಅಥವಾ ಅತ್ಯಂತ ಪುರಾತನ ಅಣೆಕಟ್ಟು ಯಾವುದು? ಆ ಅಣೆಕಟ್ಟಿನ ಹೆಸರೇನು? ಗೊತ್ತಿಲ್ವಾ? ನಿಮ್ಮ ಕಡೆ ಯಾವ ಊರಂತ ಹೇಳಿದ್ರಿ?
1: ಬೆಳಗಾವಿ.
0: ಬೆಳಗಾವಿ. ನಿಮ್ಮ ಕಡೆ ಬರುವಂಥ ಅಣೆಕಟ್ಟೆ ಹೆಸರು ಹೇಳಿದ್ರು ಅಡ್ಡಿಲ್ಲ, ಗೊತ್ತಾ? ಅತ್ಯಂತ ಪುರಾತನ ಅಣೆಕಟ್ಟು ಅಂತ ಹೇಳ್ಬೋದು ಇದು, ಇಲ್ವಾ?
1: ಕಾರ್ಯಕ್ರಮವನ್ನ ಕೇಳ್ತಾ ಇರ್ತೀರಾ, ಹೀಗೆ ಭಾಗವಹಿಸ್ತೀರಾ ನೀವು ಕಾರ್ಯಕ್ರಮದಲ್ಲಿ?
0: ಏನ್ ಮಾಡ್ಕೊಂಡಿದ್ದೀರಿ ತಾವು? ಏನ್ ಮಾಡ್ಕೊಂಡಿದ್ದೀರಿ? ಹೌಸ್ ವೈಫ್. ಹೌಸ್ ವೈಫ್ಗಳಿಗೆ ಕೆಲಸ ಮುಗಿದೇ ಇಲ್ಲ ಅಲ್ಲ ಮೇಡಮ್? ಬೆಳಿಗ್ಗೆಯಿಂದ ಸಂಜೆ ಟೀ ಆಯ್ತಾ? ಟೀ ಕುಡಿದು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ.
1: ಇದನ್ನ ಯಾರು ಹೇಳಿದ್ರು ನಿಮ್ಗೆ? ಈಗ ನೆನಪಾಯ್ತು ನಿಮ್ಗೆ?
0: ನೆನಪಾಯ್ತು
1: ಇಲ್ಲ
0: ಆದ್ರೆ ಅಲ್ಲ. ಈಗ ಸುವರ್ಣ, ಏನ್ ಮಾಡೋಣ? ಉತ್ತರವನ್ನ ಇನ್ನೊಬ್ರಿಗೆ ಕೇಳೋದ?
1: ನಮ್ಮ ಮುಂದಿನ ಕೇಳುಗರಿಗೆ ಕೇಳೋಣ ಅಲ್ವಾ? ಭೂದೇವಿ ಅವರೇ,
0: ಹಲೋ.
1: ಹಲೋ.
0: ಬಹುಶಃ ಕರೆಕ್ಟ್ ಆಗಿರ್ಬೇಕು. ಇನ್ನು ಕೇಳೋಗರಿಗೆ ಕೇಳೋಣ.
1: ಹಲೋ
0: ಹಲೋ
1: ನೋಡೋಣ, ನಮ್ಮ ಕೇಳುಗರು ಕರೆ ಮಾಡಬಹುದು ಈ ಪ್ರಶ್ನೆಯನ್ನು ಕೇಳಿದ ನಂತರ.
0: ಕರೆ ಬರ್ತಾ ಇದೆ.
1: ಹಲೋ
0: ಹಲೋ ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
2: ಬೀರೂರಿಂದ ನಿರಂಜನ್ ಮೇಡಮ್.
0: ನಮಸ್ತೆ ಸರ್. ನಮ್ಮ ಪ್ರಶ್ನೆಯನ್ನ ಕೇಳಿಸ್ಕೊಂಡ್ರ ತಾವು?
2: ಇಲ್ಲ ಮೇಡಮ್, ಕೇಳ್ತಾ ಇಲ್ಲ.
0: ಕರ್ನಾಟಕದ ಪ್ರಥಮ ಅಣೆಕಟ್ಟು ಅಥವಾ ಪುರಾತನ ಅಣೆಕಟ್ಟು ಅಂತ ಹೆಸರು ಪಡ್ಕೊಂಡಿರುವಂತ ಅಣೆಕಟ್ಟು ಯಾವುದು?
2: ಕರ್ನಾಟಕದ
0: ಅಣೆಕಟ್ಟಿನ ಹೆಸರೇನು
2: ಮೇಡಮ್? ಇದು ಕನ್ನಂಬಾಡಿ ಬರುತ್ತೆ ಮೇಡಮ್ ಕಟ್ಟೆ?
1: ಇಲ್ಲ,
2: ಕೃಷ್ಣರಾಜಸಾಗರ.
1: ಕರ್ನಾಟಕದ ಪ್ರಥಮ
0: ಹಳೆಯದು, ಅತ್ಯಂತ ಪುರಾತನವಾಗಿ ಕಟ್ಟಿದಂತ ಅಣೆಕಟ್ಟು.
2: ಪ್ರಥಮ ಅಂದ್ರೆ ಇದು ತುಂಗಭದ್ರಾ ಡ್ಯಾಮ್ ಮೇಡಮ್?
0: ಅಲ್ಲ.
1: ಇಲ್ಲ. ನಿಮ್ಗೆ ಚಿಕ್ಕದಾಗಿ ಒಂದು ಸುಳಿವನ್ನು ಕೊಡೋಣ.
0: ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿದೆ, ಹಿರಿಯೂರು. ಗೊತ್ತಿದೆ, ಆದ್ರೆ ಅದೊಂದು ಸ್ವಲ್ಪ ಸ್ವಲ್ಪ ಕ್ಲೂ ಬೇಕಾಗ್ತದಲ್ಲ ಸರ್? ಮಾರಿಕಣಿವೆ ಅಂತಾನು ಈ ಅಣೆಕಟ್ಟಿಗೆ ಹೆಸರಿದೆ. ಈ ಅಣೆಕಟ್ಟು 1897 ಪ್ರಾರಂಭವಾಗಿ 1907 ಪೂರ್ಣಗೊಳಿಸಿದಂತೆ. ಮೈಸೂರು ಇವರು ರಾಣಿಯಾಗಿರುವಂತಹ ಕೆಂಪನಂಜಮ್ಮಣ್ಣಿ ಅವರು, ಹೌದು, ಆಗಿನ ಕಾಲದಲ್ಲಿ ಕಟ್ಟಿದಂತ ಅಣೆಕಟ್ಟು. ಮತ್ತೆ ಈ ಅಣೆಕಟ್ಟು ಒಂದ್ ಕಡೆಯಿಂದ ನೋಡಿದ್ರೆ ಒಂಥರ ಭಾರತದ ಭೂಪಟ ತರ ಕಾಣ್ತದಂತೆ. ಹೌದು, ಅಂದ್ರೆ ಆ ತರ ಆಕೃತಿಯಲ್ಲಿ ಈ ಅಣೆಕಟ್ಟಿದೆ.
1: ಇದು ಯಾವ ನದಿಗೆ ಕಟ್ಟಿರುವಂತದ್ದು
0: ಗೊತ್ತಾ? ಯಾವ ನದಿ?
2: ವೇದಾವತಿ ನದಿ. ಅದಕ್ಕೆ ಸೇರುತ್ತೆ ಮೇಡಮ್.
0: ವೇದಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತ ಅಣೆಕಟ್ಟಿದು ಅಂದ್ರೆ ಹೌದು.
1: ಅಂದ್ರೆ ಇದು ಪುರಾತನ ಯಾಕೆ ಅಂದ್ರೆ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಇರುವಂತಹ ಒಂದು
0: ಅಣೆಕಟ್ಟು.
1: ಹೌದು, ಅಂದ್ರೆ ಆ ಟೈಮ್ ನಲ್ಲಿ ಇಂಜಿನಿಯರ್ಗಳ ಒಂದು ಅದ್ಭುತ ವಾಸ್ತುಶಿಲ್ಪದ ಬಗ್ಗೆ ಒಂದು ನಾವು
0: ಇದನ್ನ ಕಾಣಬಹುದು. ಮತ್ತೆ ಸುವರ್ಣ, ಈ ಅಣೆಕಟ್ಟಿಗೆ ಸಿಮೆಂಟ್ ಗಿಮೆಂಟ್ ಏನು ಬಳಸಿಲ್ಲ ಅಂತೆ, ಬರೀ ಗಾರೆ ಕಲ್ಲಿನಲ್ಲೇ ಕಟ್ಕೊಂಡಿರೋ ಅಣೆಕಟ್ಟು. ಹೌದು, ಆ ಅಣೆಕಟ್ಟು ಅಂತ ಸಿದ್ಧಿಯನ್ನ ಪಡ್ಕೊಂಡಿದೆ. ಮತ್ತೆ ಇನ್ನೊಂದು, ಆ ಮೈಸೂರು ರಾಣಿಯವರು ಈ ಅಣೆಕಟ್ಟು ಪೂರ್ಣಗೊಳ್ಳುವ ಟೈಮಲ್ಲಿ ದುಡ್ಡಿನ ಅಭಾವ ಬಿದ್ದಾಗ ತಮ್ಮ ಒಡವೆಯನ್ನ ಅಡವಿಟ್ಟು ಮತ್ತೆ ಅದನ್ನ ಪೂರ್ಣಗೊಳಿಸಿದಾರಂತೆ. ಅಂದ್ರೆ ಜನರ ಬಗ್ಗೆ ಅಷ್ಟು ಕಾಳಜಿ ಇತ್ತು, ನೀರು ಬೇಕು ಜನರಿಗೆ ಅಂತ. ಇನ್ನೊಂದು ವಿಶೇಷ ಏನಂದ್ರೆ, ಸರಿ ಈ ಅಣೆಕಟ್ಟು ಕಟ್ಟಿದ್ರಲ್ಲ, ನಂತರ ಇದರಿಂದ ನೀರಾವರಿಯಾಗಿ ಕೃಷಿ ಎಲ್ಲ ಉತ್ತಮ ಆದ್ಮೇಲೆ ಆ ಬಂದ ಹಣದಿಂದ ಕಾಲೇಜ್

0: ಹೌದು, ಅದರಿಂದ ಅವರು ಬಂದಂತ ಹಣದಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವಂತ
1: ಉಚಿತ
0: ಇವೆಲ್ಲ ಮಾಡಿದ್ರು.
2: ಇದು ತುಂಬಾ ಪ್ರವಾಸಿ ತಾಣವಾಗಿದೆ ಮೇಡಮ್ ನೋಡೋದಕ್ಕೆ.
1: ನೀವು ಭೇಟಿ ನೀಡಿದ್ರಿ ನಿರಂಜನ್ ಅವರೇ?
2: ಮೇಡಮ್ ನಾವು ನೀಡಿದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕಳಿಸಿದೀವಿ, ನಾವು ಹೋಗಿಲ್ಲ ಮೇಡಮ್.
0: ಯಾಕದು ಈ ಸಲ ಹೋಗ್ತಾರೆ?
2: ನಾವು ಅಂದ್ರೆ ಅವ್ರ ಮನೆಗೆ ಇರ್ತೀವಿ ಮೇಡಮ್, ಅವ್ರ ಗಂಟೆ ಹೋಗಿ ರೋಡ್ಗೆ ಬರ ಬಾಬೆ ನಾವು ನೋಡ್ತೀವಿ ಕಳಿಸ್ಬಿಡ್ತೀವಿ ಮೇಡಮ್.
0: ಹೌದು, ಈ ಸಲ ಹೋಗಿ ನೋಡ್ ಬನ್ನಿ ಸರ್. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಉತ್ತರವನ್ನ ಹೇಳಿದಿರಿ, ಖುಷಿ ಆಯ್ತು. ಇದೇ ರೀತಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ ಸರ್?
1: ಧನ್ಯವಾದ.
0: ಧನ್ಯವಾದ.
1: ನಿರಂಜನ್ ಅವರು
0: ಸರಿಯಾಗಿ ಉತ್ತರವನ್ನ
1: ಹೇಳಿದ್ರು. ಹಾಗೆ ನಮ್ಮ ಇನ್ನು ಒಂದು ವಾಣಿಜ್ಯ ಪ್ರಕಟಣೆಯನ್ನು
0: ಪ್ರಸಾರ ಮಾಡೋಣ.
3: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ.
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಸವಿತಾ, ಇಂದಿನ ಗೀತೆಗೊಂದು ಪ್ರಶ್ನೆ. ನೇರ ಫೋನಿನ ಕಾರ್ಯಕ್ರಮದ ಅಂತಿಮ ಘಟ್ಟ
1: ಅಲ್ಲಿಸುವಂತ ಸಮಯ
0: ಹೌದು. ಹಾಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ನೀಡಿದವರು ಮಹಾಬಲೇಶ್ವರ್ ಜೋಶಿ, ಸಿಎಸ್ ಸಾಜಿ ಹಾಗೂ ಚಂದ್ರಕಾಂತ್ ಅರ್ಗೇಕರ್. ಮತ್ತೆ ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದಂಥವರು ನಾನು ಸುವರ್ಣ ಶಿವಾನಂದ್, ಹಾಗೆ
1: ನಾನು ಸವಿತಾ ಕೋಲ್ವೇಕರ್.
0: ಕೆಳಗರೆ ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಇದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.
1: ನಮಸ್ಕಾರ.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಬಾಯಿ ತೆರೆದ ಚರಂಡಿಗಳು, ಕಸದ ರಾಶಿಗಳು, ಮರುಬಳಕೆ ಮಾಡ್ಲಿಕ್ಕಂಥೇಳಿ ವಸ್ತು ಹುಡುಕುವ ಆಯುವ ಮಹಿಳೆಯರು ಮತ್ತು ಮಕ್ಕಳು.
1: ಎಲ್ಲೇ ನೋಡು
0: ತಿನ್ನಕ್ಕೇನಾದ್ರೂ ಸಿಗ್ತೈತಿ ಅಂಥೇಳಿ ಕಸಾನ ಜಾಲಾಡುವ ಹಸು, ಹಂದಿ, ಪಕ್ಷಿ, ನಾಯಿಗಳು. ಅನುಪಯುಕ್ತ ವಸ್ತು ಪ್ರಾಣಿ ಹೊಟ್ಟಿ ಸೇರಿ ಅನಾರೋಗ್ಯಕ್ಕೆ ದಾರಿ. ಕಸದ ರಾಶಿಯೊಳಗ ಹೊಟ್ಟಿ ತುಂಬಿಸಿಕೊಂಡ ಹಸುವಿನ ಹಾಲು ಇನ್ಯಾರಿಗೆ? ಪ್ರಾಣಿ ಪಕ್ಷಿಗಳ ಜೊತೆಗೆ ನಮ್ಮ ಆರೋಗ್ಯದ ಕಾಳಜಿನೂ ಇರಲಿ. ಹಂಗಾದ್ರ ಕಸದ ಗಾಡಿಗೆ ಕಸಾನ ವಿಂಗಡಿಸಿ ಹಾಕೋ ಅಭ್ಯಾಸ

0: ಇವತ್ತಿನಿಂದ ನೀವ ಶುರು ಮಾಡ್ರಿ.
1: ಚಿಕ್ಕಮ್ಮಿ ಕೇಳ್ ದೊಡ್ಡಮ್ಮಿ ನಾದಿನಿ ಕೇಳ ಕೈಯಮ್ಮ,
0: ನಾಡನ್ನ ಸ್ವಚ್ಛವಾಗಿಸಿ ಸ್ವಾಸ್ಥ್ಯ ಕಾಪಾಡಿ.
2: ಕೊಡಗು ಜಿಲ್ಲೆಯ ಕೋಣನಕಟ್ಟೆ ಗ್ರಾಮದಲ್ಲಿ ಇಂದು ಕಾಡಾನೆ ದಾಳಿಗೆ ಓರ್ವ ಮಹಿಳೆ ಮೃತಪಟ್ಟಿದ್ದಾರೆ.
3: ಸ್ಕೂಲ್ ಎಲ್ಲ ಏನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.

0: ಅನ್ನ ದೇವರ ಸ್ವರೂಪ. ಆಹಾರ ಸೇವಿಸುವ ಮೊದಲು ಅದಕ್ಕೆ ವಂದಿಸಿ ನಂತರ ಸೇವಿಸುವ ಜನ ಸಮಾಜದಲ್ಲಿ ಇನ್ನೂ ಇದ್ದಾರೆ. ನೆಲಕ್ಕೆ ಬಿದ್ದ ಅನ್ನವನ್ನು ಎತ್ತಿ ತಟ್ಟೆಯಲ್ಲಿ ಇಟ್ಟು ತಿನ್ನುವ ಅದೆಷ್ಟೋ ಜನರಿದ್ದಾರೆ. ಆದರೆ ಇಂದು ಬಹಳಷ್ಟು ಆಹಾರ ಪೋಲಾಗುತ್ತಿದೆ. ಒಂದೆಡೆ ಮನೆ, ಹೋಟೆಲ್, ಮದುವೆ ಸಮಾರಂಭಗಳಲ್ಲಿ ಟನ್ ಗಟ್ಟಲೆ ಆಹಾರ ಕಸದ ಬುಟ್ಟಿಗೆ ಸೇರುತ್ತಿದ್ದರೆ, ಇನ್ನೊಂದೆಡೆ ದೇಶದಲ್ಲಿ ಲಕ್ಷಾಂತರ ಜನರು ಆಹಾರವಿಲ್ಲದೆ ಹಸಿವಿನಿಂದ ಬಳಲುತ್ತಿದ್ದಾರೆ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಎಂಬಂತೆ ಅನ್ನದಾತ ಒಂದು ಅಗಳು ಬೆಳೆಯಲು ವರುಷ ತೆಗೆದುಕೊಂಡರೆ ಅದನ್ನ ಎಸೆಯಲು ನಾವು ಹಿಂದೆ ಮುಂದೆ ನೋಡುವುದಿಲ್ಲ. ಆಹಾರ ಪೋಲು ಮಾಡುವುದನ್ನ ಹಿಂದೆ ನಿಲ್ಲಿಸೋಣ. ತಟ್ಟೆಗೆ ಎಷ್ಟು ಬೇಕೋ ಅಷ್ಟನ್ನೇ ಪ್ರೀತಿಯಿಂದ ಬಡಿಸಿಕೊಳ್ಳೋಣ. ಹೆಚ್ಚಿದ್ದ ಅನ್ನವನ್ನ ಹಸಿದ ಹೊಟ್ಟೆಗೆ ತಲುಪಿಸೋಣ. ಅನ್ನದಾತನ ಶ್ರಮಕ್ಕೆ ಗೌರವವನ್ನ ಸಲ್ಲಿಸೋಣ.
1: ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು.
2: ಆಕಾಶವಾಣಿ ಕಾರವಾರ, ಸಮಯ 6:05 ವಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇನ್ನು ಮುಂದೆ 6:30 ಅವಲೋಕನ, 6:50 ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅರಿವಿನಂಗಳ, ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮ, ವಿಷಯ ಹಿರಿಯ ನಾಗರಿಕರ ಹಕ್ಕುಗಳು. ಭಾಗವಹಿಸುತ್ತಾರೆ ದಿವ್ಯಶ್ರೀ ಸಿಎಂ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ. ನಂತರ ಕೃಷಿ ಮಾಹಿತಿಯನ್ನು ಕೇಳಲಿರುವಿರಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊಸಬು ಲಕ್ಷ್ಮಣಗೌಡ ಹಾಗೂ ಸಂಗಡದಿಂದ ಗುಮ್ಟೆ ಪಾಂಗ್.

7:45 ಯಲ್ಲಾಪುರ ತಾಲೂಕು ಮಲ್ಲವಳ್ಳಿ ಮಾವಿನ ಮನೆಯ ಜಯಮಾಲಾ ಶ್ರೀಪಾದ್ ಭಟ್ ಅವರಿಂದ ಸಣ್ಣ ಕತೆ ಆಲಸ್ಯಂ ಪೆದ್ದ ರೋಗಂ. 8

ಹುಟ್ಟಿಗೆ ನಾಟಕ. ಈ ದೇಶಕ್ಕೆ ಭವಿಷ್ಯ ಇದೆ. ರಚನೆ ಕೆಟಿ ಗಟ್ಟಿ, ನಿರ್ದೇಶನ ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ. 8:30 ಭಾವಗೀತೆಗಳು, 9:15 ಹಿಂದಿ ಚಿತ್ರಗೀತೆಗಳು, 9:30 ಪ್ರಚಲಿತ ವಿದ್ಯಮಾನ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಚಂದ್ರಿಕಾ ಅವರ ಗಾಯನ, 10:30 NDA ಸರ್ಕಾರ 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಮರುಪ್ರಸಾರ ಬೆಂಗಳೂರು ಕೇಂದ್ರದಿಂದ. ವಿಷಯ ಮಹಿಳಾ ಸಶಕ್ತೀಕರಣ.

ನಿಲಯದ ನಾಳಿನ ಬೆಳಗಿನ ಪ್ರಸಾರ ಕಾರ್ಯ 5:53 ಆರಂಭವಾಗುವುದು. 6:10 ಕರುಣಾಳು ಭಾಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿ ಗೀತೆಗಳು. 6:30 ಚಿಂತನ ಡಾಕ್ಟರ್ ಬಿ ಸತೀಶ್ ಚಂದ್ರ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಗಾನ ಸುದೆ ಭಕ್ತಿಗೀತೆಗಳ ಕಾರ್ಯಕ್ರಮ. 7:15 ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ್ ಎಸ್ಕತಂ. ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:30 ಆಕಾಶ ಬುಟ್ಟಿ. ಗೀತ ರಚನಾಕಾರ ನಿರ್ದೇಶಕ ಹೃದಯ ಶಿವ ಇವರಿಂದ.

8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಚನ ವೈಭವ. 9:30 ಮಂಜುಳಗಾನ, ಹಳೆಯ ಕನ್ನಡ ಚಿತ್ರಗೀತೆಗಳು. 10:00 ಹಿಂದಿ ಚಿತ್ರಗೀತೆಗಳು. 10:30 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 11:30 ಸ್ಟಂಪ್ಡ್.

0: ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಓ ನಿಸರ್ಗ ಪರಿಸರವೇ ಕ್ಷಮೆಯಿರಲಿ ಸಂಯೋಜಿತ ಕಾರ್ಯಕ್ರಮ ಪ್ರಸ್ತುತಪಡಿಸುವವರು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಲೇಖಕಿ ಕವಯತ್ರಿ ಪ್ರೇಮಾ ಟಿಎಂಆರ್, ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಆಹಾರ ಸುರಕ್ಷತಾ ದಿನದ ಸಂದರ್ಭದಲ್ಲಿ ಆಹಾರದ ಕಲಬೆರಕೆ ಮತ್ತು ಪತ್ತೆ ಹಚ್ಚುವ ವಿಧಾನಗಳನ್ನು ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಹಾವೇರಿ ಜಿಲ್ಲೆ ದೇವಿಹೊಸೂರಿನ ತೋಟಗಾರಿಕಾ ಎಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಮೋಹನ್ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
1: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಒಂದು ಗಂಟೆಗೆ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಆಧಾರಿತ ಕಾರ್ಯಕ್ರಮಗಳಲ್ಲಿ ಒಂದಾದ ಪ್ರಧಾನಮಂತ್ರಿ

0: ಸೂರ್ಯಗರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ. ಭಾಗವಹಿಸ್ತಾರೆ ಪಿಎಂ ಜಗದೀಶ್ ಹಾಗೂ ಪಂಕಜ್ ಡಿ ಕುರ್ತರ್ಕರ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಸಂಗೀತ ಕಾರ್ಯಕ್ರಮ. 3:00 ಮಂಚಾಯ ಗೀತ್. 3:30 ನಾಟ್ಯ ತರಂಗ್. 4:00 ಬಾಂಬೆ ಟಾಕೀಸ್ ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ. ಸಾಯಂಕಾಲ 5:00 ಯಕ್ಷಲಹರಿ ಯಕ್ಷಗಾನ ತಾಳಮದ್ದಲೆ ಪ್ರಸಂಗ ಗಜೇಂದ್ರ ಮೋಕ್ಷ. ನಡೆಸಿಕೊಡುವವರು ವಾಮನ ಆಚಾರ್ಯ ಮತ್ತು ಸಂಗಡಿಗರು. ಭಾಗವತರು ಸುರೇಶ್ ಆಚಾರ್ಯ ನಿರ್ಚಾಲು. 6:30 ವಿಜ್ಞಾನದ ಮುನ್ನಡೆ. 6:50 ಕಿಸಾನವಾಣಿಯಲ್ಲಿ ಭತ್ತದ ಬೆಳೆಯಲ್ಲಿ ಬೀಜೋಪಚಾರದ ಮಹತ್ವ ಕುರಿತು ಮಾಹಿತಿ. ಡಾಕ್ಟರ್ ರೂಪಾ ಎಸ್ ಪಾಟೀಲ್ ಮುಖ್ಯಸ್ಥರಿ ಮತ್ತು ಹಿರಿಯ ವಿಜ್ಞಾನಿಗಳು ಕೃಷಿ ವಿಜ್ಞಾನ ಕೇಂದ್ರ ಶಿರಸಿ ಅವರೊಂದಿಗೆ ಸಂದರ್ಶನ. ನಂತರ ಹೈನುಗಾರಿಕೆ ಅನುಭವ. ಯಲ್ಲಾಪುರದ ಸವಿತಾ ಮಲ್ಲೇಕಾರ್ಜುನ್ ಹಿರೇಮಠ್ ಕಲ್ಮಠ್ ಅವರೊಂದಿಗೆ ಸಂದರ್ಶನ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಆನಂದ ನಾಗಪ್ಪ ಜೋಗಿ ಹಾಗೂ ಸಂಗಡಿಗರಿಂದ ಕಿನ್ನರಿ ಜೋಗಿ ಪದಗಳು. 7:45 ಸಮಾಚಾರ ದರ್ಶನ. 8:00 NDA ಸರ್ಕಾರ 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಮರುಪ್ರಸಾರ ಬೆಂಗಳೂರು ಕೇಂದ್ರದಿಂದ. ವಿಷಯ ಯುವಶಕ್ತಿ. ನಂತರ ರೇಡಿಯೋ ಸ್ಪಂದನ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯವನ್ನಾಧರಿಸಿದ ಕಾರ್ಯಕ್ರಮ. 9:15 ಹಿಂದಿ ಚಿತ್ರಗೀತೆಗಳು. 9:30 ಯುವವಾಣಿ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಋಷಿಕೇಶ್ ಗಾಗುಡೆ ಅವರಿಂದ ಗಾಯನ ಕಾರ್ಯಕ್ರಮ ಆಕಾಶವಾಣಿ ಪೂನಾ ಕೇಂದ್ರದ ಕೊಡುಗೆ. ಇದುವರೆಗೆ ಈ ಸಂಜೆ ಹಾಗೂ ನಾಳೆ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಕೇಳಿದಿರಿ. ಆಕಾಶವಾಣಿ ಕಾರವಾರ ಸಮಯ 6:20 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು. 6:30 ಅವಲೋಕನ. 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕ ಸಾಧನಾ ಶರ್ಮಾ. ಆದೌ ಮುಖ್ಯಃ ವಾರ್ತಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಗುಜರಾತ್ ರಾಜ್ಯ 18,000,800,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000, शुभारम्भं कृतवान्। केन्द्रसर्वकारेण विदेशी संस्थागतनिवेशकेभ्यः करेषु महत् शैथिल्यं प्रदत्तम्। भारतीय रिजर्व बैंकेन स्वस्य नवीन मौद्रिक नीति समीक्षायां प्रमुख कुसीद दराः यथावत् स्थापिताः। पुनः क्रयण दरः 5.5% यावत् स्थास्यति। नेपालदेशस्य विदेशमन्त्री शिशिर खनालः अद्य आरभ्य त्रिदिवसीयां यात्रायां भारतयात्रायां दिल्लीं सम्प्राप्नोत्। अद्य विश्व पर्यावरण दिवसः समग्रेपि विश्वे आमान्यते। प्रशासनेन दिल्ल्यां 18 नमो ऑक्सीजन पार्क इति उद्यानानि उद्घाटितानि। अपि च पुरुषाणाम् 18 वयसः एशिया कप हॉकी प्रतियोगितायाः उपान्त्य स्पर्धायां भारतेन पाकिस्तान दलं 5-3 अंतरालेन पराजितम्। इदानीं वार्ताः विस्तरेण। विकास परियोजनानां शुभारम्भं कृतवान् प्रधानमन्त्री मोदी। भारतस्य प्रधानमन्त्री नरेन्द्र मोदी अद्य गुजरात राज्यस्य सूरत नगरे 18,800 कोटि रूप्यकाधिक मूल्यानां मार्ग विद्युतः तथा औद्योगिक विकास परियोजनानां शुभारम्भं कृतवान्। सः आदौ हजीरा क्षेत्र

ಆಕಾಶವಾಣಿ ಅವಲೋಕನ. ವಿಷಯ 1 ಕೋಟಿ ಬಳಕೆದಾರ ದಾಟಿದ ವೇವ್ಸ್ ಒಟಿಟಿ. ಬರೆದವರು ಸಂತೋಷ್, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಪ್ರಸಾರ ಭಾರತೀಯ ಡಿಜಿಟಲ್ ಸ್ಕ್ರೀಮಿಂಗ್ ಪ್ಲಾಟ್ಫಾರ್ಮ್ ಆಗಿರುವ ವೇವ್ಸ್ ಒಟಿಟಿ 2024 ನವೆಂಬರ್ನಲ್ಲಿ ಪ್ರಾರಂಭವಾದ 2 ವರ್ಷಗಳಿಗಿಂತಲೂ ಕಡಿಮೆ ಅವಧಿಯಲ್ಲಿ 1 ಕೋಟಿ ನೋಂದಾಯಿತ ಬಳಕೆದಾರರ ಮೈಲಿಗಲ್ಲನ್ನು ದಾಟಿದೆ. ಇದು ಭಾರತದ ಸಾರ್ವಜನಿಕ ಸೇವಾ ಡಿಜಿಟಲ್ ಮಾಧ್ಯಮ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತಿದೆ. ಈ ಸಾಧನೆಯು ಭಾರತದ ಸಾರ್ವಜನಿಕ ಡಿಜಿಟಲ್ ಮಾಧ್ಯಮ ಪರಿಸರ ವ್ಯವಸ್ಥೆಯ ಬೆಳವಣಿಗೆಯಲ್ಲಿ ಮಹತ್ವದ ಹೆಜ್ಜೆಯನ್ನು ಗುರುತಿಸುತ್ತದೆ. ಅಲ್ಲದೆ ಭಾರತ ಮತ್ತು ಪ್ರಪಂಚದಾದ್ಯಂತದ ಪ್ರೇಕ್ಷಕರಿಗೆ ವಿಶ್ವಾಸಾರ್ಹ ಮತ್ತು ವೈವಿಧ್ಯಮಯ ಮಾಹಿತಿಯನ್ನು ನೀಡುವ ಸ್ಥಳೀಯ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಹೆಚ್ಚುತ್ತಿರುವ ಪ್ರಾಬಲ್ಯವನ್ನು ಪ್ರತಿಬಿಂಬಿಸುತ್ತದೆ. ಇಂದು ವೇವ್ಸ್ ಒಟಿಟಿ ಮನರಂಜನೆ, ಸುದ್ದಿ, ಶಿಕ್ಷಣ, ಸಂಸ್ಕೃತಿ, ಆಧ್ಯಾತ್ಮಿಕತೆ ಮತ್ತು ಸಾರ್ವಜನಿಕ ಸೇವಾ ಪ್ರಕಾರಗಳಲ್ಲಿ 24,000 ಹೆಚ್ಚು ಕಂಟೆಂಟ್ ಟೈಟಲ್ಗಳು ಮತ್ತು 15,000 ಗಂಟೆಗಳಿಗೂ ಹೆಚ್ಚು ಚಿತ್ರಗಳನ್ನು ಆಯೋಜಿಸುತ್ತದೆ. ಈ ವೇದಿಕೆಯು 140 ಹೆಚ್ಚು ಲೈವ್ ಟಿವಿ ಚಾನೆಲ್ಗಳು, 200 ಹೆಚ್ಚು ರೇಡಿಯೋ ಸೇವೆಗಳು, ಲೈವ್ ಈವೆಂಟ್ ಸ್ಕ್ರೀಮಿಂಗ್, 79 PM ಇ ವಿದ್ಯಾ ಚಾನೆಲ್ಗಳ ಮೂಲಕ ಶೈಕ್ಷಣಿಕ ವಿಷಯ, ಯೋಜನೆ, ಕುರುಕ್ಷೇತ್ರ ಮತ್ತು ರೋಜ್ಗಾರ್ ಸಮಾಚಾರ ಪತ್ರಿಕೆಯ ಡಿಜಿಟಲ್ ಆವೃತ್ತಿಗಳು, ಪ್ರಮುಖ ದೇವಾಲಯಗಳಿಂದ ಭಕ್ತಿ ಸ್ಟ್ರೀಮ್ಗಳು ಮತ್ತು ಪ್ರಸಾರ ಭಾರತಿಯಿಂದ 1,000+ ಗಂಟೆಗಳ ಕಾರ್ಯಕ್ರಮಗಳನ್ನು ನೀಡುತ್ತದೆ. ಮೊಬೈಲ್, ವೆಬ್ ಮತ್ತು ಸಂಪರ್ಕಿತ ಟಿವಿ ಸಾಧನಗಳಲ್ಲಿ ಲಭ್ಯವಿರುವ ವೇವ್ಸ್ ಒಟಿಟಿ ಈಗ 130 ಹೆಚ್ಚು ದೇಶಗಳಲ್ಲಿ ಪ್ರೇಕ್ಷಕರನ್ನು ತಲುಪುತ್ತದೆ. ವಿವಿಧ ಭಾರತೀಯ ಭಾಷೆಗಳಲ್ಲಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತದೆ ಮತ್ತು ವ್ಯಾಪಕ ಶ್ರೇಣಿಯ ಸಾರ್ವಜನಿಕ ಹಿತಾಸಕ್ತಿ ಮತ್ತು ಮನರಂಜನಾ ಕಾರ್ಯಕ್ರಮಗಳಿಗೆ ಉಚಿತ ಪ್ರವೇಶವನ್ನು ಒದಗಿಸುತ್ತದೆ. ಕಾರ್ಯಕ್ರಮಗಳ ನಿರಂತರ

ವಿಸ್ತರಣೆ, ಕಾರ್ಯತಂತ್ರದ ಡಿಜಿಟಲ್ ಪಾಲುದಾರಿಕೆ, ವ್ಯಾಪಕ ಸಾಧನ ಲಭ್ಯತೆ ಮತ್ತು ವರ್ಧಿತ ಬಳಕೆದಾರ ಅನುಭವದ ಮೂಲಕ ವೇದಿಕೆಯು ನಿರಂತರ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ಭಕ್ತಿಪೂರ್ವಕ ಲೈವ್ ಸ್ಟ್ರೀಮ್ಗಳು, ಶೈಕ್ಷಣಿಕ ವಿಷಯ, ಡಿಜಿಟಲ್ ಪ್ರಕಟಣೆಗಳು, ಹಳೆಯ ಸಂಗ್ರಹಣೆಗಳು ಮತ್ತು ಲೈವ್ ಈವೆಂಟ್ ಕವರೇಜ್ನಂತಹ ಇತ್ತೀಚಿನ ಸೇರ್ಪಡೆಗಳು ಪ್ರೇಕ್ಷಕರನ್ನು ಮತ್ತಷ್ಟು ಆಕರ್ಷಿಸಿದೆ. ದೂರದರ್ಶನದ ಜನಪ್ರಿಯ ಹಳೆಯ ಧಾರಾವಾಹಿಗಳಾದ ರಾಮಾಯಣ, ಮಹಾಭಾರತ, ಶಕ್ತಿಮಾನ್, ಹಮ್ಲೋಗ್ ಮುಂತಾದ ಧಾರಾವಾಹಿಗಳು ಇಲ್ಲಿ ಲಭ್ಯವಿವೆ. 140 ಹೆಚ್ಚು ಲೈವ್ ಟಿವಿ ಚಾನೆಲ್ಗಳು ಮತ್ತು 200 ಹೆಚ್ಚು ರೇಡಿಯೋ ಸೇವೆಗಳು ಇದರಲ್ಲಿವೆ. ವಿವಿಧ ಭಾಷೆಗಳ ಚಲನಚಿತ್ರಗಳು, ಸುದ್ದಿ, ಕ್ರೀಡೆ, ಸಾಕ್ಷ್ಯಚಿತ್ರಗಳು ಹಾಗೂ ವೇವ್ಸ್ ಮೂಲಕ ಹೊಸ ಕಾರ್ಯಕ್ರಮಗಳು ಲಭ್ಯ ಇವೆ. ಈ ವೇದಿಕೆ ಕನ್ನಡ ಸೇರಿದಂತೆ 10 ಹೆಚ್ಚು ಭಾಷೆಗಳಲ್ಲಿ ಆಪ್ ಇಂಟರ್ಫೇಸ್ ಹೊಂದಿದ್ದು ಒಟ್ಟು 26 ಹೆಚ್ಚು ಭಾರತೀಯ ಭಾಷೆಗಳಲ್ಲಿ ಕಾರ್ಯಕ್ರಮ ಒದಗಿಸುತ್ತದೆ. ವಿದ್ಯಾರ್ಥಿಗಳಿಗಾಗಿ ಇ ಬುಕ್ಸ್, ನಿಯತಕಾಲಿಕೆಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಸಾಮಗ್ರಿಗಳನ್ನು ಇದು ಒಳಗೊಂಡಿದೆ. ಆಪ್ನಲ್ಲಿ ಹೆಚ್ಚುವರಿ ಡೌನ್ಲೋಡ್ ಇಲ್ಲದೆ ಉಚಿತ ಮೊಬೈಲ್ ಆಟಗಳಿವೆ. ಸರ್ಕಾರದ ಒಎನ್ಡಿಸಿ ನೆಟ್ವರ್ಕ್ ಮೂಲಕ ವಿಡಿಯೋ ನೋಡುತ್ತಲೇ ಆಪ್ನಿಂದ ನೇರವಾಗಿ ಶಾಪಿಂಗ್ ಮಾಡುವ ವಿಶೇಷ ಸೌಲಭ್ಯವೂ ಇದರಲ್ಲಿದೆ. ಇದು ಆಂಡ್ರಾಯ್ಡ್, ಐಒಎಸ್ ಮತ್ತು ಸ್ಮಾರ್ಟ್ ಟಿವಿಗಳಲ್ಲಿ ಲಭ್ಯವಿದೆ. ಇದರಲ್ಲಿ ಉಚಿತ ಕಂಟೆಂಟ್ ಜೊತೆಗೆ ಜಾಹೀರಾತು ರಹಿತ ವೀಕ್ಷಣೆಗಾಗಿ ಕಡಿಮೆ ದರದ ಚಂದಾದಾರಿಕೆ ಯೋಜನೆಗಳು ಇವೆ. ಉದಾಹರಣೆಗೆ ತಿಂಗಳಿಗೆ 30 ವರ್ಷಕ್ಕೆ 999 ಬೇರೆ ಬೇರೆ ಪ್ಲಾನ್ಗಳಿವೆ. 1 ಹೆಚ್ಚು ನೋಂದಾಯಿತ ಬಳಕೆದಾರರು ಮತ್ತು 1,40,00,000 ಹೆಚ್ಚು ಡೌನ್ಲೋಡ್ಗಳೊಂದಿಗೆ ವೇವ್ಸ್ ಒಟಿಟಿ ಈಗ ತನ್ನ ಮುಂದಿನ ಹಂತದ ಬೆಳವಣಿಗೆಯ ಮೇಲೆ ಗಮನಹರಿಸಿದೆ. ಈ ಸಾಧನೆಯು ಡಿಜಿಟಲ್ ಯುಗದಲ್ಲಿ ಡಿಜಿಟಲ್ ಸಾರ್ವಜನಿಕ ಸೇವಾ ಮಾಧ್ಯಮದ ಬೆಳೆಯುತ್ತಿರುವ ಪ್ರಸ್ತುತತೆಯನ್ನು ಪ್ರದರ್ಶಿಸುತ್ತದೆ ಮತ್ತು ದೂರದರ್ಶನ, ರೇಡಿಯೋ ಜೊತೆಗೆ ಪ್ರಚಲಿತ ವಿಷಯಗಳು, ಶಿಕ್ಷಣ, ಸಂಸ್ಕೃತಿ ಮತ್ತು ಪರಂಪರೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಒಂದೇ ತಾಣದಲ್ಲಿ ಲಭ್ಯಗೊಳಿಸುವ ದೃಷ್ಟಿಕೋನಕ್ಕೆ ಬೆಂಬಲ ನೀಡುತ್ತದೆ. ಭಾರತೀಯ ಸಂಸ್ಕೃತಿ, ಇತಿಹಾಸ, ಶಿಕ್ಷಣ ಮತ್ತು ಈ ಪೀಳಿಗೆಯ ಮನರಂಜನೆಯನ್ನು ಒಂದೇ ಸೂರಿನಡಿ ಇಡೀ ಕುಟುಂಬಕ್ಕೆ ತಲುಪಿಸುವ ಉದ್ದೇಶದಿಂದ ಈ ವೇವ್ಸ್ ಒಟಿಟಿ ಆಪ್ ಅನ್ನು ತರಲಾಗಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಇದು ಆಕಾಶವಾಣಿ ಬೆಂಗಳೂರು.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕಾಣುವುದರ ಬಗ್ಗೆ ಕೆಲವು ಪ್ರಕಟಣೆಗಳು. ಕನಕರಾಜ್ ಎಂಬ 56 ವರ್ಷದ ವ್ಯಕ್ತಿಯೊಬ್ಬರು ಮಾರ್ಚ್ ತಿಂಗಳ 2ನೇ ತಾರೀಕಿನಿಂದ ಕಾಣೆಯಾಗಿರುತ್ತಾರೆ. 5 ಅಡಿ 8 ಅಂಗುಲ ಎತ್ತರವಿದ್ದು ದುಂಡುಮುಖ, ಗೋಧಿ ಬೈಬಣ್ಣ, ಕಪ್ಪು ಮಿಶ್ರಿತ ಬಿಳಿ ಕೂದಲು, ಕನ್ನಡ ಮತ್ತು ತಮಿಳು ಭಾಷೆಯನ್ನು ಬಲ್ಲವರಾಗಿರುತ್ತಾರೆ. ಕಾಣೆಯಾದಾಗ ಹಸಿರು ಬಣ್ಣದ ಶರ್ಟ್ ಮತ್ತು ಹಸಿರು ಬಣ್ಣದ ಪ್ಯಾಂಟನ್ನು ಧರಿಸಿರುತ್ತಾರೆ. ಕನಕರಾಜ್ ಎಂಬ 56 ವರ್ಷದ ಈ ವ್ಯಕ್ತಿಯ ಪತ್ತೆಯಾದಲ್ಲಿ ಹತ್ತಿರದ ಪೊಲೀಸ್ ಠಾಣೆಗಾಗಲಿ ಅಥವಾ ಕಾಟನ್ ಪೇಟೆ ಪೊಲೀಸ್ ಠಾಣೆಗಾಗಲಿ ತಿಳಿಸಲು ಕೋರಿದೆ. ದಿಲೀಪ್ ಜೈನ್ ಎಂಬ 26 ವರ್ಷದ ಯುವಕ ಏಪ್ರಿಲ್ 6ನೇ ತಾರೀಕಿನಿಂದ ಕಾಣೆಯಾಗಿರುತ್ತಾರೆ. 5 ಅಡಿ 9 ಅಂಗುಲ ಎತ್ತರ, ದುಂಡುಮುಖ, ಗೋಧಿ ಬೈವಣ್ಣ, ಕಪ್ಪು ಮಿಶ್ರಿತ ಬಿಳಿ ಕೂದಲು, ಕನ್ನಡ ಮತ್ತು ಹಿಂದಿ ಭಾಷೆಯನ್ನು ಮಾತನಾಡುತ್ತಾರೆ. ಕಾಣೆಯಾದಾಗ ಬಿಳಿ ಬಣ್ಣದ ಟೀಶರ್ಟ್ ಮತ್ತು ಕಪ್ಪು ಬಣ್ಣದ ಪ್ಯಾಂಟನ್ನು ಧರಿಸಿರುತ್ತಾರೆ. ದಿಲೀಪ್ ಜೈನ್ ಎಂಬ 26 ವರ್ಷದ ಈ ಯುವಕನ ಪತ್ತೆಯಾದಲ್ಲಿ ಹತ್ತಿರದ ಪೊಲೀಸ್ ಠಾಣೆಗಾಗಲಿ ಅಥವಾ ಕಾಟನ್ ಪೇಟೆ ಪೊಲೀಸ್ ಠಾಣೆಗಾಗಲಿ ತಿಳಿಸಲು ಕೋರಿದೆ. ಇದುವರೆಗೆ ಕಾಣೆಯಾದರ ಬಗ್ಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಸಮಯ 6:37:15 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.

0: ಆಕಾಶವಾಣಿ. ಇನ್ನು ಮುಂದೆ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು, ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿ
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
5: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
6: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳ್ಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ರಾಜೀನಾಮೆ ನಿರ್ಧಾರ ಪುನರ್ ಪರಿಶೀಲಿಸುವಂತೆ ರಾಮಲಿಂಗಾರೆಡ್ಡಿಗೆ ಮಾಜಿ ಸಚಿವ ಎಚ್ಕೆ ಪಾಟೀಲ್ ಮನವಿ. ವಿಧಾನಸಭೆ ವಿಸರ್ಜಿಸಿ ಚುನಾವಣೆ ಎದುರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಆಗ್ರಹ. ಕೂಡ್ಲಿಗಿಯಲ್ಲಿ 4 ಕೆರೆಗಳ ಪುನಶ್ಚೇತನಕ್ಕೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಶಂಕುಸ್ಥಾಪನೆ. ಸ್ವಸಹಾಯ ಗುಂಪುಗಳ ಸದಸ್ಯರೊಂದಿಗೆ ಸಂವಾದ. ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಕುರಿತಂತೆ ಜರ್ಮನಿ ನಿಯೋಗದ ಜೊತೆ ಸರ್ಕಾರ ಚರ್ಚೆ. 2026 ಸಾಲಿನ ಯುಜಿಸಿಇಟಿ ಫಲಿತಾಂಶ ನಾಳೆ ಪ್ರಕಟ. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ನಿರ್ಧಾರವನ್ನು ಪುನರ್ ಪರಿಶೀಲಿಸುವಂತೆ ಹಿರಿಯ ಕಾಂಗ್ರೆಸ್ ನಾಯಕ ಮಾಜಿ ಸಚಿವ ಎಚ್ಕೆ ಪಾಟೀಲ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಮಲಿಂಗಾರೆಡ್ಡಿ ರಾಜೀನಾಮೆ ಸರ್ಕಾರಕ್ಕೆ ಎಚ್ಚರಿಕೆ ಘಂಟೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರೊಂದಿಗೆ ಚರ್ಚೆ ನಡೆಸಿದ್ದು ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. ವರಿಷ್ಠರು ಈ ಬಗ್ಗೆ ತಕ್ಷಣ ಗಮನ ಹರಿಸಬೇಕೆಂದು ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಲು ಸರ್ಕಾರಕ್ಕೆ ಸಾಧ್ಯವಿಲ್ಲ ಎಂದಾದರೆ ಜಿಬಿಎ ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆ ಜೊತೆಗೆ ವಿಧಾನಸಭೆ ವಿಸರ್ಜಿಸಿ ಚುನಾವಣೆ ಎದುರಿಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಕಾಂಗ್ರೆಸ್ 4 ಶಕ್ತಿ ಕೇಂದ್ರಗಳನ್ನು ಹೊಂದಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಕಳೆದ 2 ವರ್ಷಗಳಿಂದ ಮುಖ್ಯಮಂತ್ರಿ ಹುದ್ದೆಗಾಗಿ ಹೋರಾಟ ನಡೆಯುತ್ತಿತ್ತು. ಇದೀಗ ಪ್ರಮಾಣ ವಚನ ಸ್ವೀಕರಿಸಿದ 48 ಗಂಟೆಗಳಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಸಂಪುಟಕ್ಕೆ ರಾಜೀನಾಮೆ ನೀಡಿದ್ದು ಅಭಿವೃದ್ದಿ ಕಾರ್ಯಗಳನ್ನು ಕೈಗೊಳ್ಳುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ಇನ್ನೊಂದೆಡೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ರಾಜ್ಯ ಸಚಿವ ಸಂಪುಟದಲ್ಲಿ ಮಹಿಳೆಯರ ಪ್ರಾತಿನಿಧ್ಯದ ಕೊರತೆಯನ್ನು ಉಲ್ಲೇಖಿಸಿದ್ದಾರೆ. ಖಾತೆ ಹಂಚಿಕೆಗೆ ಸಂಬಂಧಿಸಿದಂತೆ ಸಚಿವರ ಅಸಮಾಧಾನ ಆಡಳಿತ ಪಕ್ಷದ ಆಂತರಿಕ ಸಂಘರ್ಷಗಳು.

0: ಅನ್ನು ಬಹಿರಂಗಪಡಿಸಿದೆ ಎಂದು ಟೀಕಿಸಿದ್ದಾರೆ. ರಾಜ್ಯ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಕೂಡ್ಲಿಗಿಯಲ್ಲಿ 4 ಕೆರೆಗಳ ಪುನಶ್ಚೇತನಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಬಳಿಕ ಅವರು ಕೂಡ್ಲಿಗಿಯ ಚಿಕ್ಕಚೋಗಿಹಳ್ಳಿಯಲ್ಲಿ ಸ್ಥಳೀಯ ಸ್ವಸಹಾಯ ಗುಂಪುಗಳ ಸದಸ್ಯರೊಂದಿಗೆ ಭೋಜನ ಸವಿಯುತ್ತ ಸಂವಾದ ನಡೆಸಿದರು. ಕೇಂದ್ರ ಸರ್ಕಾರದ ವಿವಿಧ ಉಪಕ್ರಮಗಳಿಂದ ಬೆಂಬಲಿತವಾಗಿರುವ ಸ್ವಸಹಾಯ ಗುಂಪುಗಳು ಹಾಗೂ ತಳಮಟ್ಟದಲ್ಲಿ ಜೀವನೋಪಾಯವನ್ನು ಬಲಪಡಿಸುವಲ್ಲಿ ಹಾಗೂ ಉದ್ಯಮಶೀಲತೆಯನ್ನು ಉತ್ತೇಜಿಸುವಲ್ಲಿ ಜೊತೆಗೆ ಮಹಿಳಾ ನೇತೃತ್ವದ ಅಭಿವೃದ್ಧಿಯನ್ನು ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ತಿಳಿಸಿದರು. ಜರ್ಮನಿಯ ಥುರಿಂಜಿಯಾ ಪ್ರಾಂತ್ಯದ ಮಂತ್ರಿಮಂಡಲದ ಮುಖ್ಯಸ್ಥ ಮಾರಿಯೋ ವೈಟ್ ನೇತೃತ್ವದ ಉನ್ನತ ಮಟ್ಟದ ನಿಯೋಗದ ಜೊತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ಕರ್ನಾಟಕ ಮತ್ತು ಥುರಿಂಜಿಯಾ ಪ್ರಾಂತೀಯ ಸರ್ಕಾರಗಳು ಜೊತೆಗೂಡಿ ನಾವೀನ್ಯತೆ ಮತ್ತು ಮುಂದಿನ ತಲೆಮಾರಿನ ತಂತ್ರಜ್ಞಾನದತ್ತ ಗಮನ ಹರಿಸಲಿವೆ ಎಂದು ತಿಳಿಸಿದ್ದಾರೆ. ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಕರ್ನಾಟಕ ಮತ್ತು ಥುರಿಂಜಿಯಾ ನಡುವೆ ಆಪ್ಟಿಕ್ಸ್ ಮತ್ತು ಫೋಟಾನಿಕ್ಸ್, ಸೆಮಿಕಂಡಕ್ಟರ್, ಬಯೋಟೆಕ್, ವಿದ್ಯುತ್ ಚಾಲಿತ ವಾಹನ ತಯಾರಿಕೆ, ಮರುಬಳಕೆ ಇಂಧನ, ಆಧುನಿಕ ತಯಾರಿಕಾ ಕ್ಷೇತ್ರಗಳಲ್ಲಿ ಉಜ್ವಲ ಅವಕಾಶಗಳಿದ್ದು ಥುರಿಂಜಿಯಾ ಪ್ರಾಂತ್ಯದ ಕಂಪನಿಗಳು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಕರೆ ನೀಡಿದ್ದಾರೆ. ಇದಕ್ಕೆ ಸ್ಪಂದಿಸಿದ ಮಾರಿಯೋ ವಾಲ್ಟ್, ರಾಜ್ಯದಲ್ಲಿರುವ ಸಂಶೋಧನೆ ಮತ್ತು ಅಭಿವೃದ್ಧಿ ಕಾರ್ಯ ಪರಿಸರ, ಡಿಜಿಟಲ್ ಪ್ರತಿಭಾ ಸಂಪನ್ಮೂಲ, ಎಂಜಿನಿಯರಿಂಗ್, ವಿಶ್ವದರ್ಜೆಯ ನವೋದ್ಯಮ ಕಾರ್ಯ ಪರಿಸರ, ಕ್ವಾಂಟಮ್ ತಂತ್ರಜ್ಞಾನ, ಏರೋಸ್ಪೇಸ್ ವಲಯಗಳಲ್ಲಿ ಇರುವ ಮೂಲಸೌಕರ್ಯ ಇತ್ಯಾದಿಗಳ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಸರ್ಕಾರಿ ಕಚೇರಿಗಳಲ್ಲಿ ಪಾರದರ್ಶಕ ಆಡಳಿತ ತರುವ ಉದ್ದೇಶದೊಂದಿಗೆ ಬಯೋಮೆಟ್ರಿಕ್ ವ್ಯವಸ್ಥೆ ಬದಲಾಗಿ ಕೃತಕ ಬುದ್ದಿಮತ್ತೆ ಜಿಪಿಎಸ್ ಆಧಾರಿತ ಹಾಜರಾತಿಯನ್ನು ಕಡ್ಡಾಯಗೊಳಿಸಿದೆ. ಈ ಸಂಬಂಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿ ಸಿಬ್ಬಂದಿ ಇನ್ನು ಮುಂದೆ ಬೆಳಗ್ಗೆ 10 ಒಳಗೆ ಕಡ್ಡಾಯವಾಗಿ ಕಚೇರಿಗೆ ಹಾಜರಾಗಬೇಕೆಂದು ಆದೇಶದಲ್ಲಿ ತಿಳಿಸಲಾಗಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು 2026 ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ UGCET ಫಲಿತಾಂಶವನ್ನು ನಾಳೆ ಪ್ರಕಟಿಸಲಿದೆ. ವೈದ್ಯಕೀಯ ಶಿಕ್ಷಣ ಸಚಿವರೂ ಆದ ಪ್ರಾಧಿಕಾರದ ಸಹ ಅಧ್ಯಕ್ಷ ಡಾ ಶರಣಪ್ರಕಾಶ್ ಪಾಟೀಲ್ ಮಧ್ಯಾಹ್ನ ಸುದ್ದಿಗೋಷ್ಠಿ ನಡೆಸಿ ಫಲಿತಾಂಶದ ವಿವರಗಳನ್ನು ಪ್ರಕಟಿಸಲಿದ್ದಾರೆ ಎಂದು KEA ಕಾರ್ಯನಿರ್ವಾಹಕ ನಿರ್ದೇಶಕ ಹೆಚ್ ಪ್ರಸನ್ನ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಮಧ್ಯಾಹ್ನ 2 ಬಳಿಕ ಆಯೋಗದ ಜಾಲತಾಣದಲ್ಲಿ ಫಲಿತಾಂಶ ವೀಕ್ಷಿಸಬಹುದು. ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ದೀನದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ್ ಪುರಸ್ಕಾರಕ್ಕೆ ಉಡುಪಿ ಜಿಲ್ಲೆಯ 5 ಗ್ರಾಮ ಪಂಚಾಯಿತಿಗಳು ಭಾಜನವಾಗಿವೆ. ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಉಡುಪಿಯ ಮುದ್ರಾಳಿ, ಮಡಾಮಕ್ಕಿ, ವಣ್ಸೆ, ಹಕ್ಲಾಡಿ, ಸಾಣೂರು ಗ್ರಾಮ ಪಂಚಾಯಿತಿಗಳು ಪ್ರಶಸ್ತಿ ಪಡೆದಿವೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿರುವ ಕುಂದಾಪುರ ತಾಲೂಕಿನ ಹಕ್ಲಾಡಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಸತೀಶ್ ವಡ್ಡಸೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸಿದ್ದಾರೆ.
4: ಕೇಂದ್ರ ಸರ್ಕಾರದ ದೀನದಯಾಳ್ ಉಪಾಧ್ಯಾಯ ಪಂಚಾಯತ್ ರಾಜ್ ಸತತ್ ವಿಕಾಸ್ ಪುರಸ್ಕಾರಕ್ಕೆ ಈ ಬಾರಿ ಕರ್ನಾಟಕ ರಾಜ್ಯದಿಂದ 6 ಗ್ರಾಮ ಪಂಚಾಯಿತಿಗಳು ಆಯ್ಕೆಯಾಗಿರ್ತಾರೆ. ಉಡುಪಿ ಜಿಲ್ಲೆಯ 5 ಗ್ರಾಮ ಪಂಚಾಯಿತಿಗಳು ಆಯ್ಕೆಯಾಗಿರುವಂತದ್ದು ಒಂದು ನಮಗೆ ಒಂದು ಹೆಮ್ಮೆಯ ವಿಚಾರವಾಗಿದೆ. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಮುದ್ರಾಡಿ ಗ್ರಾಮ ಪಂಚಾಯತ್, ಮಡಮಕ್ಕಿ ಗ್ರಾಮ ಪಂಚಾಯತ್, ಕುಂದಾಪುರ ತಾಲೂಕಿನ ವಣ್ಸೆ ಗ್ರಾಮ ಪಂಚಾಯತ್, ಹಕ್ಲಾಡಿ ಗ್ರಾಮ ಪಂಚಾಯತ್ ಮತ್ತು ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯಿತಿಗಳು ಈ ಒಂದು ಪ್ರಶಸ್ತಿ ಪುರಸ್ಕಾರಕ್ಕೆ ಆಯ್ಕೆಯಾಗಿರುತ್ತದೆ. ರಾಷ್ಟ್ರಪತಿಗಳ ಪರವಾಗಿ ಕೇಂದ್ರ ಪಂಚಾಯತ್ ರಾಜ್ ಸಚಿವರಾದ ರಾಜೀವ್ ರಂಜನ್ ಸಿಂಗ್, ಇತರ ಸಚಿವರು ಹಾಗೂ ಅಧಿಕಾರಿಗಳು ಈ ಪ್ರಶಸ್ತಿಯನ್ನ ಗ್ರಾಮ ಪಂಚಾಯಿತಿಗೆ ನೀಡಿರ್ತಾರೆ.
0: ಪರಿಸರ ಸಂರಕ್ಷಣೆ ಮತ್ತು ವಿದ್ಯುತ್ ಜಾಲದ ಆಧುನೀಕರಣದತ್ತ ಮಹತ್ವದ ಹೆಜ್ಜೆಯನ್ನಿಟ್ಟಿರುವ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ KPTCL ತನ್ನ

0: ಉನ್ನತ ಸಾಮರ್ಥ್ಯದ ಟ್ರಾನ್ಸ್ಫಾರ್ಮರ್ಗಳ ಜಾಲದಲ್ಲಿ ಬಳಕೆಯಲ್ಲಿದ್ದ ಸಾಂಪ್ರದಾಯಿಕ ಮತ್ತು ಹಾನಿಕಾರಕ ಖನಿಜ ತೈಲಕ್ಕೆ ಪರ್ಯಾಯವಾಗಿ ಪರಿಸರ ಸ್ನೇಹಿ ಹಾಗೂ ಬಯೋಡಿಗ್ರೇಡಬಲ್ ನ್ಯಾಚುರಲ್ ಏಸ್ಟರ್ ಆಯಿಲ್ಗೆ ಬದಲಾಯಿಸಿದೆ. ರಾಜ್ಯಾದ್ಯಂತ ವಿದ್ಯುತ್ ಜಾಲದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ 3754 ಟ್ರಾನ್ಸ್ಫಾರ್ಮರ್ಗಳ ಪೈಕಿ ಕೆಪಿಟಿಸಿಎಲ್ ಕಾರ್ಯತಂತ್ರದ ಭಾಗವಾಗಿ 45 ಉನ್ನತ ಸಾಮರ್ಥ್ಯದ ಟ್ರಾನ್ಸ್ಫಾರ್ಮರ್ಗಳನ್ನು ಸಸ್ಯ ಆಧಾರಿತ ನ್ಯಾಚುರಲ್ ಏಸ್ಟರ್ ಆಯಿಲ್ನೊಂದಿಗೆ ಬದಲಾಯಿಸಲಾಗಿದೆ. ಈಗಾಗಲೇ ಕೆಪಿಟಿಸಿಎಲ್ ವತಿಯಿಂದ ಪ್ರಾಯೋಗಿಕವಾಗಿ 45 ಟ್ರಾನ್ಸ್ಫಾರ್ಮರ್ಗಳಲ್ಲಿ ನ್ಯಾಚುರಲ್ ಏಸ್ಟರ್ ಆಯಿಲ್ ಅಳವಡಿಸಲಾಗಿದ್ದು ಸುಮಾರು 1500 ಲೀಟರ್ಗಳಷ್ಟು ಮಿನರಲ್ ಆಯಿಲ್ ಬಳಕೆಯನ್ನು ತಪ್ಪಿಸಲಾಗಿದೆ. ರಾಜ್ಯದ ವಿವಿಧೆಡೆ ಇಂದು ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಶ್ವ ಪರಿಸರ ದಿನದ ಅಂಗವಾಗಿ ವಿಧಾನಸೌಧದ ಆವರಣದಲ್ಲಿ ಸಸಿ ನೆಟ್ಟು ನೀರೆರೆದರು. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಪರಿಸರ ಮತ್ತು ಹವಾಮಾನ ಬದಲಾವಣೆ ಅಧ್ಯಯನ ವಿಭಾಗದ ಎನ್ಎಸ್ಎಸ್ ಸಹಯೋಗದಲ್ಲಿ ಆಚರಿಸಲಾದ ಕಾರ್ಯಕ್ರಮವನ್ನು ಸಭಾಪತಿ ಬಸವರಾಜ ಹೊರಟ್ಟಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಭವಿಷ್ಯದ ಹಿತದೃಷ್ಟಿಯಿಂದ ವಿದ್ಯಾಸಂಸ್ಥೆಗಳು ಯುವ ಪೀಳಿಗೆಯಲ್ಲಿ ಪರಿಸರ ಜಾಗೃತಿ ಮೂಡಿಸುವಂತೆ ಕರೆ ನೀಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಕೆವಿಜಿ ವೈದ್ಯಕೀಯ ಮಹಾವಿಶ್ವವಿದ್ಯಾಲಯದಲ್ಲಿ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಪರಿಸರ ತಜ್ಞ ಹಾಗೂ ನಿವೃತ್ತ ಉಪನ್ಯಾಸಕ ಡಾ ಶ್ರೀಶಾ ಕುಮಾರ್ ಎಂಕೆ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಪರಿಸರವನ್ನು ಉಳಿಸಿ ಬೆಳೆಸುವಂತೆ ಕರೆ ನೀಡಿದರು. ರೈತರ ಉಳಿವಿಗಾಗಿ ಕೆರೆ ಕಟ್ಟೆಗಳನ್ನು ಉಳಿಸಿ ಪರಿಸರವನ್ನು ಸಂರಕ್ಷಿಸುವ ಅಗತ್ಯವಿದೆ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ಚಾಮರಾಜನಗರದಲ್ಲಿ ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಹಲವು ಪ್ರದೇಶಗಳಲ್ಲಿ ನೈರುತ್ಯ ಮುಂಗಾರು ಮುಂದುವರೆದಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ರಾಜ್ಯದ ಕರಾವಳಿ ಸೇರಿದಂತೆ ಹಲವೆಡೆ ಇಂದು ಧಾರಾಕಾರ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜೀನಾಮೆ ನಿರ್ಧಾರ ಪುನರ್ ಪರಿಶೀಲಿಸುವಂತೆ ರಾಮಲಿಂಗಾರೆಡ್ಡಿಗೆ ಮಾಜಿ ಸಚಿವ ಎಚ್ಕೆ ಪಾಟೀಲ್ ಮನವಿ. ವಿಧಾನಸಭೆ ವಿಸರ್ಜಿಸಿ ಚುನಾವಣೆ ಎದುರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಆಗ್ರಹ. ಕೂಡ್ಲಗಿಯಲ್ಲಿ 4 ಕೆರೆಗಳ ಪುನಶ್ಚೇತನಕ್ಕೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಶಂಕುಸ್ಥಾಪನೆ, ಸ್ವಸಹಾಯ ಗುಂಪುಗಳ ಸದಸ್ಯರೊಂದಿಗೆ ಸಂವಾದ. ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಕುರಿತಂತೆ ಜರ್ಮನಿ ನಿಯೋಗದ ಜೊತೆ ಸರ್ಕಾರ ಚರ್ಚೆ. 2026ನೇ ಸಾಲಿನ ಯುಜಿಸಿಇಟಿ ಫಲಿತಾಂಶ ನಾಳೆ ಪ್ರಕಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.
1: ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ.

ಆಕಾಶವಾಣಿ ಕಾರವಾರ. ಅರಿವಿನಂಗಳ, ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮ.

0: ಈ ದಿನದ ಕಾನೂನಿನ ಅರಿವು ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ಹಕ್ಕುಗಳು ಈ ವಿಷಯವಾಗಿ ಮಾಹಿತಿಯನ್ನ ನೀಡುತ್ತಿದ್ದಾರೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ.
1: ತಂದೆ ತಾಯಿ ಮತ್ತು ಹಿರಿಯ ನಾಗರಿಕರ ಪೋಷಣೆ ಮತ್ತು ಕಲ್ಯಾಣ ಕಾಯ್ದೆ 2007, ವೆಲ್ಫೇರ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಜನ್ಸ್ ಆಕ್ಟ್ 2007, ಹಿರಿಯರ ರಕ್ಷಣೆಗೋಸ್ಕರ ಈ ಕಾಯ್ದೆಯನ್ನು ತರಲಾಗಿದೆ. ನಮ್ಮ ಭಾರತೀಯ ಸಮಾಜದಲ್ಲಿ ನೋಡೋದಾದ್ರೆ ತಂದೆ ತಾಯಿ ಮತ್ತು ಹಿರಿಯ ನಾಗರಿಕರು ಪ್ರೀತಿ, ತ್ಯಾಗ ಮತ್ತು ಅನುಭವದ ಜ್ಞಾನ ನಿಧಿಗಳು ಅಂತ ಕರೀತಾರೆ. ಅವರು ನಮ್ಮ ಅಸ್ತಿತ್ವದ ಮೂಲ ಕೂಡ, ಸಂಸ್ಕೃತಿಯ ವಾಹಕರಾಗಿದ್ದಾರೆ, ನಮ್ಮ ಕುಟುಂಬದ ಮಾರ್ಗದರ್ಶಕರಾಗಿರ್ತಾರೆ. ಅವರನ್ನು ಗೌರವಿಸೋದು, ಪ್ರೀತಿಸೋದು ಮತ್ತು ಅವರ ಇಳಿ ವಯಸ್ಸಿನಲ್ಲಿ ಅವರಿಗೆ ಆಸರೆಯಾಗಿರೋದು ಪ್ರತಿಯೊಬ್ಬರ

ನೈತಿಕ ಮತ್ತು ಕಾನೂನುಬದ್ಧ ಜವಾಬ್ದಾರಿಯಾಗಿದೆ. ಭಾರತೀಯ ಸಮಾಜದಲ್ಲಿ ತಂದೆ ತಾಯಿಯರಿಗೆ ಮತ್ತು ಗುರುಗಳಿಗೆ ಅತ್ಯಂತ ಶ್ರೇಷ್ಠ ಸ್ಥಾನವನ್ನು ನೀಡಲಾಗಿದೆ. ಅವರ ಅನುಭವ ಆಗಿರಬಹುದು, ಅವರು ಸಂಸ್ಕೃತಿಯ ರಕ್ಷಣೆಯಲ್ಲಿ ಅವರ ಪಾತ್ರ ಆಗಿರಬಹುದು, ಒಂದು ಕುಟುಂಬ ನಡೆಸೋದ್ರಲ್ಲಿ ಅವರ ಬೆಂಬಲ ಆಗಿರಬಹುದು, ಈ ಎಲ್ಲದನ್ನ ಗಮನದಲ್ಲಿಟ್ಟುಕೊಂಡು ಮಕ್ಕಳಿಗೆ ಒಂದು ಅತ್ಯಂತ ಒಂದು ಜವಾಬ್ದಾರಿಯುತ ಕರ್ತವ್ಯವನ್ನು ಕೊಡಲಾಗಿದೆ. ಅವರನ್ನು ಪ್ರೀತಿ ಗೌರವದಿಂದ ನೋಡಿಕೊಳ್ಬೇಕು, ಅವರ ಮಾತನ್ನು ಕೇಳಬೇಕು, ಅವರನ್ನು ಗೌರವಯುತವಾಗಿ ನಡೆಸಿಕೊಳ್ಬೇಕು ಮತ್ತು ಅವರ ಆರೋಗ್ಯದ ಕಾಳಜಿಯನ್ನು ವಹಿಸಬೇಕಾಗುತ್ತೆ.

ಸೋದು ಕಡಿಮೆ ಆಗಿದೆ. ಸೊ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಈ ಕಾಯ್ದೆಯನ್ನು ತರಲಾಗಿದೆ. ಈ ಕಾಯ್ದೆ ಅಡಿಯಲ್ಲಿ ಹಿರಿಯ ನಾಗರಿಕರಿಗೆ ಕಾನೂನಾತ್ಮಕವಾಗಿ ಕೆಲವೊಂದು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ಸೆಕ್ಷನ್ 4 ಮತ್ತು 5 ಅಡಿಯಲ್ಲಿ ಮಕ್ಕಳು ಅಥವಾ ಸಂಬಂಧಿಕರು ಹಿರಿಯ ನಾಗರಿಕರನ್ನ ಪೋಷಣೆ ಮಾಡದೇ ಇದ್ರೆ ಅವರು ಹಿರಿಯ ನಾಗರಿಕರು ಟ್ರಿಬ್ಯುನಲ್ಗೆ ದೂರನ್ನು ಸಲ್ಲಿಸಬಹುದು. ಭಾರತೀಯ ಕಾನೂನಿನ ಪ್ರಕಾರ ಎಲ್ಲಾ ವ್ಯಕ್ತಿಗಳು ತಮ್ಮ ತಂದೆ ತಾಯಿಯಂದ್ರನ್ನು ನೋಡಿಕೊಳ್ಬೇಕು ಮತ್ತು ಅವರಿಗೆ ಆಸರೆಯಾಗಿರಬೇಕು ಅನ್ನೋದು ನಿಯಮ. ಈ ತಂದೆ ತಾಯಿಗಳು ಅಂದ್ರೆ ಜೈವಿಕ ಬಯಾಲಜಿಕಲ್ ಪೇರೆಂಟ್ಸ್ ಆಗಿರಬಹುದು, ಜೈವಿಕ ತಂದೆ ತಾಯಿ ಆಗಿರಬಹುದು, ಅಥವಾ ಮಲ ತಂದೆ ಆಗಿರಬಹುದು, ಮಲ ತಾಯಿ ಆಗಿರಬಹುದು, ಮತ್ತು ದತ್ತು ತಂದೆ ತಾಯಿಗಳಾಗಿರಬಹುದು, ಮತ್ತು ಯಾರೇ ಕಾನೂನಾತ್ಮಕವಾಗಿ ಉತ್ತರಾಧಿಕಾರಿಯಾಗಿದ್ರೆ ಅವರು ಎಲ್ಲರೂ ಈ ಇದರ ಅಡಿಯಲ್ಲಿ ಹಿರಿಯರನ್ನ ಪೋಷಕರನ್ನ ನೋಡ್ಕೊಳ್ಳೋದು ಅವರ ಜವಾಬ್ದಾರಿಯಾಗಿರುತ್ತೆ. ಈ ರೀತಿ ಮಕ್ಕಳು ಅವರನ್ನ ಪೋಷಕರನ್ನ ನೋಡ್ಕೊಳ್ಳದೇ ಇದ್ರೆ, ಅವರು ತಮ್ಮನ್ನ ತಾವು ನೋಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದೇ ಇದ್ರೆ ಹಿರಿಯ ನಾಗರಿಕರು ಟ್ರಿಬ್ಯುನಲ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಒಬ್ಬ ಹಿರಿಯ ನಾಗರಿಕರನ್ನ ಯಾವುದೇ ಜಾಗದಲ್ಲಿ ಅವರನ್ನ ತ್ಯಜಿಸೋದಾಗಿರಬಹುದು, ಅವರ ಬಗ್ಗೆ ಕಾಳಜಿ ತೆಗೆದುಕೊಳ್ಬಾರದು ಅನ್ನೋ ಉದ್ದೇಶದಿಂದ ಬಿಟ್ಟು ಹೋಗೋದನ್ನ ಇದು ನಿರ್ಬಂಧಿಸುತ್ತದೆ ಈ ಕಾನೂನು. ಅದರಂತೆ ಈ ತರದ ಯಾವುದೇ ಕೆಲಸಗಳನ್ನು ಮಾಡಿದ್ರೆ 3 ತಿಂಗಳ ಸೆರೆವಾಸ ಮತ್ತು 5,000 ರೂಪಾಯಿ ದಂಡ ಕೂಡ ವಿಧಿಸಬಹುದು. ಪೊಲೀಸರು ನ್ಯಾಯಾಲಯದ ಅನುಮತಿ ಇಲ್ಲದೆ ಕೂಡ ಈ ಪ್ರಕರಣಗಳಲ್ಲಿ ಆರೋಪಿಗಳನ್ನು ಬಂಧಿಸಬಹುದು. ತಂದೆ ತಾಯಿಗಳು ಯಾರು ತಮ್ಮನ್ನ ತಾವು ನೋಡ್ಕೊಳ್ಳಕಾಗುವುದಿಲ್ಲ ಅಂತವರು ಮಕ್ಕಳು ಅವರನ್ನ ನಿರ್ಲಕ್ಷಿಸಿದ್ರೆ, ಅವರಿಗೆ ಯಾವುದೇ ರೀತಿಯ ರಕ್ಷಣೆ ಕೊಡದೇ ಇದ್ರೆ ಅವರು ಟ್ರಿಬ್ಯುನಲ್ಗೆ ಹೋಗಿ ಜೀವನಾಂಶಕ್ಕಾಗಿ ಅರ್ಜಿ ಸಲ್ಲಿಸಬಹುದು. ಮಕ್ಕಳ ಅಂತಸ್ತು ಅಥವಾ ಅವರ ಜೀವನದ ಗುಣಮಟ್ಟ ನೋಡಿ ಪೋಷಕರ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ಅವರು ಎಲ್ಲಿ ವಾಸಿಸಿದ್ದಾರೆ ಅನ್ನೋದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಒಂದು ಜೀವನಾಂಶದ ಮೊತ್ತವನ್ನು ನಿಗದಿ ಮಾಡ್ತಾರೆ. ಇವರ ಆದಾಯ ಮತ್ತು ಮೌಲ್ಯಗಳನ್ನು ಕೂಡ ಇದರಲ್ಲಿ ಗಮನದಲ್ಲಿಟ್ಟುಕೊಂಡು ಅವರಿಗೆ ಜೀವನಾಂಶವನ್ನು ನಿರ್ಧಾರ ಮಾಡಬಹುದು. ಭಾರತೀಯ ದಂಡ ಪ್ರಕ್ರಿಯಾ ಸಂಹಿತೆ ಅಂದ್ರೆ CRPC ಅಡಿಯಲ್ಲಿ ಮತ್ತು ಇತ್ತೀಚೆಗೆ ಬಂದಿರೋ BNSS ಅಡಿಯಲ್ಲಿ ಕೂಡ ಅವರು ಅರ್ಜಿಯನ್ನು ಸಲ್ಲಿಸಿ ಜೀವನಾಂಶವನ್ನ ಕೇಳಬಹುದು. ತಾತ್ಕಾಲಿಕ ಜೀವನಾಂಶಕ್ಕೋಸ್ಕರ ಕೂಡ ಅರ್ಜಿ ಹಾಕಬಹುದು. ಅಂದ್ರೆ ಅರ್ಜಿ ಹಾಕಿದ ತಕ್ಷಣ ಪ್ರಕರಣ ಮುಗಿಯುವವರೆಗೂ ಒಂದು ತಾತ್ಕಾಲಿಕವಾಗಿ ಜೀವನಾಂಶ ಅಂತ ನಿರ್ಧಾರ ಮಾಡಿ ಅದಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಹಿರಿಯ ನಾಗರಿಕರು ತಾವು ಎಲ್ಲಿ ವಾಸವಾಗಿರ್ತಾರೋ ಪ್ರಸ್ತುತ ಸ್ಥಳ ಅಲ್ಲಿ ದೂರನ್ನ ಸಲ್ಲಿಸಬಹುದು, ಅಥವಾ ತಾವು ಹಿಂದೆ ಎಲ್ಲಿ ವಾಸ ಮಾಡ್ತಿದ್ರು ಆ ಊರಿನಲ್ಲಾದರೂ ದೂರನ್ನ ದಾಖಲಿಸಬಹುದು, ಅಥವಾ ತಮ್ಮ ಮಕ್ಕಳು ಅಥವಾ ಯಾರು ಸಂಬಂಧಿಕರು ಇರ್ತಾರೆ ಇವರನ್ನು ನೋಡ್ಕೊಳ್ಬೇಕಾದ ಜವಾಬ್ದಾರಿ ಹೊಂದಿರುವವರು ಅವರು ವಾಸವಾಗಿರೋ ಸ್ಥಳದಲ್ಲೂ ಕೂಡ ಈ ದೂರನ್ನ ಅವರು ಸಲ್ಲಿಸಬಹುದು. ಟ್ರಿಬ್ಯುನಲ್ನಲ್ಲಿ ಅರ್ಜಿ ಸಲ್ಲಿಸಿದ್ರೆ ಅವರು ಕ್ರಿಮಿನಲ್ ಕಾಯ್ದೆ ಅಡಿಯಲ್ಲಿ JMFC ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸೋಕೆ ಬರುವುದಿಲ್ಲ. ಯಾವುದಾದ್ರೂ ಒಂದು ಕಡೆ ಒಂದು ಸಲ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಿದ ನಂತರ ಮಕ್ಕಳಿಗೆ ಅಥವಾ ಯಾರು ಜವಾಬ್ದಾರಿಯುತ ವ್ಯಕ್ತಿ ಇರ್ತಾರೆ ಅವರನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಇರತಕ್ಕಂಥ ವ್ಯಕ್ತಿ ಅವರಿಗೆ ನೋಟಿಸ್ ಕೊಟ್ಟು ಎರಡೂ ಪಕ್ಷಗಳನ್ನ ಪರಸ್ಪರ ಒಂದು ಒಪ್ಪಂದಕ್ಕೆ ಬರುವ ರೀತಿಯಲ್ಲಿ ಸಂಧಾನಕ್ಕೆ ಮೊದಲು ಪ್ರಯತ್ನ ಮಾಡ್ತಾರೆ ಟ್ರಿಬ್ಯುನಲ್ನಲ್ಲಿ. ಅದು ಸಾಧ್ಯ ಆಗದಿದ್ರೆ ಜೀವನಾಂಶ ಕೊಡಬೇಕು ಅಂತ ಹೇಳಿ ಆದೇಶ ಮಾಡ್ತಾರೆ. ಹೆಚ್ಚು ಪ್ರಕರಣಗಳಲ್ಲಿ ನ್ಯಾಯಾಧೀಶರೇ ಕೂತು ಎರಡು ಪಕ್ಷಗಳ ಹೇಳಿಕೆಗಳನ್ನ ತಗೊಂಡು ಜೀವನಾಂಶ ನಿರ್ಧಾರ ಮಾಡ್ತಾರೆ. ಅವರನ್ನ ಇರೋ ಸಮಸ್ಯೆಗಳನ್ನು ಬಗೆಹರಿಸಿ ಸಂಧಾನಕ್ಕಾಗಿ ಪ್ರಯತ್ನ ಪಡ್ತಾರೆ. ಇನ್ನು ಹೊಸದಾಗಿ ಸೇರಿಸಿರೋ ಸೆಕ್ಷನ್ ಅಡಿ ನೋಡೋದಾದ್ರೆ ಆಸ್ತಿಯ ರಕ್ಷಣೆ ಇದೆ. ಹಿರಿಯರ ಆಸ್ತಿಯ ರಕ್ಷಣೆ ಕೂಡ ಇದರಲ್ಲಿ ಕಾಣಬಹುದು. ಹೊಸದಾಗಿ ಈ ಸೆಕ್ಷನ್ ಅನ್ನ ಸೇರಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ತಂದೆ ತಾಯಂದ್ರಿಂದ ಆಸ್ತಿಯನ್ನು ತಕ್ಕೊಂಡು ಅವರನ್ನ ನಿರ್ಲಕ್ಷ್ಯ ಮಾಡೋದು ಹೆಚ್ಚಾಗಿ ಕಂಡು ಬಂದ ನಂತರ ಅವರ ಆಸ್ತಿಯನ್ನೆಲ್ಲ ತಗೊಂಡು ತಂದೆ ತಾಯಿಗಳನ್ನ ಓಲ್ಡ್ ಏಜ್ ಹೋಮ್ ಅಲ್ಲಿ ಬಿಡೋದು ಹೆಚ್ಚಾಗಿ ಕಂಡು ಬಂದಿರೋದ್ರಿಂದ ಈ ಸೆಕ್ಷನ್ ಅನ್ನ ಸೇರಿಸಲಾಗಿದೆ. ತಮ್ಮ ಆಸ್ತಿಯಲ್ಲಿ ಮಕ್ಕಳಿಗೆ ಅಥವಾ ಸಂಬಂಧಿಕರಿಗೆ ತಮಗೆ ಆರೈಕೆ ಮಾಡುತ್ತಾರೆ ಅಂತ ನಿಬಂಧನೆ ಮೇಲೆಗೆ ಒಂದು ದಾನ ಅಥವಾ ಗಿಫ್ಟ್ ಅನ್ನ ಅಥವಾ ವಿಲ್ ಅನ್ನ ಮಾಡಿಕೊಟ್ರೆ ನಂತರ ಅವರು ಆರೈಕೆ ಮಾಡದೇ ಇದ್ರೆ ಆ ಆಸ್ತಿ ವರ್ಗಾವಣೆಯನ್ನ ರದ್ದುಗೊಳಿಸಬಹುದು. ವಿಲ್ ಅನ್ನ ಯಾವಾಗ ಬೇಕಾದರೂ ವಾಪಸ್ ತಗೊಳ್ಬಹುದು. ಈಗ ದಾನ ಮಾಡಿದ್ದು ಕೂಡ ಅವರು ನೀವು ನಮ್ಮನ್ನ ಸಾಕಬೇಕು ಅಂತ ಹೇಳಿ ಒಂದು ನಿಬಂಧನೆ ಮಾಡಿ ಗಿಫ್ಟ್ ಕೊಟ್ಟಿದ್ರೆ ನಂತರದಲ್ಲಿ ಮಕ್ಕಳು ಅಥವಾ ಸಂಬಂಧಿಕರು ಇವರನ್ನ ನೋಡ್ಕೊಳ್ಳದೆ ಅವರನ್ನ ನಿರ್ಲಕ್ಷ್ಯ ಮಾಡಿದ್ರೆ ಗಿಫ್ಟ್ ಅನ್ನ ಮತ್ತೆ ಪುನಃ ರದ್ದುಗೊಳಿಸಿ ಆಸ್ತಿಯನ್ನ ಈ ಹಿರಿಯ ನಾಗರಿಕರಿಗೆ ಹಿಂದಿರುಗಿಸಬಹುದು. ಇನ್ನು ಹಿಂದೂ ದತ್ತು ಮತ್ತು ಜೀವನಾಂಶ ಕಾಯ್ದೆ ಅಡಿ ಕೂಡ ಹಿಂದೂ ಬೌದ್ಧ ಜೈನ ಅಥವಾ ಸಿಖ್ ಧರ್ಮಕ್ಕೆ ಸೇರಿದವರು ಅರ್ಜಿಯನ್ನು ಸಲ್ಲಿಸಿ ಜೀವನಾಂಶವನ್ನ ಕೇಳಬಹುದು ಮಕ್ಕಳಿಂದ ಮತ್ತು ಇತರೆ ವ್ಯಕ್ತಿಗಳಿಂದ.
ಕರ್ನಾಟಕದಲ್ಲಿ ಆಸರೆ ಅಂತ ಯೋಜನೆ ಇದೆ. ಈ ಯೋಜನೆಯಡಿ ಒಂಟಿ ಹಿರಿಯ ನಾಗರಿಕರ ಮನೆಗೆ ಪ್ರತಿ ವಾರ ಪೊಲೀಸರು ಭೇಟಿ ನೀಡಿ ಅವರ ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನ ಪರಿಶೀಲಿಸುತ್ತಾರೆ. ಇನ್ನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಮೂಲಕ ಹಿರಿಯ ನಾಗರಿಕರಿಗೆ ಉಚಿತ ಕಾನೂನು ನೆರವು ಇದೆ. ಅವರು ಯಾವುದೇ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಟ್ರಿಬ್ಯುನಲ್ ಅಲ್ಲಿ ಅಥವಾ ಯಾವುದೇ ನ್ಯಾಯಾಲಯದಲ್ಲಿ, ಇದೇ ಕಾರಣಕ್ಕಾಗಿ ಅಲ್ಲ ಬೇರೆ ಯಾವುದೇ ಪ್ರಕರಣಗಳಿಗಾಗಿ ಅವರು ನ್ಯಾಯಾಲಯಕ್ಕೆ ಹೋಗಬೇಕು ಅಂತಾದ್ರೆ ಅವರಿಗೆ ಉಚಿತವಾಗಿ

0: ಪಿಲ್ಲರ್ನ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಒದಗಿಸಿಕೊಡುತ್ತೆ. ಇನ್ನು ಆರ್ಥಿಕ ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನು ಇತ್ತೀಚೆಗೆ ಸರ್ಕಾರ ಕೊಟ್ಟಿದೆ. ತೆರಿಗೆಯಲ್ಲಿ ಅವರಿಗೆ ವಿನಾಯಿತಿಯಾಗಿರಬಹುದು, ಆಸ್ಪತ್ರೆಗಳಲ್ಲಿ ಅವರ ಚಿಕಿತ್ಸೆಯ ವೆಚ್ಚದಲ್ಲಿ ಆಗಿರಬಹುದು, ಮತ್ತು ಬೇರೆ ಬೇರೆ ಸ್ಥಳಗಳಲ್ಲಿ ಬ್ಯಾಂಕ್ ಅಥವಾ ಇನ್ನೂ ಹಲವಾರು ಕಡೆ ಹಿರಿಯ ನಾಗರಿಕರಿಗೋಸ್ಕರ ಸಪರೇಟ್ ಕ್ಯೂ ವ್ಯವಸ್ಥೆಯನ್ನು ಮಾಡಿ ಅವರ ಪ್ರಕರಣಗಳನ್ನು ಬೇಗ ಬಗೆಹರಿಸೋದಾಗಿರ್ಬೋದು, ಅವರ ಅರ್ಜಿಗಳನ್ನು ಬೇಗ ವಿಲೇವಾರಿ ಮಾಡುವುದು ಕೂಡ ಆಗಿದೆ. ಇನ್ನು ನ್ಯಾಯಾಲಯಗಳಲ್ಲೂ ಕೂಡ ಹಿರಿಯ ನಾಗರಿಕರ ಪ್ರಕರಣಗಳನ್ನು ಮುಂಚೆ ತೆಗೆದುಕೊಂಡು ಶೀಘ್ರವಾಗಿ ಇತ್ಯರ್ಥ ಮಾಡೋದಕ್ಕೂ ಕೂಡ ಅವಕಾಶ ಇದೆ.
1: ಇಂದಿನ ಕಾನೂನಿನ ಅರಿವು ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ಹಕ್ಕುಗಳ ಕುರಿತು ಮಾಹಿತಿಯನ್ನ ಪಡೆದುಕೊಂಡಿರಿ. ಮಾಹಿತಿಯನ್ನ ನೀಡಿದವರು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ. ಇದುವರೆಗೂ ಅರಿವಿನಂಗಳ ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮ ಪ್ರಸಾರವಾಯಿತು.
2: ಈಗ ಕೇಳಿ ಕೃಷಿ ಮಾಹಿತಿ.
1: ಅರಗು ಇದೊಂದು ಜೇನುಮೇಣದಂತೆ ಒಂದು ಕೀಟಜನ್ಯ ವಸ್ತು. ಇದು ಅರಗಿನ ಕೀಟದಿಂದ ವೃದ್ಧಿಯಾದಂತಹ ರಾಳ. ಇದು ಕೆಂಪು ಬಣ್ಣ ಹೊಂದಿರುತ್ತೆ. ಈ ರಾಳವು ಅರಗು ಕೀಟ ಅವಲಂಬಿಸಿರುವ ಮರಗಿಡಗಳಿಂದ ರೆಂಬೆ ಕೊಂಬೆಗಳ ಮೇಲೆ ಮೆತ್ತಿಕೊಂಡಿರುತ್ತೆ. ಈ ಅರಗನ್ನು ಕ್ರೋಢೀಕರಿಸಿ ಸಂಸ್ಕರಿಸಿದ ನಂತರ ಈ ತಯಾರಾದ ರಾಳವನ್ನು ಹಲವಾರು ರೂಪದಲ್ಲಿ ಬಹಳಷ್ಟು ಕೈಗಾರಿಕೆಗಳಲ್ಲಿ ಬಳಸಿಕೊಳ್ಳಲಾಗ್ತಾ ಇದೆ. ಇಂತಹ ಉಪಯುಕ್ತ ಕೀಟ ಕೆಲವು ಜಾತಿಯ ಅರಣ್ಯ ವೃಕ್ಷಗಳ ಮೇಲೆ ಸಹಜವಾಗಿ ಬೆಳೆಯುತ್ತೆ. ಇವುಗಳಲ್ಲಿ ಮುಖ್ಯವಾದವು ಕುಸುಮ, ಮುತ್ತುಗ, ಬಾರೆ, ಮಳೆಮರ ಇತ್ಯಾದಿ ಮರಗಳು. ಇಂತಹ ವೃಕ್ಷಗಳ ಮೇಲೆ ಅರಗು ಕೃಷಿ ಕೈಗೊಳ್ಳಲು ಹಲವಾರು ಅಡೆತಡೆಗಳು ಕೂಡ ಇವೆ. ಅವೇನೆಂದರೆ, ಈ ವೃಕ್ಷಗಳನ್ನು ಏರಲು ರೈತರಿಗೆ ಮತ್ತು ರೈತ ಮಹಿಳೆಯರಿಗೆ ಸಾಧ್ಯವಾಗುವುದಿಲ್ಲ. ಏಕೆಂದರೆ ಈ ಅರಗು ಕೃಷಿಗೆ ಸಂಬಂಧಿಸಿದ ಎಲ್ಲ ಚಟುವಟಿಕೆಗಳನ್ನು ಮರ ಏರಿಯೇ ಮಾಡಬೇಕಾಗತ್ತೆ. ಟೊಂಗೆಗಳನ್ನು ಕಡಿದು ಹೊಸ ಚಿಗುರು ಬರುವಂತೆ ಮಾಡೋದು, ಬ್ರೂಡ್ಲ್ಯಾಕ್ ಅಂದರೆ ಸಂತತಿಯುಳ್ಳ ಅರಗಿನ ಕಡ್ಡಿಯನ್ನು ಕಟ್ಟಲು, ಸಿಂಪಡಣೆ ಹಾಗೂ ಕಟಾವು ಮಾಡಲು ಮರಗಳನ್ನು ಏರಿಯೇ ಮಾಡಬೇಕಾಗತ್ತೆ. ಹಾಗಾಗಿ ಇದು ಮರ ಏರಲು ಬರದಂತಹ ರೈತರಿಗೆ, ಮಹಿಳೆಯರಿಗೆ ಸ್ವಲ್ಪ ಕಷ್ಟ. ಇನ್ನು ವ್ಯವಸ್ಥಿತವಾಗಿ ಕುಸುಮ ಅಥವಾ ಬಾರೆ ಪ್ಲಾಂಟೇಷನ್ ಅನ್ನು ಮಾಡಲು ಹಲವಾರು ವರ್ಷಗಳೇ ಬೇಕಾಗತ್ತೆ. ಇನ್ನು ಒಂದು ಸಲ ಅರಗು ಕೃಷಿ ಕೈಗೊಂಡು ಟೊಂಗೆಗಳು ಕಟಾವಾದ ಮೇಲೆ ಮತ್ತೆ ಹೊಸ ಚಿಗುರು ಬರಲು 12-18 ತಿಂಗಳವರೆಗೆ ಕಾಯಬೇಕಾಗತ್ತೆ. ಈ ಎಲ್ಲ ಕಾರಣಗಳಿಂದ ICAR ರಾಷ್ಟ್ರೀಯ ದ್ವಿತೀಯ ಕೃಷಿ ಸಂಸ್ಥೆ, ಭಾರತೀಯ ನೈಸರ್ಗಿಕ ರಾಳ ಮತ್ತು ಅಂಟು ಸಂಸ್ಥೆ ಅರಗಿನ ಕೃಷಿ ಕೈಗೊಳ್ಳಲು ಸೂಕ್ತವಾದ ಪೊದೆಯಾಕಾರದ ಗಿಡವನ್ನ ಪರಿಚಯಿಸಿದ್ದಾರೆ. ಅದುವೇ ಫ್ಲೆಮಿಂಜಿಯಾ ಸೆಮಿಯಲಾಟಾ. ಇದು ದ್ವಿದಳ ಸಸ್ಯವಾಗಿದ್ದು ಬಹುಬೇಗನೆ ಬೆಳೆಯುವ ಗುಣವನ್ನ ಹೊಂದಿದೆ. ಫ್ಲೆಮಿಂಜಿಯಾ ಗಿಡವು ನೇಪಾಳ ಮೂಲದ್ದಾಗಿದ್ದು ಭಾರತ ಮತ್ತು ಭೂತಾನ್ ದೇಶಗಳಲ್ಲಿ ಕಂಡುಬರುತ್ತೆ. ಈ ಸಸ್ಯದ ಪ್ಲಾಂಟೇಷನ್ ಅಥವಾ ತೋಟವನ್ನು 1 ವರ್ಷದಲ್ಲಿ ಬೆಳೆಸಬಹುದು. ಅರಗು ಕೃಷಿಯನ್ನ 2ನೇ ವರ್ಷದಿಂದ ಪ್ರಾರಂಭ ಮಾಡಬಹುದು. ನೆಲದ ಮೇಲಿದ್ದುಕೊಂಡೇ ಅರಗು ಕೃಷಿಗೆ ಸಂಬಂಧಿಸಿದ ಎಲ್ಲ ಕೆಲಸ ಕಾರ್ಯಗಳನ್ನು ಕೈಗೊಳ್ಳಬಹುದು. ಆಸಕ್ತ ಮಹಿಳೆಯರು ಈ ಕೃಷಿಯಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳಬಹುದು. ಇದು ದ್ವಿದಳ ಸಸ್ಯವಾಗಿದ್ದರಿಂದ ವಾತಾವರಣದ ಸಾರಜನಕವನ್ನ ಸ್ಥಿರೀಕರಿಸಿ ಮಣ್ಣಿನ ಗುಣಧರ್ಮವನ್ನ ಉತ್ತಮಗೊಳಿಸುತ್ತೆ. ಕಟಾವಾದ 6 ತಿಂಗಳಿನಲ್ಲಿ ಮತ್ತೆ ಅರಗು ಕೃಷಿ ಕೈಗೊಳ್ಳಬಹುದು. ಒಂದು ಸಲ ಫ್ಲೆಮಿಂಜಿಯಾ ಪ್ಲಾಂಟೇಷನ್ ಮಾಡಿದರೆ ಸುಮಾರು 10-12 ವರ್ಷಗಳವರೆಗೆ ಈ ಕೃಷಿಯನ್ನ ಮಾಡಬಹುದು. ಈ ಎಲ್ಲ ಕಾರಣಗಳಿಂದಾಗಿ ಫ್ಲೆಮಿಂಜಿಯಾ ಸೆಮಿ ಅಲಾಟಾ ಎನ್ನುವ ಈ ಒಂದು ಕೃಷಿ ಬಹಳ ಅನುಕೂಲತೆಯನ್ನ ಹೊಂದಿದೆ. ಈ ಫ್ಲೆಮಿಂಜಿಯಾ ಸೆಮಿ ಅಲಾಟಾ ಸಸ್ಯವನ್ನ ಸಸಿಮಡಿಗಳಲ್ಲಿ ಬೆಳೆಸಬಹುದು. ಸಸಿಮಡಿಯು ನೀರಿನ ವ್ಯವಸ್ಥೆ ಹತ್ತಿರವಿರುವ ಸ್ಥಳದಲ್ಲಿರಬೇಕಾಗತ್ತೆ ಮತ್ತು ನೀರು ಚೆನ್ನಾಗಿ ಬಸಿದು ಹೋಗುವಂತಹ ಮಣ್ಣನ್ನು ಹೊಂದಿರಬೇಕು. 9 ಮೀಟರ್ ಉದ್ದ ಮತ್ತು 1.2 ಮೀಟರ್ ಅಗಲದ ಏರು ಮಡಿಗಳನ್ನ ಮಾಡಬೇಕು. ಪ್ರತಿ ಮಡಿಗೆ ಸುಮಾರು 50 ಕೆಜಿ ಕೊಟ್ಟಿಗೆ ಗೊಬ್ಬರವನ್ನ ಸೇರಿಸಬೇಕು. ಬೀಜಗಳನ್ನ 15 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಏಪ್ರಿಲ್ ಮೇ ತಿಂಗಳಿನಲ್ಲಿ ಬಿತ್ತಬೇಕು. ಮಳೆಯಾಗುವವರೆಗೆ ನಿಯಮಿತವಾಗಿ ನೀರನ್ನ ಹಾಯಿಸ್ತಾ ಇರಬೇಕು. ಅದೇ ರೀತಿಯಾಗಿ ಕಳೆ ನಿರ್ವಹಣೆ ಕೂಡ ಮಾಡ್ತಾ ಇರಬೇಕು. ಸಸಿಗಳು ಶಿಲೀಂಧ್ರ ರೋಗಕ್ಕೆ ತುತ್ತಾಗುವುದನ್ನು ತಡೆಗಟ್ಟ

ಅದಕ್ಕೆ ಕಾರ್ಬನ್ ಡೈಜಿಯಂ ಶಿಲೀಂಧ್ರ ನಾಶಕವನ್ನು 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 15-20 ದಿನಗಳ ಅಂತರದಲ್ಲಿ ಸಿಂಪಡಿಸಬೇಕು. ಹೆಚ್ಚಾದ ಸಸಿಗಳನ್ನು ಕಿತ್ತು ಸಸಿಯಿಂದ ಸಸಿಗೆ 8-10 ಸೆಂಟಿಮೀಟರ್ ಅಂತರವನ್ನು ಕಾಪಾಡಿಕೊಳ್ಳಬೇಕು. ಈ ಎಲ್ಲ ಕ್ರಮಗಳನ್ನು ಕೈಗೊಂಡಲ್ಲಿ 1 ಏರುಮಡಿಯಿಂದ ಸುಮಾರು 700-900 ಸಸಿಗಳನ್ನು ಬೆಳೆಸಬಹುದು. 1 ಹೆಕ್ಟೇರ್ ಪ್ಲಾಂಟೇಷನ್ಗೆ ಇಂತಹ 12 ಮಡಿಗಳು ಬೇಕಾಗುತ್ತೆ. ಫ್ಲೆಮಿಂಜಿಯಾ ಸಸಿಗಳನ್ನು 25x15 ಸೆಂಟಿಮೀಟರ್ ಅಳತೆಯ ಫಾಲಿತಿನ್ ಚೀಲಗಳಲ್ಲಿಯೂ ಕೂಡ ಬೆಳೆಸಬಹುದು. ಇದಕ್ಕೆ 2:1:1 ಪ್ರಮಾಣದಲ್ಲಿ ಮಣ್ಣು, ಕೊಟ್ಟಿಗೆ ಗೊಬ್ಬರ ಮತ್ತು ಮರಳನ್ನು ತುಂಬಬೇಕು. ಫಾಲಿತಿನ್ ಚೀಲದ ಕೆಳಗೆ ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡಿ ಹೆಚ್ಚಾದ ನೀರು ಬಸಿದು ಹೋಗುವಂತೆ ಮಾಡಬೇಕು. 2-3 ಬೀಜಗಳನ್ನು 2 ಸೆಂಟಿಮೀಟರ್ ಆಳದಲ್ಲಿ ಬಿತ್ತಬೇಕು. 1 ತಿಂಗಳ ನಂತರ ಆರೋಗ್ಯಯುತವಾದ 1 ಸಸಿಯನ್ನ ಬಿಟ್ಟು ಉಳಿದೆರಡನ್ನ ಕಿತ್ತು ತೆಗೆಯಬೇಕು. ಸಸಿ ಮಡಿಗಳಲ್ಲಿ ಬೆಳೆಸಿದ ಸಸಿಗಳಿಗಿಂತ ಫಾಲಿತಿನ್ ಚೀಲದಲ್ಲಿ ಬೆಳೆಸಿದ ಸಸಿಗಳು ಹೆಚ್ಚು ಆರೋಗ್ಯಯುತವಾಗಿರುವುದಲ್ಲದೆ 1 ಸ್ಥಳದಿಂದ ಮತ್ತೊಂದೆಡೆ ಸಾಗಿಸಲು ಅನುಕೂಲಕರವೂ ಆಗಿರುತ್ತೆ. ಹೀಗೆ ಬೆಳೆದಂತಹ ಸಸಿಗಳನ್ನು ನಾಟಿ ಮಾಡಬೇಕಾದ ಭೂಮಿಯನ್ನ 1 ಸಲ ಆಳವಾಗಿ ಉಳುಮೆ ಮಾಡಿ 2 ಸಲ ಹರಗಬೇಕು. ಇಲ್ಲಿ ಗುಂಡಿಗಳನ್ನು ತೆಗೆಯುವಾಗ ಸಾಲಿನಿಂದ ಸಾಲಿಗೆ ಹಾಗೂ ಗಿಡದಿಂದ ಗಿಡಕ್ಕೆ 1 ಮೀಟರ್ ಅಂತರವಿರಬೇಕು. ಮೇಲ್ಪದರ ಹಾಗೂ ಕೆಳಪದರದ ಮಣ್ಣನ್ನು ಬೇರೆ ಬೇರೆಯಾಗಿ ತೆಗೆದಿಡಬೇಕು. ಗುಂಡಿಯ ಮೇಲ್ಪದರದ ಮಣ್ಣನ್ನು ಕೆಳಗೆ ಮತ್ತು ಕೆಳಪದರದ ಮಣ್ಣನ್ನು ಕೊಟ್ಟಿಗೆ ಗೊಬ್ಬರದೊಡನೆ ಮಿಶ್ರಣ ಮಾಡಿ ನಾಟಿ ಮಾಡುವ 25-30 ದಿನಗಳ ಮುಂಚೆ ತುಂಬಬೇಕು. ಸಸಿಗಳ ನಾಟಿಯನ್ನು ಮುಂಗಾರು ಮಳೆಯೊಂದಿಗೆ ಪ್ರಾರಂಭಿಸಬೇಕು. ಆರೋಗ್ಯಯುತವಾದ ಸಸಿಗಳನ್ನು ಮಣ್ಣಿನೊಂದಿಗೆ ಸಸಿ ಮಡಿಯಿಂದ ತಂದು ಮೊದಲೇ ತಯಾರಿಸಿದ ಗುಂಡಿಗಳಲ್ಲಿ ನೆಡಬೇಕು. ಪ್ಲಾಸ್ಟಿಕ್ ಚೀಲಗಳಲ್ಲಿ ಬೆಳೆಸಿದ ಸಸಿಗಳನ್ನು ನಾಟಿ ಮಾಡುವಾಗ ಪ್ಲಾಸ್ಟಿಕ್ ಚೀಲಗಳನ್ನು ತೆಗೆದು ನೆಡಬೇಕು. ನಾಟಿ ಪ್ರದೇಶ ಜೌಗು ಮುಕ್ತವಾಗಿರಬೇಕು. ಜೋಡಿ ಸಾಲು ಪದ್ಧತಿಯಲ್ಲಿ ಹೆಕ್ಟೇರಿಗೆ 8,000 ಸಸಿಗಳನ್ನು ನಾಟಿ ಮಾಡಬಹುದು. ಈ ಪದ್ಧತಿಯಲ್ಲಿ ಜೋಡಿ ಸಾಲುಗಳ ಮಧ್ಯದ 2 ಮೀಟರ್ ಅಂತರದಲ್ಲಿ ತರಕಾರಿಗಳಾದ ಶುಂಠಿ, ಬೆಂಡೆ, ಟೊಮೆಟೊ ಅಥವಾ ಹಾಗಲಕಾಯಿಯನ್ನ ಅಂತರ ಬೆಳೆಯಾಗಿ ಬೆಳೆಯಬಹುದು. ಇದರಿಂದಲೂ ಕೂಡ ಹೆಚ್ಚುವರಿ ಆದಾಯವನ್ನ ಗಳಿಸಬಹುದು. ಫ್ಲೆಮಿಂಜಿಯಾ ಸೆಮಿ ಅಲಾಟಾ ಪ್ಲಾಂಟೇಷನ್ ಮಾಡಿದ 1 ವರ್ಷದೊಳಗೆ ಅರಗಿನ ಕೃಷಿಯನ್ನ ಕೈಗೊಳ್ಳಬಹುದು. ಇದಕ್ಕಾಗಿ ಗಿಡವು ಸುಮಾರು 4-5 ಅಡಿ ಎತ್ತರ ಬೆಳೆದಿರಬೇಕು. 3 ಟೊಂಗೆಗಳನ್ನು ಹೊಂದಿರಬೇಕು. ಪ್ರತಿ ಗಿಡಕ್ಕೆ ಸುಮಾರು 20-25 ಗ್ರಾಂ ಸಂತತಿಯುಳ್ಳ ಅರಗಿನ ಕಡ್ಡಿಯನ್ನ ಗಿಡಗಳ ಬುಡಕ್ಕೆ ಸುತ್ತಳೆಯಿಂದ ಕಟ್ಟಬೇಕು. ತದನಂತರ ಮುಂದಿನ ವರ್ಷಗಳಲ್ಲಿ ಕಟ್ಟುವ ಅರಗಿನ ಕಡ್ಡಿಯ ಪ್ರಮಾಣವನ್ನು 40-50 ಗ್ರಾಂ ಪ್ರತಿ ಗಿಡಕ್ಕೆ ಹೆಚ್ಚಿಸಬಹುದು. ಪ್ರತಿ ಟೊಂಗೆಯ ಮೇಲೆ 30-45 ಸೆಂಟಿಮೀಟರ್ ಉದ್ದದಷ್ಟಾದರೂ ಅರಗಿನ ಕೀಟಗಳು ಅರಗಿನ ಕಡ್ಡಿಯಿಂದ ಹೊರಬಂದು ಕುಳಿತುಕೊಳ್ಳುವಂತಿರಬೇಕು. ಸಂತತಿಯುಳ್ಳ ಅರಗನ್ನ ಕಟ್ಟುವ ಮೊದಲು ಇಂಡಾಕ್ಸಾಕಾರ್ಬಾ ಅಥವಾ ಪಿಫ್ರೋನಿಲ್ ಅಥವಾ ಸ್ಟೈನೋಸೈಡ್ ಅಥವಾ ಇಥೋಫೆನ್ ಫ್ರಾಕ್ಸ್ ಕೀಟನಾಶಕದಲ್ಲಿ 10-15 ನಿಮಿಷ ಉಪಚರಿಸೋದ್ರಿಂದ ಪತಂಗ ಜಾತಿಗೆ ಸೇರಿದ ಪರಭಕ್ಷಕ ಕೀಟಗಳು ಹಾಗೂ ಪರತಂತ್ರ ಕೀಟಗಳನ್ನು ನಿರ್ವಹಣೆ ಮಾಡಬಹುದು. ಬೇಸಿಗೆ ಹಂಗಾಮಿನಲ್ಲಿ ಅರಗಿನ ಕಡ್ಡಿಯನ್ನ ಕಟ್ಟಿದಾಗ ಮರಿಹುಳುಗಳು ಸುಮಾರು 20-25 ದಿನಗಳವರೆಗೂ ಸಂತತಿಯುಳ್ಳ ಅರಗಿನ ಕಡ್ಡಿಯಿಂದ ಹೊರಬರುತ್ತೆ. ಮತ್ತೆ ಅರಗನ್ನ ಕಟ್ಟುವಾಗ ನೈಲಾನ್ ಚೀಲವನ್ನ ಬಳಸಿಕೊಳ್ಬೇಕು. ಇದರಿಂದ ಶತ್ರು ಕೀಟಗಳ ಹಾವಳಿಯನ್ನ ತಪ್ಪಿಸಬಹುದು. ಫ್ಲೆಮಿಂಜಿಯಾ ಸಸ್ಯಕ್ಕೆ ತೇವಾಂಶದ ಕೊರತೆಯಾಗದಂತೆ ನಿಯಮಿತವಾಗಿ ನೀರನ್ನು ಹಾಯಿಸ್ತಾ ಇರಬೇಕು. ಮಳೆಗಾಲದಲ್ಲಿ ಅಂದರೆ ಜುಲೈ ತಿಂಗಳಿನಲ್ಲಿ ಸಂತತಿಯುಳ್ಳ ಅರಗಿನ ಕಡ್ಡಿಯನ್ನ ಕಟ್ಟುವಾಗ ನೈಲಾನ್ ಚೀಲವನ್ನ ಬಳಸಬಾರದು. ಈ ಹಂಗಾಮಿನಲ್ಲಿ ಫ್ಲೆಮಿಂಜಿಯಾದ ಎಲೆಗಳು ಅರಗಿನ ಮರಿ ಹುಳುಗಳು ನೀರಿಗೆ ತೊಳೆದುಕೊಂಡು ಹೋಗುವುದನ್ನು ತಡೆಯುವುದಲ್ಲದೆ ಮರಿ ಹುಳುಗಳು ಚೆನ್ನಾಗಿ ಕಾಂಡದ ಮೇಲೆ ಕುಳಿತುಕೊಳ್ಳಲು ಸಹಕರಿಸುತ್ತವೆ. ಫ್ಲೆಮಿಂಜಿಯಾದಲ್ಲಿ ಮರಿ ಹುಳುಗಳು ಸಂಪೂರ್ಣವಾಗಿ ಕುಳಿತುಕೊಂಡ ನಂತರ ಭೂಮಿಯಿಂದ 2 ಅಡಿ ಎತ್ತರದವರೆಗಿನ ಕೆಳಗಿನ 5-6 ಎಲೆಗಳನ್ನು ತೆಗೆದುಹಾಕಬೇಕು. ಇದರಿಂದ ಚೆನ್ನಾಗಿ ಗಾಳಿ ಬೆಳಕು ದೊರೆಯುತ್ತೆ. ಮಳೆಗಾಲದಲ್ಲಿ ಅನುಕೂಲಕರವಾದ ವಾತಾವರಣವನ್ನು ಅಂದರೆ ಹೆಚ್ಚಿನ ಉಷ್ಣಾಂಶ ಮತ್ತು ತೇವಾಂಶದ ಕಾರಣ ಅರಗಿನ ಕೃಷಿಯಲ್ಲಿ ಹೆಚ್ಚಿನ ಶತ್ರು ಪೀಡೆಗಳು ಹಾಗೂ ಶಿಲೀಂಧ್ರದ ಬಾಧೆ ಒಳಗಾಗುತ್ತೆ. ಅರಗಿನ ಕೃಷಿಯಲ್ಲಿ ಪ್ರಮುಖವಾಗಿ 3 ಮುಖ್ಯ ಪರಭಕ್ಷಕ ಕೀಟಗಳು ತೊಂದರೆ ಮಾಡುತ್ತವೆ. ಹಸಿರು ಹೇನು ಸಿಂಹ, ಅರಗಿನ ಕೀಟದ ಬಿಳಿ ಶತ್ರು, ಅರಗಿನ ಕೀಟದ ಕಪ್ಪು ಶತ್ರು. ಇವುಗಳು ಮರಿ ಕೀಡೆಗಳು ಅರಗಿನ ಕೀಟಗಳನ್ನು ತಿಂದು ಹಾಕೋದ್ರಿಂದ 7-10 ದಿನಗಳಲ್ಲಿ ಸಂಪೂರ್ಣವಾಗಿ ಅರಗು ನಾಶವಾಗುವ ಸಂಭವವಿರುತ್ತೆ. ಆದ್ದರಿಂದ ಇದನ್ನ ಪ್ರಾಥಮಿಕ ಹಂತದಲ್ಲೇ ನಿರ್ವಹಣೆ ಮಾಡಬೇಕು. ಶಿಲೀಂಧ್ರದ ಬಾಧೆಯಿಂದ ಅರಗಿನ ಕೀಟದ ಉಸಿರಾಟ ಮತ್ತು ವಿಸರ್ಜನಾಂಗ ವ್ಯೂಹ ರಂಧ್ರಗಳು ಮುಚ್ಚಿ ಕೀಟ ಸತ್ತು ಹೋಗಬಹುದು. ಇದಕ್ಕಾಗಿ ಮುಂಚೆಯೇ ನಾವು ಶತ್ರು ಕೀಟಬಾಧೆ ಮುಕ್ತ ಸಂತತಿಯುಳ್ಳ ಅರಗಿನ ಕಡ್ಡಿಗಳನ್ನು ಉಪಯೋಗಿಸಬೇಕು.
ಸಂತತಿಯುಳ್ಳ ಅರಗಿನ ಕಡ್ಡಿಯನ್ನ ಕಟ್ಟುವಾಗ ನೈಲಾನ್ ಚೀಲಗಳ ಬಳಕೆಯನ್ನ ಮಾಡಬೇಕು. ಹಾಗಾಗಿ ಬೇಸಿಗೆ ಕಾಲದಲ್ಲಿ ಅರಗಿನ

0: ಗಡ್ಡಿಯನ್ನು ಕಟ್ಟಿದ 30-35, 60-65, 90-95 ದಿನಗಳ ಅಂತರ, ಇನ್ನು ಮಳೆಗಾಲದಲ್ಲಿ 25-30, 38-40, 60-65 ದಿನಗಳ ಅಂತರದಲ್ಲಿ ಕೀಟನಾಶಕ ಸಿಂಪಡಣೆಯನ್ನು ಮಾಡಬೇಕು. ಇಂಡಾಕ್ಸಾ ಕಾರ್ಬಾ 14.5 0.5 ಮಿಲಿ ಅಥವಾ ಪಿಫ್ರೋನಿಲ್ 5 ಅಥವಾ 1.5 ಮಿಲಿ, ಇಥೋಫೆನ್ ಪ್ರಾಕ್ಸ್ 10 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನು ಮಾಡಬೇಕು. ಶಿಲೀಂಧ್ರದ ಹತೋಟಿಗೆ ಕಾರ್ಬನ್ ಡೈಜಿಯಂ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನು ಮಾಡಬೇಕು. ಅರಗಿನ ಕೊಯ್ಲು ಮರಿಹುಳುಗಳು ಅರಗಿನ ಕಡ್ಡಿಯಿಂದ ಹೊರಬರುವ ಸಮಯವನ್ನು ಅವಲಂಬಿಸಿರುತ್ತೆ. ಮಳೆಗಾಲದಲ್ಲಿ ಅರಗು ಕೃಷಿ ಕೈಗೊಂಡಾಗ ಕೊಯ್ಲು ಜನವರಿಯಲ್ಲಿ, ಹಾಗೂ ಬೇಸಿಗೆಯಲ್ಲಿ ಅರಗು ಕೃಷಿ ಕೈಗೊಂಡಾಗ ಕೊಯ್ಲು ಜುಲೈ ತಿಂಗಳಲ್ಲಿ ನಡೆಯುತ್ತೆ. ಈ ಎರಡೂ ಹಂಗಾಮಿನಲ್ಲಿ ಅರಗಿನ ಮರಿಹುಳುಗಳು ಕಡ್ಡಿಯಿಂದ 2-3 ದಿನಗಳ ಮುಂಚೆ ಹೊರಬರುತ್ತೆ. ಆಗ ಕಟಾವು ಮಾಡಬೇಕು. ಪೂರ್ತಿ ತಯಾರಾದ ಅರಗಿನ ಕಡ್ಡಿಗಳನ್ನು ನೆಲದಿಂದ 8-10 ಸೆಂಟಿಮೀಟರ್ ಬಿಟ್ಟು ಕಟಾವು ಮಾಡಬೇಕು. 6 ತಿಂಗಳು ನಂತರ ಮತ್ತೆ ಹೊಸ ಕಡ್ಡಿಗಳು ಚಿಗುರಿ ಈ ಗಿಡಗಳನ್ನು ಪುನಃ ಸಂತತಿ ಅರಗನ್ನು ಕಟ್ಟಲು ಉಪಯೋಗಿಸಬಹುದು. ಅರಗು ಕಡ್ಡಿಗಳನ್ನು ಕುಡುಗೋದು ಅಥವಾ ಸಿಕೇಚರ್ನಿಂದ ಕಟಾವು ಮಾಡಬಹುದು.
1: ಆಡು ಸಾಕಣೆಯಿಂದ ಅನೇಕ ಪ್ರಯೋಜನಗಳಿವೆ. ಆಡುಗಳು ಕಡಿಮೆ ಗಾತ್ರದ ಮೈಕಟ್ಟನ್ನು ಹೊಂದಿದ್ದು ಕಡಿಮೆ ಆಹಾರವನ್ನು ಸೇವಿಸುತ್ತವೆ. ಯಾವುದೇ ಥರದ ಪರಿಸರಕ್ಕೆ ಬೇಗ ಹೊಂದಿಕೊಳ್ಳುತ್ತವೆ. ಮೇಕೆಗಳನ್ನು ಬೇರೆ ಪ್ರಾಣಿಗಳ ಜೊತೆಗೆ ಸುಲಭವಾಗಿ ಸಾಕಾಣಿಕೆ ಮಾಡಬಹುದು. ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವಂತಹ ಗಾದೆ ಮಾತಿನಂತೆ ಪ್ರಕೃತಿಯಲ್ಲಿ ಸಿಗುವಂತಹ ಸೊಪ್ಪು ಮತ್ತು ಗಿಡಗಂಟಿಗಳನ್ನು ಸೇವಿಸಿಕೊಂಡು ಉತ್ತಮ ಗುಣಮಟ್ಟದ ಮಾಂಸ, ಹಾಲು, ಚರ್ಮ ಮತ್ತು ಗೊಬ್ಬರಗಳನ್ನು ಇವು ನೀಡಬಲ್ಲವು. ಹಸು ಮತ್ತು ಎಮ್ಮೆಗಳಿಗೆ ಹೋಲಿಸಿದರೆ ಆಡುಗಳು ಚಿಕ್ಕ ವಯಸ್ಸಿನಲ್ಲಿಯೇ ಗರ್ಭವನ್ನು ಧರಿಸುತ್ತವೆ ಮತ್ತು ಕಡಿಮೆ ಸಮಯದಲ್ಲಿ ಹೆಚ್ಚು ಮರಿಗಳನ್ನು ಹಾಕ್ತವೆ. ಆಡುಗಳ ಹಿಕ್ಕಿಯು ಹೆಚ್ಚು ಸತ್ವಯುತವಾಗಿದ್ದು ಇದನ್ನು ಉತ್ತಮ ದರ್ಜೆಯ ಸ್ವಾಭಾವಿಕ ಗೊಬ್ಬರವೆಂದು ಪರಿಗಣಿಸಲಾಗಿದೆ. ಇವುಗಳ ಮೂತ್ರವನ್ನು ಕೂಡ ಗೊಬ್ಬರ ತಯಾರಿಸುವುದಕ್ಕೆ ಉಪಯೋಗಿಸಬಹುದು. ಆಡುಗಳ ವಸತಿ ಸೌಕರ್ಯಕ್ಕಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗಿಲ್ಲ. ಹೀಗಾಗಿ ಸಾಕಾಣಿಕೆ ಪ್ರಾರಂಭಿಸುವುದಕ್ಕೆ ಕಡಿಮೆ ಬಂಡವಾಳವನ್ನು ತೊಡಗಿಸಿಕೊಂಡರೆ ಸಾಕಾಗ್ತದೆ. ಆಡುಗಳನ್ನು 8-12 ತಿಂಗಳಿಗೆ ಮಾಂಸಕ್ಕಾಗಿ ಮಾರಾಟ ಮಾಡಬಹುದು. ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭವನ್ನು ಪಡ್ಕೊಳ್ಬಹುದು. ನಮ್ಮ ರಾಜ್ಯದಲ್ಲಿ ಕಂಡುಬರುವಂತಹ ಮುಖ್ಯ ತಳಿಗಳು ಅಂತಂದರೆ ಡೆಕ್ಕನಿ, ಉಸ್ಮಾನಾಬಾದಿ, ಮಲಬಾರಿ, ನಂದಿದುರ್ಗ, ಬಿದರಿ ಹಾಗೂ ಅನೇಕ ದೇಸಿ ತಳಿಗಳು. ಇವುಗಳ ಹಾಲು ಉತ್ಪಾದನೆ ಸಾಧಾರಣವಾಗಿದ್ದು ಉತ್ತಮ ಮಾಂಸವನ್ನು ಕೊಡುವಂತಹ ತಳಿಗಳಾಗಿರ್ತವೆ. ಇವುಗಳಿಗೆ ಬೇರೆ ಬೇರೆ ಪರಿಸರಕ್ಕೆ ಹೊಂದಿಕೊಳ್ಳುವಂತಹ ಶಕ್ತಿಯೂ ಕೂಡ ಇದೆ. ದೇಶದಲ್ಲಿ ಉತ್ತರ ಭಾರತದ ಜಮುನಾಪಾರಿ ಅತಿ ಹೆಚ್ಚು ಹಾಲು ಕೊಡುವಂತಹ ತಳಿಯಾಗಿದೆ. ಈ ದೇಸಿ ತಳಿಗಳನ್ನು ಸಾಸೆನ್ ಮತ್ತು ಟೋಗನ್ಬರ್ಗ್ ತಳಿಗಳ ಜೊತೆ ಸೇರಿಸಿಕೊಂಡು ತಳಿ ಅಭಿವೃದ್ಧಿ ಮಾಡಬಹುದು. ಆಡುಗಳ ವಸತಿ ಸೌಕರ್ಯಕ್ಕೆ ಬಿದಿರುಗಳನ್ನು ಉಪಯೋಗಿಸಿ ಚಪ್ಪರ ಅಥವಾ ಹುಲ್ಲಿನ ಚೋಪಡಿಗಳನ್ನು ಕಡಿಮೆ ಖರ್ಚಿನಲ್ಲಿ ಮಾಡಬಹುದು. ಒಂದು ಉತ್ತಮ ಸಾಕಾಣಿಕಾ ಪದ್ಧತಿ ಕೂಡ ಆಗಿರ್ತದೆ. ಚಪ್ಪರದ ಮಧ್ಯದಲ್ಲಿ 10 ಅಡಿ ಎತ್ತರವಿದ್ದು ತುದಿಯಲ್ಲಿ 4-5 ಅಡಿ ಎತ್ತರವಾಗಿ ಇಳಿಜಾರಾಗಿರಬೇಕು. ವಸತಿಯ ಸುತ್ತ ನೀರು ನಿಲ್ಲದ ಹಾಗೆ ಜಾಗ್ರತೆಯನ್ನು ವಹಿಸಬೇಕು. ಮಳೆ ನೀರು ಚಪ್ಪರದ ಮೇಲೆ ಬಿದ್ದು ಎಲ್ಲೂ ನಿಲ್ಲದ ಹಾಗೆ ಹರಿದು ಹೋಗುವ ಹಾಗಿರಬೇಕು. ಗುಡಿಸಲುಗಳ ಮಾದರಿಯಲ್ಲೂ ಕೂಡ ವಸತಿ ಸೌಕರ್ಯವನ್ನು ನಿರ್ಮಿಸಿಕೊಳ್ಳಬಹುದು. ಆಡುಗಳಿಗೆ ಮೇವು ಹಾಕುವುದಕ್ಕೆ ದಾವಣಿ ಮತ್ತು ಸ್ವಚ್ಛ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು. ಸಾಮಾನ್ಯವಾಗಿ ಆಡುಗಳು 10-12 ತಿಂಗಳ ವಯಸ್ಸಿನಲ್ಲಿ ಗರ್ಭವನ್ನು ಧರಿಸುತ್ತವೆ. ಹೆಣ್ಣು ಆಡುಗಳು ಬೆಳೆಗೆ ಬಂದಿದ್ದನ್ನು ಹಿಂಡಿನಲ್ಲಿರುವ ಹೋತ ಅಥವಾ ಗಂಡು ಆಡು ಗುರುತಿಸುತ್ತವೆ. ಹೋತಗಳು ಗುಂಪಿನಲ್ಲಿ ಇರದಿದ್ದರೆ ರೈತರು ಬೆದೆಯ ಲಕ್ಷಣಗಳನ್ನು ಗುರುತಿಸಿ ಹೋತದ ಜೊತೆ ಸೇರುವುದಕ್ಕೆ ಬಿಡಬೇಕು. ಬೆದೆಯ ಲಕ್ಷಣ ಅಂತಂದರೆ ಒದರುವಿಕೆ, ಹೊರ ಜನನೇಂದ್ರಿಯ ಊದಿ ಕೆಂಪಾಗಿ ಕಾಣುವಂತಹದ್ದು, ಆಹಾರ ಸೇವನೆಯನ್ನು ಕಡಿಮೆ ಮಾಡುವಂತಹದ್ದು ಮತ್ತು ಹಿಂಡಿನ ಬೇರೆ ಆಡುಗಳ ಮೇಲೆ ಹತ್ತುವಂತಹದ್ದು. ಹೆಣ್ಣು ಆಡುಗಳನ್ನು ಗರ್ಭಧಾರಣೆ ಮಾಡಿಸಲು ಹೋತಗಳನ್ನು ಬಳಸುವಂತಹದ್ದು ಒಳ್ಳೆಯದು. ಹೆಣ್ಣು ಆಡು ಬೆದೆಗೆ ಬಂದ 1-15 ಗಂಟೆಯ ಒಳಗಡೆ ಹೋತದ ಜೊತೆ ಬಿಡಬೇಕು. ಒಂದು ವೇಳೆ ಅದು ಗರ್ಭ ಧರಿಸದಿದ್ದಲ್ಲಿ ಅದು ಮತ್ತೆ 21 ದಿವಸಗಳಲ್ಲಿ ಪುನಃ ಬೆದೆಗೆ ಬರುತ್ತದೆ. ತಳಿ ಅಭಿವೃದ್ಧಿಪಡಿಸುವುದಕ್ಕೆ ವಿದೇಶಿ ತಳಿಗಳಾದ ಟೋಗನ್ಬರ್ಗ್ ಮತ್ತು ಸಾನೆನ್ ಮಿಶ್ರತಳಿ ಹೋತಗಳನ್ನು ಬಳಸಬಹುದು. ಗರ್ಭಧರಿಸಿದ ಹೆಣ್ಣು ಆಡು ಸುಮಾರು 145-155 ದಿವಸಗಳಲ್ಲಿ ಮರಿ ಹಾಕ್ತವೆ. ಈ ಸಮಯದಲ್ಲಿ ಅದಕ್ಕೆ ಪೌಷ್ಟಿಕವಾದಂತಹ ಆಹಾರ ಮತ್ತು ಸ್ವಚ್ಛವಾದಂತಹ ನೀರನ್ನು ಒದಗಿಸಬೇಕಾಗ್ತದೆ. ಮರಿ ಹಾಕುವ ಆಡನ್ನು ಒಂದು ಪ್ರತ್ಯೇಕ ಸ್ಥಳದಲ್ಲಿ ಹುಲ್ಲಿನ ಹಾಸಿಗೆಯ ಮೇಲೆ ಇರಿಸಬೇಕು. ಮರಿ ಹಾಕುವ ಮುನ್ನ ಆಡು ಮಲಗುವಂತಹದ್ದು ಮತ್ತು ಏಳುವಂತಹದ್ದು, ಒದರುವುದು ಮತ್ತು ಗಾಬರಿಯಾದಂತೆ ಕಂಡುಬರುತ್ತದೆ. ಸಾಮಾನ್ಯವಾಗಿ ಆಡುಗಳು 2 ಗಂಟೆಯ ಒಳಗಡೆ ಮರಿಗಳನ್ನು ಹಾಕ್ತವೆ. ಒಂದು ವೇಳೆ ತಡವಾದರೆ ತಕ್ಷಣ ಹತ್ತಿರದ ಪಶುವೈದ್ಯರಿಂದ ಸೂಕ್ತ ನೆರವನ್ನು ಪಡೆಯಬೇಕು. ಆಡುಗಳು ಮರಿ ಹಾಕಿದ ನಂತರ 2-3 ತಿಂಗಳ ಒಳಗಡೆ ಮತ್ತೆ

0: ಬರ್ತವೆ. ಆ ಸಮಯದಲ್ಲಿ ಪುನಃ ಗರ್ಭಧಾರಣೆಯನ್ನು ಮಾಡಿಸಬೇಕು. ಒಂದು ವೇಳೆ ಆ ಆಡು ಬೆದೆಗೆ ಬರದೇ ಹೋದರೆ, ಗರ್ಭಕೋಶದ ತೊಂದರೆ ಇದ್ದರೆ ಸೂಕ್ತ ಚಿಕಿತ್ಸೆಗಾಗಿ ತಜ್ಞ ವೈದ್ಯರನ್ನು ಸಂಪರ್ಕಿಸಬೇಕು. ಮರಿ ಹಾಕಿದ ನಂತರ ತಾಯಿ ಆಡು ಮರಿಗಳನ್ನು ನೆಕ್ಕಿ ಸ್ವಚ್ಛಗೊಳಿಸುತ್ತವೆ. ಅಕಸ್ಮಾತ್ ತಾಯಿ ಆಡು ಸ್ವಚ್ಛಗೊಳಿಸದೆ ಹೋದಲ್ಲಿ ಮರಿಗಳನ್ನು ರೈತರೇ ಒಣಬಟ್ಟೆಯಿಂದ ಸ್ವಚ್ಛಗೊಳಿಸಬೇಕಾಗ್ತದೆ. ಸಾಮಾನ್ಯವಾಗಿ ಹುಟ್ಟಿದ ಮರಿಗಳ ಮೂಗಿನ ಸುತ್ತಮುತ್ತ ಲೋಳೆಯು ತುಂಬಿಕೊಂಡಿರುತ್ತದೆ. ಆದ್ದರಿಂದ ಲೋಳೆಯನ್ನು ತೆಗೆದು ಉಸಿರಾಟಕ್ಕೆ ಅನುವು ಮಾಡಿಕೊಡಬೇಕು. ನಂತರ ಮರಿಗಳ ಹೊಕ್ಕುಳ ಬಳ್ಳಿಯನ್ನು 3 ಸೆಂಟಿಮೀಟರ್ ಅಂತರದಲ್ಲಿ ದಾರದಿಂದ ಕಟ್ಟಿ ಕತ್ತರಿಸಿ ತೆಗಿಬೇಕು. ಅದಕ್ಕೆ ಅಯೋಡಿನ್ ದ್ರಾವಣವನ್ನು ಹಚ್ಚಬೇಕು. ಸಾಮಾನ್ಯವಾಗಿ ಆಡುಗಳು 2-3 ಮರಿಗಳನ್ನು ಹಾಕ್ತವೆ. ಹುಟ್ಟಿದ ಅರ್ಧ ಗಂಟೆಯ ಒಳಗಡೆ ಮರಿಗಳಿಗೆ ಗಿಣ್ಣಿನ ಹಾಲನ್ನು ಕೊಡಬೇಕು. ಗಿಣ್ಣಿನ ಹಾಲು ಮರಿಗಳಿಗೆ ರೋಗ ನಿರೋಧಕ ಶಕ್ತಿ ಮತ್ತು ಪೌಷ್ಟಿಕಾಂಶಗಳನ್ನು ಒದಗಿಸ್ತವೆ. ಒಂದು ವೇಳೆ ಮರಿಗಳು ಹಾಲನ್ನು ಕುಡಿಯದಿದ್ದರೆ ಹಾಲನ್ನು ಬಾಟಲಿಯಿಂದ ಕುಡಿಸಬೇಕಾಗ್ತದೆ. ಮರಿಗಳು ಹುಟ್ಟಿದ 10 ದಿವಸಕ್ಕೆ ಜಂತುನಾಶಕ ಔಷಧಿಯನ್ನು ನೀಡಿ ಪಶುವೈದ್ಯರ ಸಲಹೆಯಂತೆ ನಿಗದಿತ ಸಮಯದಲ್ಲಿ ಜಂತುನಾಶಕ ಔಷಧಿ ಮತ್ತು ಲಸಿಕೆಗಳನ್ನು ಹಾಕಿಸಬೇಕು. ಮರಿಗಳಿಗೆ 2ನೇ ತಿಂಗಳಿನಿಂದ ತಾಯಿಯ ಹಾಲಿನ ಜೊತೆಗೆ ಸಮತೋಲನ ಆಹಾರವನ್ನು ನೀಡಬೇಕು. 4ನೇ ತಿಂಗಳಿನಿಂದ ತಿಂಡಿ ಮಿಶ್ರಣವನ್ನು ಹೆಚ್ಚಿಸಬೇಕು. ತಿಂಡಿ ಮಿಶ್ರಣವನ್ನು ಮೊದಲು 50 ಗ್ರಾಂನಿಂದ ಪ್ರಾರಂಭಿಸಿ 200-250 ಗ್ರಾಂನವರೆಗೂ ನೀಡಬಹುದು. ಆಡುಗಳು ಪ್ರಕೃತಿಯಲ್ಲಿ ಸಿಗುವಂತಹ ಸೊಪ್ಪು ಮತ್ತು ಗಿಡಗಂಟಿಗಳನ್ನು ತಿಂದು ಬದುಕುವಂಥವು. ಆದರೆ ಲಾಭಗಳಿಸುವುದಕ್ಕೆ ಸಮತೋಲನ ಆಹಾರವನ್ನು ಕೊಡಬೇಕಾಗ್ತದೆ. ಒಂದು ಬಲಿತ ಮೇಕೆಗೆ 4-5 ಕಿಲೋದಷ್ಟು ಮೇವು ಹುಲ್ಲು ಮತ್ತು ಸುಮಾರು 1/2 ಕಿಲೋದಷ್ಟು ಧಾನ್ಯದ ಮಿಶ್ರಣವನ್ನು ಕೊಡಬೇಕಾಗ್ತದೆ. ಬೇಸಿಗೆ ಕಾಲದಲ್ಲೂ ಮೇಕೆಗಳಿಗೆ ಹಸಿರು ಮೇವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಕೊಡಬೇಕು. ಆದ್ದರಿಂದ ಮೇವಿನ ಮರಗಳನ್ನು ಬೆಳೆಸಿದರೆ ಒಳ್ಳೆಯದು. ಮೇವಿನ ಮರದ ಕಾಯಿಗಳನ್ನು ಮೇಕೆಗಳಿಗೆ ಆಹಾರವಾಗಿ ಬಳಸಬಹುದು. ತಂಗಡಿ, ತಬ್ಲಿ, ಸಣ್ಣ ಬಸವನಪಾದ, ಸುಬಾಬುಲ್, ಕರಿಜಾಲಿ, ಬಳ್ಳಾರಿ ಜಾಲಿ, ಬಾಗೆ ಮರಗಳ ಕಾಯಿಗಳನ್ನು ಕೂಡ ಆಹಾರವಾಗಿ ಬಳಸಬಹುದು. ಉತ್ತಮ ಬೆಳವಣಿಗೆ ಬೇಕಿದ್ರೆ ಮೇಕೆಗಳಿಗೆ ಲವಣಯುಕ್ತ ಮಿಶ್ರಣವನ್ನು ಕೊಡಬೇಕಾಗ್ತದೆ. ಹಸಿರು ಮೇವನ್ನು ಕತ್ತರಿಸಿಕೊಡುವುದರಿಂದ ಮೇಕೆಗಳು ಮೇವನ್ನು ಸುಲಭವಾಗಿ ಜೀರ್ಣಿಸಿಕೊಳ್ಳುತ್ತವೆ. ಆಡುಗಳು ಗಲೀಜಾದ ಮೇವನ್ನು ತಿನ್ನುವುದಿಲ್ಲ. ಒಣ ಮೇವನ್ನು ಪೌಷ್ಟೀಕರಿಸುವುದಕ್ಕೆ 2% ಪ್ರಮಾಣದಲ್ಲಿ ಯೂರಿಯಾವನ್ನು ಮೇವಿಗೆ ಸಿಂಪಡಿಸಿ ತೊಟ್ಟಿಗಳಲ್ಲಿ ಅಥವಾ ಚೀಲಗಳಲ್ಲಿ ಸಂಗ್ರಹಿಸಿ ಇಡಬೇಕು. 1 ತಿಂಗಳ ನಂತರ ಆ ಮೇವನ್ನು ಮೇಕೆಗಳಿಗೆ ಕೊಡಬಹುದು. ಬೇಸಿಗೆ ಕಾಲದಲ್ಲಿ ಹಸಿರು ಮೇವಿಗಾಗಿ ಸೈಲೇಜ್ ಮಾದರಿಯಲ್ಲಿ ಮೇವನ್ನು ಸಂಗ್ರಹಿಸಬೇಕಾಗ್ತದೆ. ಅದಕ್ಕಾಗಿ ಚಿಕ್ಕದಾಗಿ ಕತ್ತರಿಸಿದ ಹಸಿರು ಮೇವನ್ನು ಸಿಮೆಂಟ್ನಿಂದ ತಯಾರಿಸಿದ ತೊಟ್ಟಿಗಳಲ್ಲಿ ತುಂಬಿ ಗಾಳಿಯಾಡದ ಹಾಗೆ ತುಳಿಬೇಕಾಗ್ತದೆ. ತೊಟ್ಟಿಯನ್ನು ಪ್ಲಾಸ್ಟಿಕ್ ಹಾಳೆಯಿಂದ ಅಥವಾ ಕೆಸರಿನಿಂದ ಮುಚ್ಚಬೇಕು. 1 ತಿಂಗಳ ನಂತರ ಆ ಮೇವನ್ನು ಮೇಕೆಗಳಿಗೆ ನೀಡಬಹುದು. ಗುಣಮಟ್ಟದ ಸೈಲೇಜ್ ತಿಳಿ ಹಳದಿ ಬಣ್ಣದ್ದಾಗಿರುತ್ತೆ. ಹಾಗೆಯೇ ಆಡುಗಳಲ್ಲಿಯೂ ಕೂಡ ಹಲವಾರು ರೋಗಗಳು ಕಂಡುಬರಬಹುದು. ಅವುಗಳಲ್ಲಿ ಮುಖ್ಯವಾದಂತಂದರೆ PPR, ಆಡು ಸಿಡುಬು, ಕಾಲು ಮತ್ತು ಬಾಯಿ ಜ್ವರ, ಗಂಟಲು ಬೇನೆ, ಕರುಳು ಬೇನೆ, ಬ್ರುಸಿಲೇಸಿಸ್, ನೆರಡಿ ರೋಗ ಮತ್ತು ಹುಚ್ಚುನಾಯಿ ರೋಗ. ಆಡುಗಳಿಗೆ ಸೂಕ್ತ ಸಮಯದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಲಸಿಕೆಯನ್ನು ಹಾಕುವ ಮೂಲಕ ಈ ರೋಗಗಳನ್ನು ತಡೆಗಟ್ಟಬಹುದು. ಜಂತು ಹುಳುಗಳ ಸಮಸ್ಯೆ ತಡೆಯುವುದಕ್ಕೆ ಮರಿಗಳು ಹುಟ್ಟಿದ 10 ದಿವಸದ ಒಳಗಡೆ ಜಂತುನಾಶಕ ಔಷಧಿಯನ್ನು ಕೊಡಬೇಕಾಗ್ತದೆ. ಪಶುವೈದ್ಯರ ಸಲಹೆಯಂತೆ ಸೂಕ್ತ ಕೀಟನಾಶಕ ಔಷಧಿಯನ್ನು ಉಪಯೋಗಿಸಿ ಹೊರ ಪರಾವಲಂಬಿ ಜೀವಿಗಳಾದ ಉಣ್ಣೆ, ಹೇನು ಮತ್ತು ಜಿಗಟಗಳ ಹಾವಳಿಯನ್ನು ತಡೆಗಟ್ಟಬಹುದು.
1: ಕೃಷಿ ಮಾಹಿತಿ ಕೇಳಿದಿರಿ.
2: ನಾವು ಅವ್ರ ಮೇಲೆ ವಿಶ್ವಾಸ ಮಾಡಬೇಕು. ಅವಾಗ ಏನಂದ್ರೆ ಅವರು ಸರಿಯಾಗಿ ಸ್ಪಂದಿಸ್ತಾರೆ ನಾವು ಹೇಳಿದ್ಕೆಲ್ಲ. ಹಾಗಾಗಿ ಎರಡು ಅಷ್ಟೇ ಮುಖ್ಯ ಅಂತ ಹೇಳಬಹುದು.
1: ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಹೊಸಬು ಲಕ್ಷ್ಮಣಗೌಡ ಹಾಗೂ ಸಂಗಡಿಗರಿಂದ ಗುಮಟೆ ಪಾಂಗ್.
3: ಮನೆ ಕಾರ್ಯ ನಡಿಬೇಕಾದ್ರೆ ಎಲ್ಲರೂ ನಮ್ಮಲ್ಲಿ ಕೂಡ್ಕೊಂಡು ಇಂಥ ಪದವನ್ನು ಆಡ್ತಾರೆ.

0: ಲಕ್ಷಕ್ಕೂ ಹೆಚ್ಚು ಬೀದಿ ವ್ಯಾಪಾರಿಗಳಿಗೆ 17,800 ಕೋಟಿ ರೂಪಾಯಿಗಳಿಗೂ
1: ಲೈನ್ ಏನ್ ರಿಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಹೊಸಬು ಲಕ್ಷ್ಮಣ್ ಗೌಡ ಹಾಗೂ ಸಂಗಡಗಿಂದ ಗುಮ್ಟೆ ಪಾಂಗ್ ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ.

ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಸೂರತ್ನಲ್ಲಿ 18,800 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ಚಾಲನೆ. ಭಾರತದಲ್ಲಿ ಡಿಜಿಟಲ್ ಮೂಲಸೌಕರ್ಯಕ್ಕಾಗಿ ಏರ್ ಟ್ರಂಕ್ನಿಂದ 3,00,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಪ್ರಕಟ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಂದಾಜು ಶೇಕಡ 7.7 ಬೆಳವಣಿಗೆಯ ನೈಜ ಜಿಡಿಪಿಯೊಂದಿಗೆ ಬಲವಾದ ವೇಗ ಕಾಯ್ದುಕೊಂಡ ದೇಶದ ಆರ್ಥಿಕತೆ. ತಂತ್ರಜ್ಞಾನ ಆಧಾರಿತ ದಕ್ಷ ಗಡಿ ನಿರ್ವಹಣಾ ಯೋಜನೆ ಮುಂದಿನ ವರ್ಷ ಪ್ರಾಯೋಗಿಕವಾಗಿ ಜಾರಿ, ಗೃಹ ಸಚಿವ ಅಮಿತ್ ಶಾ. 18 ವರ್ಷದೊಳಗಿನ ಪುರುಷರ ಏಷ್ಯಾ ಹಾಕಿ ಕಪ್ ಪಾಕಿಸ್ತಾನ ಮಣಿಸಿ ಫೈನಲ್ ಪ್ರವೇಶಿಸಿದ ಭಾರತ ತಂಡ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಸೂರತ್ನಲ್ಲಿ ಇಂದು ರಸ್ತೆ, ವಿದ್ಯುತ್ ಮತ್ತು ಕೈಗಾರಿಕಾ ಕ್ಷೇತ್ರಗಳಿಗೆ ಸಂಬಂಧಿಸಿದ 18,800 ಕೋಟಿ ರೂಪಾಯಿಗೂ ಅಧಿಕ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಈ ಉಪಕ್ರಮಗಳು ಬೆಳವಣಿಗೆಯ ಚಾಲಕ ಶಕ್ತಿಯಾಗಿದ್ದು ಜನತೆಯ ಸುಗಮ ಜೀವನ ಉತ್ತಮಪಡಿಸಲಿವೆ ಎಂದರು. ಪರಿಸರ ದಿನದ ಸಂದರ್ಭದಲ್ಲಿ ದೇಶದ ಅತ್ಯಂತ ಸ್ವಚ್ಛ ನಗರಗಳಲ್ಲಿ ಒಂದಾದ ಸೂರತ್ನಲ್ಲಿ ಇರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಅವರು, ವಿಶ್ವ ಕ್ರಮೇಣವಾಗಿ ಹಸಿರು ಭವಿಷ್ಯದತ್ತ ಸಾಗುತ್ತಿದ್ದು ಭಾರತ ಇದಕ್ಕೆ ಸಕ್ರಿಯವಾಗಿ ಕೊಡುಗೆ ನೀಡುತ್ತಿದೆ ಎಂದರು. ಈ ಶತಮಾನದ ಆರಂಭದಲ್ಲಿಯೇ ಗುಜರಾತ್ ಸರ್ಕಾರ ನವೀಕರಿಸಬಹುದಾದ ಇಂಧನ ಇಲಾಖೆಯನ್ನು ಸ್ಥಾಪಿಸಿದ್ದು, ಪಠಾಣ್ ಜಿಲ್ಲೆಯ ಚರಂಕಾ ಗ್ರಾಮದಲ್ಲಿ ದೇಶದ ಮೊದಲ ಸೌರ ಉದ್ಯಾನ ಅಭಿವೃದ್ಧಿಪಡಿಸಲಾಯಿತು ಎಂದು ತಿಳಿಸಿದ್ದಾರೆ. ಇಂದು ಮಧ್ಯಾಹ್ನ ಪ್ರಧಾನಿ ಅವರು ಹಜಿರಾಗೆ ಭೇಟಿ ನೀಡಿ ಔದ್ಯಮಿಕ ಹಾಗೂ ಮೂಲಸೌಕರ್ಯ ಕಾರ್ಯಾಚರಣೆ ವೀಕ್ಷಿಸಿದರು. ಪ್ರಧಾನಿ ಅವರು ಈ ಸಂಜೆ ದಮನ್ಗೆ ಭೇಟಿ ನೀಡಿ 2,970 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಭಾರತದ ಡಿಜಿಟಲ್ ಮೂಲಸೌಕರ್ಯ ಪಯಣ ಗಮನಾರ್ಹ ಚಲನಶೀಲತೆಯನ್ನು ಕಂಡುಕೊಳ್ಳುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಭಾರತದಲ್ಲಿ ಏರ್ ಟ್ರಂಕ್ ಸುಮಾರು 3,00,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯ ಯೋಜನೆ ಪ್ರಕಟಿಸಿದೆ. ಇದಲ್ಲದೆ 5 ಗಿಗಾವ್ಯಾಟ್ ಸಾಮರ್ಥ್ಯದ ಡೇಟಾ ಕೇಂದ್ರ ಅಭಿವೃದ್ಧಿಪಡಿಸುವುದಾಗಿ ಘೋಷಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಇದು ಡಿಜಿಟಲ್ ಮೂಲಸೌಕರ್ಯ ವ್ಯವಸ್ಥೆಯಲ್ಲಿನ ಅತಿದೊಡ್ಡ ಬಂಡವಾಳ ಹೂಡಿಕೆ ಪ್ರಸ್ತಾಪವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇಂತಹ ಬಂಡವಾಳ ಹೂಡಿಕೆಗಳು ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಕೃತಕ ಬುದ್ಧಿಮತ್ತೆ ಎಐಗಳಲ್ಲಿ ಭಾರತವನ್ನು ಜಾಗತಿಕ ಕೇಂದ್ರವನ್ನಾಗಿಸುವಲ್ಲಿ ಬಲ ನೀಡಲಿವೆ. ಉದ್ಯೋಗಾವಕಾಶ ಸೃಷ್ಟಿಸುವುದರ ಜೊತೆಗೆ ಸ್ಥಳೀಯ ಪೂರೈಕೆ ಸರಪಳಿ ಬೆಂಬಲಿಸಲಿದೆ ಮತ್ತು

0: ನವೀನ್ಯತೆ ನೇತೃತ್ವದ ಬೆಳವಣಿಗೆಯ ವೇಗ ವರ್ಧಿಸಲಿದೆ ಎಂದು ಅವರು ಹೇಳಿದ್ದಾರೆ. ವಿಶ್ವದ ಡಿಜಿಟಲ್ ಆರ್ಥಿಕ ಭವಿಷ್ಯ ಹೆಚ್ಚಿನದಾಗಿ ಭಾರತದಲ್ಲಿಯೇ ನಿರೂಪಣೆಗೊಳ್ಳಲಿದೆ ಎಂಬುದು ಇದರಿಂದ ಸ್ಪಷ್ಟವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ದೇಶದ ಆರ್ಥಿಕತೆ 2025-26 ಅಂದಾಜು ಶೇಕಡಾ 7.7 ಬೆಳವಣಿಗೆಯ ನೈಜ ಒಟ್ಟು ದೇಶೀಯ ಉತ್ಪನ್ನದೊಂದಿಗೆ ಬಲವಾದ ವೇಗವನ್ನು ಕಾಯ್ದುಕೊಂಡಿದೆ. ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಇಂದು ಬಿಡುಗಡೆ ಮಾಡಿದ ತಾತ್ಕಾಲಿಕ ವಾರ್ಷಿಕ ಜಿಡಿಪಿ ಅಂದಾಜು ವರದಿಯಲ್ಲಿ ಈ ವಿಷಯ ಸ್ಪಷ್ಟಪಡಿಸಲಾಗಿದೆ. 2024-25 ಈ ಬೆಳವಣಿಗೆ ಶೇಕಡಾ 7.1 2025-26 ಒಟ್ಟು ದೇಶೀಯ ಉತ್ಪನ್ನ 323 ಲಕ್ಷ ಕೋಟಿ ರೂಪಾಯಿ ಹಂತ ತಲುಪಲಿದೆ ಎಂದು ಅಂದಾಜಿಸಲಾಗಿದೆ. ಕೃಷಿ ಮತ್ತು ಮೀನುಗಾರಿಕೆ ವಲಯದ ಉತ್ತಮ ಸಾಧನೆಯಿಂದಾಗಿ ಪ್ರಾಥಮಿಕ ವಲಯ ಶೇಕಡಾ 3.2 ಬೆಳವಣಿಗೆ ದರ ಸಾಧಿಸಿದೆ ಎಂದು ಗಮನಿಸಲಾಗಿದೆ. ತಯಾರಿಕಾ ವಲಯ, ವ್ಯಾಪಾರ, ಹೋಟೆಲ್, ಸಾರಿಗೆ, ಸಂಪರ್ಕ ಮತ್ತು ಪ್ರಸಾರಕ್ಕೆ ಸಂಬಂಧಿಸಿದ ಸೇವೆ ಹಾಗೂ ರಿಯಲ್ ಎಸ್ಟೇಟ್ ಕ್ಷೇತ್ರಗಳು ಕಳೆದ ಹಣಕಾಸು ವರ್ಷದಲ್ಲಿ 2 ಅಂಕಿಯ ಬೆಳವಣಿಗೆ ದಾಖಲಿಸಿವೆ. 2025-26 ನಾಲ್ಕನೇ ತ್ರೈಮಾಸಿಕದಲ್ಲಿ ನೈಜ ಜಿಡಿಪಿಯಲ್ಲಿ ಶೇಕಡಾ 7.8 ಬೆಳವಣಿಗೆ ಅಂದಾಜಿಸಲಾಗಿದೆ. 2025-26 ಹಣಕಾಸು ವರ್ಷದಲ್ಲಿ ಸಾಧಿಸಲಾದ ಶೇಕಡಾ 7.7 ಜಿಡಿಪಿ ಅಭಿವೃದ್ಧಿ ದರ ಹಾಗೂ ನಾಲ್ಕನೇ ತ್ರೈಮಾಸಿಕದಲ್ಲಿ ಸಾಧಿಸಲಾದ ಶೇಕಡಾ 7.8 ಬೆಳವಣಿಗೆ ದರ ಭಾರತದ ಪಾರಂಪರಿಕ ಬಲವನ್ನು ಪ್ರತಿಫಲಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ನೇಪಾಳದ ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಶಿಶಿರ್ ಖಾನ 3 ದಿನಗಳ ಭಾರತ ಭೇಟಿಗಾಗಿ ನವದೆಹಲಿಗೆ ಇಂದು ಆಗಮಿಸಿದರು. ಭಾರತದ ವಿದೇಶಾಂಗ ಖಾತೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಆಹ್ವಾನದ ಮೇರೆಗೆ ಶಿಶಿರ್ ಅನಾಲ್ ಆಗಮಿಸಿದ್ದು ನಾಳೆ ಉಭಯ ನಾಯಕರು ಸಮಾಲೋಚನೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ವ್ಯಾಪಾರ, ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ಅಭಿವೃದ್ಧಿ ಸಹಕಾರ ಕುರಿತಂತೆ ನಾಯಕರು ಮಾತುಕತೆ ನಡೆಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಂತ್ರಜ್ಞಾನ ಆಧಾರಿತ ದಕ್ಷ ಗಡಿ ನಿರ್ವಹಣಾ ಯೋಜನೆಯನ್ನು ಮುಂದಿನ ವರ್ಷ ಪ್ರಾಯೋಗಿಕವಾಗಿ ಜಾರಿಗೊಳಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ತ್ರಿಪುರಾದ ಭಾರತ ಬಾಂಗ್ಲಾದೇಶ ಅಂತಾರಾಷ್ಟೀಯ ಗಡಿಯಲ್ಲಿರುವ ಲಂಕಾಮುರ ಗಡಿ ಔಟ್ಪೋಸ್ಟ್ನಲ್ಲಿರುವ ಪ್ರಹರಿ ಸಮ್ಮೇಳನ ಉದ್ದೇಶಿಸಿ ಅವರು ಮಾತನಾಡಿದರು. ದಕ್ಷ ಗಡಿ ನಿರ್ವಹಣಾ ಯೋಜನೆಯನ್ನು 7-8 ಸೂಕ್ಷ್ಮ ಪ್ರದೇಶಗಳಲ್ಲಿ ಪ್ರಾಯೋಗಿಕವಾಗಿ ಅನುಷ್ಠಾನಕ್ಕೆ ತರಲಾಗುವುದು ಎಂದು ತಿಳಿಸಿದರು. ದೇಶದ ಸುರಕ್ಷತೆ ಮತ್ತು ಭದ್ರತೆ ಅತ್ಯಂತ ಅವಶ್ಯಕವಾಗಿದ್ದು ಮಾದಕ ದ್ರವ್ಯ, ಮಾನವ ಕಳ್ಳ ಸಾಗಾಟ, ಅಕ್ರಮ ಗೋವು ಸಾಗಾಟಗಳನ್ನು ಸಂಪೂರ್ಣವಾಗಿ ತಡೆಗಟ್ಟುವುದು ಅತ್ಯಗತ್ಯ ಎಂದರು. ಪರಿಸರ ದಿನದ ಅಂಗವಾಗಿ ಏರ್ಪಡಿಸಲಾಗಿದ್ದ ಸಾಮೂಹಿಕ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಗೃಹ ಸಚಿವ ಅಮಿತ್ ಶಾ ಗಿಡವೊಂದನ್ನು ನೆಟ್ಟರು. ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆ 2019 ಇದುವರೆಗೂ ದೇಶದಲ್ಲಿ ಒಟ್ಟು 6,40,00,000 ಅಧಿಕ ಸಸಿಗಳನ್ನು ನೆಟ್ಟಿದೆ ಎಂದು ಈ ಸಂದರ್ಭದಲ್ಲಿ ಅವರು ತಿಳಿಸಿದರು. ಇದಕ್ಕೂ ಮುನ್ನ ಅಗರ್ತಲಾದ ಕುಂಚ್ಬನ್ನಲ್ಲಿರುವ ಐತಿಹಾಸಿಕ 1917 ಪುಷ್ಪಂಬತ ಅರಮನೆಯನ್ನು ಪ್ಯಾಲೆಸ್ ಹೋಟೆಲ್ ಆಗಿ ಪರಿವರ್ತಿಸುವ ಕಾಮಗಾರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಶಿಲಾನ್ಯಾಸ ನೆರವೇರಿಸಿದರು. ಅಂಡಮಾನ್ ದ್ವೀಪದ ಪೂರ್ವ ಕರಾವಳಿಯ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ವಿಜಯಪುರಂ 3 ಪ್ರದೇಶದಲ್ಲಿ ನೈಸರ್ಗಿಕ ಅನಿಲ ಪತ್ತೆಯಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಪ್ರಕಟಿಸಿದ್ದಾರೆ. ಅಂಡಮಾನ್ ಸಮುದ್ರ ಪ್ರದೇಶದಲ್ಲಿ ವ್ಯಾಪಕ ಇಂಧನ ಸಾಮರ್ಥ್ಯ ಇರುವುದನ್ನು ಈ ಪರಿಶೋಧನೆ ಸಾಬೀತುಪಡಿಸಿದೆ ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಸುಮಾರು 355 ಮೀಟರ್ ನೀರಿನಾಳದಲ್ಲಿ ನೈಸರ್ಗಿಕ ಅನಿಲ ನಿಕ್ಷೇಪ ಪತ್ತೆಯಾಗಿದೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ಮಾಹಿತಿ ನೀಡಿದ್ದಾರೆ. ಅಸ್ಸಾಂನ ಸಚಿವ ಸಂಪುಟವನ್ನು ಇಂದು

0: ಹಸ್ತರಿಸಲಾಗಿದೆ. ಗುವಾಹಟಿಯ ಜ್ಯೋತಿ ವಿಷ್ಣು ಆಂತರ್ಜಿಕ ಕಲಾಮಂದಿರದಲ್ಲಿ ನಡೆದ ಸಮಾರಂಭದಲ್ಲಿ 12 ಹೊಸ ಸಂಪುಟ ದರ್ಜೆ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದರು. ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಸಮ್ಮುಖದಲ್ಲಿ ರಾಜ್ಯಪಾಲ ಲಕ್ಷ್ಮಣ ಪ್ರಸಾದ್ ಆಚಾರ್ಯ ಅವರಿಂದ ನೂತನ ಸಚಿವರು ಅಧಿಕಾರ ಹಾಗೂ ಗೌಪ್ಯತೆಯ ಪ್ರಮಾಣ ವಚನ ಸ್ವೀಕರಿಸಿದರು. ಇದರಿಂದಾಗಿ ಅಸ್ಸಾಂ ಮಂತ್ರಿಮಂಡಲದ ಸದಸ್ಯರ ಸಂಖ್ಯೆ 17ಕ್ಕೇರಿದೆ. ಅಸ್ಸಾಂನಲ್ಲಿ ಮುಖ್ಯಮಂತ್ರಿ ಸೇರಿದಂತೆ ಗರಿಷ್ಠ 19 ಸಚಿವ ಸ್ಥಾನಗಳಿಗೆ ಅವಕಾಶವಿದೆ. ಭಾರತ 18 ವರ್ಷದೊಳಗಿನ ಪುರುಷರ ಏಷ್ಯಾ ಹಾಕಿ ಕಪ್ ಫೈನಲ್ ಪ್ರವೇಶಿಸಿದೆ. ಜಪಾನಿನ ಕಕಾಮಿ ಗಹರಾ ಹಾಕಿ ಕ್ರೀಡಾಂಗಣದಲ್ಲಿ ಇಂದು ನಡೆದ ಸೆಮಿಫೈನಲ್ಸ್ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧ 5-3 ಗೋಲುಗಳ ಅಂತರದಿಂದ ಜಯ ಗಳಿಸಿತು. ಪ್ರಶಸ್ತಿಗಾಗಿ ನಾಳೆ ನಡೆಯುವ ಫೈನಲ್ ಪಂದ್ಯದಲ್ಲಿ ಭಾರತ ಆತಿಥೇಯ ಜಪಾನ್ ತಂಡವನ್ನು ಎದುರಿಸಲಿದೆ. ಗೋವಾದ ಮಾರ್ಗೋವಾದಲ್ಲಿ ನಾಳೆ ನಡೆಯಲಿರುವ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಪಂದ್ಯ ಸಂಜೆ 6:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೂರತ್ನಲ್ಲಿ 18,800 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ಚಾಲನೆ. ಭಾರತದಲ್ಲಿ ಡಿಜಿಟಲ್ ಮೂಲಸೌಕರ್ಯಕ್ಕಾಗಿ ಏರ್ಟ್ರಂಕ್ನಿಂದ 3 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಪ್ರಕಟ, ಪ್ರಧಾನಿ ನರೇಂದ್ರ ಮೋದಿ. ಅಂದಾಜು 7.7% ಬೆಳವಣಿಗೆಯ ನೈಜ ಜಿಡಿಪಿಯೊಂದಿಗೆ ಬಲವಾದ ವೇಗ ಕಾಯ್ದುಕೊಂಡ ದೇಶದ ಆರ್ಥಿಕತೆ. ತಂತ್ರಜ್ಞಾನ ಆಧಾರಿತ ದಕ್ಷ ಗಡಿ ನಿರ್ವಹಣಾ ಯೋಜನೆ ಮುಂದಿನ ವರ್ಷ ಪ್ರಾಯೋಗಿಕವಾಗಿ ಜಾರಿ, ಗೃಹ ಸಚಿವ ಅಮಿತ್ ಶಾ. 18 ವರ್ಷದೊಳಗಿನ ಪುರುಷರ ಏಷ್ಯಾ ಹಾಕಿ ಕಪ್ ಪಾಕಿಸ್ತಾನ ಮಣಿಸಿ ಫೈನಲ್ ಪ್ರವೇಶಿಸಿದ ಭಾರತ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
1: ಈಗ ಕೇಳಿ, ಯಲ್ಲಾಪುರ ತಾಲೂಕು ಮಲವಳ್ಳಿ ಮಾವಿನ ಮನೆಯ ಜಯಮಾಲಾ ಶ್ರೀಪಾದ ಭಟ್ ಅವರಿಂದ ಸಣ್ಣ ಕತೆ ಆಲಸ್ಯಂ ಪೆದ್ದ ರೋಗಂ.
3: ಸೋಮನಹಳ್ಳಿ ಸುಂದರವಾದ ಹಳ್ಳಿ, ಪ್ರಶಾಂತವಾದ ವಾತಾವರಣ, ಸ್ವಚ್ಛ ಪರಿಸರ, ಸುತ್ತಲೂ ಹಚ್ಚ ಹಸಿರಿನ ಗಿಡಮರಗಳು, ಸಾಲು ಸಾಲಾಗಿ ನಿಂತ ಹಂಚಿನ ಮನೆಗಳು, ಊರಿಗೊಂದು ಸೋಮೇಶ್ವರ ದೇವಾಲಯ, ಎಲ್ಲವೂ ಉಲ್ಲಾಸದಾಯಕ ವಾತಾವರಣ. ಇಂತಹ ಸುಂದರವಾದ ಹಳ್ಳಿಯಲ್ಲಿ ಇಬ್ಬರು ಮುದ್ದಾದ ಹುಡುಗಿಯರು, ನಮ್ಮ ಕಥೆಯ ನಾಯಕಿಯರು ಲತಾ ಮತ್ತು ಗೀತಾ. ಇಬ್ಬರು ತರುಣಿಯರು ಆಪ್ತ ಗೆಳತಿಯರಾಗಿದ್ದರು. ಇಬ್ಬರ ಹವ್ಯಾಸ, ಅಭಿರುಚಿ, ಅಂತಸ್ತು, ರೂಪ ಎಲ್ಲದರಲ್ಲೂ ತದ್ವಿರುದ್ಧವಾಗಿದ್ದರು ಕೂಡ ಇಬ್ಬರು ಪ್ರಾಣ ಸ್ನೇಹಿತೆಯರಾಗಿದ್ದರು. ಲತಾ ಕಡು ಬಡತನದ ಅನಾಥ ಹುಡುಗಿ, ವಯಸ್ಸಾದ ಅಜ್ಜಿಯೊಬ್ಬರ ಮನೆಯಲ್ಲಿ ಬೆಳೆದವಳು, ನೋಡಲು ಕೃಷ್ಣ ವರ್ಣೆಯಾಗಿದ್ದಳು, ಆದರೆ ಹಸನ್ಮುಖಿ ನಗು ಮುಖವನ್ನ ಹೊಂದಿರುವವಳು. ಅವಳ ಮುಖದಲ್ಲೇನು ಕಾಂತಿ, ಸದಾ ನಗುಮುಖದಿಂದ ಎಲ್ಲರನ್ನ ಪ್ರೀತಿಯಿಂದ ಕಾಣ್ತಾ ಇದ್ಲು. ಉತ್ಸಾಹಿಯಾದ ವ್ಯಕ್ತಿತ್ವ, ಎಲ್ಲ ಕೆಲಸ ಕಾರ್ಯಗಳನ್ನ ಚಟುವಟಿಕೆಯಿಂದ ಮಾಡುವಂಥವಳು, ಜೀವನದ ಯಾವುದೇ ಕಷ್ಟಗಳನ್ನು ಕೂಡ ಧೈರ್ಯದಿಂದ ಎದುರಿಸುವ ಮನೋಸ್ಥೈರ್ಯ ಹೊಂದಿರುವ ಹುಡುಗಿ. ಜೀವನಕ್ಕಾಗಿ ಒಂದು ಪುಟ್ಟ ಸಿಹಿ ತಿನಿಸುಗಳ ಅಂಗಡಿಯನ್ನ ಲತಾಳ ಅಜ್ಜಿ ಮಾಡಿಕೊಂಡಿದ್ಲು. ಇವಳು ಸಹ ಅಜ್ಜಿಗೆ ಅಂಗಡಿಯಲ್ಲಿ ಸಹಾಯ ಮಾಡ್ತಾ ಇದ್ಲು. ಅಜ್ಜಿ ಸಿಹಿ ತಿನಿಸು ಮಾಡುವುದರಲ್ಲಿ ಪಾಕ ಪ್ರವೀಣಿ. ಇಡೀ ಊರ ಜನರಿಗೆ ಲತಾಳ ಅಜ್ಜಿಯ ಸಿಹಿ ತಿನಿಸು ಎಂದರೆ ಪಂಚಪ್ರಾಣ. ಲತಾ ವಿದ್ಯೆ ಕಲಿತಿಲ್ಲದಿದ್ದರೂ ವ್ಯವಹಾರ ಜ್ಞಾನದಲ್ಲಿ ತುಂಬಾ ಜಾಣಿ, ಚುರುಕು. ಇನ್ನು ನಮ್ಮ ಕಥೆಯ ಇನ್ನೋರ್ವ ನಾಯಕಿ ಗೀತಾ, ಲತಾಳ ಆಪ್ತ ಗೆಳತಿ.

ಸ್ನೇಹಿತೆ, ಪ್ರಾಣ ಸ್ನೇಹಿತೆ ಎಂದರೂ ಕೂಡ ತಪ್ಪಾಗಲಾರದು. ತುಂಬಾ ಸುಂದರ ಶ್ವೇತ ವರ್ಣದವಳು, ಹುಣ್ಣಿಮೆಯ ಬೆಳದಿಂಗಳಿನಂತ ಮುಖವನ್ನ ಹೊಂದಿದವಳು. ತುಂಬಾ ಶ್ರೀಮಂತಿಕೆಯಲ್ಲಿ ವೈಭವದಲ್ಲಿ ಬೆಳೆದ ಮುದ್ದಾದ ಚಂದದ ಹುಡುಗಿ, ಅಪ್ಪ ಅಮ್ಮನ ಪ್ರೀತಿಯಲ್ಲಿ ಬೆಳೆದ ಹುಡುಗಿ. ಶ್ರೀಮಂತ ತಂದೆ ತಾಯಿ ಮಗಳ ಯಾವುದೇ ಕೋರಿಕೆಯನ್ನು ಕೂಡ ನಿರಾಕರಿಸದಂತೆ ಬೆಳೆಸಿದ್ದರು. ವೈಭವದಿಂದ ಬೆಳೆದವಳು ಗೀತಾ. ಓದಿಗಾಗಿ ಪಟ್ಟಣದ ಶಾಲೆಗೆ ಸೇರಿದ್ದಳು. ಹಲವು ವರ್ಷಗಳ ಕಾಲ ಪಟ್ಟಣದಲ್ಲಿ ಓದಿ ವಿದ್ಯಾವಂತಳಾದಳು. ನಂತರದಲ್ಲಿ ತನ್ನ ಹುಟ್ಟೂರಿಗೆ ಹಿಂದಿರುಗಿದಳು. ಗೀತಾ ತುಂಬಾ ಆಲಸ್ಯ ಸೋಮಾರಿತನದ ಹುಡುಗಿಯಾಗಿದ್ದಳು. ಮನೆಯಲ್ಲಿ ಆಳು ಕಾಳುಗಳ ವ್ಯವಸ್ಥೆ, ಯಾವುದೇ ಕೆಲಸವನ್ನ ಮಾಡುವ ಅವಶ್ಯಕತೆಯೇ ಇರಲಿಲ್ಲ, ಮತ್ತು ಅವಳು ಮಾಡ್ತನು ಕೂಡ ಇರಲಿಲ್ಲ. ಹೀಗಾಗಿ ಸೋಮಾರಿತನ ಅವಳಲ್ಲಿ ಮನೆ ಮಾಡಿತ್ತು. ಇದರ ಜೊತೆಯಲ್ಲಿ ಅಹಂಕಾರವು ಕೂಡ ತಲೆಯೇರಿತ್ತು. ತನ್ನ ಗೆಳತಿ ಲತಾಳನ್ನ ಹೊರತುಪಡಿಸಿ ಊರಿನ ಯಾವ ಹುಡುಗಿಯರ ಜೊತೆಯಲ್ಲೂ ಗೀತಾ ಸ್ನೇಹ ಮಾಡ್ತಾ ಇರಲಿಲ್ಲ. ಯಾರೇ ಏನೇ ಪ್ರಶ್ನಿಸಿದರೂ ಕೂಡ ಅಹಂಕಾರದಿಂದ ಉತ್ತರಿಸ್ತಾ ಇದ್ರು. ತನ್ನ ಬಳಿ ಎಲ್ಲವೂ ಇದೆ ಅನ್ನುವ ದುರಹಂಕಾರ ಹೊಂದಿದ್ಲು. ತಾನು ರೂಪವಂತೆ ವಿದ್ಯಾವಂತೆ ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲವನ್ನ ಕೊಂಡುಕೊಳ್ಳಬಲ್ಲ ಶ್ರೀಮಂತೆ ಎನ್ನುವ ಗರ್ವ ಹೊಂದಿದ್ಲು. ದಿನಗಳು ಕಳೀತಾ ಇದ್ವು. ಅಪ್ಪ ಅಮ್ಮನ ಅತಿಯಾದ ಪ್ರೀತಿ, ಆರೈಕೆ, ಮುದ್ದು ಇವೆಲ್ಲವೂ ಕೂಡ ಗೀತಾಳನ್ನ ಹಾಳು ಮಾಡಿತ್ತು. ಗೀತಾಳಿಗೆ ಸಿಹಿ ಎಂದರೆ ಅತೀವ ಮೋಹ, ವ್ಯಾಮೋಹ ಪಂಚ ಪ್ರಾಣವಾಗಿತ್ತು. ಗೀತಾಳ ಅಜ್ಜಿ ಮಾಡಿದ ಸಿಹಿ ತಿನಿಸುಗಳನ್ನು ತಿನ್ನಲೆಂದೇ ಪ್ರತಿನಿತ್ಯವೂ ಗೀತಾ ಲತಾಳ ಅಜ್ಜಿಯ ಅಂಗಡಿಗೆ ಬರ್ತಾ ಇದ್ಲು. ಈ ಕಾರಣದಿಂದಲೇ ಲತಾ ಮತ್ತು ಗೀತಾ ಗೆಳತಿಯರಾಗಿದ್ದರು. ದಿನೇ ದಿನೇ ಗೀತಾಳಿಗೆ ಸಿಹಿಯ ವ್ಯಾಮೋಹ ಹೆಚ್ಚಾಗತೊಡಗಿತು. ಅತಿಯಾಗಿ ಸಿಹಿಯನ್ನ ತಿಂತಾ ಇದ್ಲು. ಅದರಲ್ಲೂ ಲತಾಳ ಅಜ್ಜಿ ಮಾಡುವ ಮಿಠಾಯಿ ಎಂದರೆ ಅತೀವ ಇಷ್ಟವಾಗಿತ್ತು. ದಿನಗಳು ಉರುಳುತ್ತಾ ಇತ್ತು. ಗೀತಾ ಸಿಹಿ ತಿನಿಸುಗಳ ಕಾರಣದಿಂದಲೇ ದಪ್ಪವಾಗ್ತಾ ಬಂದು ಗುರುತೇ ಸಿಗಲಾರದಷ್ಟು ಅವಳ ದೇಹದ ಆಕೃತಿ ನಿಧಾನವಾಗಿ ಬದಲಾಗ್ತಾ ಇತ್ತು. ನೀಳ ತೆಳ್ಳಗಿನ ದೇಹ ಈಗ ಊರ ಜನರು ಗುರುತಿಸಲಾರದಷ್ಟು ದಪ್ಪವಾಗ್ತಾ ಇತ್ತು. ಹಳ್ಳಿಯ ಜನರು ಗೀತಾಳನ್ನ ಅಪಹಾಸ್ಯ ಮಾಡಲಿಕ್ಕೆ ಆರಂಭ ಮಾಡಿತು. ಗೀತಾಳಿಗೆ ಈಗ ನಿಧಾನವಾಗಿ ಜೀವನದ ಮೇಲೆ ಜಿಗುಪ್ಸೆ ಬರಲಾರಂಭಿಸಿತು. ಗೀತಾಳೆ ಹಳ್ಳಿಯವರನ್ನ ಮಾತನಾಡಲಿಸಲಿಕ್ಕೆ ಪ್ರಯತ್ನಿಸಿದ್ರು ಕೂಡ ಜನರು ಅವಳನ್ನ ನಿರಾಕರಿಸ್ತಾ ಇದ್ರು. ಗೀತಾಳ ಅಹಂಕಾರ ಈಗ ಸಂಪೂರ್ಣವಾಗಿ ಕರಗಿ ಹೋಗಿತ್ತು. ತನ್ನ ಮೇಲೆ ತಾನೇ ನಾಚಿಕೆ ಅಂತ ಅನ್ನಿಸ್ತಾ ಇತ್ತು. ಊರ ಜನರ ಅಪಹಾಸ್ಯದಿಂದ ಅತೀವ ದುಃಖಕ್ಕೆ ಒಳಗಾಗಿತ್ತು. ದೇಹಾಕೃತಿ ಬದಲಾಗಲು ಕಾರಣವನ್ನ ತಿಳಿದುಕೊಳ್ತಾ ಇರಲಿಲ್ಲ. ಜೊತೆಯಲ್ಲಿ ನಿರುತ್ಸಾಹಿಯಾಗಿ ಯಾವಾಗ್ಲೂ ಕೂಡ ಕಳೀತಾ ಇದ್ಲು. ಯಾವುದನ್ನು ಕೂಡ ಮಾಡ್ತಾ ಇಲ್ಲ. ಏನನ್ನೇ ಮಾಡಬೇಕಾದ್ರೂ ಕೂಡ ಬೇಸರದಿಂದ ಕಳೀತಾ ಇದ್ಲು. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಲತಾ ಮಾತ್ರ ಗೀತಾಳನ್ನ ಸದಾ ಪ್ರೀತಿಯಿಂದ ಕಾಳಜಿಯಿಂದ ಕಾಣ್ತಾ ಇದ್ಲು. ಒಂದಲ್ಲ ಒಂದು ಔಷಧಿ ನೀಡುವ ಮೂಲಕ ಗೀತಾಳ ದೇಹದ ಗಾತ್ರ ತಗ್ಗಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ಲು. ಆದರೆ ಎಲ್ಲವೂ ನಿರರ್ಥಕವಾಗ್ತಾ ಇತ್ತು. ಕೆಲವು ಬಾರಿ ಬುದ್ಧಿ ಮಾತನ್ನು ಕೂಡ ಹೇಳ್ತಾ ಇದ್ಲು. ಚುರುಕಾಗಿ ಕೆಲಸ ಮಾಡು, ಹಾಗಾದಾಗ ನಿನ್ನ ತೂಕ ಕಡಿಮೆಯಾಗುವುದು ಅಂತೆಲ್ಲ. ಆದರೆ ಗೀತಾಳಿಗೆ ಕೆಲಸ ಅಂದ್ರೆ ಸಾಕು, ಕೋಪ ಬರ್ತಾ ಇತ್ತು. ಲತಾಳ ಮೇಲೆ ರೇಗ್ತಾ ಇದ್ಲು. ಈಗ ಗೀತಾಳಿಗೆ ತನ್ನಲ್ಲಿ ದಪ್ಪ ಎನ್ನುವ ರೋಗವೇ ಬಂದಿದೆ ಎನ್ನುವಷ್ಟು ಖಿನ್ನತೆ ಆರಂಭವಾಗಿತ್ತು. ಊರ ಜನರ ಟೀಕೆಗಳು ಆರಂಭವಾಗಿತ್ತು. ಕನ್ನಡಿಯ ಮುಂದೆ ನಿಲ್ಲಲು ಅಸಹ್ಯವೆನಿಸಲಿಕ್ಕೆ ಆಗಿತ್ತು. ಜೀವನದ ಮೇಲೆ ಸಂಪೂರ್ಣವಾಗಿ ಜಿಗುಪ್ಸೆ ಬಂದಿತ್ತು ಗೀತಾಳಿಗೆ. ಒಂದಿನ ಗೀತಾಳಿಗೆ ಜೀವನವೇ ಬೇಡ ಅಂತ ನಿರ್ಧರಿಸಿ ಪ್ರಾಣವನ್ನೇ ಕಳೆದುಕೊಳ್ಳಿಕ್ಕೆ ಕಾಡಿನ ದಾರಿಯಲ್ಲಿ ನಡಿಲಿಕ್ಕೆ ಆರಂಭಿಸ್ಲು. ದೂರ ದೂರಕ್ಕೆ ಸಾಕ್ತಾ ಇದ್ಲು. ಅದೇಕೋ ಮತ್ತೆ ತನ್ನ ಪ್ರೀತಿಯ ಅಪ್ಪ ಅಮ್ಮ, ಗೆಳತಿ ಎಲ್ಲರೂ ನೆನಪಾಗಿ ಮನೆಗೆ ಹಿಂದಿರುಗಿದ್ಲು. ಮನೆಗೆ ತಲುಪಿದ ಕೂಡಲೇ ಲತಾಳನ್ನ ಕರೆಸಿ ಕಾಡಿಗೆ ಹೋದ ವಿಷಯವನ್ನ ತಿಳಿಸ್ಲು. ಲತಾಳಿಗೀಗ ಗಾಬರಿ. ಗೀತಾಳಿಗೆ

ಚಿಂತೆಗೆ ಪರಿಹಾರ ಏನೆಂತು ಅಂತ ಯೋಚಿಸ್ತಾನೆ ಇದ್ಲು. ಎರಡು ದಿನಗಳು ಹೀಗೆ ಕಳೀತಾ ಬಂತು. ಲತಾಳಿಗೀಗ ಒಂದು ಒಳ್ಳೆಯ ಉಪಾಯ ಹೊಳೆದಿದೆ, ಅದನ್ನ ಹೇಳಲೇಬೇಕು ಅನ್ನುವಷ್ಟರೊಳಗೆ ಮತ್ತೆ ಗೀತಾ ಕಾಡಿಗೆ ಹೋದ್ಲು. ದೂರ ದೂರ ಕ್ರಮಿಸ್ತಾ ಇದ್ದಂತೆ ಅಲ್ಲೊಬ್ಬ ಋಷಿಮುನಿ ಧ್ಯಾನದಲ್ಲಿ ತೊಡ್ತಾ ಇರೋದು ಕಾಣಿಸ್ತು. ಮುಖದಲ್ಲಿ ಅದೇನು ಕಾಂತಿ, ತೇಜಸ್ಸು, ಆಕರ್ಷಕ ಕಣ್ಣುಗಳು, ಪ್ರಶಾಂತವಾದ ಮುಖ. ತನ್ನ ಸಮಸ್ಯೆಗೆ ಪರಿಹಾರ ಸಿಗಬಹುದೇನು ಅನ್ನೋದು ಗೀತಾಳ ಮನಸ್ಸಿನಲ್ಲಿ ಈಗ ಮೂಡಿತ್ತು.

ತೇಜಸ್ಸು, ಆಕರ್ಷಕ ಕಣ್ಣುಗಳು, ಪ್ರಶಾಂತವಾದ ಮುಖ, ತನ್ನ ಸಮಸ್ಯೆಗೆ ಪರಿಹಾರ ಸಿಗಬಹುದೇನು ಅನ್ನೋದು ಗೀತಾಳ ಮನಸ್ಸಿನಲ್ಲಿ ಈಗ ಮೂಡಿತ್ತು. ಋಷಿಯನ್ನ ಸಮೀಪಿಸಲು ಋಷಿ ಮಂದಹಾಸದಿಂದ ಗೀತಾಳನ್ನ ಕಂಡ. ಗೀತಾ ಋಷಿಯ ಪಾದಗಳಿಗೆ ನಮಸ್ಕರಿಸಲು ಋಷಿಯ ಮುಖದಲ್ಲೇನು ತೇಜಸ್ಸು. ಗೀತಾ ತನ್ನ ಸಮಸ್ಯೆಯನ್ನ ಋಷಿಯ ಬಳಿ ಹೇಳಿಕೊಂಡು, ಋಷಿ ಮಂದಹಾಸದಿಂದ ನಾಳೆ ಇದೇ ಸ್ಥಳಕ್ಕೆ ಬಾ, ನಿನ್ನ ಸಮಸ್ಯೆಗೆ ಪರಿಹಾರ ನೀಡುವುದಾಗಿ ತಿಳಿಸಿದ್ರು. ಆ ದಿನ ಗೀತಾಳು ಮಾಮೆಯ ದಿನಕ್ಕಾಗಿ ಕಾತರತೆಯಿಂದ ಕಾಯ್ತಾ ಇದ್ಲು. ಕಣ್ಣು ಮುಚ್ಚುತ್ತಿದ್ದರೂ ನಿದ್ದೆ ಬರುತ್ತಾ ಇಲ್ಲ. ಮುಂಜಾನೆ ಆಗ್ತಾ ಇದ್ದಾಗಿ ಲಘು ಬಗೆಯಿಂದ ತಯಾರಿಯನ್ನ ನಡೆಸಿದ್ಲು. ಕಾತುರತೆಯಿಂದ ಓಡಾಡ್ತಾ ಇದ್ಲು. ತುಂಬಾ ಉತ್ಸಾಹದಿಂದ ಗೀತಾ ಮತ್ತೆ ಅದೇ ಸ್ಥಳಕ್ಕೆ ಹೋದ್ಲು. ಋಷಿ ಧ್ಯಾನದಲ್ಲಿ ಕುಳಿತಿದ್ದಾರೆ. ಮಂದ ಹಾಸದೊಂದಿಗೆ ಕಣ್ಣು ತೆರೆದ ಋಷಿ ಗೀತಾಳಿಗೆ ಹೇಳುವರು, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಮನಸ್ವಿನಿ ಅನ್ನುವ ಸುಂದರವಾದ ಬೆಟ್ಟವೊಂದಿದೆ. ಆ ಬೆಟ್ಟವನ್ನು ನೀನು ಒಬ್ಬಳೇ ಸತತವಾಗಿ 30 ದಿನಗಳ ಕಾಲ ಹತ್ತಬೇಕು. ಬೆಟ್ಟದ ದಾರಿಯಲ್ಲಿ ಒಂದು ಪವಿತ್ರವಾದ ಸರೋವರವಿದೆ. ಪಕ್ಕದಲ್ಲಿ ವಿಶಾಲವಾದ ಉದ್ಯಾನವನವಿದೆ. ಆ ಉದ್ಯಾನವನದಲ್ಲಿ 100 ಬಗೆ ಬಗೆಯ ಹೂವಿನ ಗಿಡಗಳಿವೆ. ನೀನು ಪ್ರತಿನಿತ್ಯವೂ ಮುಂಜಾನೆಯ ಸೂರ್ಯೋದಯದ ಪೂರ್ವದಲ್ಲಿ 4 ಎದ್ದು ಬೆಟ್ಟವನ್ನ ಏರಿ ಸರೋವರದಲ್ಲಿ ನೀರನ್ನ ತೆಗೆದುಕೊಂಡು ಬಂದು ಪ್ರತಿ ಹೂವಿನ ಗಿಡಗಳಿಗೂ ನೀನೇ ನೀರುಣಿಸಬೇಕು. ನಂತರ ನಾನು ನಿನಗಾಗಿ ಪ್ರಸಾದವನ್ನ ನೀಡುತ್ತೇನೆ. ಈ ಪ್ರಸಾದವನ್ನ ನೀನು ಸ್ವೀಕರಿಸಬೇಕು. ಹೀಗೆ ಸತತವಾಗಿ 30 ನೀನು ಮಾಡಿದರೆ ಅವಶ್ಯವಾಗಿ ನಿನ್ನ ಸಮಸ್ಯೆಗೆ ಪರಿಹಾರ ದೊರಕುತ್ತದೆ. ನಿನ್ನ ದೇಹದ ಆಕೃತಿ ನಿನಗೆ ಅರಿವಾಗದಂತೆ ಸಣ್ಣಗಾಗ್ತದೆ. ಜೊತೆಯಲ್ಲಿ ಆಕರ್ಷಕವಾಗಿಯೂ ಕೂಡ ನೀನು ತೋರ್ತೀಯ. ಆದರೆ ಇವೆಲ್ಲವೂ ಕಳೆಯಬೇಕೆಂದರೆ ನೀನು ಒಂದು ಷರತ್ತನ್ನು ಅವಶ್ಯವಾಗಿ ಮಾಡಲೇಬೇಕು. ಅದೇನೆಂದರೆ ನೀನು ಈ ವಿಷಯವನ್ನು ಯಾರಿಗೂ ಹೇಳಕೂಡದು. ಏಕೆಂದರೆ ಈ ವಿಷಯವನ್ನು ಹೇಳಿದೆ ಆದಲ್ಲಿ ಅವಶ್ಯವಾಗಿ ಈ ಒಂದು ಪರಿಹಾರ ನಿನಗೆ ಫಲ ನೀಡುವುದಿಲ್ಲ ಅಂತ ಋಷಿ ತಿಳಿಸ್ತ. ಗೀತಾಳಿಗೆ ತನ್ನ ಸಮಸ್ಯೆಗೆ ಪರಿಹಾರ ಸಿಕ್ಕಿದ ಸಂಭ್ರಮ. ಋಷಿಗೆ ನಮಸ್ಕರಿಸಿ ಪ್ರಸಾದವನ್ನ ಪಡೆದು ಮನೆಗೆ ಹಿಂದಿರುಗಿದಳು. ಗೀತಾ ಈಗ ತುಂಬಾ ಸಂಭ್ರಮ ಸಂತೋಷದಿಂದ ಕಾಲ ಕಳೀತಾ ಇದ್ಲು. ಸಂಭ್ರಮದಿಂದ ನಿದ್ದೆಗೆ ಜಾರದ್ಲು. ಮುಂಜಾವಿನ ನಸುಕಿನ ಬೆಳಕಿನಲ್ಲಿ ಎಚ್ಚರಗೊಂಡಳು. ಪದೇ ಪದೇ ಮುಚ್ಚುತ್ತಿರುವ ಕಣ್ಣುಗಳು ಒಂದೆಡೆಯಾದರೆ ಋಷಿ ಮುನಿಯ ಮಾತು ಇನ್ನೊಂದೆಡೆ. ಒಂದು ಕಡೆ ನಾನು ತೆಳ್ಳಗಾಗಲೇಬೇಕೆನ್ನುವ ಹಂಬಲ, ಮತ್ತೊಂದು ಕಡೆ ಬೆಟ್ಟ ಏರುವ ಸಂಕಟ. ಜೀವಮಾನದಲ್ಲಿ ಒಂದೇ ಒಂದು ದಿನ ಕೂಡ ಒಂದೇ ಕೆಲಸವನ್ನ ಕೂಡ ಮಾಡದಂತವಳು ಇವಳು. ಆದರೂ ಕೂಡ ಹಠ ಬಿಡದೆ ಎದ್ದು ಸ್ನಾನಾದಿ ಕರ್ಮಗಳನ್ನ ಮುಗಿಸಿ ಒಬ್ಬಳೇ ಮುಂಜಾವಿನಲ್ಲಿ ಬೆಟ್ಟದ ದಾರಿಯನ್ನ ಹಿಡಿದ್ಲು. ನಿಧಾನವಾಗಿ ನಡೆದ್ಲು. ಎಷ್ಟೇ ನಡೆದರೂ ಕೂಡ ದಾರಿಯಂತೂ ಸಾಕ್ತಾ ಇಲ್ಲ. ಮನಸ್ವಿನಿ ಬೆಟ್ಟವನ್ನ ಏರ್ಲಿಕ್ಕೆ ಆರಂಭಿಸ್ಲು. ಪ್ರತಿ ಹೆಜ್ಜೆಯು ಹೆಜ್ಜೆಗಿಂತ ಹೆಜ್ಜೆ ಭಾರವಾಗ್ತಾ ಇದೆ. ಒಂದಕ್ಕಿಂತ ಒಂದು ಭಾರವಾಗ್ತಾ ಇದೆ ಹೆಜ್ಜೆ. ಆದರೂ ಎಷ್ಟೇ ದಣಿವೆನಿಸಿದರೂ ಕೂಡ ಬೆಟ್ಟವನ್ನ ಏರಿದ್ಲು. ಏರಿದ್ಲು, ಏರ್ತಾನೆ ಇದ್ಲು. ನಂತರ ಅಲ್ಲೊಂದು ಸುಂದರವಾದ ಉದ್ಯಾನವನ ಕಾಣಿಸ್ತು. ಉದ್ಯಾನವನ್ನ ತಲುಪಿದ್ಲು. ಪಕ್ಕದಲ್ಲಿರುವ ಪ್ರಶಾಂತವಾದ ಸರೋವರವನ್ನ ಕಾಣಲು. ಸ್ವಚ್ಛವಾದ, ಸುಂದರವಾದ, ನಿರ್ಮಲವಾದ ಸರೋವರ ಅದು. ಮನಸ್ಸಿಗೆ ಏನೋ ಸಂತಸ, ಮುಖದಲ್ಲಿ ಪ್ರಸನ್ನತೆ, ಎಲ್ಲಿಲ್ಲದ ಉತ್ಸಾಹ ಈಗ ಇವಳಿಗೆ. ಸರೋವರದಲ್ಲಿ ಇಳಿದು ನೀರು ತರಲಿಕ್ಕೆ ಬಿಂದಿಗೆಯನ್ನ ಎತ್ತಿದ್ಲು. ಜೀವಮಾನದಲ್ಲಿ ಒಂದೇ ಒಂದು ಕಡ್ಡಿಯನ್ನು ಕೂಡ ಅಲುಗಾಡಿಸಿದ ಹುಡುಗಿ ಗೀತಾ. ಈಗ ಒಂದು ಬಿಂದಿಗೆಯ ನೀರು ಕೂಡ ಬಂಡೆ ಕಲ್ಲಿನಂತೆ ಭಾಸವಾಗ್ತಾ ಇತ್ತು. ಆದರೂ ಕೂಡ ಹಿಡಿದ ಕಾರ್ಯ ಮುಗಿಸಲೇಬೇಕೆನ್ನುವ ಛಲ, ಪ್ರಯಾಸದಿಂದ ಒಂದರ ನಂತರ ಮತ್ತೊಂದು ಬಿಂದಿಗೆ ನೀರು ತಂದು ಪ್ರತಿ ಗಿಡಗಳಿಗೂ ಹಾಕದ್ಲು. ಹೂವಿನ ಗಿಡಗಳು ತನ್ನನ್ನೇ ನೋಡ್ತಾ ನಗ್ತಾ ಇವೆ ಅಂತ ಅನ್ನಿಸ್ತಾ ಇತ್ತು ಗೀತಾಳಿ. ನಂತರ ಋಷಿ ನೀಡಿದ ಸಿಹಿಯಾದ ಪ್ರಸಾದವನ್ನ ಸ್ವೀಕರಿಸಿದ್ಲು. ಮೊದಲೇ ಗೀತಾ

ಸಿಹಿ ಎಂದರೆ ಪಂಚಪ್ರಾಣ. ತುಂಬಾ ಖುಷಿಯಿಂದ ಪ್ರಸಾದವನ್ನು ಸವಿದ್ಲು. ಹೀಗೆ ಪ್ರತಿದಿನವೂ ಯಾರಿಗೂ ತಿಳಿಯದಂತೆ ಬೆಟ್ಟವನ್ನ ಏರಿ ಉದ್ಯಾನವನದ ಗಿಡಗಳಿಗೆ ನೀರುಣಿಸ್ತಾ ಇದ್ಲು. ನಂತರ ಮತ್ತೆ ಮನೆಗೆ ಬಂದು ಹಿಂದಿರುಗಿ ಸಹಜವಾಗಿ ತನ್ನ ಕಾರ್ಯದಲ್ಲಿ ತೊಡಗಿಕೊಳ್ತಾ ಇದ್ಲು. ದಿನ ಕಳೆದಂತೆ ಗೀತಾಳ ನಡವಳಿಕೆ ನಿಧಾನವಾಗಿ ಬದಲಾಗ್ತಾ ಬಂತು. ಪ್ರತಿದಿನ ಉದ್ಯಾನವನದ ಗಿಡಗಳಿಗೆ ಸಂತೋಷದಿಂದ ನೀರುಣಿಸ್ತಾ ಇದ್ಲು. ಲವಲವಿಕೆ ಉತ್ಸಾಹಗಳು ಈಗ ಗೀತಾಳಿಗೆ ತನ್ನಷ್ಟತಿಗೆ ತಾನೇ ಬಂದಿತ್ತು. ತನ್ನ ಬಾಲ್ಯದ ಜೀವನ, ಗೆಳತಿ ಲತಾಳ ಬಡತನ, ಕಷ್ಟ, ಶ್ರೀಮಂತ ಅಪ್ಪ ಅಮ್ಮ, ತನ್ನ ಅಹಂಕಾರದ ಬದುಕಿನ ಬಗ್ಗೆ, ಹೀಗೆ ನೂರಾರು ವಿಷಯಗಳ ಕುರಿತು ಗೀತಾಳು ಗಿಡಗಳ ಬಳಿ ಹೇಳ್ತಾ ಇದ್ಲು. ಮನೆಯಲ್ಲೂ ಕೂಡ ಗೀತಾ ತುಂಬಾ ಲವಲವಿಕೆಯಿಂದ ಓಡಾಡ್ತಾ ಇದ್ಲು. ಸಣ್ಣ ಪುಟ್ಟ ಕೆಲಸಗಳಲ್ಲಿ ಅಮ್ಮನಿಗೆ ಸಹಾಯ ಮಾಡಲಿಕ್ಕೆ ಆರಂಭಿಸ್ತಾಳೆ. ಗೀತಾಳ ಈ ವರ್ತನೆ ಮನೆಯವರಿಗೆ ಗೊಂದಲ ಉಂಟು ಮಾಡಿತ್ತು. ಆದರೂ ಕೂಡ ಸಂತೋಷದಿಂದ ಇರ್ತಾ ಇದ್ರು. ಕಾರಣ ಏನು ಅಂತ ಕೇಳಿದ್ರು ಕೂಡ ಗೀತಾ ಮಾತ್ರ ಬಾಯಿ ಬಿಟ್ಟಿರ್ತಾ ಇಲ್ಲ. ಹೀಗೆ 30 ದಿನಗಳು ಕ್ರಮಿಸಿದ್ರು. ದಿನ ಕಳೆದಂತೆ ಗೀತಾ ಮೊದಲಿನಂತೆ ತೆಳ್ಳಗಾಗ್ತಾ ಇದ್ರು. ಆಕರ್ಷಕವಾದ ಮೈಕಟ್ಟನ್ನ ಕೂಡ ಹೊಂದಿರ್ತಾ ಇದ್ರು. ಮೊದಲಿಗಿಂತ ಹೆಚ್ಚು ಸೌಂದರ್ಯವತಿಯಾಗಿದೆ. ಮುಖದಲ್ಲಿ ಹೊಚ್ಚ ಹೊಸ ಹೊಳಪು ಮೂಡಿತ್ತು. 31ನೆಯ ದಿನ ಸಂತಸ ಸಡಗರದಿಂದ ಋಷಿಯನ್ನ ಭೇಟಿ ಮಾಡಲಿಕ್ಕೆ ಗೀತಾ ಬಂದ್ಲು. ಈಗ ಗೀತಾ ಸಂಪೂರ್ಣವಾಗಿ ಬದಲಾಗಿದ್ಲು. ನೋಡಲು ಆಕರ್ಷಣೀಯವಾಗಿ ಕಾಣ್ತಾ ಇದ್ಲು. ತನ್ನ ದೇಹ ಮತ್ತು ಮನಸ್ಸು ಹಗುರವಾದಂತಹ ಅನುಭವ, ಮತ್ತೆ ಮೊದಲಿಗಿಂತ ಹೆಚ್ಚು ಸೌಂದರ್ಯವತಿಯಾಗಿದ್ಲು. ಈಗ 31ನೆಯ ದಿನ ಕಾತುರತೆಯಿಂದ ಕಾಯ್ತಾ ಇದ್ದಾಳೆ. ಗೀತಾ ಋಷಿ ಮುನಿ ಎಷ್ಟೇ ಕಾದರೂ ಬಂದಿಲ್ಲ ಅಂತ ನೋಡ್ತಾ ಇದ್ದಾಳೆ. ಇನ್ನೇನು ಋಷಿ ಬರುವುದಿಲ್ಲ ಅಂತ ಹೇಳಿ ಹೊರಡಲಿಕ್ಕೆ ಸಿದ್ಧವಾದಂತೆ ದೂರದಿಂದ ಲತಾ ಬರ್ತಾ ಇರೋದು ಕಾಣಿಸ್ತು. ಸಮೀಪಿಸ್ತಾ ಇದ್ದಾಗಿ ಲತಾಳನ್ನ ಕಂಡ ಗೀತಾಳಿಗೆ ಆಶ್ಚರ್ಯ, ಕುತೂಹಲ, ಭಯ. ಲತಾಳಿಗೆ ಇದು ಹೇಗೆ, ಏಕೆ ಇಲ್ಲಿಗೆ ಬಂದು ಅನ್ನೋದು ಎಲ್ಲವೂ ಕೂಡ ಗೊಂದಲ. ಋಷಿ ಮೊದಲೇ ಯಾರಿಗೂ ತಿಳಿಸಬಾರದು ಅಂತ ಹೇಳಿದ್ದು ನೆನಪಾಯಿತು. ಗಾಬರಿಗೊಂಡು ಲತಾಳನ್ನ ಗೀತ ಒಂದೇ ಸಮನೆ ಪ್ರಶ್ನಿಸಿದ್ಲು, ಇದೇಕೆ ಇಲ್ಲಿಗೆ ಹೇಗೆ ಬಂದೆ ಅಂತ. ಲತಾ, ನಿನ್ನ ಪ್ರಿಯವಾದ ಮಿಠಾಯಿಯನ್ನ ನೀಡಲಿಕ್ಕೆ ಬಂದೆ ಅಂತ ಮಿಠಾಯಿ ನೀಡಿದ್ಲು. ಗೀತಾಳಿಗೆ ಮಿಠಾಯಿ ಕಂಡು ಆಶ್ಚರ್ಯ. ಅದೇ ಪ್ರತಿನಿತ್ಯ ಋಷಿ ನೀಡ್ತಾ ಇರುವಂತ ಪ್ರಸಾದ, ಇದು ಹೇಗೆ? ಎಲ್ಲಾ ವಿಷಯ ಲತಾಳಿಗೆ ತಿಳಿತು ಅಂತ ಗಾಬರಿಗೊಂಡ್ಲು. ಗೀತಾಳ ಗಾಬರಿಯನ್ನ ಕಂಡಂತ ಲತಾ, ನೀನು ಯಾರಿಗಾಗಿ ಬಹಳ ಸಮಯದಿಂದ ಕಾಯ್ತಾ ಇದೆಯೋ ಆ ಋಷಿ ಬರೋದಿಲ್ಲ. ಯಾಕಂದ್ರೆ ಆ ಋಷಿ ಮುನಿ ಬೇರೆ ಯಾರು ಅಲ್ಲ, ಅದು ನಾನೇ. ನಾನು ನಿನಗೆ ಬಹಳ ಸಾರಿ ಹೇಳಿದ್ದೆ, ನಿನ್ನ ಆಲಸ್ಯತನವೇ ನಿನ್ನ ರೋಗಕ್ಕೆ ಕಾರಣ. ನಿನ್ನ ಆಲಸ್ಯತನದ ಕಾರಣದಿಂದಲೇ ನಿನ್ನ ದೇಹದ ಗಾತ್ರ ಏರುಪೇರಾಗಲಿಕ್ಕೆ ಕಾರಣ ಆಗ್ತಿತ್ತು. ನಾನು ಎಷ್ಟೇ ಬಾರಿ ಹೇಳಿದ್ರು ಕೂಡ ನೀನು ಗಮನಿಸ್ತಾನೇ ಇರಲಿಲ್ಲ. ಜೊತೆಯಲ್ಲಿ ಕೂಡ ನನ್ನ ಮೇಲೆ ಕೋಪಗೊಳ್ತಾ ಇದ್ದೆ. ಅದಕ್ಕೆ ನಾನೇ ಈ ಒಂದು ಉಪಾಯವನ್ನ ಮಾಡಿದೆ. ಇದರ ಜೊತೆಯಲ್ಲಿ ನೀನು ಖಿನ್ನತೆಗೂ ಕೂಡ ಒಳಗಾಗಿದ್ದೆ. ನಾನು ಋಷಿಯ ವೇಷವನ್ನ ಧರಿಸಿ ನಿನ್ನ ಬಳಿಗೆ ಬಂದೆ. ನನಗೇನೋ ತೋಚದಂತೆ ಧ್ಯಾನದಲ್ಲಿ ಮುಳುಗಿದ ರೀತಿಯಲ್ಲಿ ಮಾಡಿದೆ. ಅದೇ ರೀತಿಯಲ್ಲಿ ನೀನು ನನ್ನ ಬಳಿಗೆ ಬಂದೆ. ಜೊತೆಯಲ್ಲಿ ನಿನ್ನ ಸಮಸ್ಯೆಗೆ ಪರಿಹಾರವನ್ನು ಕೂಡ ಸೂಚಿಸಿದೆ. ಪ್ರತಿನಿತ್ಯವೂ ಕೂಡ ನಿನ್ನನ್ನೇ ನಾನು ಹಿಂಬಾಲಿಸ್ತಾ ಇದ್ದೆ. ನೀನೀಗ ಸಂಪೂರ್ಣವಾಗಿ ಬದಲಾಗಿದ್ದೀಯ. ಮತ್ತೆ ಮೊದಲಿನ ತರಹವೇ ಸುಂದರವಾಗಿ ಆಕರ್ಷಕವಾಗಿಯೂ ಇದ್ದೀಯ. ಇದರ ಜೊತೆಯಲ್ಲಿ ನಿನ್ನ ಮನಸ್ಥಿತಿಯು ಕೂಡ ಸಂಪೂರ್ಣವಾಗಿ ಬದಲಾಗಿದ್ದೀಯ. ಜೊತೆಯಲ್ಲಿ ಸದಾ ಚಟುವಟಿಕೆಯಿಂದ ಉತ್ಸಾಹದಿಂದ ಇರುತ್ತಿದ್ದೀಯ. ನಿನ್ನನ್ನು ನೋಡುವುದೇ ಈಗ ಚಂದ ಅಂತ ಅನ್ನಿಸ್ತಾ ಇದೆ. ಇದೋ ತೆಗೆದುಕೋ, ನಿನಗೆ ಪ್ರಿಯವಾದ ಮಿಠಾಯಿ ಅಂತ ಗೀತಾಳಿಗೆ ನೀಡಿದ್ಲು. ಗೀತಾಳ ಹೃದಯ ಉಕ್ಕಿ ಬಂತು. ತನ್ನ ಪ್ರೀತಿಯ ಗೆಳತಿ ಏನೆಲ್ಲ ನನಗಾಗಿ ಮಾಡಿದ್ಲು ಅಂತ ಆನಂದ ಬಾಷ್ಪವನ್ನ ಹರಿಸಿದ್ಲು, ಅಪ್ಪಿಕೊಂಡ್ಲು. ಲತಾಳಿಗೆ ತನ್ನ ಪ್ರೀತಿಯ ಕೃತಜ್ಞತೆಯನ್ನ ಸಲ್ಲಿಸಿದ್ಲು. ತನ್ನ ಸೋಮಾರಿತನವೇ ಇವೆಲ್ಲದಕ್ಕೂ ಕಾರಣ. ನಾನೆಂದು ಇನ್ನು ಸೋಮಾರಿಯಾಗಿ ಇರಲಾರೆ ಅಂತ ಹೇಳಿದ್ಲು. ಜೊತೆಯಲ್ಲಿ

0: ಸದಾ ಚಟುವಟಿಕೆಯಿಂದ ಅಹಂಕಾರವನ್ನ ತೋರಿಸದೆ ಎಲ್ಲರ ಬಳಿಯಲ್ಲೂ ಚೆನ್ನಾಗಿ ಇರ್ತೀನಿ ಅಂತ ಹೇಳಿದ್ರು. ಇಬ್ಬರು ಗೆಳತಿಯರು ಸಂತೋಷದಿಂದ ಮನೆಗೆ ಹಿಂದಿರುಗಿದ್ರು. ಆತ್ಮೀಯರೇ, ಈ ಸುಂದರ ಕತೆ ಹೇಳಲಿಕ್ಕೆ ಕಾರಣ ಇಷ್ಟೇ. ಭಗವಂತ ಪ್ರತಿಯೊಬ್ಬರಿಗೂ ನೀಡುವ ಸಮಯ ಒಂದೇ. ನಾವು ಈ ಸಮಯವನ್ನು ಉತ್ತಮ ರೀತಿಯಲ್ಲಿ ಬಳಸ್ಕೊಳ್ಬೇಕು. ಆಲಸ್ಯತನ ಅನ್ನೋದು ಮನುಷ್ಯ ಸೃಷ್ಟಿಸಿಕೊಂಡ ಶಾಪ ಎಂದು ಹೇಳಿದ್ರು ಕೂಡ ತಪ್ಪಾಗಲಾರದು. ದೇಹದ ಆಲಸ್ಯ ದೇಹವನ್ನ ಕೆಡಿಸ್ತದೆ, ಮನಸ್ಸಿನ ಆಲಸ್ಯ ಜೀವನವನ್ನೇ ಕೆಡಿಸ್ತದೆ. ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಮಾಡಲಿಕ್ಕೆ ನೂರಾರು ಕೆಲಸ ಕಾರ್ಯಗಳು. ಜೀವನದಲ್ಲಿ ಆರಾಮಾಗಿ ಇರೋದು ಅಂದ್ರೆ ಸೋಮಾರಿತನ ಎಂದರ್ಥ ಅಲ್ಲ. ಖುಷಿಯಾಗಿ ನಾವು ಇರೋದಕ್ಕೆ ಮೊದಲನೇ ದಾರಿ ಅಂದ್ರೆ ಚುರುಕಾಗಿ ಲವಲವಿಕೆಯಿಂದ ಚಟುವಟಿಕೆಯಿಂದ ಇರೋದು. ನೀವೇ ಒಮ್ಮೆ ಪ್ರಯೋಗ ಮಾಡಿ ನೋಡಿ. ಎರಡು ದಿನ ಯಾವ ಕೆಲಸವನ್ನ ಮಾಡದೆ ಕುಳಿತುಕೊಳ್ಳಿ. ಆ ದಿನವಿಡೀ ನೀವು ಕೋಪಗೊಳ್ತಾ ಎಲ್ಲರ ಮೇಲೂ ರೇಗಾಡ್ತಾ ನಿಮಗೆ ನೀವೇ ನಿಷ್ಪ್ರಯೋಜಕರಾಗಿ ಅನ್ನಿಸ್ತಾ ಇರ್ತೀರಾ. ಅದೇ ರೀತಿಯಲ್ಲಿ ನಿಮಗೆ ಖುಷಿ ಕೊಡು ಅಥವಾ ಸಂಬಂಧಪಟ್ಟ ಯಾವುದೇ ಕೆಲಸ ಕಾರ್ಯಗಳಲ್ಲಿ ತೊಡಕೊಳ್ಳಿ. ದೇಹಕ್ಕೆ ಎಷ್ಟೇ ಆಯಾಸ ಅನಿಸಿದ್ರೂ ಕೂಡ ಕೋಪ ಬರೋದಿಲ್ಲ, ಉಲ್ಲಾಸವಾಗಿ ಚಟುವಟಿಕೆಯಿಂದನೇ ಇರ್ತೀರ. ಹಾಗಾಗಿ ಚಟುವಟಿಕೆಯಿಂದ ಚುರುಕಾಗಿ ದುಡಿಯೋಣ. ಸರ್ವೇ ಜನ ಸುಖಿನೋ ಭವಂತು.
1: ಯಲ್ಲಾಪುರ ತಾಲೂಕು ಮಲವಳ್ಳಿ ಮಾವಿನ ಮನೆಯ ಜಯಮಾಲಾ ಶ್ರೀಪಾದ ಭಟ್ ಅವರಿಂದ ಸಣ್ಣ ಕತೆ ಆಲಸ್ಯಂ ಪೆದ್ದ ರೋಗಂ ಕೇಳಿದಿರಿ.
2: ಆಕಾಶವಾಣಿ ಕಾರವಾರ.
3: ಈ ದೇಶಕ್ಕೆ ಭವಿಷ್ಯನೇ ಇಲ್ಲ.
4: ಹಾಗೆಲ್ಲ ಹೇಳ್ಬೇಡಿ, ಈ ದೇಶಕ್ಕೆ ಭವಿಷ್ಯ ಇದೆ.
5: ಇಲ್ಲಪ್ಪ,
6: ಖಂಡಿತ ಭವಿಷ್ಯ ಇದೆ.
3: ಚಚೆ ಇಲ್ಲ.
4: ಇದೇ ರೀ?
5: ಇಲ್ಲಪ್ಪ, ಈ ದೇಶಕ್ಕೆ ಭವಿಷ್ಯನೇ ಇಲ್ಲ.
6: ಇದೆಯಪ್ಪ.
3: ಇಲ್ಲ ರೀ.
4: ಇದೆ.
5: ಇಲ್ಲ ಅಂತೀನಲ್ಲ.
6: ಇದೆ.
3: ಯಾರೀ ಅದು ತಲೆ ಹರಟೆ? ಸ್ವಲ್ಪ ಸುಮ್ಮನಿರ್ತೀರಾ?
5: ಈ ದೇಶಕ್ಕೆ ಭವಿಷ್ಯ ಇದೆ.
2: ನಾಟಕ ಈ ದೇಶಕ್ಕೆ ಭವಿಷ್ಯ ಇದೆ. ರಚನೆ ಕೆಟಿಗಟ್ಟಿ, ನಿರ್ಮಾಣ ಬಿ ಎಂ ಶರಭೇಂದ್ರ ಸ್ವಾಮಿ. ಕೇಳಿ ನಾಟಕ ಈ ದೇಶಕ್ಕೆ ಭವಿಷ್ಯ ಇದೆ.
7: ವಾರ್ತೆಗಳ ವಿವರ. ಭಾರತೀಯ ಕಡಲ್ಗಳ್ಳರು ಹಲವು ಮಂದಿ ಬಾಂಗ್ಲಾದೇಶದ ಮೀನುಗಾರರನ್ನು ಅಪಹರಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಅಲ್ಲದೆ $17,000 ಒತ್ತೆ ಹಣಕ್ಕೆ ಬೇಡಿಕೆ ಮುಂದಿಟ್ಟಿದ್ದಾರೆ.
8: ಈ ದೇಶಕ್ಕೆ ಭವಿಷ್ಯ ಇಲ್ಲ.
9: ಯಾಕ್ರಿ, ಏನಾಯ್ತು?
8: ಕರೆಂಟ್ ಹೋಯ್ತು.
9: ಎಲ್ಲೋಯ್ತು?
8: ಅಪ್ಪನ ಮನೆಗೆ.
9: ಏನಂದ್ರಿ? ನನ್ನ ಅಪ್ಪನ ಮನೆಗ?
8: ನಿನ್ನ ಅಪ್ಪನ ಮನೆಗಲ್ಲ, ಈ ದೇಶದ ಅಪ್ಪನ ಮನೆಗೆ.
9: ಏನು, ನಮ್ಮ ದೇಶಕ್ಕೂ ಅಪ್ಪ ಇದ್ದಾನ
8: ಅಲ್ವೇ? ಕರೆಂಟ್ ಹೋಯ್ತು ಅಂದ್ರೆ ಎಲ್ಲಿ ಹೋಯ್ತು ಅಂತೀಯಲ್ಲ. ಮತ್ತೆ
9: ಕರೆಂಟು ದಿನಕ್ಕೆ 50 ಸಲ ಹೋಗುತ್ತೆ, 50 ಸಲ ಬರುತ್ತೆ, ಅದ್ ಯಾಕೆ ಇಷ್ಟೊಂದು?
8: 50 ಸಲ ಹೋಗುತ್ತೆ ಅಂದ್ರೆ ಸಾಕು, 50 ಸಲ ಬರುತ್ತೆ ಅಂತ ಹೇಳಬೇಕಾದ ಅಗತ್ಯ ಇಲ್ಲ.
9: ಬಂದ ಮೇಲೆ ತಾನೇ ಹೋಗೋದು?
8: ಬರೋದು ಮುಖ್ಯ ಅಲ್ಲ, ಹೋಗೋದು ಹೋಗೋದು ಮುಖ್ಯ.
9: ಏನಂದ್ರಿ, ಹೋಗೋದು ಮುಖ್ಯನ
8: ಅಲ್ವೇ? ಬೆಳಿಗ್ಗೆನೆ ನನ್ನ ತಲೆ ತಿನ್ನೋಕ್ ಶುರು ಮಾಡಿದ್ಯಲ್ಲೇ.
9: ಕೆಲವು ಸಲ ನೀವು ಹೇಳೋದಕ್ಕೆ ತಲೆ ಬುಡ ಇಲ್ಲ ರೀ, ಹೇಗೆ ಅರ್ಥವಾಗುತ್ತೆ?
8: ನಾವು ಲವ್ ಮಾಡ್ತಿದ್ದಾಗ ಒಂದೇ ವರ್ಷದಲ್ಲಿ ನಿಂಗೆ ನಾನು ಹೇಳಿದ್ದೆಲ್ಲ ಅರ್ಥ ಆಗ್ತಿತ್ತು. ಈಗ ಮದುವೆ ಆಗಿ 25 ವರ್ಷದ ಮೇಲೆ ಅರ್ಥ ಆಗ್ತಾ ಇಲ್ಲ.
9: ಲವ್ ಮಾಡ್ತಿರುವಾಗ ಅರ್ಥ ಆಗಿದ್ದೆ, ಸಂಸಾರ ಮಾಡ್ತಿರುವಾಗ ಅನರ್ಥ ಆಗೋದಿರಿ. ಅದಿರ್ಲಿ, ಬಂತು ನೋಡಿ ನಿಮ್ ಕರೆಂಟು.
8: ಈಗ ಬಂದೆ,
9: ಒಂದ್ಸಲ ನ್ಯೂಸ್ ನೋಡದೆ ಇದ್ರೆ ಏನ್ ಕೊಳ್ಳೆ ಹೋಗುತ್ತೆ? ಸಾಯಂಕಾಲ ನೋಡಿದ್ರಾಯ್ತು, ಅದೇ ನ್ಯೂಸ್ ಅಲ್ಲೇ ಇರುತ್ತೆ. ಸ್ವಲ್ಪ ಒಳಗ್ ಬನ್ನಿ.
8: ಯಾಕೆ?
9: ಸ್ವಲ್ಪ ಪಾತ್ರೆ ತೊಳೆದ್ ಹಾಕಿ. ನಿನ್ನೆ ರಾತ್ರಿ ಬಂದ ನಿಮ್ಮ ಗೆಸ್ಟ್ಗಳಿಂದಾಗಿ ಎಲ್ಲ ರಾಶಿ ಬಿದ್ದಿದೆ.
8: ನನ್ನ ಗೆಸ್ಟ್ಗಳು ನಿನ್ನ ಗೆಸ್ಟ್ಗಳು ಅಂತ ವ್ಯತ್ಯಾಸ ಇದೆಯಾ?
9: ಇಲ್ವಾ? ಮತ್ತೆ ನನ್ನ ಗೆಸ್ಟ್ಗಳು ಹಗಲೇ ಬರೋದು, ಅವರು ಪಾತ್ರೆ ತೊಳೆದ್ ಹಾಕಿ ಹೋಗ್ತಾರೆ.
8: ಆಹಾ, ಭೂಮಿ ಮೇಲಿನ ದೇವತೆಗಳು?
9: ಖಂಡಿತವಾಗಿಯೂ ಭೂಮಿಯ ಮೇಲಿನ ದೇವತೆಗಳೇ. ಆದ್ರೆ ಅವ್ರ ಜೊತೆ ಬರೋ ನಿಮ್ಮಂಥ ರಾಕ್ಷಸದೇ ತೊಂದರೆ. ಈಗ ಹೇಳಿ, ಪಾತ್ರೆ ತೊಳಿತೀರೋ ಇಲ್ವೋ?
8: ಇವತ್ತು ಭಾನುವಾರ ಅಲ್ಲ.
9: ಭಾನುವಾರ ಮಾತ್ರ ನೀವು ಪಾತ್ರೆ ತೊಳೆಯುವುದು ಅಂತ

0: ಅಗ್ರಿಮೆಂಟ್ ಏನು ಇಲ್ವಲ್ಲ?
1: ಭಾನುವಾರ ಮಾತ್ರ ನಾನು ನಿಮಗೆ ಅಡಿಗೆ ಕೋಣೆಯಲ್ಲಿ ಸಹಾಯ ಮಾಡೋದು ಅಂತ ಲವ್ ಶುರು ಮಾಡುವಾಗಲೇ ಹೇಳಿದ್ದೆ, ನೀನು ಒಪ್ಕೊಂಡಿದ್ದಿ.
0: ಸರಿ, ಏನಾಯ್ತೀಗ?
1: ಇವತ್ತು ಶುಕ್ರವಾರ.
0: ಹೌದು, ಅದು ರಜಾ ತಾನೆ. ನಾಳೆ ಸೆಕೆಂಡ್ ಸ್ಯಾಟರ್ಡೆ, ನಿಮಗೆ ನಾಳೆ ಕೂಡ ರೆಸ್ಟ್ ತಗೋಬಹುದು. ನಮ್ ಬ್ಯಾಂಕಿಗೆ ರಜಾ ಇಲ್ವಲ್ಲ,
1: ಅದಕ್ಕೇನೀಗ?
0: ಆದ್ರಿಂದ ಸ್ವಲ್ಪ ಸಹಾಯ ಮಾಡಿ ಅಂದೆ. ನೀವು ಪಾತ್ರೆ ತೊಳೆದು ಹಾಕಿದ್ರು, ಅದನ್ನ ಮತ್ತೆ ಕೊಳೆ ಮಾಡೋ ಕೆಲಸ ನಂಗೆ ಇದ್ದೇ ಇದೆಯಲ್ಲ. ನಿಮಗೆ ಸಾಯಂಕಾಲದವರೆಗೂ ರೆಸ್ಟ್.
1: ಹೌದೌದು,
0: ಸಾಯಂಕಾಲ ವೆಂಕಟರಮಣ ದೇವಸ್ಥಾನದಲ್ಲಿ ಆನಂದ್ ಭಗವಾನ್ ದಾಸರ ಹರಿಕತೆ ಇದೆ, ಕೇಳ್ಕೊಂಡು ಬನ್ನಿ. ದರಿದ್ರ ಶ್ರೀಮನ್ನಾರಾಯಣನ ಕಥೆ ಅಂತ ತುಂಬಾ ಚೆನ್ನಾಗಿ ಮಾಡ್ತಾರೆ.
1: ಚೆನ್ನಾಗಿ ಮಾಡ್ತಾರೆ.
0: ಇಡೀ ದಿವಸ ಆ ನ್ಯೂಸ್ ನೋಡೋದ್ರಿಂದ ಏನು ಉದ್ಧಾರವಾಗುತ್ತೆ?
1: ನೀನು ನೀನ್ ಆ ಸೀರಿಯಲ್ಲು ಈ ಸೀರಿಯಲ್ಲು ಅಂತ ಕೈಲಿ ರಿಮೋಟ್ ಹಿಡ್ಕೊಂಡು ದಿನಕ್ಕೆ 19 ಸೀರಿಯಲ್ ನೋಡ್ತೀಯಲ್ಲ, ಅದರಿಂದ ಏನು ಉದ್ಧಾರವಾಗುತ್ತೆ?
0: ಹಾಗಾದ್ರೆ ನೀವೊಂದು ಕೆಲಸ ಮಾಡಿ.
1: ಏನು?
0: ಇವತ್ತು ಈದ್ ಮಿಲಾದ್ ಅಂತ ನಿಮಗೆ ಯಾಕೆ ರಜೆ ಕೊಟ್ಟಿದ್ದಾರೆ? ಮಸೀದಿಗೆ ಹೋಗಿ ನಮಾಜ್ ಮಾಡ್ಕೊಂಡು ಬನ್ನಿ. ಏನದು ಶಬ್ದ?
1: ಯಾರೋ ಸತ್ತಿದ್ದಾರೆ, ಸ್ಮಶಾನಕ್ಕೆ ಹೆಣ ಹೋಗ್ತಾ ಇದೆ.
0: ನೋಡ್ದೆ ಹಾಗೆಲ್ಲ ಹೇಳ್ಬಾರ್ದು ರೀ.
1: ನಾನು ಎಷ್ಟೋ ಸಲ ಕೇಳಿದ್ದೀನಿ, ಅವನೇ ಆ ರಂಗರಾಜಪ್ಪ, ಅವನ್ನಾಗಸ್ವರ ಅದು. ಸ್ಮಶಾನ ಯಾತ್ರೆ ಇದೇ ಹಾಡು ಅವನು ಪ್ರತಿ ಸಲ ಊದೋದು.
0: ಅಲ್ಲ ರೀ, ಮದುವೆ ದಿಬ್ಬಣ ರೀ.
1: ಅದಕ್ಕೆ ನಾನೇನ್ ಮಾಡ್ಲಿ?
0: ಅಲ್ಲ, ಅನ್ಯಾಯವಾಗಿ ಸ್ಮಶಾನ ಯಾತ್ರೆ ಅಂದ್ರಲ್ಲ.
1: ಏನಾಯ್ತು, ನಾನು ಹಾಗೆ ಹೇಳಿದೆ ಅಂತ ಹೆಣ ಎದ್ದು ಕೂತ್ಕೊಂಡು ಬಿಡುತ್ತಾ? ಅದೇ ನಾಗಸ್ವರ, ನೀನು ಕಿಟಕಿ ತೆರೆದಿದ್ರಿಂದ ತಾನೆ ನಿಂಗೆ ಹೆಣ ಅಲ್ಲ ಅಂತ ಗೊತ್ತಾಗಿರೋದು. ಕಿಟಕಿ ಮುಚ್ಚು.
0: ನ್ಯೂಸ್ ನೋಡಿ ನೋಡಿ ನಿಮ್ಮ ತಲೆ ಕೆಟ್ಟಿದೆ. ಮದುವೆ ದಿಬ್ಬಣ, ಹೆಣದ ಮೆರವಣಿಗೆ ಎಲ್ಲ ಒಂದೇ ಅಂತೀರಿ. ಶಿವಶಿವ.
1: ಅಲ್ವೇ, ನೀನ್ ನೋಡಿದ್ದು ನಿಜವಾಗ್ಲೂ ಮದುವೆ ದಿಬ್ಬಣ ಅಂತ ಏನು ಖಾತ್ರಿ ನಿಮಗೆ?
0: ನಂಗೆ ಖಾತ್ರಿ ಇದೆ. ನಿಮ್ಗೆ ಖಾತ್ರಿ ಆಗ್ಬೇಕು ಅಂತಿದ್ರೆ ನೀವು ನೋಡಿ.
1: ನಂಗೆ ಖಾತ್ರಿ ಆಗ್ಬೇಕು ಅಂತಿಲ್ಲ, ಆದ್ರೆ ಎಷ್ಟೋ ಸ್ಮಶಾನ ಯಾತ್ರೆಗಳು ಮದುವೆ ದಿಬ್ಬಣದ ಹಾಗೆ ಇರ್ತವೆ ಅಂತ ನಂಗೆ ಗೊತ್ತು. ನಾನು ಕಣ್ಣಾರೆ ನೋಡಿದ್ದೀನಿ.
0: ನಾನು ನನ್ನ ಕಣ್ಣಿಂದಲೇ ನೋಡಿದ್ದೀನಿ, ಅದು ಮದುವೆ ದಿಬ್ಬಣನೇ. ಟಿವಿ ನ್ಯೂಸ್ ಅನ್ನು ನೋಡಿ ನೋಡಿ ನಿಮ್ಗೆ ಕಣ್ಣಾರೆ ಕಂಡದ್ರ ಬಗ್ಗೆ ಕೂಡ ಸಂಶಯ ಶುರುವಾಗಿದೆ.
1: ದಿನಕ್ಕೆ 19 ಸಲ ಟಿವಿ ಮೇಲೆ ಮದುವೆ ಅಥವಾ ಮದುವೆ ಮಾತು, ಶಾದಿ ಅಥವಾ ಶಾದಿ ಮಾತು ಕೇಳಿ ಕೇಳಿ ನೋಡಿ ನೋಡಿ ನಿಂಗೆ ನಾಗಸ್ವರದ ಶಬ್ದ ಕೇಳಿದ ಕೂಡಲೇ ಮದುವೆದೇ ನೆನಪಾಗುತ್ತೆ.
0: ನೀವೇ ನೋಡಿ.
1: ನನಗೆ ಇಂಟ್ರೆಸ್ಟ್ ಇಲ್ಲ.
0: ಹಾಗಾದ್ರೆ ಸುಮ್ಮನೆ ಇರಿ.
1: ಸುಮ್ಮನಿದ್ದೀನಿ, ನೀನು ಮುಚ್ಚು.
0: ಯಾಕೆ, ನಾನೇನು ಕೆಟ್ಟು ಮಾತಾಡಿಲ್ವಲ್ಲ?
1: ಬಾಯಲ್ಲ ಕಣೆ, ಕಿಟಕಿ ಮುಚ್ಚು ಅಂದೆ. ಯಾರು?
0: ನಿಮ್ ಮಗಳು.
1: ಅದ್ ಹೇಗೆ ನೋಡ್ದೇನೆ ಹೇಳ್ತಿ?
0: ನನ್ ಗೊತ್ತಿಲ್ವಾ, ನಿಮ್ ಮಗಳು ಗುಂಡಿ ಒತ್ತೋ ಸ್ಟೈಲು. ಮನೆ ಹೊಕ್ಕಿದೆ ತಡ, ಮೊದ್ಲು ಮಾತಾಡೋದು ಫೋನಿನ ಹತ್ರ.
1: ಹೇಳಲಿಲ್ವಾ ನಾನು ಈ ದೇಶಕ್ಕೆ ಭವಿಷ್ಯ ಇಲ್ಲ ಅಂತ?
0: ಯಾವ ಸಂಬಂಧ ರೀ ಅದಕ್ಕೂ ಇದಕ್ಕೂ?
1: ಇರುತ್ತೆ ಏನಾದ್ರೂ ಒಂದ್ ಸಂಬಂಧ ದೇಶಕ್ಕೂ ದೇಶವಾಸಿಗೂ. ಯಾರಮ್ಮ ಒಂದೇ ಸಮನೆ ನಂಬರ್ ಒತ್ತಾನೆ ಇದ್ದಿ?
2: ನನ್ ಫ್ರೆಂಡ್ಗಪ್ಪ. ಹಲೋ ಹಲೋ ಅಪ್ಪ, ಇದ್ಯಾರೋ ಐ ಆಮ್ ಬುಷ್ ಅಂತಾನೆ.
1: ಯಾರೋ ಕೀಟ್ಲೆ ಮಾಡ್ತಿದ್ದಾರೆ ಅಂತ ತೋರುತ್ತೆ. ಇಲ್ಲಿ ಕೊಡು. ಲೇ, ಐ ಆಮ್ ಜಾರ್ಜ್ ಬುಷ್ ಹಿಯರ್, ದ US ಪ್ರೆಸಿಡೆಂಟ್ ಅಂತಾನಲ್ಲೇ.
0: ವಾಯ್ಸ್ ಅವಂದೇನಾ?
1: ಹೌದು ಅವಂದೇ. ಇವತ್ ಬೆಳಗ್ಗೆ ಅಷ್ಟೇ BBCಲಿ ಅವನ್ ಭಾಷಣ ಕೇಳಿದ್ದೆ. ಹೂ ಈಸ್ ಸ್ಪೀಕಿಂಗ್ ಅಂತಾನೆ. ಏನ್ ಹೇಳಿದೆ ನಾನು ಅವನ್ಗೆ?
0: ಏನೋ ಹೇಳ್ಬೇಡಿ. ನಿಮ್ಗೇನ್ ಕೆಲ್ಸ ಅವನ ಹತ್ರ? ರಿಸೀವರ್ ಕೆಳಗಿಡಿ, ಈಗಲೇ 500 ರೂಪಾಯಿ ಆಗಿರ್ಬೇಕು.
1: ಇತ್ತೀಚೆಗೆ ರಾಂಗ್ ನಂಬರ್ ಜಾಸ್ತಿ ಆಗಿದೆ.
0: ರಾಂಗ್ ನಂಬರ್ ಅಲ್ಲ, ಇವಳೇ ಸಿಕ್ಕಾಪಟ್ಟೆ ಒತ್ತಿರ್ಬೇಕು.
1: ಶೈನಿ ನಂಬರ್ ಹೇಳು, ನಾನೇ ಮಾಡ್ತೀನಿ.
2: 7766550.
1: ಹಲೋ, ಯಾರು ಯಾರು? ಗವರ್ನರ್ ಅಂತಿದ್ದಾನೆ.
0: ಯಾವ ಸ್ಟೇಟಿನ ಗವರ್ನರ್ ಅಂತ ಕೇಳಿ.
1: ಈ ಮನುಷ್ಯರಿಗೆ ತಮ್ಮ ಹೆಸರು ಹೇಳಬಾರ್ದಾ?
0: ನಮ್ ದೇಶದಲ್ಲಿ ಹೀಗೆ ರೀ, ನಮ್ ಬ್ಯಾಂಕ್ ಮ್ಯಾನೇಜರ್ಗೆ ತನ್ನ ಹೆಸರೇ ಮರ್ತು ಹೋಗಿದೆ. ಹೆಂಡತಿ ಹತ್ರ ಕೂಡ

0: ನಿನ್ ಮೇಲೆ ನಾನ್ ಮ್ಯಾನೇಜರ್ ಮಾತಾಡ್ತಿರೋದು ಅಂತಿರ್ತಾನೆ.
1: ಅದೊಂದ್ ರೀತಿ ಬೆಟರ್, ನಾನು ಗಂಡ ಮಾತಾಡೋದು ಅಂತ ಹೇಳೋಕ್ಕಾಗತ್ತಾ?
0: ಅಲ್ರಿ, ನೀವ್ ರಿಸೀವರ್ ಕೈಲಿ ಇಟ್ಕೊಂಡೆ ನಮ್ಮ ಹತ್ರ ಮಾತಾಡ್ತಿದ್ದೀರಲ್ರಿ, ಮತ್ತೆ ರಾಂಗ್ ನಂಬರ್ ಆಗಿ ಯಾರೋ ಅಮೆರಿಕದ ಸ್ಟೇಟ್ ಗವರ್ನರೇ ಮಾತಾಡ್ತಿರೋದಾದ್ರೆ?
1: ಅವರು ಹಾಗೆಲ್ಲ ಹೇಳೋ ಜನಗಳಲ್ಲ, ಬುಷ್ನ ಹಾಗೇನೆ ಹೆಸರು ಹೇಳ್ತಾರೆ. ಹಲೋ, ಯಾರು?
2: ಯು ಬ್ಲಡಿ, ಐ ಆಮ್ ಗವರ್ನರ್ ಅಂತಾನೆ.
0: ರಿಸೀವರ್ ಕೆಳಗಿಡಿ, ಅದು ನಮ್ಮ ದೇಶದ ಗವರ್ನರೇ ಇರಬಹುದು.
1: ಆದ್ರೆ ಅದು ಯಾವುದೇ ದೇಶದ ಗವರ್ನರ್ ಭಾಷೆ ಅಲ್ಲ.
0: ಯಾರೋ ಒಬ್ಬ ಗವರ್ನರ್, ಇತ್ತೀಚೆಗೆ ಕೆಲವು ಪೋಸ್ಟ್ಗಳಿಗೆ ಕೆಲವರು ಗವರ್ನರ್ ಅಂತ ತಾವೇ ಸೇರಿಸ್ಕೋತಾರೆ. ಕಾರ್ಪೊರೇಷನ್ ನೀರು ಬಿಡೋನು ವಾಟರ್ ಗವರ್ನರ್ ಅಂತಾನೆ.
1: ಇಡಿಯಟ್ಸ್.
3: ಯಾರಪ್ಪ? ನಾನಾ?
1: ನೀನಲ್ಲ, ಫೋನು.
3: ಫೋನಿಗೆ ಯಾರಾದ್ರೂ ಇಡಿಯಟ್ ಅಂತಾರ?
1: ಯಾಕನ್ಬಾರ್ದು, ಮನುಷ್ಯನ ಧ್ವನಿ ಇರೋದನ್ನ ಇಡಿಯಟ್ ಅನ್ಬಹುದು.
3: ಅದಕ್ಕ ಆ ಟಿವಿಗೆ ಇಡಿಯಟ್ ಬಾಕ್ಸ್ ಅನ್ನೋದು. ಇಲ್ಲಿ ಕೊಡಿ ಅಪ್ಪ, ನನ್ನ ಫ್ರೆಂಡ್ಗೆ ಫೋನ್ ಮಾಡ್ಬೇಕು.
1: ಯಾಕೆ?
3: ನಂಗೆ ಒಂದ್ ಸಮ್ಮು ಮಾಡೋಕೆ ಆಗ್ತಾ ಇಲ್ಲ, ಅವಳನ್ನೇ ಕೇಳ್ಬೇಕು.
0: ಈ ಇಂಗ್ಲಿಷ್ ಮೀಡಿಯಂ ಮಕ್ಕಳೆಲ್ಲ ಫೋನ್ ಮೇಲೆ ಒಬ್ರಿಗೊಬ್ರು ಕೇಳ್ಕೊಂಡು ಲೆಕ್ಕ ಬಿಡಿಸೋದು ಕಾಲ ಕೆಟ್ಟೋಯ್ತು.
1: ಫೋನ್ ಮೇಲೆ ನಿನ್ ಫ್ರೆಂಡ್ ಜೊತೆ ನೀನು ಸಮ್ ಮಾಡ್ತಾ ಇದ್ರೆ ಟೆಲಿಫೋನ್ ಬಿಲ್ ಸಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಪುನಃ ಬುಷ್ಗೋ ಫಾರೆಸ್ಟ್ಗೋ ರಾಂಗ್ ಕಾಲ್ ಹೋದ್ರೆ ಫೋನ್ ಬಿಲ್ ತುಂಬೋಕೆ ನಿನ್ನ ಅಮ್ಮನ ಬ್ಯಾಂಕಿಂದ ಸಾಲ ಮಾಡಬೇಕಾಗತ್ತೆ. ಮನೆಗೆ ತಗೊಂಡ ಸಾಲದಲ್ಲೇ ಇನ್ನೂ 8 ಲಕ್ಷ ಕಟ್ಲಿಕ್ಕೆ ಬಾಕಿ ಇದೆ.
3: ನೀವು ಡೆಪ್ಯೂಟಿ ತಹಸೀಲ್ದಾರ್ ಅಲ್ವಾ, ನಿಮ್ಗೆ ಸಾಲ ಸಿಗೋಲ್ವಾ?
1: ಹಾ, ಸಿಗತ್ತೆ ಸಿಗತ್ತೆ, ನಿನ್ನ ಮದುವೆಗೆ ಸಿಗತ್ತೆ.
3: ಹೋಗಪ್ಪ, ನಂಗಿನ್ನು 13.
1: ನೆನಪಿಸ್ಬೇಡ ನೆನಪಿಸ್ಬೇಡ, 13 ಆಯ್ತು ಅಂದಮೇಲೆ ಮುಂದಿನ ಸ್ಪೀಡ್ ನೋಡಿ ಭಯವಾಗುತ್ತೆ. ನೋಡಮ್ಮ, ಈ ರಾಂಗ್ ನಂಬರ್ ತರಲೆ ಒಮ್ಮೆ ಶುರುವಾದ್ರೆ 1-2 ಗಂಟೆ ಇರುತ್ತೆ, ಆಮೇಲೆ ಫೋನ್ ಮಾಡು.
3: ಹಾಗಾದ್ರೆ ನಾನು ಅವಳ ಮನೆಗೆ ಹೋಗ್ತೀನಿ.
1: ಅದೇ ಒಳ್ಳೇದು, ಹಾಗೆ ಮಾಡು.
0: ಛೇ, ನನ್ನ ಸ್ಕೂಟರ್ ಮೇಲೆ ಹೋದ್ಲ, ಕಾಲ ಕೆಟ್ಟೋಯ್ತು.
1: ಮತ್ ನಾನು ಹೇಳಿದ್ದೇನು, ಈ ಮಕ್ಕಳ ಕೈಗೆ ಈ ದೇಶ ಸಿಕ್ಕರೆ ಅದಕ್ಕೆ ಭವಿಷ್ಯ ಇರುತ್ತಾ?
4: ಟೋಕನ್ 36, ನಂಬರ್ 36.
5: ಸುಶೀಲ, ನಿಮ್ದು ಸೆಂಟ್ರಿಂಗ್ ಆಯ್ತಾ? ಗೋಡೆನೇ ಪೂರ್ತಿ ಆಗಿಲ್ಲ ರೀ, ನೀರಿಲ್ಲ. ಕಾರ್ಪೊರೇಷನ್ ನಲ್ಲಿ ನೀರು ಬರದೆ 3 ದಿನ ಆಯ್ತು, ದೇಶ ಕೆಟ್ಟೋಯ್ತು.
6: ಕಾರ್ಪೊರೇಷನ್ ನಲ್ಲಿ ನೀರು ಮನೆ ಕಟ್ಟಕ್ಕೆ ಉಪಯೋಗಿಸೋ ಆಗಿಲ್ವಲ್ಲ?
5: ಹಾಗಂತ ರೂಲ್ ಇದೆ, ರೂಲಿನ ಪ್ರಕಾರ ಏನ್ ನಡೀತಿದೆ ನಮ್ಮ ದೇಶದಲ್ಲಿ ಸದ್ಯ, ಅದರಲ್ಲಾದ್ರೂ ನೀರು ಬಂದ್ರೆ ಸಾಕು ಅಂತಾಗಿದೆ.
6: ಹಾಗಾದ್ರೆ ಏನ್ ಮಾಡ್ತಾ ಇದ್ದೀರಿ ಈಗ?
7: ಬೋರ್ವೆಲ್ ನೀರು ಏನೂ ಚೆನ್ನಾಗಿಲ್ಲ, ಒಂಥರ ವಾಸನೆ.
5: ಆರ್ ಸಿಸಿಗೂ ಆಗಲ್ವಾ?
7: ಆರ್ ಸಿಸಿಗೂ ಆಗುತ್ತೆ, ಕಲ್ಗಚ್ಚಿಗೂ ಆಗುತ್ತೆ, ಆದ್ರೆ ಮನುಷ್ಯರಿಗೆ ಕುಡಿಯೋಕಾಗಲ್ಲ ಅಂದೆ.
5: ಹಾಗಾದ್ರೆ ಏನ್ ಮಾಡ್ತಿದ್ದೀರಿ?
7: ಮಾಡೋದೇನು, ಅದನ್ನೇ ಕುಡಿತೀವಿ. ಸಿಟಿಯಲ್ಲಿ ಈ ವರ್ಷ ಬೇರೆ ನೀರೇ ಇಲ್ಲ.
8: ಈ ವರ್ಷ ಮಳೆನೇ ಬಂದಿಲ್ಲ, ನೀರೆಲ್ಲಿಂದ ಬರ್ಬೇಕು?
5: ಏನ್ರಿ ನೀವು ನಮ್ಮ ಮಾತಿನಲ್ಲಿ ತಲೆ ಹಾಕ್ತೀರಿ, ಏನಾಗ್ಬೇಕು ನಿಮ್ಗೆ?
8: 10 ವರ್ಷ ಅಲ್ಲಲ್ಲ, 10 ನಿಮಿಷದಿಂದ ನನ್ನ ಚೆಕ್ ನಿಮ್ ಕೈಲೇ ಇದೆ. ಗೋಡೆ ಆಯ್ತು, ನೀರಿಲ್ದೇನೆ ಸೆಂಟ್ರಿಂಗ್ ಹೊರಟಿದ್ದೀರಿ.
5: ನೋಡ್ರಿ, ಇಲ್ಲಿ ನೀವು ಚೆಕ್ ಹಿಂದ್ಗಡೆ ಸೈನ್ ಮಾಡಿಲ್ಲ.
8: ಸಾರಿ, ಇಲ್ಲಿ ಕೊಡಿ, ಇಲ್ಲಿ ಕೊಡಿ.
5: ಬೇಜವಾಬ್ದಾರಿ, ಚೆಕ್ ಹಿಂದ್ಗಡೆ ಸೈನ್ ಮಾಡಿಲ್ಲ, ನಮ್ಗೆ ಹೇಳೋಕೆ ಬರ್ತಾರೆ.
8: ಇದನ್ನ ಹೇಳೋಕೆ ನಿಮ್ಗೆ 15 ನಿಮಿಷ ಬೇಕಾ? ಈಗ ತಾನೇ ಹೆತ್ತ ಮಗುನ ಕೈಲಿಟ್ಕೊಳ್ಳೋ ಹಾಗೆ ಚೆಕ್ ಅನ್ನ ಇಷ್ಟು ಹೊತ್ತು ಕೈಯಲ್ಲಿ ಯಾಕೆ ಹಿಡ್ಕೊಂಡ್ರಿ? ಆಗ್ಲೇ ಹೇಳ್ಬೋದಾಗಿತ್ತಲ್ಲ.
5: ನಮ್ಗೆ ಬೇರೆ ಕೆಲಸ ಇದೆ.
8: ನಾನು ನೋಡ್ತಾನೇ ಇದ್ದೇನೆ, ಯಾರದೋ ಮಗುವಿನ ಬರ್ಡೇ ಆಲ್ಬಮ್ 10 ನಿಮಿಷ ನೋಡಿದ್ರಿ, 5 ನಿಮಿಷ ನೀರಿಲ್ದೆ ಗೋಡೆ ಮಾಡಿದ್ರಿ, ಈಗ ನಾನು ಮಧ್ಯೆ ಬಾಯಿ ತೆರೆಯದೇ ಇರ್ತಿದ್ರೆ ನೀರಿಲ್ದೇನೆ ಸೆಂಟ್ರಿಂಗ್ ಕೂಡ ಆಗ್ತಿತ್ತು.
4: ಟೋಕನ್ 36, ನಂಬರ್ 36.
9: ಬಂದೆ ಬಂದೆ ಇಲ್ಲಿ.
4: ಎಲ್ರಿ, ಎಲ್ಲಿ ಹೋಗಿದ್ರಿ ಇಷ್ಟೊತ್ತು ನೀವು?
9: ಇಲ್ಲ ಇಲ್ಲ.
4: ಎಷ್ಟು ಸ್ಯಾಲರಿ ಹೋಗೋದು ನಿಮ್ಮನ್ನ? ನಮ್ಗೆ ಬೇರೆ ಏನ್ ಕೆಲ್ಸ ಇಲ್ವಾ?
5: ಇವ್ರೇ
8: ಇವ್ರೇ ಅನ್ಬೇಡ್ರಿ.
5: ಮತ್ತೆ ಏನಂತ ಕರಿಬೇಕು?
8: ಪಾಸ್ಬುಕ್ ಮೇಲೆ ಹೆಸರಿದೆ,
5: ಅದನ್ನು ನೋಡೋಕೆ ನಮ್ಗೆ ಟೈಮ್ ಇಲ್ಲ, ನಮ್ಗೆ ಬೇರೆ ಕೆಲ್ಸ ಇದೆ.
8: ಹಾಗಾದ್ರೆ ರೀ ಅನ್ನಿ.
5: ರೀ ಅನ್ನೋಕೆ ನೀವೇನ್ ನನ್ನ ಗಂಡನಾ?
8: ನಿಮ್ ಗಂಡನ್ನ ರೀ ಅಂತ?

0: ಹೇಳ್ತಿದ್ದೀರಾ?
1: ರೀ ಮೋಹನ್ ಕುಮಾರ್ ಅವರೇ, ಇಲ್ಲಿ ನೋಡಿ ಈ ಕಸ್ಟಮರ್ ತುಂಬಾ ಅಶ್ಲೀಲ ಮಾತಾಡ್ತಾರೆ.
2: ಯಾರ್ರಿ ಅದು? ಏನ್ ನಿಮ್ ತಲೆ ಹರಟೆ ನೋಡಿ, ಸ್ವಲ್ಪ ಸುಮ್ಮನಿರ್ತೀರಾ?
3: ಏನ್ರಿ ಸುಶೀಲಾ, ಏನದು ಅಶ್ಲೀಲ ಅಂದ್ರೆ?
1: ಗ್ರಾಜುಯೇಟ್ ಆಗಿ ಅಶ್ಲೀಲ ಅಂದ್ರೆ ಗೊತ್ತಿಲ್ವಾ, ಟಿವಿ ಸೀರಿಯಲ್ ಮಧ್ಯ ಮಧ್ಯೆ ಬರುತ್ತಾ ಇರುತ್ತಲ್ಲ ಅದೇ. ಅಂದಾಗೆ ನಿನ್ನೆ ನನ್ನ ಮಗಳ ಸ್ಕೂಲ್ ಡೇಗೆ ಹೋಗಿದ್ದೆ, ಪಿಂಕ್ ಇದ್ದು ಡ್ಯಾನ್ಸ್ ಇತ್ತು, ತುಂಬಾ ಚೆನ್ನಾಗಿ ಮಾಡಿದ್ಲು. ಫೋಟೋ ಇದೆ, ನಾಳೆ ತರ್ತೀನಿ.
3: ಎಲ್ಲ ಚೆನ್ನಾಗಿ ಆಯ್ತಾ?
1: ಹ್ಞೂ, ಎಲ್ಲ ಚೆನ್ನಾಗಿ ಆಯ್ತು. ಆದ್ರೆ ಆ ಚೀಫ್ ಗೆಸ್ಟ್ ತುಂಬಾ ಹೊತ್ತು ಕೊರ್ದ, ಅದ್ಯಾರೋ ದೊಡ್ಡ ಸೈಂಟಿಸ್ಟ್ ಅಂತೆ, ತಲೆ ಮೇಲೆ ಒಂದು ಕೂದಲಿರ್ಲಿಲ್ಲ.
0: ತಲೆ ಮೇಲೆ ಕೂದಲಿದ್ರೆ ಭಾಷಣ ಇಂಟ್ರೆಸ್ಟಿಂಗ್ ಆಗಿರುತ್ತಾ?
1: ಅಲ್ರಿ, ಯಾರ್ರಿ ನೀವು? ನಮ್ಮ ಮಾತಿಗೆ ಕಿವಿ ಕೊಟ್ಟು ಮಧ್ಯ ಮಧ್ಯೆ ಬಾಯಿ ಹಾಕ್ತಾ ಇರ್ತೀರಲ್ರಿ. ನಿಮ್ಮ ಚೆಕ್ ಆ ಕಡೆ ಹೋಗಿದೆ.
0: ಹೋಗೋದನ್ನ ನಾನು ನೋಡಿದೆ, ಅದು ಬರೋಕೆ ಇನ್ನು 10 ನಿಮಿಷ ಬೇಕು, ಅಲ್ಲಿವರೆಗೆ ಹೊತ್ತೋಗ್ಬೇಕಲ್ಲ.
2: ಏ ಶ್ರೀರಂಗಪಟ್ಟಣ, ಆ G10 ಫೋಲಿಯೋ ತಗೊಂಡ್ ಬಾ.
4: ಹೌದು ಸರ್, G10 ಫೋಲಿಯೋನಾ?
2: ಅಯ್ಯೋ, ನಿನ್ನ ಫೋಲಿ ಅಲ್ಲ ಅದು, ಫೋಲಿಯೋ ಅಂತ ಹೇಳು, ಫೋಲಿಯೋ.
4: ನನ್ನ ಹೆಸರು ಶ್ರೀರಂಗಪಟ್ಟಣ ಅಲ್ಲ, ಶ್ರೀರಂಗರಾವ್. ಎಲ್ಲಿದೆ ಸರ್ ಆ G10 ಫೋಲಿಯೋ?
2: ಅಯ್ಯೋ, ನನ್ನೇನು ಕೇಳ್ತೀಯಾ? ನೀನಿರುವುದೇ ಅದಕ್ಕೆ, ಹೋಗಿ ಹುಡುಕು.
4: ಜವಾನ ಅಂತ ಸಸಾರ ಮಾಡಬಾರ್ದು ಸರ್, ನಮಗೂ ಮನುಷ್ಯತ್ವ ಇದೆ.
2: ನಿನ್ನ ಮನುಷ್ಯತ್ವನ ಆಮೇಲೆ ತೋರಿಸು, ಈಗ G10 ಫೋಲಿಯೋ ತಗೊಂಡ್ ಬಾ, ಹೋಗು.
5: ನಮಸ್ಕಾರ ಮಿಸ್ಟರ್ ಮೋಹನ್ ಕುಮಾರ್.
2: ನಮಸ್ಕಾರ. ಓಹ್, ನಮಸ್ಕಾರ ಮಿಸ್ಟ್ರೇ, ಬಂದ್ರ? ನಿಮ್ಮ ಲೀವಿಂಗ್ ಸರ್ಟಿಫಿಕೇಟ್ ಕೊಟ್ಟಿಲ್ವಲ್ಲ, ಜೂನ್ನಲ್ಲಿ ಕೊಟ್ರ?
5: ಹೌದು, ಜೂನ್ನಲ್ಲಿ ಲೀವಿಂಗ್ ಅಂತ ಜುಲೈನಲ್ಲಿ ಕೊಟ್ಟೆ.
2: ಅದಾಗೋಲ್ಲ ಮಿಸ್ಟರ್, ಈಗ ಜೂನ್ನಲ್ಲಿ ಲೀವಿಂಗ್ ಅಂತ ಏಪ್ರಿಲ್ನಲ್ಲೇ ಕೊಡಬೇಕು.
5: ಅದು ತುಂಬ ತಮಾಷೆಯಾಗಿದೆಯಲ್ಲ ಮೋಹನ್ ಕುಮಾರ್, ಜೂನ್ನಲ್ಲಿ ಜೀವಂತ ಇದ್ದೆ ಅಂತ ಜುಲೈನಲ್ಲಿ ಸರ್ಟಿಫಿಕೇಟ್ ಕೊಡುವುದೇ ದೊಡ್ಡ ತಮಾಷೆ. ಆದರೂ 20 ವರ್ಷದಿಂದ ಹಾಗೆ ಕೊಡ್ತಾ ಇದ್ದೀನಿ, ಈಗ ಜೂನ್ನಲ್ಲಿ ಜೀವಂತ ಇದ್ದೀನಿ ಅಂತ ಏಪ್ರಿಲ್ನಲ್ಲೇ ಕೊಡೋದು ಅದಕ್ಕಿಂತ ದೊಡ್ಡ ತಮಾಷೆಯಾಗಿದೆ.
2: ಈ ದೇಶದಲ್ಲಿ ಎಲ್ಲ ಕಾಲದಲ್ಲೂ ನಡೆಯೋದು ತಮಾಷೆ ಮಾತ್ರ. ಜೂನ್ನಲ್ಲಿ ಲೀವಿಂಗ್ ಅಂತ ಜುಲೈಯಲ್ಲಿ ಸರ್ಟಿಫೈ ಮಾಡೋದು ಇಂಗ್ಲಿಷರು ಬಿಟ್ಟು ಹೋದ ತಮಾಷೆ. ಜೂನ್ನಲ್ಲಿ ಲೀವಿಂಗ್ ಅಂತ ಏಪ್ರಿಲ್ನಲ್ಲೇ ಸರ್ಟಿಫೈ ಮಾಡೋದು ನಮ್ಮ ತಮಾಷೆ ಮೇಷ್ಟ್ರೆ.
5: ಆದರೆ ಇಂಗ್ಲಿಷರ ತಮಾಷೆಗೆ ಅರ್ಥ ಇದೆ, ನಮ್ಮ ತಮಾಷೆಗೆ ಅರ್ಥ ಇಲ್ಲ
2: ಮೇಷ್ಟ್ರೆ. ಆ ಕಾಲ ಬೇರೆ, ಈ ಕಾಲ ಬೇರೆ.
5: ನಿಜ, ನಾನು ಕೆಲಸಕ್ಕೆ ಸೇರಿದಾಗ ಕಾಫಿಗೆ 10 ಪೈಸೆ, ಈಗ 5 ರೂಪಾಯಿ. ಆಗ ಹೆಂಡತಿಗೆ ಒಂದು ಸೀರೆ ತಗೋಬೇಕಾದ್ರೆ ಕಂತಿನಲ್ಲಿ ತಗೋಬೇಕಾಗ್ತಿತ್ತು, ಒಂದು ಜೊತೆ ಚಪ್ಪಲಿ ಕೊಂಡ್ಕೋಬೇಕಾದ್ರೆ ಕೈಗಡ ಮಾಡಬೇಕಾಗ್ತಿತ್ತು. ಈಗ ನೀವು ಮೋಟಾರ್ ಬೈಕ್ನಲ್ಲಿ ಓಡಾಡ್ತೀರಿ, ಕಾರ್ನಲ್ಲಿ ಓಡಾಡ್ತೀರಿ, ನನಗೆ ಒಂದು ಸೈಕಲ್ ತಗೊಳ್ಲಿಕ್ಕೆ ಆಗಲಿಲ್ಲ.
2: ಆದರೆ ಆ ಕಾಲನೇ ಚೆನ್ನಾಗಿತ್ತು ಮೇಷ್ಟ್ರ.
5: ಹೇಗೆ?
2: ಆಗ ಕೆಲಸ ಮುಗಿಸಿ ಹಾಯಾಗಿ ನಿದ್ದೆ ಮಾಡೋಕ್ಕಾಗ್ತಿತ್ತು, ಆದರೆ ಈಗ ಈ ಟಿವಿಯಿಂದಾಗಿ ನಿದ್ದೆನೇ ಮಾಡೋಕ್ಕಾಗ್ತಿಲ್ಲ.
1: ಲೀಲಾ ಅವರೇ, ಈಗೀಗ ಎಷ್ಟು ಹೋಮ್ವರ್ಕ್ ಕೊಡ್ತಾರೆ ಗೊತ್ತಾ? ನಿನ್ನೆ ನನ್ನ ಚಿಕ್ಕ ಮಗಳು ಕಾಜೋಲ್ ಸುಸ್ತಾಗಿ ಮಲಗಿಬಿಟ್ಲು, ನಾನೇ ಎಲ್ಲ ಮುಗಿಸಿ ಮಲ್ಕೊಳ್ಳುವಾಗ 12:00.
3: ಹೌದ್ರಿ, ನನಗೆ ಕಳೆದ ಶುಕ್ರವಾರ ರಜೆ ಇದ್ರೂ ಒಂದು ಸೀರಿಯಲ್ ಕೂಡ ನೋಡೋಕ್ಕಾಗಿಲ್ಲ. ಇಡೀ ದಿವಸ ರಾಜೇಶನ ಹೋಮ್ವರ್ಕ್ ಮಾಡೋದೇ ಆಗೋಯ್ತು. ನಮ್ಮಂಥ ಎಜುಕೇಟೆಡ್ ಮದರ್ಸ್ಗೆ ಇಷ್ಟು ಕಷ್ಟವಾಗಬೇಕಾದ್ರೆ ಇನ್ನು ಗ್ರಾಜ್ಯುಯೇಷನ್ ಕೂಡ ಆಗೋದಿದ್ದವರಿಗಂತೂ ತುಂಬ ಕಷ್ಟ. ಏನಂತೀರಿ?
4: ಬ್ಯಾಂಕನ್ನು ನಾವು ವಶಪಡಿಸ್ಕೊಂಡಿದ್ದೀವಿ, ಎಲ್ಲ ಕೈ ಎತ್ತಿ, ಯಾರೂ ಅಲ್ಲಾಡಬೇಡಿ, ಅಲ್ಲಾಡಿದ್ರೆ ಡಮಾರ್.
1: ಫಾಲ್ಸ್ ಬ್ಯಾಂಕ್ ದರೋಡೆ.
2: ಏ ಶ್ರೀರಂಗಪಟ್ಟಣ, ನಿಂದು ಸ್ವಲ್ಪ ಅತಿ ಆಯ್ತು ಕಣೋ.
4: ಇಲ್ಲ ಸರ್, ವಾರಕ್ಕೊಂದ್ಸಲ ಮಾತ್ರ.
6: ಎಂಥ ಆ್ಯಕ್ಟಿಂಗ್, ಸೂಪರ್ ಬ್ರೀ.
0: ಇದೆಂಥ ತಮಾಷೆರಿ ನಿಮ್ದು ಬ್ಯಾಂಕ್ ಮ್ಯಾನೇಜರ್ ಇಲ್ಲಿ?
2: ಯಾವಾಗಲೂ ನೋಡಿ, ಓ ಅಲ್ಲಿ ಇರ್ತಾರೆ, ಇವತ್ತು ಮಾತ್ರ ರಾಜ್ಯದ ಮೇಲಿದ್ದಾರೆ.
0: ಹಾಗಿದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್ ಇಲ್ಲಿ?
2: ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ವೇಕೆಂಟ್ ಇದೆ. ಏನು ಅರ್ಜಿ ಹಾಕ್ತಿರೇನು?
0: ಏನ್ರಿ ತಮಾಷೆ ಮಾಡ್ತೀರಾ?
4: ವಾರಕ್ಕೆ 10 ತಮಾಷೆ ಮಾತು ಮಾತಾಡಬೇಕು ಅಂತ ನಮ್ಮ ಸಂಘದಲ್ಲಿ ತೀರ್ಮಾನ ಮಾಡಿದೀವಿ ಸರ್.
0: ಯಾವ ಸಂಘ?
4: ಬ್ಯಾಂಕ್ ನೌಕರರ ಹಾಸ್ಯ ಸಂಘ.
0: ನಿಮ್ಮ ಬ್ಯಾಂಕ್ ಮುಚ್ಚಿ ಇದನ್ನ ನಿಮ್ಮ ಹಾಸ್ಯ ಸಂಘದ ಬ್ರಾಂಚ್ ಮಾಡಿ.
2: ನಂಬರ್ 37.
0: ಏ ನಾನ್ರಿ, ಇಲ್ಲಿ ಇಲ್ಲಿ.

0: ಅವನು ಇಷ್ಟು ಬೇಗ ಹೇಗೆ ಬರ್ತಾನೆ? ಎರಡು ಹೊತ್ತು ಇಂಟರ್ವ್ಯೂ ಇದೆಯಂತೆ.
1: ಇಂಟರ್ವ್ಯೂ ಇಂಟರ್ವ್ಯೂ, ಎರಡು ವರ್ಷದಿಂದ ಇಂಟರ್ವ್ಯೂ ಹೋಗ್ತಾನೆ ಇದ್ದಾನೆ.
0: ಎಲೆಕ್ಟ್ರಾನಿಕ್ಸ್ ಬದಲು ಎಲೆಕ್ಟ್ರಿಕಲ್ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತೇನು.
1: ಇಂಜಿನಿಯರಿಂಗ್ಗಿಂತ ಬಿ ಎ ಮಾಡ್ತಿದ್ರೆ ಮನೆ ಕಟ್ಟೋದಕ್ಕೆ ಬ್ಯಾಂಕ್ ಲೋನ್ ಮಾಡಬೇಕಾಗಿರಲಿಲ್ಲ. ಏನೋದಿಯೂ ಉಪಯೋಗ ಇಲ್ಲ. ಈ ಎಲೆಕ್ಟ್ರಾನಿಕ್ಸ್ ಬದಲು ಗೋಡೆಗೆ ಪೇಂಟ್ ಮಾಡೋದ್ರಲ್ಲಿ ಇಂಜಿನಿಯರಿಂಗ್ ಇರ್ತಿದ್ರೆ ಚೆನ್ನಾಗಿರ್ತಿತ್ತು. ಎಲ್ಲರೂ ಪ್ರತಿ ವರ್ಷ ಯಾವುದಕ್ಕಾದರೂ ಪೇಂಟ್ ಮಾಡಿಸ್ತಾನೆ ಇರ್ತಾರೆ. ಎಂಥ ದೇಶ ಇದು, ಇದಕ್ಕೆ ಭವಿಷ್ಯ ಇದೆಯಾ?
0: ಅಂದಹಾಗೆ ಇವತ್ತು ಏರ್ಪೋರ್ಟಿಗೆ ಹೋಗಬೇಕು, ನೆನಪಿದೆ ತಾನೆ?
1: ಯಾಕೆ?
0: ಅರ್ಜುನ್ ಮೊನ್ನೆ ಫೋನ್ ಮಾಡಿದ್ದು ಮರ್ತು ಬಿಟ್ರ?
1: ಯಾವ ಅರ್ಜುನ?
0: ಮಹಾಭಾರತ ಅರ್ಜುನ. ಅಲ್ರಿ, ನನ್ನ ತಮ್ಮ ಅರ್ಜುನ್ ದೀಪಾವಳಿಗೆ ಬರ್ತೀನಿ ಅಂತ ಸೌದಿಯಿಂದ ಫೋನ್ ಮಾಡಿಲ್ವೆ? ಏನ್ ಮರಿವುರಿ ಇದು?
1: ಮರಿದೆ ನೆನಪಿನಲ್ಲಿಡುವಂತಹದ್ದು ನಿನ್ನ ಅರ್ಜುನ ಏನ್ ಮಾಡಿದಾನೆ? ಅಶೋಕನ್ ಬಯೋಡಾಟಾ ಸಿ ವಿತರಿಸ್ಕೊಂಡು 6 ತಿಂಗಳಾಯ್ತು, ಏನಾದ್ರೂ ಮಾಡದ್ನ?
0: ನಾನು ಕೂಡ ಮೊನ್ನೆ ನೆನಪು ಮಾಡಿದೆ, ಅರ್ಜುನ್ ಏನಾದ್ರೂ ಮಾಡೇ ಮಾಡ್ತಾನೆ, ಸೌದಿಯಲ್ಲೋ ಬೆಹ್ರನ್ನಲ್ಲೋ ಟ್ರೈ ಮಾಡ್ತೀನಿ ಅಂದ.
1: ಓ, ಮಾಡ್ತಾನೆ, ಕಾಯ್ತಾ ಇರು. ಅಂದಾಗೆ ಅಶ್ವಿನಿ ಏನ್ ಮಾಡ್ತಾಳೆ? ಅವಳು ಹೋಗಲ್ವಾ ಗಂಡನ್ನ ರಿಸೀವ್ ಮಾಡೋಕೆ?
0: ಅವಳು ಹೇಗ್ ಹೋಗ್ತಾಳೆ? ಮಕ್ಕಳಿಗಿಬ್ಬರಿಗೂ ಪರೀಕ್ಷೆ ನಡೀತಿದೆ.
1: ಆದ್ರೂ ಒಂದು ವರ್ಷದ ನಂತರ ಗಂಡ ಮನೆಗೆ ಬರ್ತಿರುವಾಗ
0: ಅದಕ್ಕೇನು? ಬಾಜಪೇಯಿ ಏರ್ಪೋರ್ಟಿಗೆ ಬಂದ ಗಂಡ ಮತ್ತೆ ಎಲ್ಲಿಗೆ ಓಡ್ ಹೋಗ್ತಾನೆ? ಮಕ್ಕಳಿಗೆ ಪರೀಕ್ಷೆ ನಡೀತಿರೋದ್ರಿಂದ ಬರೋಕಾಗ್ತಿಲ್ಲ, ಅವ್ರನ್ನ ಒಂದ್ಸಲ ಕರ್ಕೊಂಬನ್ನಿ ಅಂತ ಅಶ್ವಿನಿ ಇವತ್ ಕೂಡ ಹೇಳಿದ್ಲು. ನಾವ್ ಏರ್ಪೋರ್ಟಿಗೆ ಬರ್ತೀವಂತ ಗಂಡನಿಗೆ ಕೂಡ ತಿಳಿಸಿದಾಳಂತೆ.
1: ಸರಿ, ಪರೀಕ್ಷೆ ಆದ್ರೆ ಏನಾಯ್ತು? ಪ್ಲೇನ್ ಬರೋದು ರಾತ್ರಿ 7ಕ್ಕೆ.
0: ಅದ್ ನಿಜ, ಆದ್ರೆ ಪರೀಕ್ಷೆಗೆ ಓದ್ಕೊಳ್ತಿರೋ ಮಕ್ಕಳನ್ನ ಹೇಗ್ ಬಿಟ್ ಬರೋಕಾಗುತ್ತೆ? ಅವರಿಗೆ ಹೇಳ್ಕೊಡೋಕಿರೋದಿಲ್ವಾ?
1: ಅವಳು ಯಾವ ಕ್ಲಾಸ್?
0: ದೊಡ್ಡವಳು 1st standard, ಚಿಕ್ಕವಳು ಸೀನಿಯರ್ KG.
1: ಓಹೋ, ಅವ್ರಿಗೇನಿರುತ್ತೆ ಅಷ್ಟೊಂದು ಪರೀಕ್ಷೆಗೆ ತಯಾರು ಮಾಡೋದು?
0: ಅದು ನಿಮಗೇನ್ ತಿಳಿಯುತ್ತೆ? ನಿಮ್ ಮಕ್ಕಳಿಗೆ ಇಷ್ಟು ವರ್ಷಗಳಲ್ಲಿ ನೀವ್ ಯಾವತ್ತಾದ್ರೂ ಹೇಳ್ಕೊಟ್ಟಿದ್ದೀಯಾ? ನಾನೇ ತಲೆ ಚಚ್ಕೊಂಡು 40ಕ್ಕೆ ನನ್ನ ತಲೆ ಕೂದ್ಲು ಬೆಳ್ಳಗಾಯ್ತು. ಅಷ್ಟೇ ಅಲ್ಲ, ಅರ್ಜುನ್ ಬಂದ್ಮೇಲೆ 2 ದಿವಸ ಅಂದ್ರೆ ಮಕ್ಕಳ ಪರೀಕ್ಷೆ ಮುಗಿಯುವವರೆಗೆ ಇಲ್ಲೇ ಇರ್ತಾನಂತೆ. ಈಗಲೇ ಹೋದ್ರೆ ಮಕ್ಕಳು ಅಪ್ಪ ಬಂದಿರೋ ಸಂಭ್ರಮದಲ್ಲಿ ಪರೀಕ್ಷೆಗೆ ಓದೋದನ್ನೇ ಬಿಟ್ಬಿಡ್ತಾರಂತೆ.
1: ಒಂದ್ಸಲ ಟಿವಿ ಆನ್ ಮಾಡು.
0: ಯಾಕೆ? ಕ್ರಿಕೆಟ್ ಏನಾಯ್ತು ಅಂತ ನೋಡೋಕ?
1: ಹೌದು,
0: ಪಾಕಿಸ್ತಾನ 50 ಓವರ್ನಲ್ಲಿ 408 ಮಾಡ್ತು.
1: ಅದ್ ಗೊತ್ತು, ನಾನು ಆಫೀಸ್ನಿಂದ ಹೊರಡೋ ಹೊತ್ತಿಗೆ ನಮ್ದು 4 ವಿಕೆಟ್ ಹೋಗಿತ್ತು.
0: ನಮ್ಮವರು 45 ಓವರ್ನಲ್ಲಿ 190 ಮಾಡಿ ಆಲ್ ಔಟ್ ಆದ್ರು.
1: ಇದೆಯಾ ಇದೆಯಾ ಭವಿಷ್ಯ ಈ ದೇಶಕ್ಕೆ? ಒಲೆ ಮೇಲೇನಿದೆ?
0: ಓ, ಹಾಲು ಮರ್ತೇ ಬಿಟ್ಟಿದ್ದೆ.
1: ಆಯ್ತು, ಆದ್ರೆ ಭವಿಷ್ಯ ಕೂಡ ಹಾಳು. ಸುಟ್ಟ ವಾಸನೆ ಬರ್ತಾ ಇದೆ.
0: ಏನಾಯ್ತು?
1: ನಾನಲ್ಲ.
0: ನಾನಲ್ಲ ಅಂದ್ರೆ? ನಾನು ಅಂದ್ಕೊಂಡೆ ಟಿವಿ ಸ್ಫೋಟ ಆಯ್ತು ಅಂತ.
1: ಒಮ್ಮೆ ನಂಗೂ ಹಾಗೆ ಅನ್ನಿಸ್ತು, ಆದ್ರೆ ಅದಿಲ್ಲಲ್ಲ.
0: ಮತ್ತೆಲ್ಲಿ?
1: ಪಕ್ಕದ ಮನೇಲಿ.
0: ಪಕ್ಕದ ಮನೇಲಿ ಅಂದ್ರೆ?
1: ಹೌದು ಕಣೆ, ಪಾರ್ಥ್ ಸಾರ್ಥಿ ಇದಾರಲ್ಲ, ಅವ್ರ ಮಗನ ಪ್ರತಾಪ. ದೀಪಾವಳಿ ನಾಳೆ, ಆದ್ರೆ ಅವ್ರಿಗೆ ಇವತ್ತೇ ಶುರುವಾಗಿದೆ.
0: ಏನು, ಏನ್ ಪಟಾಕಿರಿ ಅದು? ಥೇಟ್ ಬಾಂಬು.
1: ಅದನ್ನ ನೆಲಬಾಂಬು ಅಂತಾರೆ. ಈಗೀಗ ನಿಜವಾದ ಬಾಂಬ್ ಯಾವುದು, ಪಟಾಕಿ ಯಾವುದು ಅಂತಲೇ ತಿಳಿತಿಲ್ಲ.
0: ಹೌದು ರೀ, ಮೊನ್ನೆ ಒಂದು ಟಿವಿ ಸೀರಿಯಲ್ ನಲ್ಲಿ ಅಂಥದೇ ಒಂದು ಸಿಡಿಸಿದ್ರು. ನಮ್ ಟಿವಿ ಸೆಟ್ಟಿನ ಕತೆ ಮುಗದೇ ಹೋಯ್ತು ಅಂದ್ಕೊಂಡೆ. ಬಂತು ನೋಡಿ ನಿಮ್ ಕರೆಂಟ್.
2: ತುಟ್ಟಿ ಭತ್ತಿ ಹೆಚ್ಚಳ. ಇಂಡೋನೇಷ್ಯಾದಲ್ಲೂ ಮೊಸರು ಕುಡಿಗೆ ಸಂಭ್ರಮ. ಶ್ರೀಲಂಕಾದಲ್ಲಿ ಕೊಳೆಯುತ್ತಿರುವ ಕರೆನ್ಸಿ ನೋಟುಗಳು. ಫ್ರಾನ್ಸ್ನ ಒಂದು ಪುಟ್ಟ ಹಳ್ಳಿ ಅವಳಿ ಸಹೋದರ ಸಹೋದರಿಯರ ಸ್ವಯಂ ಘೋಷಿತ ರಾಜಧಾನಿ. ವಾರ್ತೆಗಳ ವಿವರ. ಕಳೆದ ಏಪ್ರಿಲ್ ತಿಂಗಳಿನಿಂದ ಸರ್ಕಾರಿ ನೌಕರರಿಗೆ 3% ತುಟ್ಟಿ ಭತ್ತೆ ಹೆಚ್ಚಳವಾಗಿದೆ. ಇದರಿಂದ ಸರ್ಕಾರದ ಮೇಲೆ
1: 10 ಜಾಸ್ತಿ. ಕೇಳಿಸ್ತಾ?
0: ಏನಾಯ್ತು?
1: ಈ ತಿಂಗಳಿಂದ 310 ಜಾಸ್ತಿ ಬರುತ್ತೆ.
0: ಹೌದಾ?
1: ಏಪ್ರಿಲ್ ಇಂದಲೇ 7 ತಿಂಗಳು ಅರಿಯರ್ಸೋ.

0: 6,390 ರೂಪಾಯಿ ಬರುತ್ತೆ.
1: ಆಗ್ಲೇ ಲೆಕ್ಕ ಹಾಕ್ಬಿಟ್ರಿ. ಆದ್ರೆ ನೋಡಿ, ನಮ್ ಬ್ಯಾಂಕಿಂದು 3 ವರ್ಷದಿಂದ ಅದೇ ಸ್ಕೇಲ್ ಇದೆ. ಬರೋ ಮಾರ್ಚ್ನೊಳಗೆ ರಿವೈಸ್ ಮಾಡ್ತಾರಂತೆ. ಅದೇನಾದ್ರೂ ಬಂದ್ರೆ ಬರ್ಲಿ, ಆಮೇಲೆ ಹೇಳ್ತೀನಿ. ಈಗ ನಿಮ್ಗೆ ಸಿಗೋ ಅರಿಯರ್ಸ್ ನಲ್ಲಿ ನಂಗೊಂದು ರೇಷ್ಮೆ ಸೀರೆ, ಪಿಂಕಿಗೊಂದು ಚೂಡಿದಾರ, ಅಶೋಕನಿಗೊಂದು ಪ್ಯಾಂಟ್ ಶರ್ಟು,
2: ಬರೀ ಚಡ್ಡಿಯಾ?
1: ನಿಮಗೆ ನಮ್ಮ ಸ್ಕೇಲ್ ರಿವೈಸ್ ಆಗುವವರೆಗೂ ಕಾಯೋಕ್ಕಾಗಲ್ವಾ? ಏನೇ ಹೇಳಿ, ದೇಶ ಅಷ್ಟು ಕೆಟ್ಟಿಲ್ಲ, ದೇಶಕ್ಕೆ ಭವಿಷ್ಯ ಇದೆ. ಏನಂತೀರಿ?
2: ಯಾರದು?
1: ಅಶೋಕ.
2: ಏನಾಯ್ತು?
3: ಏನು ಆಗ್ಲಿಲ್ಲ.
2: ಸಿಗ್ತಾ?
3: ಇಲ್ಲ.
2: ಮತ್ತೆ ತುಂಬಾ ಸಂತೋಷವಾಗಿರೋ ಹಾಗಿದೆ.
3: ದಾರಿಯಲ್ಲಿ ಬರ್ತಾ ಪೋಸ್ಟ್ ಮ್ಯಾನ್ ಇದನ್ನು ಕೊಟ್ಟ.
2: ಏನು ಇದು?
3: ನಂಗೆ ಸೌದಿ ಅರೇಬಿಯಾದಲ್ಲಿ ಜಾಬ್ ಆಗಿದೆ.
1: ಹೌದಾ?
3: ಮಾವನ ಕಂಪನಿಯಲ್ಲಿ ಅಮ್ಮ.
2: ಸಂಬಳ ಏನ್ ಬರೆದಿದ್ದಾರೆ?
3: ತಿಂಗಳಿಗೆ 60,000.
2: ಗುಡ್ ಗುಡ್, ವೆರಿ ಗುಡ್, ಕಂಗ್ರಾಚುಲೇಷನ್ಸ್. ಯಾವಾಗ ಹೋಗ್ಬೇಕು?
3: ಹಾ, ಇನ್ನೂ 2 ವಾರದೊಳಗೆ ಹೊರಡ್ಬೇಕಾಗುತ್ತೆ.
1: ಈ ದೇಶಕ್ಕೆ ಭವಿಷ್ಯ ಇದೆ. ಏನಂತೀರಿ?
2: ಸಂಶಯವಿಲ್ಲ ಕಣೆ, ಖಂಡಿತವಾಗಿಯೂ ಇದೆ.

ಈ ದೇಶಕ್ಕೆ ಭವಿಷ್ಯ ಇದೆ. ನಾಟಕ ಕೇಳಿದಿರಿ, ಬರೆದವರು ಕೆಟಿಗಟ್ಟಿ, ಪಾತ್ರವರ್ಗದಲ್ಲಿ ನಾಯಕ ರಾಮದಾಸ, ಹೆಂಡತಿ ಮಾಧವಿ ಭಂಡಾರಿ, ಮಗಳು ಭಾಗ್ಯಲಕ್ಷ್ಮಿ, ಲೀಲಾ ಭಾರತಿ, ಟಿಕೆ ಸುಶೀಲಾ, ಗುಲಾಬಿ ಬಿಳಿಮನೆ, ಮೋಹನ್ ಭಾಸ್ಕರ್ ಸಿ ಎಚ್, ಜವಾನ ಎಂ ಗುರುರಾಜ್, ಗ್ರಾಹಕರು ಪಿ ಎಸ್ ಸೂರ್ಯನಾರಾಯಣ ಭಟ್ ಮತ್ತು ಕೃಷ್ಣಾನಂದ ಹೆರಳೆ, ಮೇಷ್ಟ್ರು ಎಸ್ ಶಂಕರ್ ಭಟ್, ನಿರ್ಮಾಣ ಬಿ ಎಂ ಶರಭೇಂದ್ರ ಸ್ವಾಮಿ. ಕಾರವಾರ ಆಕಾಶವಾಣಿಯಿಂದ ಪ್ರಸಾರಗೊಂಡ ಈ ನಾಟಕ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
1: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಭಾವಗೀತೆಗಳು ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್, ರಚನೆ ದೊಡ್ಡರಂಗೇಗೌಡ, ಸಂಗೀತ ನೀಡಿದ್ದಾರೆ ಎನ್ ಎಸ್ ಪ್ರಸಾದ್.

0: ಹಂಚೋದ್ರಿಂದ ಇದ್ರ ಬಗ್ಗೆ ಇನ್ನೂ
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ಮುಂದಿನ ಭಾವಗೀತೆ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ, ರಚನೆ ಎಂಎನ್ ವ್ಯಾಸರಾವ್.
0: ಸಂದೇಶ ಕಳಿಸಬಹುದು. ಮುಂದಿನ ಗೀತೆ ಮೂಡಿ ಬರೆಸಿದೆ, ಕೇಳ್ತಾ ಇರಿ, ಎಂಜಾಯ್.

ಉದಿತ್ ನಾರಾಯಣ್ ಹಾಗೂ ಸುಜಾತಾ ಅವರ ಧ್ವನಿಯಲ್ಲಿ ಹಲ್ಚಲ್ ಚಿತ್ರದ ಗೀತೆ ಕೇಳಿದಿರಿ. ಮುಂದಿನ ಗೀತೆ ಜೋಜೀತಾ ವಹಿ ಸಿಕಂದರ್ ಚಿತ್ರದ ಗೀತೆ, ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಸಾಧನಾ ಸರ್ಗಮ್.

ಹಿಂದಿ ಚಿತ್ರಗೀತೆಗಳನ್ನ ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 9:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿರುವುದು.

ಸಮಯ 10 ಗಂಟೆ. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮೈಸೂರು ನಗರವನ್ನು ಪ್ರವಾಸೋದ್ಯಮ ದೃಷ್ಟಿಯಿಂದ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಅಗತ್ಯ ಸಹಕಾರ ನೀಡಲಾಗುವುದು ಎಂದು ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮೈಸೂರಿನಲ್ಲಿಂದು ವಿಶ್ವ ಪರಿಸರ ಕಾರ್ಯಕ್ರಮದಲ್ಲಿ ಭರವಸೆ ನೀಡಿದ್ದಾರೆ. ನೇಪಾಳದ ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಶಿಸಿರ್ ಖನಾನ್ 3 ದಿನಗಳ ಭಾರತ ಭೇಟಿಗಾಗಿ ನವದೆಹಲಿಗೆ ಇಂದು ಆಗಮಿಸಿದರು. ಭಾರತದ ವಿದೇಶಾಂಗ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಅವರ ಆಹ್ವಾನದ ಮೇರೆಗೆ ಶಿಸಿರ್ ಅನಾಲ್ ಆಗಮಿಸಿದ್ದು ನಾಳೆ ಉಭಯ ನಾಯಕರು ಸಮಾಲೋಚನೆ ನಡೆಸಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಕ್ತಾರ ರಣದೀಪ್ ಜೈಸ್ವಾಲ್ ತಿಳಿಸಿದ್ದಾರೆ. ಭಾರತದ ಆರ್ಥಿಕತೆ 2025-26 ಅಂದಾಜು %7.7 ಬೆಳವಣಿಗೆಯ ನೈಜ ಒಟ್ಟು ದೇಶೀಯ ಉತ್ಪನ್ನದೊಂದಿಗೆ ಬಲವಾದ ವೇಗವನ್ನು ಕಾಯ್ದುಕೊಂಡಿದೆ ಎಂದು ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಇಂದು ಬಿಡುಗಡೆ ಮಾಡಿದ ತಾತ್ಕಾಲಿಕ ವಾರ್ಷಿಕ ಜಿಡಿಪಿ ಅಂದಾಜಿನಲ್ಲಿ ತಿಳಿಸಿದೆ. ಜರ್ಮನಿಯ ತುರಿಂಜಿಯಾ ಪ್ರಾಂತ್ಯದ ಮಂತ್ರಿಮಂಡಲದ ಮುಖ್ಯಸ್ಥ ಮಾರಿಯೋ ವಾಲ್ಟ್ ನೇತೃತ್ವದ ಉನ್ನತ ಮಟ್ಟದ ನಿಯೋಗದ ಜೊತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ಮಾತುಕತೆ ನಡೆಸಿದರು. ಬೆಂಗಳೂರು ಹೊರವಲಯ ಅತ್ತಿಬೆಲೆ ಬಳಿ ಆಯೋಜಿಸಲಾಗಿದ್ದ ಪರಿಸರ ದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ವಿ ಖಂಡ್ರೆ ಪ್ರಾಕೃತಿಕ ಸಂಪನ್ಮೂಲ ಹಿತಮಿತವಾಗಿ ಬಳಸಬೇಕು ಹಾಗೂ ಭವಿಷ್ಯದ ಪೀಳಿಗೆಯ ಬಗ್ಗೆ ಕಾಳಜಿ ವಹಿಸಬೇಕೆಂದು ಹೇಳಿದರು. ಬೆಂಗಳೂರಿನ ಗಾಳಿ ಆಂಜನೇಯ ದೇವಸ್ಥಾನದ ಬಳಿ ವೃಷಭಾವತಿ ವ್ಯಾಲಿಯಲ್ಲಿ 66 kV ಸಾಮರ್ಥ್ಯದ ಬೆಸ್ಕಾಂ ವಿದ್ಯುತ್ ಲೈನ್ ಹಾದು ಹೋಗುತ್ತಿದ್ದು ಅದನ್ನು ಮೇಲ್ಭಾಗಕ್ಕೆ ಸ್ಥಳಾಂತರಿಸಲು ಮುಖ್ಯ ಆಯುಕ್ತ ಮಹೇಶ್ವರರಾವ್ ಬೆಸ್ಕಾಂ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಾಜ್ಯದ ಕೆಲವು ಪ್ರದೇಶಗಳಿಗೆ ಮುಂದಿನ 2-3 ದಿನಗಳಲ್ಲಿ ಮುಂಗಾರು ಆವರಿಸಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಕರಾವಳಿ 1-2 ಸ್ಥಳಗಳಲ್ಲಿ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಮುನ್ಸೂಚನೆ ನೀಡಿದೆ. 2026 ವಿಶ್ವ ಯೋಗಾಸನದ ಚಾಂಪಿಯನ್ಶಿಪ್ನಲ್ಲಿ 5 ಚಿನ್ನ ಸೇರಿದಂತೆ ಒಟ್ಟು 6 ಪದಕಗಳನ್ನು ಗೆಲ್ಲುವುದರ ಮೂಲಕ ಭಾರತ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಕಾಯ್ದುಕೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಸಮಯ 10 ಗಂಟೆಗೆ ನಿಮಿಷ. ನೀವು ಕೇಳ್ತಾ ಇದ್ರಾ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನಬಿಲ್ಲು 101.3 FM. ಇವತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮ ಮನೆ ಮಾತು ಆರ್ಜೆ ಮಂಜುನಾಥ್. ಪ್ರೀತಿ ಅಂದ್ರೆ ಯಾವ ತರ ಇರಬೇಕು, ಯಾವ ಸಿನಿಮಾದ ಪಾತ್ರ ನಿಮ್ಗೆ ತುಂಬಾ ಇನ್ಫ್ಲುಯೆನ್ಸ್ ಮಾಡ್ತು ಅಂತ ನಾನು ಕೇಳಿದ್ದೆ. ಪ್ರೀತಿ ಅಂದ್ರೆ ಸಾಕ್ಷಾತ್ಕಾರದಂತಿರ್ಬೇಕು. ನಾಯಕ ಜೈಲಿನ ಶಿಕ್ಷೆ ಅನುಭವಿಸಿ ಬಿಡುಗಡೆಯಾಗಿ ಬರುವವರೆಗೂ ಕಾದಂಥ ನಾಯಕಿ, ಕೊನೆಗೆ ಆತನನ್ನ ಮದುವೆಯಾಗಿ ಅವನ ಮಡಿಲಲ್ಲೇ ಪ್ರಾಣ ಬಿಟ್ಲಲ್ಲ, ಆ ತರ ಇರಬೇಕು ಅಂತ ಅನು ಅವರು ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಮೊಗ್ಗಿನ ಮನಸ್ಸು ಹಾಡು ತುಂಬಾ ಚೆನ್ನಾಗಿತ್ತು ಅಂತ ಗೌತಮಿ ಹೆಚ್ ಎಸ್ ದಾವಣಗೆರೆಯಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ರವಿ ಎಂ ಹೆಚ್ ಸಾಮರ ಬೆಳಗಾವಿಯಿಂದ, ಅಣ್ಣವರ ಎಲ್ಲಾ ಸಿನಿಮಾಗಳು ನನ್ನ ಇನ್ಫ್ಲುಯೆನ್ಸ್ ಮಾಡಿದೆ. ಪ್ರೀತಿ ಅಂದ್ರೆ ಆ ತರ ಇರಬೇಕು, ಬದುಕು ಅಂದ್ರೆ ಆ ತರ ಇರಬೇಕು ಅಂತ ಇನ್ಫ್ಲುಯೆನ್ಸ್ ಮಾಡಿದೆ ಅಣ್ಣವರ ಸಿನಿಮಾಗಳು ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದಷ್ಟು ಸಂದೇಶಗಳು ಬಂದಿದೆ. ಖಂಡಿತ ಯಾರ್ಯಾರಿಗೆ ಯಾವ ಯಾವ ಸಿನಿಮಾಗಳು ಯಾವ ಯಾವ ಪಾತ್ರಗಳು ಇನ್ಫ್ಲುಯೆನ್ಸ್ ಮಾಡಿದೆ ಅಂತ ನಾನು ಹೇಳ್ತೀನಿ. ನಿಮಗೂ ಕೂಡ ಪ್ರೀತಿ ಅಂದ್ರೆ ಹೇಗಿರಬೇಕು, ಪ್ರೀತ್ಸೋರು ಹೇಗಿರಬೇಕು, ನಾವು ಪ್ರೀತಿಯಲ್ಲಿ ಹೇಗಿರಬೇಕು ಅಂತ ಯಾವುದಾದ್ರೂ ಸಿನಿಮಾ ಆಗಿರಲಿ ಅಥವಾ ಸಿನಿಮಾದ ಪಾತ್ರ ಇನ್ಫ್ಲುಯೆನ್ಸ್ ಮಾಡಿದರೆ ನಮ್ಮ ಜೊತೆ ಹಂಚ್ಕೋಬಹುದು. ವಾಟ್ಸ್ಆ್ಯಪ್ ಸಂಖ್ಯೆ 904-8090-101 ವರೆಗೆ. ಟಿಲ್ ದೆನ್ ಎಂಜಾಯ್ ದಿಸ್ ಬ್ಯೂಟಿಫುಲ್ ಟ್ರ್ಯಾಕ್. ಒಂದೊಂದೇ ಬಚ್ಚಿಟ್ಟ ಮಾತು.

ಯಾವ ಸಿನಿಮಾ ಯಾವ ಪಾತ್ರ ಅಂತ ಕಳ್ಸಿಕೊಡ್ತಿದ್ದೀರಾ, ಅದ್ರ ಜೊತೆಗೆ ಯಾವ ರೀತಿ ನಿಮ್ಮನ್ನ ಇನ್ಫ್ಲುಯೆನ್ಸ್ ಮಾಡ್ತು, ಯಾವ ಒಂದು ಅಂಶ ನಿಮ್ಮಲ್ಲಿ ಪ್ರಭಾವ ಬೀರ್ತು ಅಂತ ಕೂಡ ಹಂಚ್ಕೊಳ್ಳಿ.

0: Akashvani FM Rainbow 101.3 MHz Musically yours.
1: ಮುಂಬೆಳಗ ನೇಸರ ನಗೆ ಮೊಗವ ಹೊತ್ತಾಗ ಇಜೆದೆ ತುಂಬ

0: ಬಹಳಷ್ಟು ಸಿನಿಮಾ ಬಹಳಷ್ಟು ಸಿನಿಮಾಗಳು ನೆನಪಿಗೆ ಬರುತ್ತೆ. ಒಂದು ಟಕ್ ಅಂತ ಹೇಳು ಅಂದ್ರೆ ಹೇಗೆ ಹೇಳುದು ಮಂಜುನಾಥ್ ಅಂತ, ಯಶಸ್ವಿನಿ ಗಿರಿಜಮ್ಮ, ಅನ್ನಪೂರ್ಣ, ಎಸ್ ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಈ ಬಂಧನ ಸಿನಿಮಾ ಕೂಡ ತುಂಬಾ ಇನ್ಫ್ಲುಯೆನ್ಸ್ ಮಾಡಿದೆ ಅಂತ ಮತ್ತೊಬ್ಬ ಸ್ನೇಹಿತರು ಹೇಳ್ತಾ ಇದಾರೆ.
1: ನಿನ್ನ ಹೆಸರು ಬರಿತಾ ಬರಿತಾ ನನ್ನ ಹೆಸರೇ ಮರ್ತೋಯ್ತು, ಪರವಾಗಿಲ್ಲ. ನಿನ್ ನೋಡಿ ಕ್ಷಣದಿಂದ ನನ್ನ ಬದುಕೇ ಬದಲಾಯ್ತು.
0: ಸಮಯ ಆಗ್ತಾ ಇದೆ 10:30. ಈಗ NDA ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ. ಮಹಿಳಾ ಸಶಕ್ತೀಕರಣ ಈ ಕಾರ್ಯಕ್ರಮದ ಧ್ವನಿ ಮುದ್ರಣ. ಆಕಾಶವಾಣಿ FM ರೇನ್ಬೋ ಕನ್ನಡ, ಕಾಮನಬಿಲ್ಲು 101.3 FM.

0: बाय।
1: और मध्यम उद्यम मंत्रालय के सचिव भरत खेड़ा के साथ विशेष साक्षात्कार कर रहे थे अर्जुन जी चौधरी।
2: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 11:05:20. ಇದರೊಂದಿಗೆ ನಿಲಯದ ಈ ದಿನದ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ನಿಲಯದ ನಾಳಿನ ಬೆಳಗಿನ